ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆತ್ಮೀಯ ಶ್ರೋತೃಗಳಿಗೆಲ್ಲ ನಿಲಯದ ಪರವಾಗಿ ಶುಭೋದಯವನ್ನು ಕೋರುತ್ತಾ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 4ನೇ ದಿನ, ಅಂದರೆ 2026 ಇಸವಿ ಆಗಸ್ಟ್ ತಿಂಗಳ 26ನೇ ತಾರೀಕು ಬುಧವಾರ. ಈಗ ಸಮಯ 5:56:54. ನಿಲಯದ ಇಂದಿನ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಪುಷ್ಪ ರಾಜಪ್ಪ. ಶ್ರೋತೃ ಬಾಂಧವರಿಗೆಲ್ಲ ಓಣಂ ಮತ್ತು ಮಿಲಾದ್ ಉನ್ ನಬಿಯ ಶುಭಾಶಯಗಳು. ಶುಭ ನುಡಿ. ಒಳ್ಳೆಯ ಧರ್ಮವನ್ನು ಪಾಲಿಸುವವರ ನಡುವೆ ಇರುವ ವಿದ್ವಾಂಸನು ನಕ್ಷತ್ರಗಳ ನಡುವೆ ಇರುವ ಚಂದ್ರನಿಗೆ ಸಮಾನ, ಹೀಗೆಂದವರು ಮುಹಮ್ಮದ್ ಪೈಗಂಬರ್. ಶುಭ ನುಡಿ ಕೇಳಿದಿರಿ.

ಆಕಾಶವಾಣಿ ಮಡಿಕೇರಿ. ಶ್ರೋತೃಗಳೇ, ಈಗ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಇದರಲ್ಲಿ ಈದ್ ಮಿಲಾದ್ ಗೀತೆಗಳನ್ನು ಆಲಿಸಬಹುದು. 6:30 ಚಿಂತನ, ಬೆಂಗಳೂರು ಕೇಂದ್ರದಿಂದ ಪ್ರಸ್ತುತಿ ಡಾಕ್ಟರ್ ನೈಮ್ ಉರ್ ರೆಹಮಾನ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ರೈತರಿಗೆ ಸಲಹೆ 6:35. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಾಕ್ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಿಷಯ ಆಮ್ಲಪಿತ್ತ ಗ್ಯಾಸ್ಟ್ರಿಕ್ ಹೋಮಿಯೋಪತಿ ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಕನ್ನಡ ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಬಂಧಗಳ ಬಣ್ಣ, ರಕ್ಷಾಬಂಧನದ ಸಂದರ್ಭದಲ್ಲಿ ಕಾವೇರಿ ವಿದ್ಯಾಕ್ಷೇತ್ರಂ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ನಿರ್ಮಾಣ ಆಶಾ. 9:25 ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕಲ್ಯಾಣಂ ರಾಮನ್ ಅವರ ಹಾಡುಗಾರಿಕೆ ಕೇಳುವಿರಿ. ಗಾನ ಭಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ 10:30. 11:00 ನನ್ನೆದೇ ಹಾಡು, ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕ ಸಂಖ್ಯೆ 08772228558. ಮತ್ತೊಂದು ದೂರವಾಣಿ ಸಂಖ್ಯೆ 22812209. ನಿರ್ವಹಣೆ ಎಂ ಶಕುಂತಲಾ. 12:05 ವನಿತಾ ವಿಹಾರದಲ್ಲಿ ರಾಜಲಕ್ಷ್ಮಿ ಕೊಡಿಬೆಟ್ಟು ಅವರಿಂದ ಕತೆ, ಒಂದು ರಸ್ತೆಯ ಕಥೆ. ಬಳಿಕ ಲೀಲಾ ದಾಮೋದರ್ ಅವರಿಂದ ಲಘುಧಾಟಿಯ ಭಾಷಣ, ಪತ್ರ ಮರೀಚಿಕೆ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ನೇತ್ರದಾನದ ಮಹತ್ವ ಕುರಿತು ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿಪಥ. ಇದರಲ್ಲಿ ಪಿಎಂ ಅಟಲ್ ಭೂಜಲ್ ಯೋಜನೆ ಮಾತನಾಡುತ್ತಾರೆ ಸರೋಜಿನಿ ಯಮಕ್ಕನ ಮರಡಿ. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 1:20 ದೇಶಭಕ್ತಿ ಗೀತೆಗಳು. 1:30 ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:40 ಹಿಂದಿ ಪಾಠ. 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ. 4:00 ಭಾವಗೀತೆಗಳು. 4:15 ಯುವವಾಣಿ, ಇದರಲ್ಲಿ ದಿಕ್ಸೂಚಿ.

ಉದ್ಯೋಗ ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮ. ಪ್ರಸ್ತುತಿ ಸಂತೋಷ್ ಕೆಎನ್. 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುವಿರಿ. ಶ್ರೋತೃಗಳೇ, ಇನ್ನು ಈ ಸಂಜೆಯ ಪ್ರಸಾರದಲ್ಲಿ 5:00 ಹಿರಿಯ ಜೀವಗಳ ಭಾವ. ಇದರಲ್ಲಿ ಸೋಮವಾರಪೇಟೆ ತಾಲೂಕು ಜಂಬೂರು ಗ್ರಾಮದ ಕುಶಲಕರ್ಮಿ ಎಂ ಶ್ರೀನಿವಾಸ ಆಚಾರ್ಯ ಅವರೊಂದಿಗೆ ಮಾತುಕತೆಯ 2ನೇ ಭಾಗ. ಪ್ರಸ್ತುತಿ ಬಿಎಸ್ ರಫೀಕ್ ಅಹಮದ್, ನಿರ್ವಹಣೆ ಪಿಎಂ ಜಗದೀಶ್. 5:30 ಚಿತ್ರಕಾವೇರಿ. ರಸಪ್ರಶ್ನೆಗಳನ್ನಾಧರಿಸಿದ ಕೇಳುಗರ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನ್ಇನ್ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ. 6:50 ಕೃಷಿರಂಗ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ. ಸಂಪರ್ಕ ಸಂಖ್ಯೆ 0827222858. ಪ್ರಸ್ತುತಿ ವಿನೋದ್ ಮೂಡಗದ್ದೆ. ಬಳಿಕ ಮಾರುಕಟ್ಟೆ ಧಾರಣೆ ಕೇಳುವಿರಿ. 7:20 ಸುದ್ದಿಜಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. 8:00 ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ. ಕರ್ನಾಟಕ ರಾಜ್ಯ ಮಹಿಳೆಯರ ಫಿಡೆ ರೇಟಿಂಗ್ ಚೆಸ್ ಪಂದ್ಯಾವಳಿ 2026, ಇದರ ಬಾನುಲಿ ವರದಿ ಕೇಳುವಿರಿ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಶ್ರೋತೃಗಳೇ, ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ ವಾರ್ತೆ.

0: India has highlighted the importance of maintaining peace and tranquility in the India-China border areas for the continued development and progress of the India-China bilateral relationship. National Security Advisor Ajit Doval co-chaired the 25th round of the Special Representative's talks on the India-China boundary question with Chinese Foreign Affairs Minister Wang Yi in Beijing yesterday. In a statement, External Affairs Ministry said that the two special representatives had a candid and in-depth exchange of views on the India-China boundary question. They agreed to continue their work in seeking a political settlement of the boundary question in the context of their overall and long-term interests. Delhi government will hand over the approval letters to 4,000 eligible women beneficiaries under the Delhi Lakshmi Yojana today. Under the scheme, eligible women will receive financial assistance of 2,500 rupees every month. Canada has struck back at the United States with retaliatory tariffs on about $20 billion worth of American goods, including steel, dairy products, appliances and farm equipment, as the trade war between the two countries escalated sharply. The new tariffs extend well beyond industrial goods, hitting everyday purchases such as seafood, cheese, clothing, cosmetics and toilet paper, with some facing duties as high as 50%. The tariffs will be implemented from 8 September, even as US tariffs already came into place on Saturday. Canada's Finance Minister François-Philippe Champagne said Ottawa's tariffs will match US levels. Canada's retaliation came after the Trump administration imposed 50% tariffs over the weekend on Canadian goods following the collapse of trade negotiations. And US President Donald Trump has said that the US Navy has removed or detonated all mines in the Strait of Hormuz, the vital waterway which Iran has largely closed since the beginning of the war in West Asia. In a post on his Truth Social platform, Trump said Iran has been notified that any ship or boat placing new mines will be immediately and systematically destroyed. There is no comment from Iran. Closure of the strait has caused wild fluctuations in the price of oil on world markets. And that is the end of this news bulletin.
1: ಆಕಾಶವಾಣಿ ಮಡಿಕೇರಿ, ಸಮಯ 6:16 ಈಗ ಕೆಲವು ಜಾಹೀರಾತುಗಳು.
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
6: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
4: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
6: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
4: ವಿಲ್ಕೋ ಗೋಲ್ಡ್, ಕುಶಾಲನಗರ.
7: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ.
8: ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ,
7: ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರು.
9: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
1: ಜಾಹೀರಾತುಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಪಯಂ ಸಯೀದಿ ರಚನೆಯ ಗೀತೆ. ಹಾಡಿದ್ದಾರೆ ನೂರ್ ಜಹಾನ್ ಮತ್ತು ಸಂಗಡಿಗರು.

ಇದುವರೆಗೆ ಉದಯರಾಗ ಭಕ್ತಿ ಸಂಗೀತದ ಕಾರ್ಯಕ್ರಮದಲ್ಲಿ ಈದ್ ಮಿಲಾದ್ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ನೈಮೂರ್ ರೆಹಮಾನ್ ಅವರಿಂದ.
1: ಈದ್ ಮಿಲಾದ್ ಎಂಬುದು ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ಸಲ್ಲಂರ ಜನ್ಮದಿನಾಚರಣೆ. ಅವರ ಜನ್ಮದಿನ ರಬೀಉಲ್ ಅವ್ವಲ್ನ 12ನೇ ದಿನದಂದು, ಅಂದರೆ ದಿನಾಂಕ 22 ಏಪ್ರಿಲ್ ಕ್ರಿಸ್ತ ಶಕ 571ನೇ ಸೋಮವಾರ ಮುಂಜಾನೆ. ಅವರು ಪವಿತ್ರ ಮಕ್ಕಾದ ಸುಪ್ರಸಿದ್ಧ ಹುರೇಶಿ ಮನೆತನದ ಬನು ಹಾಶಿಂ ಬುಡಕಟ್ಟಿಗೆ ಸೇರಿದವರು. ಬಾಲ್ಯದಲ್ಲೇ ತಂದೆ ತಾಯಿಯರನ್ನು ಕಳೆದುಕೊಂಡ ಈ ಅನಾಥ ಮುತ್ತು ಅಸಂಖ್ಯಾತರ ಬಾಳಿನ ಬೆಳಕಾದ ಅನರ್ಘ್ಯ ರತ್ನ. ಸ್ಫುರದ್ರೂಪಿಯೂ ಸರಳ ಸ್ವಭಾವದವರೂ ಆಗಿದ್ದ ಇವರು ಅಯಸ್ಕಾಂತೀಯ ವ್ಯಕ್ತಿತ್ವವುಳ್ಳವರು. ಕಷ್ಟ ಪರಂಪರೆಯ ಹಾದಿಯಲ್ಲಿ ಬೆಳೆದು ಪಕ್ವತೆಯನ್ನು ಹಂತ ಹಂತವಾಗಿ ರೂಪಿಸಿಕೊಂಡ ಹಿರಿಮೆ ಅವರದು. ಸಾಮಾನ್ಯ ಜೀವನದ ಅವಿಭಾಜ್ಯ ಅಂಗವಾಗಿ ಬೆಳೆದ ಪ್ರವಾದಿ ಮೊಹಮ್ಮದರು ಪ್ರಾಮಾಣಿಕತೆ ಮತ್ತು ಸದ್ವರ್ತನೆಯ ಪ್ರತಿರೂಪವಾಗಿ ಕಾಣಿಸಿಕೊಂಡರು. ಸಾಂಸಾರಿಕ ಜೀವನದಿಂದ ವಿಮುಖರಾಗದೆ ಐಹಿಕ ಲೋಕದ ವ್ಯಾಪಕ ಅನುಭವ ತಮ್ಮದಾಗಿಸಿಕೊಂಡವರು. ಮನುಕುಲದ ಮಾರ್ಗದರ್ಶಕರಾಗಲು ಇದೆಲ್ಲ ಗಟ್ಟಿ ವೇದಿಕೆಯಾಯಿತು. ದೈವಾಂಶ ಸಂಭೂತರಾದ ಇವರಿಗೆ ದಿವ್ಯಜ್ಞಾನ ಪ್ರಾಪ್ತವಾದುದರ ಪ್ರತಿಫಲವೇ ಪವಿತ್ರ ಖುರಾನಿನ ಅವತರಣಿಕೆ. ದೇವದೂತರಾಗಿದ್ದ ಪ್ರವಾದಿಯವರು ದೈವ ಸಂದೇಶ ವಾಹಕರ ಸರಣಿಯಲ್ಲಿ ತಾವು ಕೊನೆಯವರೆಂದು ಪ್ರತಿಪಾದಿಸಿದರು. ಹುಲ್ವಲ್ಲಾವು ಅಹದ್, ಅಲ್ಲಾಹು ಸಮದ್, ಲಂ ಯಲಿದ್ ವಲಂ ಯೂಲತ್ ವಲಂ ಯಕುಲ್ಲಹು ಕುಹುವನ್ ಅಹದ್. ಎಂದರೆ ದೇವನೊಬ್ಬನೇ, ಆತನೇ ಅವಿನಾಶಿ, ಆತನೇ ಅಖಂಡ, ಆತ ಯಾರಿಂದಲೂ ಸೃಷ್ಟಿಸಲ್ಪಟ್ಟಿಲ್ಲ, ಯಾರ ಸಂತಾನವೂ ಅಲ್ಲ. ಇಸ್ಲಾಂ ಎಂದರೆ ದೈವ ಶರಣಾಗತಿ, ಶರಣಾರ್ಥಿಯೇ ಮುಸ್ಲಿಂ, ಏಕದೇವೋಪಾಸನೆ ಇದರ ಮೂಲಧಾತು. ಇಸ್ಲಾಂ ಧರ್ಮ ಪಾಲನೆಗೆ ನಿರ್ಬಂಧಗಳಿಲ್ಲ. ಇದು ನಿರ್ಜಾತಿಯ, ನಿರ್ವರ್ಗೀಯ ಮತ್ತು ನಿರ್ವರ್ಣೀಯ. ಸಮಾನತೆ ಇದರ ಅಡಿಗಲ್ಲು. ನಿಮಗೆ ನಿಮ್ಮ ಧರ್ಮ, ನನಗೆ ನನ್ನ ಧರ್ಮ. ಇದು ದಿವ್ಯ ಖುರಾನಿನ 2ನೇ ಅಧ್ಯಾಯದ 256ನೇ ಸೂಕ್ತಿ. ಇದೇ ವಿಶ್ವ ಬಂಧುತ್ವಕ್ಕೆ ಕಲಶಪ್ರಾಯವಾಗಿದ್ದು ಸೌಹಾರ್ದ ಸಹಬಾಳ್ವೆಗೆ ಮಾರ್ಗದರ್ಶಕವಾಗಿದೆ. ದೈವ ಸಂವಾಹಕರಿಗೆ ಸಂಕಷ್ಟಗಳು ಸರ್ವೇ ಸಾಮಾನ್ಯ. ವಿಶ್ವ ಇತಿಹಾಸದಲ್ಲಿ ಎಲ್ಲ ಧರ್ಮ ಸಂಸ್ಥಾಪಕರು ಈ ಹಾದಿಯನ್ನು ಕ್ರಮಿಸಿದ್ದಾರೆ. ಅಂತೆಯೇ ಪ್ರವಾದಿ ಮೊಹಮ್ಮದರು ತಮ್ಮ ಪ್ರತಿಪಾದನೆಗಳಿಗೆ ಪ್ರಬಲ ವಿರೋಧ ಕಾಣಬೇಕಾಯಿತು. ಬಹುದೇವತಾ ಉಪಾಸಕರು, ಅಶಿಕ್ಷಿತರು, ಅವಿಧೇಯರು ಆಗಿದ್ದ ಅಂದಿನ ಅರಬರು ಅವರ ವಿರೋಧಕ್ಕೆ ಮುಂದಾಗಿ ಸಮಸ್ಯೆಗಳಿಗೆ ಕಾರಣರಾದರು. ಇದು ಪ್ರವಾದಿಯವರ ಸತ್ಯವಂತಿಕೆ, ದಿಟ್ಟತನಕ್ಕೆ ಪ್ರೇರಕ ಶಕ್ತಿಯಾಯಿತು. ದೃಢ ಮನಸ್ಕರಾದ ಇವರು ಸಮದರ್ಶಿಯಾಗಿಯೂ, ಸಹನಶೀಲರಾಗಿಯೂ, ಕ್ಷಮಾದಾನಿಯೂ ಆಗಿ ಪ್ರತಿಕೂಲ ಸಂದರ್ಭಗಳನ್ನು ಸಮರ್ಥವಾಗಿ ಎದುರಿಸಿದರು. ಸಂಘರ್ಷ ಅನಿವಾರ್ಯವಾದಾಗ ನಾಯಕತ್ವದ ಸರ್ವೋನ್ನತ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಅವರ ಜನಪ್ರಿಯತೆ ಮತ್ತು ಜನಮಾನ್ಯತೆಗೆ ಇದೇ ಆಧಾರವಾಯಿತು. ನಂಬಿಕೆ ಮತ್ತು ಉಪಾಸನೆ ಇಸ್ಲಾಂ

0: ಧರ್ಮದ ಆಧಾರ ಸ್ತಂಭಗಳು. ಪರೋಪಕಾರವೇ ಇದರ ಆತ್ಮ. ಅಂದರೆ ಪ್ರತಿಯೊಬ್ಬರೂ ತಮ್ಮ ಸಂಪಾದನೆ ಮತ್ತು ಸಂಪತ್ತಿನ ನಿರ್ದಿಷ್ಟ ಭಾಗವನ್ನು ದೀನದಲಿತರಲ್ಲಿ ಹಂಚಬೇಕು. ತನ್ಮೂಲಕ ಪರಹಿತ ಚಿಂತನೆಯನ್ನು ಬೆಳೆಸಿಕೊಂಡು ಸಮಾನತೆ ಮತ್ತು ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು. ಜೂಜು, ಮದ್ಯಪಾನ ಮತ್ತು ವ್ಯಭಿಚಾರಗಳಿಗೆ ಕಡು ತಿರಸ್ಕಾರ ಮತ್ತು ಇಹಲೋಕದಷ್ಟೇ ಪರಲೋಕ ಚಿಂತನೆಗೆ ಆದ್ಯತೆ, ಇವೆಲ್ಲ ಇಸ್ಲಾಂ ಧರ್ಮದ ಮಿಂಚಿನ ಸಂಚಾರಕ್ಕೆ ವೇಗವರ್ಧಕವಾಯಿತು. ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಂತಹ ಧರ್ಮೋತ್ಥಾನದ ಮಹೋನ್ನತ ನಾಯಕರಾಗಿ, ಮನುಕುಲದ ಜ್ಞಾನದೀಪಕರಾಗಿ, ಅಸಂಖ್ಯಾತರ ಬಾಳಿನ ಬೆಳಕಾಗಿ ಇಂದಿಗೂ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ. ಮಹಾಪುರುಷರ, ಮಹಾತ್ಮರ ಮತ್ತು ದೈವಾಂಶ ಸಂಭೂತರ ದಿವ್ಯ ಸ್ಮರಣೆ, ಜನ್ಮದಿನಾಚರಣೆ ಸದಾ ಸ್ಫೂರ್ತಿದಾಯಕ. ಅಶಾಂತಿ, ಅಸಮಾಧಾನವೇ ವ್ಯಾಪಕವಾಗಿರುವ ಇಂದಿನ ಜಗತ್ತಿಗೆ ಇವರ ಚಿಂತನೆ ಪ್ರತಿಪಾದನೆಗಳು ಚಿಕಿತ್ಸಕ ಸ್ಪರ್ಧೆ ನೀಡಬಲ್ಲದು. ಸರ್ವರಿಗೂ ಈದ್ ಮಿಲಾದ್ ಶುಭಾಶಯಗಳು.
1: ಡಾಕ್ಟರ್ ನಯಿಮುರ್ ರೆಹಮಾನ್ ಅವರಿಂದ ಚಿಂತನಾ ಕೇಳಿತಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ. ಈಗ ಸಮಯ 6:35:05. ಈಗ ಕೇಳಿ ರೈತರಿಗೆ ಸಲಹೆ.
3: ಕಾಫಿ ಬೆಳೆಗಾರರು ಆಗಸ್ಟ್ ತಿಂಗಳಿನಲ್ಲಿ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಕಾಫಿ ಗಿಡದಲ್ಲಿ ಗಾಳಿ ಆಡೋದಕ್ಕೆ ಮತ್ತು ಕೊಳೆ ರೋಗದ ಬಾಧೆಯನ್ನು ಕಡಿಮೆ ಮಾಡೋದಕ್ಕೆ ನೆರಳಿನ ಮರಗಳಿಂದ ಬಿದ್ದಂಥ ಒಣ ಎಲೆಗಳನ್ನು ನಾವು ತೆಗೆದುಹಾಕಬೇಕಾಗತ್ತೆ. ಅಂದರೆ ಕೆಲವು ರೆಂಬೆಗಳು ಮತ್ತು ಎಲೆಗಳು ಗಿಡಗಳ ಮೇಲೆ ಬಿದ್ದಿರ್ತವೆ, ಅವುಗಳನ್ನೆಲ್ಲ ನಾವು ತೆಗಿಬೇಕಾಗತ್ತೆ. ಕಾಫಿ ಗಿಡಗಳ ಸುತ್ತ ಬುಡದಿಂದ ಬಿದ್ದಂಥ ಎಲೆಗಳನ್ನು ಸಂಗ್ರಹಿಸಿ 4 ಗಿಡಗಳ ಮಧ್ಯದಲ್ಲಿ ನಾವು ರಾಶಿ ಮಾಡಬೇಕಾಗತ್ತೆ. ಇದರಿಂದ ಕಾಫಿ ಗಿಡಗಳ ಬೇರುಗಳಿಗೆ ಗಾಳಿಯನ್ನು ಒದಗಿಸೋದಕ್ಕೆ ಅನುಕೂಲವಾಗುತ್ತೆ. ಕಾಫಿ ತೋಟಗಳಿಗೆ ಸಾಕಷ್ಟು ನೆರಳನ್ನು ಒದಗಿಸೋದಕ್ಕೆ ಮತ್ತು ಕಾಫಿ ಬೆಳೆಗೆ ಅನುಕೂಲಕರವಾದಂಥ ವಾತಾವರಣವನ್ನು ನಾವು ನಿರ್ಮಾಣ ಮಾಡೋದಕ್ಕೆ ನೆರಳು ಕಡಿಮೆ ಇರುವಂತಹ ಜಾಗದಲ್ಲಿ ಶಾಶ್ವತ ಮತ್ತು ತಾತ್ಕಾಲಿಕ ನೆರಳಿನ ಮರಗಳ ಸಸ್ಯಗಳನ್ನು ನೆಡಬೇಕಾಗತ್ತೆ. ಇನ್ನೊಂದು ವಿಶೇಷ ಅಂತಂದರೆ ಈ ತೊಟ್ಲುಗುಂಡಿಗಳನ್ನು ನಾವು ತೆಗಿಬೇಕಾಗತ್ತೆ. ಇಲ್ಲದೇ ಇದ್ದರೆ, ಒಂದು ವೇಳೆ ಇದ್ದರೆ ಅವುಗಳನ್ನು ಸ್ವಚ್ಛ ಮಾಡಬೇಕಾಗತ್ತೆ. ಸಾಧಾರಣವಾಗಿ ತೊಟ್ಲುಗುಂಡಿಗಳು 6 ಉದ್ದ, 1 ಅಗಲ ಮತ್ತು 1.5 ಆಳ ಇರ್ತವೆ. ಈ ರೀತಿಯಾಗಿ ನಾವು ತೊಟ್ಲುಗುಂಡಿಗಳನ್ನು ತೆಗಿಬಹುದು. ಒಂದು ವೇಳೆ ಇದ್ದರೆ ಅವುಗಳನ್ನು ನಾವು ಸ್ವಚ್ಛ ಮಾಡ್ಕೋಬೇಕಾಗತ್ತೆ. ನೀರು ನಿಲ್ಲದನ್ನು ಮತ್ತು ಅತಿಯಾದ ತೇವಾಂಶವನ್ನು ತಪ್ಪಿಸೋದಕ್ಕೆ 4 ಕಾಫಿ ಗಿಡಗಳ ಮಧ್ಯೆ ನಾವು ತರಗೆಲೆಗಳನ್ನು ರಾಶಿ ಮಾಡೋದು ಬಹಳ ಮುಖ್ಯ. ಇನ್ನು ಮುಖ್ಯವಾಗಿ ನಾವು ನೀರು ಗುಂಡಿಗಳಲ್ಲಿ ಹೆಚ್ಚುವರಿ ನೀರನ್ನು ಸಂಗ್ರಹಣೆ ಮಾಡೋದರಿಂದ ಭೂಮಿಯ ಒಂದು ನೀರಿನ ಮಟ್ಟ ಹೆಚ್ಚಾಗುತ್ತೆ ಮತ್ತು ಹೊಲದಿಂದ ಹೆಚ್ಚುವರಿ ಹರಿದು ಹೋಗುವಂಥ ನೀರನ್ನು ಕೂಡ ನಾವು ಸಂಗ್ರಹಣೆ ಮಾಡ್ಕೊಂಡಂತಾಗತ್ತೆ. ಹಾಗೆಯೇ ಈ ಕಾಫಿ ಗಿಡಗಳ ಸಾಲುಗಳ ಮಧ್ಯೆ ಬಸಿಗಾಲುವೆಯನ್ನು ಕೂಡ ತೆಗಿಬೇಕಾಗತ್ತೆ. ಇದರಿಂದನೂ ಕೂಡ ನಾವು ಹೆಚ್ಚುವರಿಯಾಗಿರುವಂತಹ ತೇವಾಂಶವನ್ನು ಬಸಿಯೋದಕ್ಕೆ ಅನುಕೂಲವಾಗುತ್ತೆ. ಆಗಸ್ಟ್ ತಿಂಗಳಿನಲ್ಲಿ ಕಾಫಿ ಬೆಳೆಗಾರರು ಮುಂಗಾರಿನ ಮಧ್ಯದ ಪೋಷಕಾಂಶಗಳ ನಿರ್ವಹಣೆ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ. ಮಳೆಗಾಲದಲ್ಲಿ ನಿರಂತರ ಮಳೆಯ ಕಾರಣದಿಂದ ಅಗತ್ಯ ಪೋಷಕಾಂಶಗಳು, ವಿಶೇಷವಾಗಿ ಸಾರಜನಕ ಮತ್ತು ಪೊಟ್ಯಾಷಿಯಮ್ಮು ಸೋರಿಕೆಯಾಗುತ್ತೆ. ಇದು ಪೋಷಕಾಂಶಗಳ ಕೊರತೆಗೆ ಕಾರಣ ಆಗುತ್ತೆ. ಹಾಗೆಯೇ ಅಕಾಲಿಕವಾಗಿ ಎಲೆಗಳು ಮತ್ತು ಕಾಯಿಗಳ ಉದುರುವಿಕೆಗೆ ಇದು ಕಾರಣ ಆಗುತ್ತೆ. ಹಾಗೆಯೇ ಗಿಡಗಳ ಬೆಳವಣಿಗೆ ಕುಂಠಿತ ಆಗುತ್ತೆ, ಕಾಯಿಗಳ ಬೆಳವಣಿಗೆ ಕೂಡ ಕುಂಠಿತ ಆಗುತ್ತೆ. ಈ ಮಳೆಗಾಲದ ಮಧ್ಯದಲ್ಲಿ ಸೂಕ್ತ ಸಮಯದಲ್ಲಿ ನಾವು ಗೊಬ್ಬರವನ್ನು ನೀಡೋದ್ರ ಮೂಲಕ ಈ ಪೋಷಕಾಂಶಗಳನ್ನು ಪೂರೈಸಬಹುದು. ಇದರಿಂದ ಇಳುವರಿ ಚೆನ್ನಾಗಿ ಬರುತ್ತೆ ಮತ್ತು ಸಸ್ಯಕ್ಕೆ ಅಗತ್ಯ ಸಮಯದಲ್ಲಿ ನಾವು ಪೋಷಕಾಂಶಗಳನ್ನು ಪೂರೈಕೆ ಮಾಡದಂತಾಗತ್ತೆ. ಇದರಿಂದ ಕಾಯಿಗಳು ಅಕಾಲಿಕವಾಗಿ ಉದುರೋದನ್ನು ನಾವು ಕಡಿಮೆ ಮಾಡಬಹುದು ಮತ್ತು ಕಾಫಿ ಗಿಡಗಳು ಆರೋಗ್ಯಕರವಾಗಿ ಬೆಳೀತವೆ. ಕಾಯಿಗಳು ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದೋದಕ್ಕೆ ಇದು ಉತ್ತೇಜನವನ್ನು ಕೊಡುತ್ತೆ. ಒಟ್ಟಾರೆಯಾಗಿ ಕಾಫಿಯ ಇಳುವರಿ ಮತ್ತು ಗುಣಮಟ್ಟವನ್ನು ಈ ಮಧ್ಯ ಮುಂಗಾರು ಪೋಷಕಾಂಶಗಳ ನಿರ್ವಹಣೆಯಿಂದ ನಾವು ಮಾಡ್ಕೋಬಹುದು. ಇನ್ನು ಶಿಫಾರಸು ಮಾಡಿರುವಂತಹ ಗೊಬ್ಬರಗಳಿಗೆ ಬಂದರೆ ಮೊದಲನೇ ಆಯ್ಕೆ ಅಂತ ಅಂದರೆ ಯೂರಿಯಾವನ್ನು ನಾವು 45 kg ಪ್ರಮಾಣದಲ್ಲಿ, ಅಂದರೆ ಎಕರೆಗೆ 1 ಚೀಲ. ಹಾಗೆಯೇ ಮ್ಯೂರಿಟ್ ಆಫ್ ಪೊಟ್ಯಾಷನ್ನು 25 kg ಪ್ರಮಾಣದಲ್ಲಿ, ಅಂದರೆ ಪ್ರತಿ ಎಕರೆಗೆ 1/2 ಚೀಲದಂತೆ ನಾವು ಮಿಶ್ರ ಮಾಡಿಕೊಂಡು ನಮ್ಮ ಗಿಡಗಳಿಗೆ ಕೊಡಬೇಕಾಗತ್ತೆ. ಇನ್ನು ಎರಡನೇ ಆಯ್ಕೆಯಾಗಿ ಮುಖ್ಯವಾಗಿ ನಾವು 100 kg ಅಮೋನಿಯಂ ಸಲ್ಫೇಟು, ಅಂದರೆ ಎಕರೆಗೆ 2 ಚೀಲ ಮತ್ತು

0: 25 ಕಿಲೋಗ್ರಾಂನಷ್ಟು ಮ್ಯೂರಿಟ್ ಆಫ್ ಪೊಟ್ಯಾಷು, ಎಕರೆಗೆ ಅರ್ಧ ಚೀಲ. ಇವುಗಳನ್ನು ಕೂಡ ನಾವು ಮಿಶ್ರ ಮಾಡಿಕೊಂಡು ಕಾಫಿ ಗಿಡಗಳಿಗೆ ಕೊಡಬಹುದು. ಕಾಫಿ ಗಿಡಗಳ ಬುಡದ ಸುತ್ತ ಈ ಸಕ್ರಿಯ ಬೇರಿನ ವಲಯದ ಒಳಗಿನ ಭಾಗದಲ್ಲಿ ನಾವು ಶಿಫಾರಸು ಮಾಡಿದ ಪ್ರಮಾಣದ ರಸಗೊಬ್ಬರವನ್ನು ಸಮನಾಗಿ ಹಾಕಬೇಕಾಗತ್ತೆ. ಈ ರೀತಿ ಗೊಬ್ಬರವನ್ನು ಕೊಡೋದ್ರಿಂದ ಕೆಲವು ಪ್ರಯೋಜನಗಳಾಗ್ತವೆ. ಮುಖ್ಯವಾಗಿ ಸಾರಜನಕ ಮತ್ತು ಪೊಟ್ಯಾಷನ್ನು ನಾವು ಪೂರೈಕೆ ಮಾಡಿದಂತಾಗತ್ತೆ. ಕಾಯಿಗಳ ಬೆಳವಣಿಗೆಯನ್ನು ಇದು ಸುಧಾರಿಸುತ್ತೆ, ಸಸ್ಯದ ಬೆಳವಣಿಗೆಯನ್ನು ಇದು ಉತ್ತೇಜಿಸುತ್ತೆ, ಇಳುವರಿ ಮತ್ತು ಗುಣಮಟ್ಟ ಕೂಡ ಹೆಚ್ಚಾಗುತ್ತೆ. ಒಟ್ಟಾರೆ ಈ ರೀತಿ ನಾವು ಗೊಬ್ಬರವನ್ನು ಭಾಗ ಮಾಡಿ ಕೊಡೋದರಿಂದ ರಸಗೊಬ್ಬರದ ಬಳಕೆಯ ದಕ್ಷತೆಯನ್ನು ಕೂಡ ನಾವು ಹೆಚ್ಚಿಸಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ. ರೈತ ಬಾಂಧವರೇ, ಇಂದು ಸಂಜೆ 6:50 ಕೃಷಿ ರಂಗದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರಲಿದೆ. ನೀವು ಸಂಪರ್ಕಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 0827222285558. ಗಮನಿಸಿ, ಈ ಸಂಜೆ 6:50. ಈಗ ಜಾಹೀರಾತುಗಳು.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
6: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
8: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 lakh ನ 46 lakh ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
9: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್, ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
10: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
11: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
10: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
12: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
13: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
12: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
13: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
12: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
10: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷೀನ್ ಖರೀದಿಸುವಾಗ 3,000 rupees ವರ್ತ್ ನ ಇಂಡಕ್ಷನ್ ಸ್ಟೌ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
14: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
15: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
10: ವಿರಾಜಪೇಟೆಯ ಅಭಿಲಾಷ್ನಲ್ಲಿ ಓಣಂ ಹಬ್ಬದ ಬಂಪರ್ ಆಫರ್. ನೀವು ಖರೀದಿಸುವ ಟಿವಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್ಗಳ ಮೇಲೆ ನಂಬಲು ಅಸಾಧ್ಯವಾದ ಆಕರ್ಷಕ ಡಿಸ್ಕೌಂಟ್, ಅಲ್ಲದೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್ಗಳು, ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
16: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.

0: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. ಬೆಡ್ರೂಮ್ ಸೆಟ್ ಕೇವಲ 22,900 ರೂಪಾಯಿಗೆ, ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 ವುಡನ್ ಚೇರ್ಸ್ 16,900 ರೂಪಾಯಿಗೆ. ಆಕರ್ಷಕ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಫೆಸಿಲಿಟಿ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
1: ಆಗಸ್ಟ್ 18 ಮರಣಪಟ್ಟ ಬೇತು ಗ್ರಾಮ ಬೊಳ್ಳೆಪಂಡ ಪೆಮ್ಮಯ್ಯ ರಾಜು ಅಂಡ ಮಾದಕಾರ್ಯ ಇಂದ 14:30 ನಾಪೋಕ್ಲು ಕೊಡವ ಸಮಾಜತ್ಲು ನಡ್ಪ. ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನ ಆಹ್ವಾನದ ಗ್ಯಾನ ಮಾಡಿದ ಬರುನುಂದು ಅಂಡ ಪೊಣ್ಣು ಸುಶೀಲಾ ಮಕ್ಕ ಪಿಂಜ ಸಂಸಾರಕಾರ ಕಟ್ಟಣಿತು.
0: ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್, ಕಾಲ್ 9606048734.
2: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
3: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
2: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
0: ವಿಲ್ಕೋ ಗೋಲ್ಡ್, ಕುಶಾಲನಗರ. ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
3: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
4: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
0: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
2: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
0: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದಲೇ ಮಾಡೋಣ.
2: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
4: ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
2: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲ ಸಿಗುತ್ತೆ.
4: ಅಲ್ಲೇ ತಗೊಳ್ಳೋಣ, ನಮ್ಮ ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
2: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
4: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
5: ಎಷ್ಟೊತ್ತಿನಿಂದ
2: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ ಇಎಂಐ ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
7: ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ, 9591803656, ಕಾಳಿಮಾಡ ಶರತ್, 8762050292.
8: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, BN ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
9: ಕೊಡಗು ಪ್ರಗತಿಪರ ಜೇನು ಕೃಷಿಕರ ಸಹಕಾರ ಸಂಘ ನಿಯಮಿತ ಭಾಗಮಂಡಲ ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇಂದು ಪೂರ್ವಾಹ್ನ 11 ಭಾಗಮಂಡಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀ ಹೊಸೂರು ಜೆ ಸತೀಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಅರ್ಹ ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು, ತಲುಪದಿದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಕೊಡಗು ಪ್ರಗತಿಪರ ಜೇನು ಕೃಷಿಕರ ಸಹಕಾರ ಸಂಘ ನಿಯಮಿತ ಭಾಗಮಂಡಲ ಇದರ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಕೇಳಿಕೊಂಡಿದ್ದಾರೆ.
10: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
11: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
10: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
11: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
10: ಟೋಲ್ ಫ್ರೀ 1800420223.
0: ಈ ಹಳೆ ಕಾಲದ್ದು ಕುಕ್ಕರ್ ಸ್ಟೌವ್ ಎಲ್ಲ ಇಟ್ಕೊಂಡು ನಾನಂತೂ ಅಡಿಗೆ ಮಾಡಲ್ಲ. ಹೊಸತನ್ನಿ.
2: ಅಯ್ಯಯ್ಯೋ, ಸಿಟ್ಟಾಗ್ಬೇಡವೇ, ಇವತ್ತೇ ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡೋಣ. ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಎನಿಥಿಂಗ್ ಫಾರ್ ಎನಿಥಿಂಗ್ ಎಕ್ಸ್ಚೇಂಜ್ ಆಫರ್ ಬಂದಿದೆ. ನಮಗೆ ಅಗತ್ಯ

0: ಇಲ್ಲದ ಹಳೆ ಯಾವುದೇ ಗೃಹೋಪಯೋಗಿ ವಸ್ತುಗಳನ್ನ ಹೊಸ ಶೈಲಿಯ ಯಾವುದಾದ್ರೂ ಗೃಹೋಪಯೋಗಿ ವಸ್ತುಗಳೊಂದಿಗೆ ಬದಲಾಯಿಸಿಕೊಳ್ಳೋದ್ರೊಂದಿಗೆ ಜೊತೆಗೆ ಶೇಕಡಾ 20-50% ರಿಯಾಯಿತಿನೂ ಪಡಿಬಹುದು.
1: ಈ ಆಫರ್ ಮಡಿಕೇರಿ ಮಹದೇವಪೇಟೆಯ ನಿಮ್ಮ ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಮಾತ್ರ.
0: ಕಾಲ್ 229-199.
2: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
3: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
2: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
4: ಫೋನ್ 22-55-71.
5: ನಂಬರ್ 2801, ವಿರಾಜ್ಪೇಟೆ ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘ ನಿಯಮಿತ ವಿರಾಜ್ಪೇಟೆ. ಇದರ 2025-26 ಸಾಲಿನ 46 ವಾರ್ಷಿಕ ಮಹಾಸಭೆ ಇದೇ 28 ಶುಕ್ರವಾರ ಪೂರ್ವಾಹ್ನ 10:00 ಸಂಘದ ಅಧ್ಯಕ್ಷರಾದ ಶ್ರೀ ಅಮ್ಮಣಿ ಚಂಡ ಪಿ ಸುಬ್ರಹ್ಮಣ್ಯ ಅವರ ಅಧ್ಯಕ್ಷತೆಯಲ್ಲಿ ವಿರಾಜ್ಪೇಟೆಯಲ್ಲಿರುವ ಅಖಿಲ ಕೊಡವ ಸಮಾಜದ ಸಭಾಂಗಣದಲ್ಲಿ ನಡೆಯಲಿದೆ. ಅರ್ಹ ಸದಸ್ಯರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
6: ಕಣ್ಣಂಗಾಲ ಗ್ರಾಮ, ಮಚ್ಚಾರಂಡ ನವೀನ್ ಬೋಪಣ್ಣ, ಕೃತಿಕಾ ದಂಪತಿ ರಾಮೋವ, ದಿಯಾ ದೇಚಮ್ಮ, ಪಿಂಗ ನಾಪೋಕ್ಲು ಅರೇಡ ನಕುಲ್ ಪೊನ್ನಪ್ಪ, ಗೊಂಬೆ ದಂಪತಿ ರಾಮೋವ, ವಿಪಿನ್ ನಾಚಪ್ಪ ಇಂಗಡ ಮಂಗಲತ್ನ ಇದೇ ತಿಂಗ 30 ನಾರಾಚೆ ಅಮ್ಮತ್ತಿ ಕೊಡವ ಸಮಾಜದಲ್ಲಿ ನಡೆತುಕ ತೀರ್ಮಾನ ಮಾಡಿತಿಂಜಾನ ಇದಕ್ಕೆ ಅನಿವಾರ್ಯ ಕಾರಣತುಂಡು ಮಿಂಜಕ್ಕೆ ತೆರಕಿತ್ತು. ಆಹ್ವಾನಿತಂಗೆಲ್ಲ ಇದನ್ನು ಅರಿಂಜಿತ ಸಹಕಾರ ತರುಣಂದು ಮಚ್ಚಾರಂಡ ನವೀನ್ ಬೋಪಣ್ಣ, ಕೃತಿಕಾ ದಂಪತಿಯ ಕಟ್ಟಂಡಿತು.
1: ಗರಿಷ್ಠ ಸಾಲ ಚಿನ್ನಾಭರಣದ ಮೌಲ್ಯದ ಮೇಲೆ 75% ವರೆಗೆ ಕಡಿಮೆ ಬಡ್ಡಿದರ, ಆಕರ್ಷಕ ಮತ್ತು ಸ್ಪರ್ಧಾತ್ಮಕ ದರ, 6 ಅಥವಾ 1 ಕಾಲಾವಧಿಗೆ ಲೋನ್ ಕೊಡಲಾಗುವುದು. ಸರಳ ಪ್ರಕ್ರಿಯೆ ಮತ್ತು ಕಡಿಮೆ ದಾಖಲೆಗಳು, 100% ಸುರಕ್ಷತೆ, ನಿಮ್ಮ ಚಿನ್ನಾಭರಣಕ್ಕೆ ಪೂರ್ಣ ಭದ್ರತೆ. ಹೆಚ್ಚಿನ ಮಾಹಿತಿಗಾಗಿ 1-800
7: ಜಾಹೀರಾತುಗಳನ್ನು ಕೇಳಿದಿರಿ. ಈಗ ಕೆಲವು ಪ್ರಕಟಣೆಗಳು. ಮಡಿಕೇರಿ ECHS ವೈದ್ಯಕೀಯ ಸೇವೆ ಪಡೆಯುತ್ತಿರುವ ಎಲ್ಲ ಮಾಜಿ ಸೈನಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ದಿನಾಂಕ 26 ಆಗಸ್ಟ್ 2026, ಅಂದರೆ ಇಂದು ಈದ್ ಮಿಲಾದ್ ಪ್ರಯುಕ್ತ ಮುಚ್ಚಲ್ಪಟ್ಟಿರುತ್ತದೆ, ಮತ್ತು ದಿನಾಂಕ 31 ಆಗಸ್ಟ್ 2026 ಮಾಸಿಕ ಲೆಕ್ಕ ತಪಾಸಣೆ ಇರುವುದರಿಂದ ಔಷಧಿ ವಿತರಣೆ ಇರುವುದಿಲ್ಲ. ಹಾಗೆ ದಿನಾಂಕ 27 ಆಗಸ್ಟ್ 2026, ಅಂದರೆ ನಾಳೆ, ದಂತವೈದ್ಯರು ಡೆಂಟಲ್ ಆಫೀಸರ್ ಮಡಿಕೇರಿ ಪಾಲಿಕ್ಲಿನಿಕ್ನಲ್ಲಿ ಲಭ್ಯವಿರುವುದಿಲ್ಲವೆಂದು ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ. ಕೃಷಿ ವಲಯದಲ್ಲಿ ಉತ್ಪಾದಕತೆ ಹೆಚ್ಚಿಸಲು ಹಾಗೂ ರೈತರಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸುವ ಉದ್ದೇಶದಿಂದ ಕೃಷಿ ಪ್ರಶಸ್ತಿ ಕೃಷಿ ಉತ್ಪಾದನಾ ಬಹುಮಾನ ಯೋಜನೆಯನ್ನು ಕೃಷಿ ಇಲಾಖಾ ವತಿಯಿಂದ ಅನುಷ್ಠಾನಗೊಳಿಸಲಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ, ಅಂದರೆ 2026-27 ಸಹ ರೈತ ಮಹಿಳೆಯರಿಂದ ಪ್ರತ್ಯೇಕವಾಗಿ ಭತ್ತ ಮಳೆಯಾಶ್ರಿತ ಬೆಳೆ ಸ್ಪರ್ಧೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕನಿಷ್ಠ 1 ಪ್ರದೇಶದಲ್ಲಿ ಸ್ಪರ್ಧಾ ಬೆಳೆ ಬೆಳೆದಿರಬೇಕು. ರೆವಿನ್ಯೂ ದಾಖಲೆ ಪ್ರಕಾರ ಖಾತೆ ಹೊಂದಿರುವ ಹಾಗೂ ಸ್ವಂತ ಬೇಸಾಯದಲ್ಲಿ ತೊಡಗಿರುವ ಸ್ವಯಂ ಕ್ರಿಯಾಶೀಲ ಕೃಷಿಕರಾಗಿರಬೇಕು. 1 ಒಬ್ಬ ಸದಸ್ಯರು ಮಾತ್ರ ಭಾಗವಹಿಸಬಹುದು. ರಾಜ್ಯ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ರಚಿಸಲಾಗಿರುವ ವಿವಿಧ ಸಮಿತಿ ತಂಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸದಸ್ಯರು ಮತ್ತು ಅವರ ಕುಟುಂಬದ ಸದಸ್ಯರು ಸ್ಪರ್ಧೆಯಲ್ಲಿ ಭಾಗವಹಿಸುವಂತಿಲ್ಲ. ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಸೇವೆಯಲ್ಲಿರುವ ಯಾವುದೇ ಇಲಾಖೆ, ವಿಶ್ವವಿದ್ಯಾಲಯ, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ನೌಕರರು ಮತ್ತು ಅವರ ಕುಟುಂಬ ಸದಸ್ಯರು ಭಾಗವಹಿಸುವಂತಿಲ್ಲ. ಕಟಾವಿಗೆ 15 ಮುಂಚಿತವಾಗಿ ಸಂಬಂಧಿಸಿದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಕಟಾವು ದಿನಾಂಕವನ್ನು ತಿಳಿಸತಕ್ಕದ್ದು. ಬಹುಮಾನಗಳ ವಿವರ ಹೀಗಿದೆ ಶ್ರೋತೃಗಳೇ. ತಾಲೂಕು ಮಟ್ಟದಲ್ಲಿ ಪ್ರಥಮ 15,000, ದ್ವಿತೀಯ 10,000, ತೃತೀಯ 5,000. ಜಿಲ್ಲಾ ಮಟ್ಟದ ಬಹುಮಾನ ಪ್ರಥಮ 30,000, ದ್ವಿತೀಯ 25,000, ತೃತೀಯ 20,000. ರಾಜ್ಯ ಮಟ್ಟದಲ್ಲಿ ಪ್ರಥಮ 50,000, ದ್ವಿತೀಯ 40,000 ಮತ್ತು ತೃತೀಯ 35,000. ಸ್ಪರ್ಧೆಯಲ್ಲಿ ಭಾಗವಹಿಸುವ ರೈತ ಮತ್ತು ರೈತ ಮಹಿಳೆಯರು ಪ್ರತ್ಯೇಕವಾಗಿ ಅಗತ್ಯ ದಾಖಲಾತಿಗಳೊಂದಿಗೆ ರೈತರ ಎಫ್ಐಡಿ, ಫ್ರೂಟ್ಸ್ ಐಡಿ,

ಸಂಖ್ಯೆಯನ್ನು ಬಳಸಿಕೊಂಡು ಕೆ ಕಿಸಾನ್ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ರೈತರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು 31/8/2026 ಅಂತಿಮ ದಿನಾಂಕವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು. ಗಮನಿಸಿ ಶ್ರೋತೃಗಳೇ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31/8/2026.

ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯದಾದ್ಯಂತ ದಿನಾಂಕ 12/9/2026 ನಡೆಯಲಿದ್ದ ರಾಷ್ಟೀಯ ಲೋಕ್ ಅದಾಲತ್ನ್ನು ದಿನಾಂಕ 19/9/2026 ಮುಂದೂಡಲಾಗಿದೆ. ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55 ಗಳಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆ.

0: चीन सीमा प्रश्न विषयेषु विशेष प्रतिनिधीनां वार्तायाः पञ्चविंशतितमस्य चरणस्य सः अध्यक्षतां कृतवान्। विदेश मन्त्रालयः एकस्मिन् वक्तव्ये अवदत् यत् उभौ प्रतिनिधी तेषां समग्रं दीर्घकालिकं च हितं दृष्ट्वा सीमप्रश्ने राजनैतिक समाधानस्य प्रयत्नान् अनुवर्तयितुं सहमतौ अभवताम्। उभौ पक्षौ 24,000-2,000 अक्टूबर मासे कजान नगरे, गतवर्षे अगस्त मासे तियाचीन नगरे च स्वनेतृभिः प्राप्तानां महत्वपूर्ण सर्वसम्मतीनां कार्यान्वयने प्रगतिम् अभिलक्षितवन्तौ। उपभोक्त्री कार्य विभागस्य सचिवा निधि खरे इत्येषा अकथयत् यत् कांदा एक्सप्रेस यानं दिल्ली नगरं प्रति प्रायः 800 मैट्रिक टन परिमितं पलाण्डुः आनयन् अस्ति। सामाजिकान्तरजालीये पटले सचिवा अवदत् यत् नाफेड, NCCF तथा केन्द्रीय भण्डार केन्द्रेषु पलाण्डुः 35 रूप्यकाणि प्रति किलोग्राम मूल्येन विक्रियते। कांदा एक्सप्रेस यानम् आरम्भे चेन्नई, एर्नाकुलम, मदुरई, गुवाहाटी इत्येतेषु स्थानेषु प्राप्स्यति इति सा संसूचितवती। इति वार्ताः।
1: आकाशवाणी मडिकेरी।
2: ಸಿಂಚು ರೆಡಿನಾ? ಅಮ್ಮ ಇಲ್ಲಿ.
3: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
4: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
3: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
2: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ. ಸಿಂಚು ರೆಡಿನಾ? ಅಮ್ಮ ಇಲ್ಲಿ.
3: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
4: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
3: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
2: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
5: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
7: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
1: ನಿಧನ ಸುದ್ದಿ. ಮೂಲತ ಬಿರ್ನಾಣಿ ಗ್ರಾಮ ಹತ್ರ ಪೊನ್ನಂಪೇಟೆ ಕಾವೇರಮ್ಮ ಬಡಾವಣೆಯಲ್ಲಿ ವಾಸವುಳ್ಳ ಕೀಕಣಮಡ ಮಣಿ ಸುಬ್ಬಯ್ಯ ಎಂಡಪೊಣ್ಣು ಸುಲೋಚನ ಜಮುನಾ ಇಂಗ ನಿನಂದ ಮರಣಪಟ್ಟಿತು. ಬಯತು 57. ತಾಮನೆ ಪೊಯ್ಯೇಟಿರ ದಪನ ಕಾರ್ಯ ನಾಳೆ ಬೆಳಾಚೆ ಪೊಲಕ 10 ಮೀದ ಪೊನ್ನಂಪೇಟೆ ಕೊಡವ ಸಮಾಜ ಕ್ಯಾಕೊಳತು. ದೊಡ್ಡ ಪುಲಿಕೋಟು ಗ್ರಾಮ ಹತ್ರ ಕರವಂಡ ಪೌತಿ ಗಣಪತಿ ಅಯ್ಯಂಡ ಪೊಣ್ಣು ಅಪ್ಪಣ್ಣ ಅಯ್ಯಂಡ ಅಮ್ಮನ್ ನಳಿನಿ ಅಯ್ಯಂಗ ಕೈಂಜೈರ್ಲು ಮರಣಪಟ್ಟಿತು. ಬಯತು 67. ತಾಮನೆ ಚಟ್ಟಂಗಡ ಆಕಿರಿ ಕಾರ್ಯ ಇಂದು. ಮೂಲತ ಗಾಳಿಬೀಡು ಕಾರಳಾನ ಹುನ್ಸೂರ್ಲು ವಾಸೈಂಜ ನಲ್ಲಪಟ್ಟಿರ ಪೌತಿ ನಾಣ್ಯ ಎಂಡ ಪೊಣ್ಣು ಬೇಬಿ ಭೋಜಮ್ಮ ಅಯ್ಯಂಗ ಇಂದು ಪೊಲಂಜತಿಗ ಮರಣಪಟ್ಟಿತು. ಬಯತು 97. ತಾಮನೆ ಕಳ್ಳೀರ ಆಕಿರಿ ಕಾರ್ಯ ಇಂದು ಮಜ್ಜನ ದಂಡುಗಂಟೆರ ಒಳಿಯ ಹುಣಸೂರ್ಲು ನಡಪ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
9: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
10: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಎಸ್ಐಆರ್ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಳವಳ, ಮುಖ್ಯ ಚುನಾವಣಾ ಆಯುಕ್ತರಿಗೆ ಪತ್ರ. ಕೌಶಲ್ಯವಂತರಾದ ಜಾಗತಿಕವಾಗಿ ಮುನ್ನಡೆಸಲು ಸಿದ್ಧವಾಗಿರುವ ಕರ್ನಾಟಕ ನಿರ್ಮಾಣಕ್ಕೆ ಎಲ್ಲರೂ ಒಟ್ಟಾಗಿ ಕೈಜೋಡಿಸೋಣ, ಸಚಿವ ಡಾ ಅಜಯ್ ಸಿಂಗ್. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ವಿರೋಧಿಸಿ ಸೆಪ್ಟೆಂಬರ್ 1-10 ಬಿಜೆಪಿ ವತಿಯಿಂದ ಪಾದಯಾತ್ರೆ. ಇಂದು ಮುಸ್ಲಿಂ ಬಾಂಧವರಿಂದ ಈದ್ ಎ ಮಿಲಾದ್ ಉನ್ ನಬಿ ಆಚರಣೆ, ರಾಷ್ಟ್ರಪತಿಯವರಿಂದ ಶುಭಾಶಯ. ವಾರ್ತೆಗಳ ವಿವರ. ಕರ್ನಾಟಕದ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾದ ಜ್ಞಾನೇಶ್ ಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಎಸ್ಐಆರ್ ಕುರಿತಂತೆ ಗಂಭೀರ ಕಳವಳ ವ್ಯಕ್ತಪಡಿಸಿದ್ದು, ಎಎಸ್ಡಿಡಿಒ ಅಡಿಯಲ್ಲಿ ಗುರುತಿಸಲಾದ 1.08 ಕೋಟಿಗೂ ಹೆಚ್ಚು ಮತದಾರರು ಮತ್ತು ಸುಮಾರು 43 ಲಕ್ಷ ಮತದಾರರು ತಾರ್ಕಿಕ ವ್ಯತ್ಯಾಸಗಳಿಗಾಗಿ ನೋಟಿಸ್ಗಳನ್ನು ಎದುರಿಸುತ್ತಿದ್ದಾರೆ. ಹಕ್ಕುಗಳು ಮತ್ತು ಆಕ್ಷೇಪಣೆಗಳ ಸಲ್ಲಿಸುವಿಕೆ ಅವಧಿಯನ್ನು ವಿಸ್ತರಿಸಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮಸಭೆಗಳು ಮತ್ತು ನಗರ ಪ್ರದೇಶಗಳಲ್ಲಿ ವಾರ್ಡ್ ಸಮಿತಿ ಸಭೆಗಳು ಸೇರಿದಂತೆ ನಿಗದಿತ ಕಾರ್ಯವಿಧಾನವನ್ನು ಸಾಕಷ್ಟು ಪ್ರಚಾರದೊಂದಿಗೆ ಸಂಪೂರ್ಣವಾಗಿ ಕಾರ್ಯಗತಗೊಳಿಸಲು ಮುಖ್ಯ ಚುನಾವಣಾಧಿಕಾರಿಗಳಿಗೆ ನಿರ್ದೇಶಿಸಬೇಕು ಎಂದು ಪತ್ರದಲ್ಲಿ ಹೇಳಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ನಡೆದಿದ್ದು, ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಸಲು ಸೆಪ್ಟೆಂಬರ್ 23 ಅವಕಾಶವಿದ್ದು, ಅರ್ಹರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳುವಂತೆ ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿಯವರು ತಿಳಿಸಿದ್ದಾರೆ. ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿಗೆ ಕರಡು ಮತದಾರರ ಪಟ್ಟಿಯನ್ನು ಹಸ್ತಾಂತರಿಸಿ ಮಾತನಾಡಿದ ಅವರು, ಇಂದಿನಿಂದ ಅಕ್ಟೋಬರ್ 22 ನೋಟಿಸ್ ಅವಧಿ ಹಾಗೂ ವಿಲೇವಾರಿ ಪ್ರಕ್ರಿಯೆ ಇರುತ್ತದೆ ಎಂದು ತಿಳಿಸಿದರು. ಅಕ್ಟೋಬರ್ 27 ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ ಮಾಡಲಾಗುತ್ತಿದೆ ಎಂದರು. 18 ಮೇಲ್ಪಟ್ಟ ಪ್ರತಿಯೊಬ್ಬರೂ ಸಹ ಅರ್ಜಿ ನಮೂನೆ 6 ಅಗತ್ಯ ದಾಖಲೆಗಳನ್ನು ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ. ಅದೇ ರೀತಿ ದಿನಾಂಕ 1-10-2026 18 ತುಂಬುವವರು ಕೂಡ ಅರ್ಜಿ ನಮೂನೆ 6 ಸಲ್ಲಿಸಬಹುದಾಗಿದೆ ಎಂದು ಅವರು ಹೇಳಿದರು. ಯುವಜನರ ಭವಿಷ್ಯವನ್ನು ಕಾಪಾಡುವ ಮತ್ತು ಮಾದಕ ವಸ್ತುಗಳ ಅಕ್ರಮ ಜಾಲಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕಳೆದ 10 15.94 ಕೋಟಿ ಮಾರುಕಟ್ಟೆ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಈ ವಿಷಯ ತಿಳಿಸಿರುವ ಅವರು, ಈ ಕಾರ್ಯಾಚರಣೆಯಲ್ಲಿ 7 MDMA, 21 ಗಾಂಜಾ ಸೇರಿದಂತೆ 10 ಬಂಧಿಸಲಾಗಿದೆ. ಮಾದಕ ವಸ್ತುಗಳ ಸಾಗಣೆ, ಮಾರಾಟ ಮತ್ತು ಬಳಕೆಯ ವಿರುದ್ದ ಶೂನ್ಯ ಸಹಿಷ್ಣುತೆ ನೀತಿಯೊಂದಿಗೆ ತಮ್ಮ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ಎಂದಿದ್ದಾರೆ. ಮಾದಕ ವಸ್ತುಗಳ ಅಕ್ರಮ ಸಾಗಾಟ ಮತ್ತು ಮಾರಾಟಕ್ಕೆ ಕಡಿವಾಣ ಹಾಕುವ ಮೂಲಕ ಯುವ ಸಮುದಾಯವನ್ನು ರಕ್ಷಿಸುವುದು ಹಾಗೂ ಮಾದಕರಹಿತ ಸಮಾಜ ನಿರ್ಮಿಸುವುದು ತಮ್ಮ ಸಂಕಲ್ಪವಾಗಿದೆ ಎಂದು ಅವರು ಹೇಳಿದ್ದಾರೆ. ಪ್ರತಿಭೆ ವಿಶ್ವವ್ಯಾಪಿಯಾಗಿದ್ದರೂ ಅವಕಾಶಗಳು ಎಲ್ಲರಿಗೂ

0: ಸಮಾನವಾಗಿ ಲಭ್ಯವಾಗುತ್ತಿಲ್ಲ. ಈ ಅಂತರವನ್ನು ಉತ್ತಮ ನೀತಿಗಳು ಮತ್ತು ಪರಿಣಾಮಕಾರಿ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ತುಂಬುವ ಅಗತ್ಯವಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರಾದ ಡಾ ಅಜಯ್ ಸಿಂಗ್ ಹೇಳಿದ್ದಾರೆ. ಬೆಂಗಳೂರು ಸುಮಾರು 67,000 ನೋಂದಾಯಿತ ಐಟಿ ಮತ್ತು ಟೆಕ್ ಕಂಪನಿಗಳ ತವರೂರಾಗಿದೆ. ನಗರದ ಐಟಿ ಮತ್ತು ತಂತ್ರಜ್ಞಾನ ವಲಯವು ನೇರ ಹಾಗೂ ಪರೋಕ್ಷವಾಗಿ ಸುಮಾರು 10 ಲಕ್ಷದಿಂದ 25 ಲಕ್ಷ ಜನರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತಿದೆ. ಈ ಬಲವನ್ನು ರಾಜ್ಯದ ಕೌಶಲ್ಯಾಭಿವೃದ್ಧಿ ಮತ್ತು ಶಿಕ್ಷಣ ವ್ಯವಸ್ಥೆಯೊಂದಿಗೆ ಮತ್ತಷ್ಟು ಪರಿಣಾಮಕಾರಿಯಾಗಿ ಜೋಡಿಸುವ ಅಗತ್ಯವಿದೆ ಎಂದು ಅವರು ಹೇಳಿದರು. ಕರ್ನಾಟಕದ ಶಿಕ್ಷಣ ಸಂಸ್ಥೆಗಳು ಕೇವಲ ಉದಯೋನ್ಮುಖ ತಂತ್ರಜ್ಞಾನಗಳನ್ನು ಬೋಧಿಸುವ ಕೇಂದ್ರಗಳಾಗಿರದೆ ಅವುಗಳ ಪರೀಕ್ಷಾ ಶಿಬಿರಗಳಾಗಬೇಕು. ವಿದ್ಯಾರ್ಥಿಗಳು, ಎಂಎಸ್ಎಂಇಗಳು, ರೈತರು, ಸಾರ್ವಜನಿಕ ಸೇವೆಗಳು ಮತ್ತು ಸ್ಥಳೀಯ ಸಮುದಾಯಗಳು ಎದುರಿಸುತ್ತಿರುವ ನೈಜ ಸಮಸ್ಯೆಗಳ ಪರಿಹಾರಕ್ಕಾಗಿ ತಂತ್ರಜ್ಞಾನವನ್ನು ಬಳಸುವಂತಾಗಬೇಕು ಎಂದು ಅವರು ಆಶಯ ವ್ಯಕ್ತಪಡಿಸಿದರು. ವಿಧಾನ ಪರಿಷತ್ತಿನ ಸಭಾಪತಿಯಾಗಿ ಇದು ತಮ್ಮ ಮೊದಲ ಅಧಿವೇಶನವಾಗಿದ್ದು, ಸದನವನ್ನು ಸಂಪೂರ್ಣ ನಿಷ್ಪಕ್ಷಪಾತ ಹಾಗೂ ಸಂವಿಧಾನಬದ್ಧವಾಗಿ ನಡೆಸಿದ ಆತ್ಮತೃಪ್ತಿ ಇದೆ. ಆದರೆ ಚಿಂತಕರ ಚಾವಡಿ ಎನಿಸಿದ ಮೇಲ್ಮನೆಯಲ್ಲಿ ಜನಹಿತಕ್ಕಾಗಿ ಅರ್ಥಪೂರ್ಣ ಚರ್ಚೆ ನಡೆಸಲು ಪ್ರತಿಪಕ್ಷಗಳ ಸದಸ್ಯರು ಸೂಕ್ತ ಸಹಕಾರ ನೀಡಲಿಲ್ಲ ಎಂದು ವಿಧಾನ ಪರಿಷತ್ ಸಭಾಪತಿ ಸಲೀಂ ಅಹಮದ್ ಅವರು ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಅಧಿವೇಶನದ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಬರ ಪರಿಸ್ಥಿತಿ, ಕುಡಿಯುವ ನೀರು, ರೈತರ ಮತ್ತು ನೀರಾವರಿ ಸಮಸ್ಯೆಗಳ ಕುರಿತು ಚರ್ಚಿಸಲು ಪ್ರತಿಪಕ್ಷಗಳಿಗೆ ಮುಕ್ತ ಅವಕಾಶ ನೀಡಲಾಗಿತ್ತು. ಪ್ರತಿಭಟನೆ ಮಾಡುವುದು ಪ್ರತಿಪಕ್ಷದ ಹಕ್ಕಾಗಿದ್ದರೂ ಕಲಾಪವೇ ನಡೆಯದಂತೆ ಮಾಡುವುದು ಸಂಸದೀಯ ವ್ಯವಸ್ಥೆಗೆ ಸೂಕ್ತವಲ್ಲ ಎಂದು ಅವರು ಹೇಳಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ವಿರೋಧಿಸಿ ಸೆಪ್ಟೆಂಬರ್ 1 ರಿಂದ 10 ರವರೆಗೆ ಬಿಜೆಪಿ ವತಿಯಿಂದ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿರುವ ಅವರು, ಸೆಪ್ಟೆಂಬರ್ 1 ರಂದು ರಾಯಚೂರಿನಿಂದ ಬಳ್ಳಾರಿಯವರೆಗೆ ನಡೆಯುವ ಪಾದಯಾತ್ರೆಯನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟಿಸಲಿದ್ದು, ಪಕ್ಷದ ಹಲವು ನಾಯಕರು ಪಾಲ್ಗೊಳ್ಳಲಿದ್ದಾರೆ. ಸೆಪ್ಟೆಂಬರ್ 10 ರಂದು ನಡೆಯಲಿರುವ ಸಮಾರೋಪ ಸಮಾರಂಭದಲ್ಲಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಸೇರಿದಂತೆ ಕೇಂದ್ರದ ಹಲವು ಸಚಿವರು, ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ರಾಯಚೂರಿನಿಂದ ಬಳ್ಳಾರಿವರೆಗೆ ನಡೆಯಲಿರುವ ಪಾದಯಾತ್ರೆಯಲ್ಲಿ ರಾಜ್ಯ ಸರ್ಕಾರದ ವಿವಿಧ ವೈಫಲ್ಯಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡಲಾಗುವುದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ವಿಫಲವಾಗಿದೆ. ಉದ್ಯೋಗ ನೇಮಕಾತಿ ಕುಂಠಿತವಾಗಿದೆ. ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದಲ್ಲಿ ಆವರಿಸಿರುವ ಬರದ ಸಮಸ್ಯೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಜನರಿಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದರು. ಇಂದು ಈದ್ ಎ ಮಿಲಾದ್ ಉನ್ ನಬಿ, ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನದ ಪವಿತ್ರ ಹಬ್ಬ. ಇದನ್ನು ಇಸ್ಲಾಮಿಕ್ ಕ್ಯಾಲೆಂಡರ್ನ 3ನೇ ತಿಂಗಳಾದ ರಬಿ ಉಲ್ ಅವ್ವಲ್ನಲ್ಲಿ ಆಚರಿಸಲಾಗುತ್ತದೆ. ಈ ದಿನ ಪ್ರವಾದಿಯವರ ಬೋಧನೆಗಳನ್ನು ಸ್ಮರಿಸಲಾಗುತ್ತದೆ. ಮುಸ್ಲಿಂ ಬಾಂಧವರು ಶಾಂತಿ ಮತ್ತು ಸೌಹಾರ್ದತೆಯ ಸಂದೇಶ ಸಾರಿ ಭವ್ಯ ಮೆರವಣಿಗೆಗಳನ್ನು ನಡೆಸುತ್ತಾರೆ. ಬಡವರಿಗೆ ಅನ್ನದಾನ ಹಾಗೂ ದಾನ ಮಾಡುವುದರಲ್ಲಿ ಈ ದಿನ ವಿಶೇಷ ಪ್ರಾಮುಖ್ಯವಿದೆ. ಹಲವೆಡೆ ಮಿಲಾದ್ ಮೆಹಫಿಲ್ಸ್ ಮತ್ತು ಸೀರತ್ ಸಮ್ಮೇಳನಗಳು ಆಯೋಜಿತವಾಗಿವೆ. ಅಲ್ಲಿ ಉಲೇಮಾಗಳು ಅಥವಾ ಧಾರ್ಮಿಕ ವಿದ್ವಾಂಸರು ಪ್ರವಾದಿಯವರ ಜೀವನ ಮತ್ತು ಬೋಧನೆಗಳನ್ನು ಪ್ರಚುರಪಡಿಸುವರು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈದ್ ಎ ಮಿಲಾದ್ ಉನ್ ನಬಿ ಹಬ್ಬದ ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ, ಪ್ರವಾದಿ ಮೊಹಮ್ಮದ್ ಅವರ ಬೋಧನೆಗಳನ್ನು ಸ್ಮರಿಸುವ ಸಂದರ್ಭವಾಗಿದ್ದು, ಪ್ರವಾದಿಯವರ ಬೋಧನೆಗಳು ನಡವಳಿಕೆ ಮತ್ತು ಕರ್ತವ್ಯ ನಿಷ್ಠೆಯ ಮಾರ್ಗವನ್ನು ಅನುಸರಿಸಲು ನಾಗರಿಕರಿಗೆ ಸ್ಫೂರ್ತಿ ನೀಡುತ್ತವೆ ಎಂದು ಹೇಳಿದ್ದಾರೆ. ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿಸಿ ಜೀವನ ಪರಿವರ್ತಿಸಿ ಎಂಬ ಧ್ಯೇಯದೊಂದಿಗೆ ವಿಶ್ವ ನೇತ್ರದಾನ ಪಾಕ್ಷಿಕವನ್ನು ಆಚರಿಸಲಾಗುತ್ತಿದೆ. ಖ್ಯಾತ ನಟ ದಿವಂಗತ ಪುನೀತ್ ರಾಜಕುಮಾರ್ ಆಶಯದಂತೆ ಬದುಕಿದ್ದಾಗಲೇ ಕಣ್ಣು, ಅಂಗಾಂಗ ಮತ್ತು ದೇಹದಾನಕ್ಕೆ ವಾಗ್ದಾನ ಮಾಡುವಂತೆ ರಾಜ್ಯಾದ್ಯಂತ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಈ ಕುರಿತು ಹುಬ್ಬಳ್ಳಿಯ ನೇತ್ರ ತಜ್ಞ ವೈದ್ಯ ಡಾ ಸತೀಶ್ ಹಳ್ಳಿಕೇರಿ

0: ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
1: ಸರ್ವೇಂದ್ರಿಯಾಣಾಂ ನಯನ ಪ್ರಧಾನಂ, ಎಲ್ಲ ಅಂಗಗಳಲ್ಲಿ ಕಣ್ಣೇ ಬಹಳ ಪ್ರಧಾನವಾದದ್ದು. ಎಲ್ಲ ದಾನಗಳಿಗಿಂತ ನೇತ್ರದಾನ ಮಹಾದಾನ. ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನು ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೂ ಆಚರಿಸಲಾಗುತ್ತದೆ. ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಪ್ರಮುಖ ಉದ್ದೇಶಗಳು ಏನಪ್ಪಾ ಅಂತಂದ್ರೆ, ನೇತ್ರದಾನದ ಮಹತ್ವದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಅಥವಾ ಅರಿವು ಮೂಡಿಸುವುದು ಮತ್ತು ಸಾವಿನ ನಂತರ ಕಣ್ಣುಗಳು ಮಣ್ಣಾಗಿ ಹೋಗುವುದನ್ನು ತಡೆದು ಅವುಗಳ ದಾನ ಮಾಡಲು ಜನರಲ್ಲಿ ಪ್ರೋತ್ಸಾಹಿಸುವುದು. ಈ ನೇತ್ರದಾನ ಮಾಡಲು ಸರ್ವರು ಅರ್ಹತೆಯನ್ನು ಹೊಂದಿರುತ್ತಾರೆ. ಇದಕ್ಕೆ ವಯಸ್ಸು, ಲಿಂಗ, ಧರ್ಮ ಅಥವಾ ರಕ್ತದ ಗುಂಪನ್ನು ಲೆಕ್ಕಿಸದೆ ಯಾವುದೇ ವ್ಯಕ್ತಿ ನೇತ್ರದಾನ ಮಾಡಬಹುದು.
0: ಸಿಎಸ್ಐಆರ್ ರಾಷ್ಟ್ರೀಯ ಏರೋಸ್ಪೇಸ್ ಪ್ರಯೋಗಾಲಯ ಸುಧಾರಿತ ಬಾಹ್ಯಾಕಾಶ ಉಡ್ಡಯನ ಕ್ಷೇತ್ರದ ಮಹತ್ವದ ಹೆಜ್ಜೆಯಾಗಿ ಭಾರತದ ಮಾನವರಹಿತ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವಂತಹ ಸ್ಥಳೀಯ ಸೂಕ್ಷ್ಮ ಮತ್ತು ಸಣ್ಣ ಅನಿಲ ಟರ್ಬೈನ್ ಎಂಜಿನ್ಗಳನ್ನು ನವದೆಹಲಿಯ ಸಿಎಸ್ಐಆರ್ ಪ್ರಧಾನ ಕಚೇರಿಯ ಎಸ್ಎಸ್ಪಿ ಸಭಾಂಗಣದಲ್ಲಿ ಯಶಸ್ವಿಯಾಗಿ ಅನಾವರಣಗೊಳಿಸಿದೆ. ಭಾರತದ ಬಾಹ್ಯಾಕಾಶ ಮತ್ತು ರಕ್ಷಣಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸುವ ನಿಟ್ಟಿನಲ್ಲಿ ಅತ್ಯಾಧುನಿಕ ಹಾಗೂ ಸಂಪೂರ್ಣ ದೇಶಿ ನಿರ್ಮಿತ ಮೂರು ಮೈಕ್ರೋ ಮತ್ತು ಸ್ಮಾಲ್ ಗ್ಯಾಸ್ ಟರ್ಬೈನ್ ಎಂಜಿನ್ಗಳು ಮಹತ್ವ ಪಡೆದಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಐಆರ್ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಳವಳ, ಮುಖ್ಯ ಚುನಾವಣಾ ಆಯುಕ್ತರಿಗೆ ಪತ್ರ. ಕೌಶಲ್ಯವಂತರಾದ ಜಾಗತಿಕವಾಗಿ ಮುನ್ನಡೆಸಲು ಸಿದ್ದವಾಗಿರುವ ಕರ್ನಾಟಕ ನಿರ್ಮಾಣಕ್ಕೆ ಎಲ್ಲರೂ ಒಟ್ಟಾಗಿ ಕೈಜೋಡಿಸೋಣ, ಸಚಿವ ಡಾ ಅಜಯ್ ಸಿಂಗ್. ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯ ವಿರೋಧಿಸಿ ಸೆಪ್ಟೆಂಬರ್ 1ರಿಂದ 10ರವರೆಗೆ ಬಿಜೆಪಿ ವತಿಯಿಂದ ಪಾದಯಾತ್ರೆ. ಇಂದು ಮುಸ್ಲಿಂ ಬಾಂಧವರಿಂದ ಈದ್ ಎ ಮಿಲಾದ್ ಉನ್ ನಬಿ ಆಚರಣೆ, ರಾಷ್ಟ್ರಪತಿಯವರಿಂದ ಶುಭಾಶಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಭಾಷಾ ಗಣಕೀಕರಣ ಮತ್ತು ಪರಂಪರೆಯ ಸಂರಕ್ಷಣೆ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ವತ್ಸಲ ಹೆಚ್, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದು ಸ್ಮಾರ್ಟ್ ಫೋನ್, ಇಂಟರ್ನೆಟ್ ಬಹುತೇಕ ಪ್ರತಿಯೊಂದು ಮನೆಯಲ್ಲೂ ಇದೆ. ಮಂಡ್ಯದಲ್ಲಿ ಒಬ್ಬ ರೈತ ಸ್ಮಾರ್ಟ್ ಫೋನ್ ನಲ್ಲಿ ಮಾಹಿತಿಯನ್ನ ಪರಿಶೀಲಿಸ್ತಾ ಇರಬಹುದು, ಕಂಚಿಯಲ್ಲಿರುವ ಒಬ್ಬ ನೇಕಾರರು ತಂತ್ರಜ್ಞಾನಗಳನ್ನ ಬಳಸ್ತಾ ಇರಬಹುದು, ಹಾಗೆ ಹಳ್ಳಿಯ ಅಂಗಡಿಯ ಮಾಲೀಕರು ಡಿಜಿಟಲ್ ಪಾವತಿ ಮಾಡ್ತಾ ಇರಬಹುದು. ಆದ್ರೆ ಸ್ವಲ್ಪ ಕಾಲದ ಹಿಂದೆ ಹೋದ್ರೆ ಕಂಪ್ಯೂಟರ್ಗಳೇ ಒಂದು ಪ್ರಮುಖ ಮಿತಿ ಇತ್ತು. ಅವು ಬಹುತೇಕ ಇಂಗ್ಲಿಷ್ ನಲ್ಲಿಯೇ ಕಾರ್ಯನಿರ್ವಹಿಸ್ತಾ ಇದ್ವು. ಹೀಗಿದ್ದಾಗ ನಮ್ಮ ಮಾತೃಭಾಷೆ ಕಂಪ್ಯೂಟರ್ ಪರದೆಗಳು ಮತ್ತು ಮೊಬೈಲ್ ಫೋನ್ಗಳಲ್ಲಿ ತನ್ನ ಸ್ಥಾನವನ್ನ ಹೇಗೆ ಪಡೆದುಕೊಂತು, ನಮ್ಮ ಪ್ರಾಚೀನ ಭಾಷೆಗಳು ಹಾಗೂ ಪರಂಪರೆಗಳು ಈಗ ಕೃತಕ ಬುದ್ಧಿಮತ್ತೆಯೊಂದಿಗೆ ಹೇಗೆ ಸಂಪರ್ಕ ಹೊಂದುತ್ತಾ ಇದ್ದಾವೆ ಕುರಿತು ಮಾತನಾಡೋದಿಕ್ಕೆ ಇಂದು ನಮ್ಮೊಂದಿಗಿದ್ದಾರೆ ಸಿಡ್ಯಾಕ್ ಬೆಂಗಳೂರಿನ ಸೈಂಟಿಸ್ಟ್ ಇ ಹಾಗೂ ಭಾರತೀಯ ಪರಂಪರೆ ಮತ್ತು ಭಾಷಾ ಗಣಕೀಕರಣ ಟೀಮ್ನೊಂದಿಗೆ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ವತ್ಸಲ ಎಚ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ನಮಸ್ತೆ.
2: ಕಳೆದ ಸುಮಾರು ದಶಕಗಳಿಂದ ಸಿಡ್ಯಾಕ್ ಬೆಂಗಳೂರು ಭಾರತದ ಭಾಷೆಗಳು, ಆಧುನಿಕ ತಂತ್ರಜ್ಞಾನ ಮತ್ತು ಇತ್ತೀಚಿನ ದಿನಗಳಲ್ಲಿ ಕೃತಕ ಬುದ್ಧಿಮತ್ತೆಯ ನಡುವಿನ ಅಂತರವನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಹೀಗಿರುವಾಗ ಲ್ಯಾಂಗ್ವೇಜ್ ಕಂಪ್ಯೂಟಿಂಗ್ ಅಥವಾ ಡಿಜಿಟಲ್ ಹೆರಿಟೇಜ್ ಅನ್ನೋ ಪದಗಳನ್ನ ಕೇಳಿದಾಗ ಪಟ್ಟಣದ ಜನರಿಗೂ ಕೂಡ ಇದು ಬಹಳ ಶೈಕ್ಷಣಿಕ ಅಥವಾ ತಾಂತ್ರಿಕ ಪದಗಳು ಅಂತ ಅನಿಸ್ಬಹುದು. ಕಳೆದ ಸುಮಾರು 30 ವರ್ಷಗಳಲ್ಲಿ ಸಾಮಾನ್ಯ ಜನರಿಗಾಗಿ ಸಿಡ್ಯಾಕ್ ಬೆಂಗಳೂರು ಏನೆಲ್ಲ

0: ಅಭಿವೃದ್ಧಿಪಡಿಸಿದೆ ಅನ್ನೋದನ್ನ ಸರಳವಾಗಿ ವಿವರಿಸಬಹುದಾ?
1: ಖಂಡಿತ. 30 ವರ್ಷಗಳ ಹಿಂದೆ ಇಂಗ್ಲಿಷ್ ಅಲ್ಲಿ ಬರೆಯಲು ಬರಲ್ಲ ಅಂತಂದ್ರೆ ಡಿಜಿಟಲ್ ಪ್ರಪಂಚ ಅವರಿಗಲ್ಲ ಎಂಬ ಸಂದರ್ಭದಲ್ಲಿ ನಮ್ಮ ಜನರಿಗೆ ಗೊತ್ತಿರುವ ಭಾಷೆಯಲ್ಲಿ ತಂತ್ರಜ್ಞಾನ ಮಾತನಾಡಬೇಕು ಅಂತ ಸಿಡ್ಯಾಕ್ ನ ಗುರಿಯಾಗಿತ್ತು. ಇದನ್ನು ಸಾಧ್ಯವಾಗಿಸಲು ಸಿಡ್ಯಾಕ್ ಭಾರತೀಯ ಭಾಷೆಗಳಲ್ಲಿ ಫಾಂಟ್ಗಳು, ಕೀಬೋರ್ಡ್ ಲೇಔಟ್ಗಳು, ಟ್ರಾನ್ಸ್ಲೇಷನ್ ಇಂಜಿನ್ ಮತ್ತು ಸ್ಪೀಚ್ ಟು ಟೆಕ್ಸ್ಟ್ ಟೂಲ್ಸ್ ಗಳನ್ನು ಅಭಿವೃದ್ಧಿಗೊಳಿಸಿತು. ಈ ಬುನಾದಿಯ ಮೇಲೆ ಸಿಡ್ಯಾಕ್ ಬೆಂಗಳೂರು ಏನ್ಷಿಯಂಟ್ ನಾಲೆಜ್ ಬೇಸ್, ಸಂಸ್ಕೃತ್ ಬೇಸ್ಡ್ ಸ್ಪೀಚ್ ಮಾಡೆಲ್ಸ್ ಭಾಷಿಣಿ ಮುಖಾಂತರ ನ್ಯಾಷನಲ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಮಿಷನ್ ನಲ್ಲಿ ಭಾಗಿಯಾಗಿದೆ. ಹಾಗಾಗಿ ಸಿಡ್ಯಾಕ್ ನ ಗುರಿ ಟೆಕ್ನಾಲಜಿಯನ್ನು ಜನರಿಗೆ ಪರಿಚಯಿಸುವುದು ಒಂದೇ ಅಲ್ಲದೆ ಬದಲಾಗಿ ಟೆಕ್ನಾಲಜಿ ಜನರ ಭಾಷೆಯನ್ನು ಅರ್ಥ ಮಾಡಿಕೊಂಡು ಅವರ ದೈನಂದಿನ ಜೀವನದಲ್ಲಿ ಬಳಕೆಗೆ ಬರಬೇಕು ಅನ್ನುವುದು.
0: ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವಂತಹ ಜನರಿಗೆ ಈ ಭಾಷಾ ತಂತ್ರಜ್ಞಾನ ನೇರವಾಗಿ ಹೇಗೆ ಪ್ರಯೋಜನಕಾರಿ ಆಗಿದೆ ಅನ್ನೋದನ್ನ ಒಂದಷ್ಟು ನೈಜ ಉದಾಹರಣೆಗಳನ್ನ ನೀಡಿದ್ರೆ ಇನ್ನು ಸರಳವಾಗಿ ಅರ್ಥವಾಗುತ್ತೆ.
1: ಖಂಡಿತ. ಒಬ್ಬ ನಾಗರಿಕ ಆಧಾರ್ಗೆ ಎನ್ರೋಲ್ ಮಾಡುವಾಗ ಅವರ ಡೆಮೋಗ್ರಫಿಕ್ ಡೀಟೇಲ್ಸ್, ಹೆಸರು, ಅಡ್ರೆಸ್ ಮುಂತಾದ ವಿವರಗಳು ಇಂಗ್ಲಿಷ್ ಹಾಗೂ ಪ್ರಾದೇಶಿಕ ಭಾಷೆಗಳಲ್ಲಿ ನಮೂದಾಗಿರುತ್ತದೆ. ಆಧಾರ್ನ ಸಾಫ್ಟ್ವೇರ್ ಡೇಟಾ ಎಂಟ್ರಿ ಮತ್ತು ಟ್ರಾನ್ಸ್ಲೇಷನ್ಗಳನ್ನು ಪ್ರಾದೇಶಿಕ ಭಾಷೆಗಳಲ್ಲಿ ಮಾಡಲು ಸಪೋರ್ಟ್ ಮಾಡುತ್ತದೆ. ಇನ್ನೊಂದು ಉದಾಹರಣೆ, ಕೃಷಿ ಕ್ಷೇತ್ರದಲ್ಲಿ ಸಿಡ್ಯಾಕ್ನ ಆಗ್ರಿ ಚಾಟ್ಬಾಟ್ ಮುಖಾಂತರ ರೈತರಿಗೆ ತಮ್ಮ ಭಾಷೆಯಲ್ಲೇ ಕೃಷಿ ಸಂಬಂಧಿತ ಮಾಹಿತಿಗಳನ್ನು ನೀಡುತ್ತಿದ್ದೇವೆ.
0: ಇದರಿಂದ ಭಾಷೆಯ ಅಡೆತಡೆಯ ಬಗ್ಗೆ ಚಿಂತಿಸದೆ ವಿವಿಧ ಪ್ರದೇಶಗಳಿಗೆ ಈ ರೀತಿಯ ಪರಿಹಾರಗಳನ್ನ ವಿಸ್ತರಿಸಲು ಸಾಧ್ಯವಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಇನ್ನು ಸಿಡ್ಯಾಕ್ ಬೆಂಗಳೂರು ಪರಂಪರೆ ಗಣಕೀಕರಣ ಅಂದ್ರೆ ಡಿಜಿಟಲ್ ಹೆರಿಟೇಜ್ ಕ್ಷೇತ್ರದಲ್ಲಿಯೂ ಕೂಡ ವ್ಯಾಪಕವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ ಶ್ರೋತೃಗಳಿಗೆ ಒಂದು ಪ್ರಶ್ನೆ ಕಾಡಬಹುದು, ಕಂಪ್ಯೂಟರ್ ಮತ್ತು ಕೃತಕ ಬುದ್ಧಿ ಮತ್ತೆ ಈಗಿನ ತಂತ್ರಜ್ಞಾನಗಳು, ಆದ್ರೆ ನಮ್ಮ ಭೂತಕಾಲವನ್ನ ಇದು ಹೇಗೆ ಸಂರಕ್ಷಿಸಿ ಭವಿಷ್ಯಕ್ಕೆ ಸಹಾಯ ಮಾಡಬಲ್ಲದು? ತಾಳೆಗರಿ ಹಸ್ತಪ್ರತಿಗಳು ಮತ್ತು ದೇವಾಲಯಗಳ ಶಾಸನಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ AI ಹೇಗೆ ಸಹಾಯ ಮಾಡ್ತಾ ಇದೆ ಅನ್ನೋದನ್ನ ವಿವರಿಸಬಹುದಾ?
1: ತಾಳೆಗರಿ ಹಸ್ತಪ್ರತಿಗಳು ಮತ್ತು ದೇವಾಲಯದ ಶಾಸನಗಳು ಅಮೂಲ್ಯವಾದ ನಮ್ಮ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಯ ದಾಖಲೆಗಳಾಗಿವೆ. ಆದರೆ ಇವುಗಳ ಮೇಲೆ ಕಾಲದ ಪರಿಣಾಮವಾಗಿ ಅಕ್ಷರಗಳು ಮಾಸಿ ಹೋಗುವುದು, ಹಸ್ತಪ್ರತಿಗಳು ಹಾನಿಗೊಳಗಾಗುವುದು, ಹಾಗೇನೆ ಶಾಸನಗಳನ್ನು ಓದುವುದರಲ್ಲಿ ಕಷ್ಟವಾಗುವುದು, ಇಂತಹ ಕೆಲವಾರು ಸಮಸ್ಯೆಗಳು ಕಂಡುಬರುತ್ತದೆ. ಇದರ ಜೊತೆಗೆ ಗ್ರಂಥ, ಶಾರದ, ಮೋಡಿ ಮತ್ತು ನಂದಿನಾಗರಿ ಮುಂತಾದ ಕೆಲವು ಐತಿಹಾಸಿಕ ಲಿಪಿಗಳನ್ನು ಓದುವವರು ಕೆಲವರೇ ಉಳಿದುಕೊಂಡಿದ್ದಾರೆ. ಹಾಗಾದರೆ ಈ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು ಹೇಗೆ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಇಲ್ಲಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಾಚೀನ ಜ್ಞಾನ ಮತ್ತು ಆಧುನಿಕ ತಂತ್ರಜ್ಞಾನದ ಮಧ್ಯೆ ಬ್ರಿಡ್ಜ್ ಆಗಿ ಉಪಯೋಗಕ್ಕೆ ಬರುತ್ತದೆ. ಸಿಡ್ಯಾಕ್ ಬೆಂಗಳೂರಿನಲ್ಲಿ AI ಅನ್ನು ಬಳಸಿಕೊಂಡು ಪಾಂಡುಲಿಪಿ ಸಂಶೋಧಕ ಅಥವಾ ಮ್ಯಾನುಸ್ಕ್ರಿಪ್ಟ್ ಪ್ರೊಸೆಸಿಂಗ್ ಟೂಲ್ ಅನ್ನು ಅಭಿವೃದ್ಧಿಗೊಳಿಸಿದ್ದೇವೆ. ಇದರಲ್ಲಿ AI ಹಾಗೂ ಕಂಪ್ಯೂಟರ್ ವಿಷನ್ ಮಾಡೆಲ್ಗಳು ಹಸ್ತಪ್ರತಿಯ ಇಮೇಜ್ಗಳನ್ನು ಅನಲೈಸ್ ಮಾಡಿ ಡ್ಯಾಮೇಜ್ ಆಗಿರುವ ಭಾಗಗಳನ್ನು ಡಿಜಿಟಲಿ ಸರಿಪಡಿಸುವುದರಲ್ಲಿ ನೆರವಾಗುತ್ತಿದೆ. ತದನಂತರ ಅಕ್ಷರಗಳನ್ನು ಗುರುತಿಸಿ ಆ ಮಾಹಿತಿಯನ್ನು ಪ್ರಾದೇಶಿಕ ಭಾಷೆಯಲ್ಲಿ ಲಭ್ಯಪಡಿಸುತ್ತಿದ್ದೇವೆ. ಈ ರೀತಿಯಲ್ಲಿ ಟೆಕ್ನಾಲಜಿ ಇತಿಹಾಸ ಹಾಗೂ ಪಾರಂಪರಿಕ ದಾಖಲೆಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ನಮಗೆ ಸಹಾಯ ಮಾಡುತ್ತಿದೆ.
0: ಹಳೆಯ ಹಸ್ತಪ್ರತಿಗಳನ್ನ ಡಿಜಿಟಲೀಕರಣ ಮಾಡಿದ್ರೆ ಸಾಕಾಗೋದಿಲ್ವಾ? ಈ ಜ್ಞಾನ ಅನ್ವೇಷಣೆ ಪ್ರಕ್ರಿಯೆ ಯಾಕೆ ಬೇಕು?
1: ಡಿಜಿಟಲೈಸೇಷನ್ ಅನ್ನೋದು ಪ್ರಥಮ ಹೆಜ್ಜೆ ಮಾತ್ರ. ಡಿಜಿಟಲೈಸೇಷನ್ ಅಲ್ಲಿ ಛಾಯಾಚಿತ್ರ ತಗೊಂಡು ಅದನ್ನ ಸ್ಟೋರ್ ಮಾಡೋದು ಅಷ್ಟೇನೆ. ನಾಲೆಜ್ ಡಿಸ್ಕವರಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾವು ಒಂದು ಉದಾಹರಣೆ ತಗೊಳ್ಳೋಣ. ನಮ್ಮ ಹತ್ತಿರ 3 ಹಸ್ತಪ್ರತಿಗಳಿದ್ದಾವೆ ಎಂದುಕೊಳ್ಳೋಣ. ಮೊದಲನೇ ಹಸ್ತಪ್ರತಿಯಲ್ಲಿ ಒಂದು ಔಷಧೀಯ ಸಸ್ಯದ ಬಗ್ಗೆ ವಿವರಣೆ ಇದೆ. ಎರಡನೆಯ ಹಸ್ತಪ್ರತಿಯಲ್ಲಿ ಅದೇ ಸಸ್ಯವನ್ನು ಮತ್ತೊಂದು ಹೆಸರಿನಿಂದ ಉಲ್ಲೇಖಿಸಲಾಗಿದೆ. ಮೂರನೆಯ ಹಸ್ತಪ್ರತಿಯಲ್ಲಿ ಆ ಸಸ್ಯದ ಉಪಯೋಗಗಳನ್ನು ವಿವರಿಸಲಾಗಿದೆ. ಒಂದೊಂದೇ ಡಿಜಿಟೈಸ್ ಆಗಿರುವ ಹಸ್ತಪ್ರತಿಗಳನ್ನು ಬೇರೆ ಬೇರೆಯಾಗಿ ನೋಡಿದಾಗ ಪ್ರತ್ಯೇಕವಾದ ಮಾಹಿತಿ ಲಭ್ಯವಾಗುತ್ತೆ. ಅವುಗಳನ್ನು ಕನೆಕ್ಟ್ ಮಾಡಿ ನೋಡಿದಾಗ ಆ ಸಸ್ಯವನ್ನು ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ

0: ಕಲೆ ಹಾಕಲು ಸಾಧ್ಯವಾಗುತ್ತದೆ. ಈಗ ಪ್ರಶ್ನೆ, ಈ ಹಸ್ತಪ್ರತಿಗಳಿಂದ ಏನನ್ನು ಅರ್ಥ ಮಾಡಿಕೊಳ್ಳಬಹುದು ಎನ್ನುವುದಕ್ಕೆ ಬದಲಾಗುತ್ತದೆ. ಈ ಪ್ರೋಸೆಸ್ ಅನ್ನು ನಾಲೆಜ್ ಡಿಸ್ಕವರಿ ಎಂದು ಕರೀತಾರೆ. ಉದಾಹರಣೆಗೆ, ಕೃಷಿ ಕ್ಷೇತ್ರದಲ್ಲಿ ಪುರಾತನ ಪದ್ಧತಿಗಳ ದಾಖಲೆ, ವೃಕ್ಷಾಯುರ್ವೇದ, ಕಾಶಪೀಯ ಕೃಷಿ ಪದ್ಧತಿ ಮತ್ತು ಬೃಹತ್ ಸಂಹಿತ ಹಸ್ತಪ್ರತಿಗಳಲ್ಲಿ ನೋಡಬಹುದು. ಹಸ್ತಪ್ರತಿಗಳಿಂದ ನಾಲೆಜ್ ಡಿಸ್ಕವರಿ ಮಾಡಿ ಸಂಶೋಧಕರು ನ್ಯಾಚುರಲ್ ಫಾರ್ಮಿಂಗ್ ಅಥವಾ ಸಸ್ಟೈನಬಲ್ ಫಾರ್ಮಿಂಗ್ ಅಲ್ಲಿ ಉಪಯೋಗಿಸಬಹುದು.
1: ಒಟ್ಟಾರೆಯಾಗಿ ಸಂಶೋಧಕರು ಈ ಪಠ್ಯಗಳನ್ನ ಅಧ್ಯಯನ ಮಾಡಿ ಮಣ್ಣು, ಬೀಜಗಳು, ನೀರಾವರಿ ಮತ್ತು ಸಸ್ಯಗಳ ಆರೈಕೆಗೆ ಸಂಬಂಧಿಸಿದ ಮಾರ್ಗದರ್ಶನವನ್ನ ಪರಸ್ಪರ ಸಂಪರ್ಕಿಸ್ತಾ ಇದ್ದಾರೆ. ನೈಸರ್ಗಿಕ ಗೊಬ್ಬರ, ಕೀಟ ನಿಯಂತ್ರಣ ಮತ್ತು ನೀರಿನ ಸಂರಕ್ಷಣೆಗೆ ಸಂಬಂಧಿಸಿದ ಕೆಲವು ವಿಧಾನಗಳನ್ನ ಗುರುತಿಸೋದಿಕ್ಕೆ ಸಾಧ್ಯವಾಗಬಹುದೇನೋ ಇದರಿಂದ? ವೈಜ್ಞಾನಿಕವಾಗಿ ಪರಿಶೀಲಿಸಿದ ನಂತರ ಇಂತಹ ಜ್ಞಾನ ಸುಸ್ಥಿರ ಕೃಷಿಗೆ ಸಹಕಾರಿಯಾಗತ್ತೆ ಅನ್ನೋ ನಿರೀಕ್ಷೆಯನ್ನ, ಒಂದು ಆಶಾದಾಯಕ ಮಾಹಿತಿಯನ್ನ ಇದರಿಂದ ತಿಳ್ಕೋಬಹುದು. ಹೀಗಾಗಿ ನಮ್ಮ ಪರಂಪರೆಯ ಜ್ಞಾನ ಹಸ್ತಪ್ರತಿಗಳ ರೂಪದಲ್ಲಿ ಸಂರಕ್ಷಿಸಲ್ಪಡ್ತಾ ಇದೆ. ಹಾಗೇನೆ ಆ ಜ್ಞಾನವನ್ನು ಆಧುನಿಕ ತಂತ್ರಜ್ಞಾನಗಳ ಸಹಾಯದಿಂದ ಅರ್ಥ ಮಾಡಿಕೊಳ್ಬಹುದು ಮತ್ತು ಈ ದಿಕ್ಕಿನಲ್ಲಿ ಸಿಡ್ಯಾಕ್ ಕೂಡ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದು ಇದರಿಂದ ತಿಳಿದು ಬರ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ ಮೇಡಮ್. ಪ್ರಾಚೀನ ದೇವಾಲಯಗಳ ಶಿಲ್ಪಗಳು ಮತ್ತು ವಾಸ್ತುಶಿಲ್ಪ ಪರಂಪರೆಯನ್ನ ಅರ್ಥ ಮಾಡಿಕೊಳ್ಳೋದಿಕ್ಕೆ, ಹಾಗೇನೆ ಸಂರಕ್ಷಿಸೋದಿಕ್ಕೆ AI ಸಹಾಯ ಒಂದು ಉದಾಹರಣೆ ಮೂಲಕ ತಿಳಿಸಬಹುದಾ?
0: ಅನೇಕ ದೇವಾಲಯಗಳಲ್ಲಿ ಕಾಣಿಸುವ ಶಿಲಾಬಾಲಿಕೆಯರನ್ನು ಉದಾಹರಣೆಯಾಗಿ ತಗೊಳ್ಳೋಣ. ಶತಮಾನಗಳಿಂದ ಹವಾಮಾನ ಮತ್ತು ಇತರ ಪರಿಸರ ಸಂಬಂಧಿತ ಪರಿಣಾಮಗಳಿಗೆ ಸಿಲುಕಿ ಅವುಗಳ ಆಭರಣಗಳು, ಮುಖಭಾವಗಳು, ಭಂಗಿಗಳು ಮತ್ತು ವಸ್ತ್ರಗಳ ಸೂಕ್ಷ್ಮ ವಿವರಗಳು ಹಾನಿಗೊಳಗಾಗಿರಬಹುದು. AI ಛಾಯಾಚಿತ್ರ ಮತ್ತು 3D ಸ್ಕ್ಯಾನ್ಗಳನ್ನು ಅನಲೈಸ್ ಮಾಡಿ ಶಿಲ್ಪಗಳ ಸೂಕ್ಷ್ಮ ವಿವರಗಳನ್ನು ಗುರುತಿಸುತ್ತದೆ. ದಾಖಲಾಗಿರುವ ಇತರ ಶಿಲ್ಪಗಳ ಜೊತೆ ಹೋಲಿಸಿ ಡ್ಯಾಮೇಜ್ ಆದ ಭಾಗಗಳನ್ನು ಡಿಜಿಟಲಿ ರೀಕನ್ಸ್ಟ್ರಕ್ಟ್ ಮಾಡಬಹುದು. ಅದೇ ರೀತಿ ಈ ಶಿಲ್ಪಗಳು ಯಾವ ಕಾಲಘಟ್ಟಕ್ಕೆ, ಶಿಲ್ಪ ಶೈಲಿಗೆ, ನೃತ್ಯ ರೂಪಕ್ಕೆ ಸೇರಿದ್ದು ಎಂದು ಸಂಶೋಧಕರು ತಿಳಿದುಕೊಂಡು ಕಾಲಾನುಕ್ರಮದ ಬೆಳವಣಿಗೆಯನ್ನು ಅಧ್ಯಯನ ಮಾಡಬಹುದು.
1: ಇದರಿಂದ ಮೂಲ ಸ್ಮಾರಕಕ್ಕೆ ಯಾವುದೇ ಬದಲಾವಣೆ ಮಾಡದೆ ಅದರ ಮೂಲ ಲಕ್ಷಣಗಳನ್ನ ಅಧ್ಯಯನ ಮಾಡೋದಿಕ್ಕೆ ಮತ್ತು ಸಂರಕ್ಷಿಸೋದಿಕ್ಕೆ ಇದು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಇನ್ನು ಇಂಡಿಯನ್ ಹೆರಿಟೇಜ್ ಮತ್ತು ಲ್ಯಾಂಗ್ವೇಜ್ ಕಂಪ್ಯೂಟಿಂಗ್ ಪಯಣ ತುಂಬಾ ಸೋಜಿಗ ಅನಿಸ್ತಾ ಇದೆ. ಈ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತಹ ನಮ್ಮ ಕೇಳುಗರಲ್ಲಿ ವಿದ್ಯಾರ್ಥಿಗಳಾಗಿರಬಹುದು ಅಥವಾ ಆಸಕ್ತ ನಾಗರಿಕರಾಗಿರಬಹುದು, ಈ ಕಾರ್ಯದಲ್ಲಿ ಕೈ ಜೋಡಿಸಬಹುದಾ?
0: ಸಿಡ್ಯಾಕ್ ಹಲವಾರು ಸೆಮಿನಾರ್ ಮತ್ತು ವರ್ಕ್ಶಾಪ್ ಗಳ ಮುಖಾಂತರ ಜನರನ್ನು ತಲುಪುತ್ತಿದೆ. ಹಾಗಾಗಿ ನಾವು ನ್ಯಾಷನಲ್ ಸಂಸ್ಕೃತ ಯೂನಿವರ್ಸಿಟಿ ತಿರುಪತಿ, ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಬೆಂಗಳೂರು, ಸಂಸ್ಕೃತಿ ಫೌಂಡೇಶನ್ ಮೈಸೂರು, ಎಸ್ ವ್ಯಾಸ ಯೂನಿವರ್ಸಿಟಿ ಬೆಂಗಳೂರು ಮತ್ತು ಬೇರೆ ಇಂತಹ ಯೂನಿವರ್ಸಿಟಿಗಳ ಜೊತೆಗೆ ಸಾಕ್ಷ್ಯ, ಇದು ವಿದ್ವಾಂಸರು ಉಪನ್ಯಾಸ ಮಾಡಿದ ಕಂಟೆಂಟ್ ಅನ್ನು ರೆಕಾರ್ಡ್ ಮಾಡಿ NPTEL ಎಂಬುವ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡುವಂತಹ ಪ್ರಾಜೆಕ್ಟ್. ಹಾಗೆಯೇ ವಾಗಾಕ್ಷರ, ಸಂಸ್ಕೃತ್ ಸ್ಪೀಚ್ ಟು ಟೆಕ್ಸ್ಟ್ ಇಂತಹ ಪ್ರಾಜೆಕ್ಟ್ ಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇವೆ. ಅದರ ಜೊತೆಗೆ ಜನಸಾಮಾನ್ಯರು ನಮ್ಮ ಕೆಲಸದಲ್ಲಿ ಭಾಗಿಯಾಗಬಹುದು. ಅದು ಹೇಗೆಂದರೆ, ತಮ್ಮ ಊರಿನಲ್ಲಿ ಯಾವುದಾದರೂ ಶಿಲಾಶಾಸನಗಳು ಅಥವಾ ಹಸ್ತಪ್ರತಿಗಳು ಕಂಡುಬಂದರೆ ಅವುಗಳ ಫೋಟೋವನ್ನು ತೆಗೆದು ನಮ್ಮ ಕ್ರೌಡ್ ಸೋರ್ಸಿಂಗ್ ಪ್ಲಾಟ್ಫಾರ್ಮ್ಗೆ ಅಪ್ಲೋಡ್ ಮಾಡಿದರೆ ಇದರಿಂದ ನಮ್ಮ AI ಸಾಫ್ಟ್ವೇರ್ ಡೆವಲಪ್ಮೆಂಟ್ಗೆ ಸಹಾಯವಾಗುತ್ತದೆ.
1: ಸಾಮಾನ್ಯ ಜನರು ವೇದ ಪಠ್ಯಗಳನ್ನ ಸುಲಭವಾಗಿ ಕಲಿಯೋದಿಕ್ಕೆ ಮತ್ತೆ ಅರ್ಥ ಮಾಡಿಕೊಳ್ಳೋದಿಕ್ಕೆ ಸಹಾಯ ಮಾಡುವ ಧ್ವನಿ ಆಧಾರಿತ ಮೊಬೈಲ್ ಆಪ್ ಅನ್ನ ಕೂಡ ಅಭಿವೃದ್ಧಿಪಡಿಸಿದ್ದಾರೆ ಸಿಡ್ಯಾಕ್ನವರು. ಸಂಸ್ಕೃತ ಕಲಿಯಲು ಆಸಕ್ತಿ ಹೊಂದಿರುವಂತಹ ವಿದ್ಯಾರ್ಥಿಗಳು ಈ ಮೊಬೈಲ್ ಆಪ್ ಬಳಸಿ ಶ್ಲೋಕಗಳನ್ನ ಪಠಿಸಬಹುದು, ಅರ್ಥವನ್ನ ತಿಳಿದುಕೊಳ್ಳಬಹುದು. ವಾವ್, ಸೂಪರ್, ಎಂತ ಅದ್ಭುತ ಪಯಣ ಮೇಡಮ್. ಕೇಳಿದ್ರಲ್ಲ ಶ್ರೋತೃಗಳೇ, ಈಗ ತಂತ್ರಜ್ಞಾನ ಅಂದ್ರೆ ನೀವು ಭಯಪಡಬೇಕಾಗಿಲ್ಲ. ತಂತ್ರಜ್ಞಾನ ನಮ್ಮೆಲ್ಲರದ್ದು, ಅದು ನಮ್ಮ ಭಾಷೆಯಲ್ಲೇ ಮಾತನಾಡುತ್ತೆ. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಇಷ್ಟೆಲ್ಲ ಉಪಯುಕ್ತ ಮಾಹಿತಿಯನ್ನ ನಮಗೆ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು ಡಾಕ್ಟರ್ ವತ್ಸಲ ಅವರೇ.
0: ಥ್ಯಾಂಕ್ ಯು ಮೇಡಮ್.
2: ಭಾಷಾ ಗಣಕೀಕರಣ ಮತ್ತು ಪರಂಪರೆಯ ಸಂರಕ್ಷಣೆ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಭಾಗವಹಿಸಿದ್ದವರು ಡಾಕ್ಟರ್ ವತ್ಸಲ ಹೆಚ್, ಸೈಂಟಿಸ್ಟ್ ಇ, ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು.

ಮಾಡಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ IT ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಕೋರ್ಸ್ಗಳಿಗೆ

0: Program, PG Certificate Program in Advanced Computing, PG Certificate Program in Embedded Systems Design, PG Certificate Program in Big Data Analytics, PG Certificate Program in IT Infrastructure, Systems and Security, PG Certificate Program in Artificial Intelligence. ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ, ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ, ಸಮಯ 7:31 ಈಗ ಕೇಳಿ ಜಾಹೀರಾತುಗಳು.
3: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ, ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
4: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
5: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
6: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಂಜಾ, ಕನ್ಸಲ್ಟೆಂಟ್ ಹೆಮಟಾಲಜಿ. ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821255000. ಸೇವ್ ದ ನಂಬರ್.
7: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
8: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
9: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
10: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
11: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
10: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
11: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
10: ಟೋಲ್ ಫ್ರೀ 1-800-420-2233.
12: ಕೊಡಗು ಪ್ರಗತಿಪರ ಜೇನು ಕೃಷಿಕರ ಸಹಕಾರ ಸಂಘ ನಿಯಮಿತ ಭಾಗಮಂಡಲ ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇಂದು ಪೂರ್ವಾಹ್ನ 11 ಭಾಗಮಂಡಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀ ಹೊಸೂರು ಜೆ ಸತೀಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಅರ್ಹ ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳಿಸಲಾಗಿದ್ದು, ತಲುಪದಿದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಕೊಡಗು ಪ್ರಗತಿಪರ ಜೇನು ಕೃಷಿಕರ ಸಹಕಾರ ಸಂಘ ನಿಯಮಿತ ಭಾಗಮಂಡಲ ಇದರ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಕೇಳಿಕೊಂಡಿದ್ದಾರೆ.
13: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ಮೆಗಾ ಸಿಲ್ವರ್ ಉತ್ಸವ. June 15-14 ₹5,000 ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
14: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
15: നാപ്പുക്കള് അരേട നകുൽ പൊന്നപ്പ ഗൊമ്പെ ദമ്പതിര മോവ് വിപിൻ നാച്ചപ്പ് പിന്ന കണ്ണങ്കാല മച്ചാരണ്ട നവീൻ ബോപ്പ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಪ್ರಮುಖ ಮೂಲಸೌಕರ್ಯ ಯೋಜನೆಗಳಿಗೆ ಕಾಯಂ ಕಾರಿಡಾರ್ಗಳ ಬಳಕೆ ಸೂಕ್ತ, ಪ್ರಗತಿ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಆಂತರಿಕ ಭದ್ರತೆಯ ಬಲವರ್ಧನೆಯಿಂದ ಮಾತ್ರ ವಿಕಸಿತ ಭಾರತ ಸಾಧ್ಯ, ಕೇಂದ್ರ ಸಚಿವ ಅಮಿತ್ ಶಾ. ಭಾರತ ಚೀನಾ ದ್ವಿಪಕ್ಷೀಯ ಸಂಬಂಧ ವೃದ್ಧಿಗೆ ಗಡಿಯಲ್ಲಿ ಶಾಂತಿ ಸೌಹಾರ್ದತೆ ಅಗತ್ಯ, ಭಾರತ ಪ್ರತಿಪಾದನೆ. ಅಮೆರಿಕ ವಿಧಿಸಿದ ಸುಂಕಕ್ಕೆ ಪ್ರತಿಯಾಗಿ $27.6 billion ಮೌಲ್ಯದ ಪ್ರತಿ ಸುಂಕ ಹೇರಿದ ಕೆನಡಾ. ಹಾಗೂ ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ. ವಾರ್ತೆಗಳ ವಿವರ. ಪ್ರಮುಖ ಸಾರಿಗೆ ಹಾಗೂ ಮೂಲಸೌಕರ್ಯ ಯೋಜನೆಗಳನ್ನು ರೂಪಿಸುವಾಗ ತಾಂತ್ರಿಕ ಹಾಗೂ ಆರ್ಥಿಕ ಸಾಧ್ಯತೆಗಳನ್ನು ಆಧರಿಸಿ ಅಗತ್ಯವಿರುವ ಕಡೆಗಳಲ್ಲಿ ಸಾರ್ವಜನಿಕ ಉಪಯುಕ್ತತೆಯ ಕಾಯಂ ಕಾರಿಡಾರ್ಗಳನ್ನು ಬಳಸಿಕೊಳ್ಳುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ಸಚಿವಾಲಯಗಳು ಹಾಗೂ ರಾಜ್ಯ ಸರ್ಕಾರಗಳಿಗೆ ಕರೆ ನೀಡಿದ್ದಾರೆ. ಸೇವಾತೀರ್ಥದಲ್ಲಿ ನಡೆದ 53ನೇ ಪ್ರಗತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, 9 ರಾಜ್ಯಗಳಲ್ಲಿ ವ್ಯಾಪಿಸಿರುವ ರೈಲ್ವೆ, ರಸ್ತೆ ಮತ್ತು ವಿದ್ಯುತ್ ಕ್ಷೇತ್ರದ 30,000 crore ಹೆಚ್ಚಿನ ಮೊತ್ತದ 6 ಪ್ರಮುಖ ಮೂಲಸೌಕರ್ಯ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಯೋಜನೆಗಳ ಅನುಷ್ಠಾನದಲ್ಲಿ ವೇಗದ ಜೊತೆಗೆ ಗುಣಮಟ್ಟದಲ್ಲಿಯೂ ಯಾವುದೇ ರಾಜಿ ಇರಬಾರದು ಎಂದ ಅವರು, ಯೋಜನಾ ವಿಳಂಬ ವೆಚ್ಚ ಹೆಚ್ಚಳದ ಜೊತೆಗೆ ನಾಗರಿಕರು ಮತ್ತು ದೇಶದ ಆರ್ಥಿಕತೆಗೆ ಸಿಗಬೇಕಾದ ಸೌಲಭ್ಯಗಳನ್ನು ತಡೆಯುತ್ತದೆ ಎಂದು ತಿಳಿಸಿದರು. ಪ್ರತಿಯೊಂದು ಯೋಜನೆಯನ್ನು ಸಮಗ್ರವಾಗಿ ವೀಕ್ಷಿಸಿ ನಿಗದಿತ ಸಮಯದೊಳಗೆ ಕಾರ್ಯಗತಗೊಳಿಸುವಂತೆ ನಿರ್ದೇಶಿಸಿದರು. ಇದೇ ವೇಳೆ ಡಿಜಿಟಲ್ ಕೃಷಿ ಮಿಷನ್ ಅಡಿಯ ಅಗ್ರಿಸ್ಟಾಕ್ ಯೋಜನೆಯನ್ನು ಪರಿಶೀಲಿಸಿದ ಪ್ರಧಾನಿ, ಕೃಷಿ ದತ್ತಾಂಶಗಳ ಸಮರ್ಥ ಬಳಕೆಗಾಗಿ ಕೃತಕ ಬುದ್ಧಿಮತ್ತೆ ಸೇರಿದಂತೆ ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳಲು ಸೂಚಿಸಿದರು. ಮತ್ತೊಂದೆಡೆ, ಸೈಬರ್ ವಂಚನೆ ಹಾಗೂ ಡಿಜಿಟಲ್ ಅರೆಸ್ಟ್ ತಡೆಯಲು ಹಿರಿಯ ನಾಗರಿಕರು ಮತ್ತು ಯುವಕರಲ್ಲಿ ನಿರಂತರ ಜಾಗೃತಿ ಮೂಡಿಸುವುದು ಹಾಗೂ ಸಿಬ್ಬಂದಿಗೆ ಸೂಕ್ತ ತರಬೇತಿ ನೀಡುವುದು ಅಗತ್ಯ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದರು. ಪ್ರತಿಯೊಂದು ವಲಯದಲ್ಲೂ ನಾಯಕನಾಗಿ ಹೊರಹೊಮ್ಮಲು ಭಾರತ ತನ್ನ ಆಂತರಿಕ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಿಕೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ರಾಷ್ಟೀಯ ಭದ್ರತಾ ಕಾರ್ಯತಂತ್ರ ಸಮ್ಮೇಳನ ಎನ್ಎಸ್ಎಸ್ಸಿಯ ಸಮಾರೋಪ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿಯವರು 2047ರ ವೇಳೆಗೆ ವಿಕಸಿತ ಭಾರತದ ಗುರಿಯನ್ನು ನಿಗದಿಪಡಿಸಿದ್ದಾರೆ. ಈ ಗುರಿ ತಲುಪಲು ಆಂತರಿಕ ಭದ್ರತೆ ದೇಶದ ಮೊದಲ ಪೂರ್ವಾಪೇಕ್ಷಿತವಾಗಿದೆ ಎಂದರು. ಮಾದಕ ದ್ರವ್ಯ, ನಕ್ಸಲ್ವಾದ ಮತ್ತು ಈಶಾನ್ಯ ರಾಜ್ಯಗಳ ಸವಾಲುಗಳು ತೀವ್ರ ಸ್ವರೂಪ ಪಡೆಯುವ ಮುನ್ನವೇ ಹಿಂದಿನ ಸರ್ಕಾರಗಳು ದೂರದೃಷ್ಟಿಯಿಂದ ಹೆಜ್ಜೆ ಇಟ್ಟಿದ್ದರೆ ದೇಶ ದಶಕಗಳ ಕಾಲ ಇದರ ಪರಿಣಾಮ ಎದುರಿಸಬೇಕಾಗುತ್ತಿರಲಿಲ್ಲವೆಂದು ಅಭಿಪ್ರಾಯಪಟ್ಟರು. ಪ್ರಸ್ತುತ ಸರ್ಕಾರ ಈ 3 ಭದ್ರತಾ ಸವಾಲುಗಳನ್ನು ಯಶಸ್ವಿಯಾಗಿ ನಿರ್ಮೂಲನೆ ಮಾಡಿದ್ದು, ಕೇಂದ್ರ ಸಂಸ್ಥೆಗಳು, ರಾಜ್ಯ ಪೊಲೀಸ್ ಪಡೆಗಳು ಮತ್ತು ಸಶಸ್ತ್ರ ಪೊಲೀಸ್ ಪಡೆಗಳಿಗೆ ಈ ಯಶಸ್ಸಿನ ಸಂಪೂರ್ಣ ಶ್ರೇಯ ಸಲ್ಲುತ್ತದೆ ಎಂದರು. ಭಾರತ ಮತ್ತು ಚೀನಾ ನಡುವಿನ ದ್ವಿಪಕ್ಷೀಯ ಸಂಬಂಧಗಳ ಸುಸ್ಥಿರ ಅಭಿವೃದ್ಧಿ ಮತ್ತು ಪ್ರಗತಿಗೆ ಉಭಯ ದೇಶಗಳ ಗಡಿ ಪ್ರದೇಶದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಕಾಯ್ದುಕೊಳ್ಳುವುದು ಅತ್ಯಂತ ಅಗತ್ಯವೆಂದು ಭಾರತ ಪ್ರತಿಪಾದಿಸಿದೆ. ಬೀಜಿಂಗ್ನಲ್ಲಿ ನಿನ್ನೆ ನಡೆದ ಭಾರತ ಚೀನಾ ಗಡಿ ವಿಷಯ ಕುರಿತ ವಿಶೇಷ ಪ್ರತಿನಿಧಿಗಳ 25ನೇ ಸುತ್ತಿನ ಮಾತುಕತೆಗಳ ಸಹ ಅಧ್ಯಕ್ಷತೆಯನ್ನು ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹಾಗೂ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ವಹಿಸಿದ್ದರು. ಉಭಯ ದೇಶಗಳ ವಿಶೇಷ ಪ್ರತಿನಿಧಿಗಳು ಗಡಿ ಸಮಸ್ಯೆ ಕುರಿತು

0: ಅತ್ಯಂತ ಮುಕ್ತ ಮತ್ತು ಸುದೀರ್ಘ ವಿನಿಮಯ ಚರ್ಚೆ ನಡೆಸಿದ್ದಾರೆ. ಒಟ್ಟಾರೆ ಹಾಗೂ ದೀರ್ಘಕಾಲೀನ ಹಿತಾಸಕ್ತಿಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಗಡಿ ವಿವಾದಕ್ಕೆ ರಾಜಕೀಯ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನಗಳನ್ನು ಮುಂದುವರೆಸಲಿಕ್ಕೆ ಉಭಯ ನಾಯಕರು ಸಮ್ಮತಿಸಿರುವುದಾಗಿ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಇದರ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ದ್ವಿಪಕ್ಷೀಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತಾಗಿಯೂ ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಗಿದೆ. ಮುಕ್ತ ಸ್ವತಂತ್ರ ಹಾಗೂ ಸಮಗ್ರ ಇಂಡೋ ಪೆಸಿಫಿಕ್ ವಲಯದ ನಿರ್ಮಾಣಕ್ಕಾಗಿ ಭಾರತ ಮತ್ತು ನ್ಯೂಜಿಲೆಂಡ್ ತಮ್ಮ ಬದ್ದತೆಯನ್ನು ಪುನರುಚ್ಚರಿಸಿವೆ. ವೆಲ್ಲಿಂಗ್ಟನ್ನಲ್ಲಿ ನಿನ್ನೆ ನಡೆದ ಎರಡನೇ ಆವೃತ್ತಿಯ ರಕ್ಷಣಾ ಕಾರ್ಯತಂತ್ರ ಸಂವಾದದಲ್ಲಿ ಉಭಯ ರಾಷ್ಟಗಳು ತಮ್ಮ ನಿಲುವನ್ನು ವ್ಯಕ್ತಪಡಿಸಿವೆ. ಸಭೆಯಲ್ಲಿ ಪ್ರಮುಖವಾಗಿ ಕಡಲ ಭದ್ರತೆ, ಜಂಟಿ ಮಿಲಿಟರಿ ಸಮರಾಭ್ಯಾಸ ಹಾಗೂ ಒಟ್ಟಾರೆ ರಕ್ಷಣಾ ಸಹಕಾರವನ್ನು ಉತ್ತೇಜಿಸುವ ಕುರಿತು ಗಮನಹರಿಸಲಾಯಿತು. ಭಾರತ ನ್ಯೂಜಿಲೆಂಡ್ ಕಾರ್ಯತಂತ್ರ ಪಾಲುದಾರಿಕೆಯ ಮಾರ್ಗಸೂಚಿ 2030ರಲ್ಲಿ ಉಲ್ಲೇಖಿಸಲಾದ ಕಾರ್ಯತಂತ್ರ ಗುರಿಗಳನ್ನು ಜಾರಿಗೊಳಿಸುವುದು ಈ ಸಭೆಯ ಪ್ರಮುಖ ಆದ್ಯತೆಯಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವ್ಯಾಪಾರ ಹಾಗೂ ದ್ವಿಪಕ್ಷೀಯ ಹೂಡಿಕೆ ಸಂಪರ್ಕಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಮತ್ತು ಅಮೆರಿಕ ದೇಶಗಳಿಗೆ 9 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿದ್ದಾರೆ. ಪ್ರವಾಸದ ಮೊದಲ ಭಾಗವಾಗಿ ಕೆನಡಾಗೆ ತೆರಳಲಿರುವ ಅವರು ಕೆನಡಾದ ಹಣಕಾಸು ಸಚಿವೆ ಫ್ರಾಂಕೋಯಿಸ್ ಫಿಲಿಪ್ ಶಾಂಪಿನ್ ಅವರೊಂದಿಗೆ ಪ್ರಥಮ ಆವೃತ್ತಿಯ ಆರ್ಥಿಕ ಮತ್ತು ಹಣಕಾಸು ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂವಾದ ಮ್ಯಾಕ್ರೋ ಎಕನಾಮಿಕ್ ಬೆಳವಣಿಗೆಗಳು, ಹಣಕಾಸು ಕ್ಷೇತ್ರದ ಸಹಕಾರ ಹಾಗೂ ಹೂಡಿಕೆ ಅವಕಾಶಗಳ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲು ಪ್ರಮುಖ ವೇದಿಕೆಯಾಗಲಿದೆ. ಬಳಿಕ ಅಮೆರಿಕಕ್ಕೆ ಭೇಟಿ ನೀಡಲಿರುವ ನಿರ್ಮಲಾ ಸೀತಾರಾಮನ್ ಶಿಕಾಗೋದಲ್ಲಿ ನವೋದ್ಯಮ ಸಹಯೋಗಗಳ ಕುರಿತು ಚರ್ಚಿಸಲಿದ್ದಾರೆ. ಉತ್ತರ ಕರೋಲಿನಾದ ಆಶ್ವಿಲೆಯಲ್ಲಿ ನಡೆಯಲಿರುವ G20 ಹಣಕಾಸು ಸಚಿವರು ಮತ್ತು ಸೆಂಟ್ರಲ್ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಭಾರತೀಯ ನಿಯೋಗದ ನೇತೃತ್ವ ವಹಿಸಿ ಜಾಗತಿಕ ಹಣಕಾಸು ಸ್ಥಿರತೆ ಹಾಗೂ ಆರ್ಥಿಕ ಪ್ರಗತಿಯ ಸವಾಲುಗಳ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ. ಪ್ರವಾದಿ ಹಜರತ್ ಮೊಹಮ್ಮದ್ ಅವರ ಜನ್ಮದಿನದ ಸ್ಮರಣಾರ್ಥ ಆಚರಿಸಲಾಗುವ ಈದ್ ಮಿಲಾದ್ ಉನ್ ನಬಿ ಹಬ್ಬವನ್ನು ಇಂದು ದೇಶದ ವಿವಿಧ ಭಾಗಗಳಲ್ಲಿ ಅತ್ಯಂತ ಶ್ರದ್ದಾಭಕ್ತಿ ಹಾಗೂ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ಪವಿತ್ರ ದಿನದ ಅಂಗವಾಗಿ ಪ್ರವಾದಿಯವರ ದಿವ್ಯ ಜೀವನ ಮತ್ತು ಸಂದೇಶಗಳನ್ನು ಪ್ರಸಾರ ಮಾಡುವ ಉದ್ದೇಶದಿಂದ ವಿವಿಧೆಡೆ ಮಿಲಾದ್ ಮೆಹ್ಫಿಲ್ ಹಾಗೂ ಸೀರತ್ ಗೋಷ್ಠಿಗಳನ್ನು ಆಯೋಜಿಸಲಾಗಿದೆ. ಹಬ್ಬದ ಹಿನ್ನೆಲೆಯಲ್ಲಿ ದೇಶದ ಪ್ರಮುಖ ನಗರ ಹಾಗೂ ಪಟ್ಟಣಗಳಲ್ಲಿ ಮೆರವಣಿಗೆಗಳು ಸಾಗುತ್ತಿದ್ದು ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ನೆಲೆಸಿದೆ. ಸಾರ್ವಜನಿಕ ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಎಲ್ಲಾ ಪ್ರಮುಖ ಸ್ಥಳಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಸೇರಿದಂತೆ ವ್ಯಾಪಕ ಭದ್ರತಾ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗಿದೆ. ಅಮೆರಿಕ ಜೊತೆಗಿನ ದ್ವಿಪಕ್ಷೀಯ ವ್ಯಾಪಾರ ಮಾತುಕತೆಗಳನ್ನು ಅಮಾನತುಗೊಳಿಸಿರುವ ಕೆನಡಾ 27.6 ಶತಕೋಟಿ ಅಮೆರಿಕನ್ ಡಾಲರ್ ಮೌಲ್ಯದ ಅಮೆರಿಕದ ಸರಕುಗಳ ಮೇಲೆ ಶೇಕಡ 50ರಷ್ಟು ಪ್ರತಿ ಸುಂಕಗಳನ್ನು ವಿಧಿಸಿದೆ. ಅಮೆರಿಕ ಕೆನಡಾದ ಸರಕುಗಳ ಮೇಲೆ ವಿಧಿಸಿದ್ದ ಸುಂಕಕ್ಕೆ ಪ್ರತಿಯಾಗಿ ಸೆಪ್ಟೆಂಬರ್ 8ರಿಂದ ಜಾರಿಗೆ ಬರಲಿರುವ ಈ ಪ್ರತಿ ಸುಂಕ ಉಕ್ಕು, ಡೈರಿ ಉತ್ಪನ್ನಗಳು, ಕೃಷಿ ಉಪಕರಣಗಳು ಹಾಗೂ ಎಲೆಕ್ಟ್ರಾನಿಕ್ ಸರಕುಗಳನ್ನು ಒಳಗೊಂಡಿರಲಿದೆ. ದೇಶದ ಹಿತಾಸಕ್ತಿಗೆ ವಿರುದ್ದವಾದ ಅಮೆರಿಕದ ಬೇಡಿಕೆಗಳನ್ನು ತಳ್ಳಿಹಾಕಿರುವ ಕೆನಡಾ ಈ ವ್ಯಾಪಾರ ವಿವಾದದಿಂದ ಸಂಕಷ್ಟಕ್ಕೊಳಗಾಗುವ ತಮ್ಮ ದೇಶದ ಕಾರ್ಮಿಕರು ಮತ್ತು ಉದ್ಯಮಗಳ ನೆರವಿಗಾಗಿ $7.5 ಬಿಲಿಯನ್ ಮೊತ್ತದ ಬೆಂಬಲ ಯೋಜನೆಯನ್ನು ಘೋಷಿಸಿದೆ. ಭಾರತದ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಜರ್ಮನಿಯ ವಿನ್ಸೆಂಟ್ ಕೇಮರ್ ವಿರುದ್ದ 19.9 ಅಂಕಗಳ ಭಾರಿ ಅಂತರದ ಗೆಲುವು ಸಾಧಿಸಿ ಗ್ರ್ಯಾಂಡ್ ಚೆಸ್ ಟೂರ್ನ ಫೈನಲ್ ಪ್ರವೇಶಿಸಿದ್ದಾರೆ. ಎರಡನೇ ಕ್ಲಾಸಿಕಲ್ ಪಂದ್ಯದಲ್ಲೇ ಜಯಗಳಿಸಿದ್ದ ಪ್ರಜ್ಞಾನಂದ ಕೊನೆಯ ದಿನದ ಕಡಿಮೆ ಅವಧಿಯ ಪಂದ್ಯಗಳಿಗೂ ಮುನ್ನವೇ 6 ಅಂಕಗಳ ಮುನ್ನಡೆ ಸಾಧಿಸಿದ್ದರು. ರ್ಯಾಪಿಡ್ ಪಂದ್ಯಗಳಲ್ಲಿ ಪ್ರಜ್ಞಾನಂದ ಕೇಮರ್ ವಿರುದ್ದ 17.3 ಅಂಕಗಳ ಅಂತರದ ಮುನ್ನಡೆಯೊಂದಿಗೆ ಫೈನಲ್ ಹಂತವನ್ನು ಬಹುತೇಕ ಖಚಿತಪಡಿಸಿಕೊಂಡಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಪ್ರಜ್ಞಾನಂದ ಅಮೆರಿಕದ ಹಾಲಿ ಚಾಂಪಿಯನ್ ಫ್ಯಾಬಿಯಾನೊ ಕರುವಾನ ಅವರನ್ನು ಎದುರಿಸಲಿದ್ದಾರೆ. ಈ ಟೂರ್ನಿಯಲ್ಲಿ ಮೊದಲ 3 ಸ್ಥಾನಗಳನ್ನು ಪಡೆಯುವ ಆಟಗಾರರು ಮುಂದಿನ ವರ್ಷದ ಗ್ರ್ಯಾಂಡ್ ಚೆಸ್ ಟೂರ್ಗೆ ನೇರವಾಗಿ ಅರ್ಹತೆ ಪಡೆಯುತ್ತಾರೆ. ಹರಿಯಾಣದ ಪಂಚಕುಲದಲ್ಲಿ ನಿನ್ನೆ ನಡೆದ 14ನೇ ಚರಣದ ಭಾರತೀಯ

0: ಅಥ್ಲೆಟಿಕ್ಸ್ ಸರಣಿ 2026ರಲ್ಲಿ ಭಾರತದ ವಿಕ್ರಾಂತ್ ಪಾಂಚಾಲ್ ಒಲಿಂಪಿಕ್ ಪಟು ಮೊಹಮ್ಮದ್ ಅಜ್ಮಲ್ ಅವರನ್ನು ಹಿಂದಿಕ್ಕಿ ಪುರುಷರ 400 ಮೀಟರ್ ಓಟದಲ್ಲಿ ಜಯ ಸಾಧಿಸಿದ್ದಾರೆ. ವಿಕ್ರಾಂತ್ 46.16 ಸೆಕೆಂಡುಗಳಲ್ಲಿ ಓಟ ಪೂರ್ಣಗೊಳಿಸಿದರೆ ಮೊಹಮ್ಮದ್ ಅಜ್ಮಲ್ 47.03 ಸೆಕೆಂಡುಗಳಲ್ಲಿ ಕ್ರಮಿಸಿ ಎರಡನೇ ಸ್ಥಾನ ಪಡೆದುಕೊಂಡರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಮುಖ ಮೂಲಸೌಕರ್ಯ ಯೋಜನೆಗಳಿಗೆ ಕಾಯಂ ಕಾರಿಡಾರ್ಗಳ ಬಳಕೆ ಸೂಕ್ತ, ಪ್ರಗತಿ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಅಮೆರಿಕ ಭದ್ರತೆಯ ಬಲವರ್ಧನೆಯಿಂದ ಮಾತ್ರ ವಿಕಸಿತ ಭಾರತ ಸಾಧ್ಯ, ಕೇಂದ್ರ ಸಚಿವ ಅಮಿತ್ ಶಾ. ಭಾರತ ಚೀನಾ ದ್ವಿಪಕ್ಷೀಯ ಸಂಬಂಧ ವೃದ್ಧಿಗೆ ಗಡಿಯಲ್ಲಿ ಶಾಂತಿ ಸೌಹಾರ್ದತೆ ಅಗತ್ಯ, ಭಾರತ ಪ್ರತಿಪಾದನೆ. ಅಮೆರಿಕ ವಿಧಿಸಿದ್ದ ಸುಂಕಕ್ಕೆ ಪ್ರತಿಯಾಗಿ 27.6 ಶತಕೋಟಿ ಡಾಲರ್ ಮೌಲ್ಯದ ಪ್ರತಿ ಸುಂಕ ಹೇರಿದ ಕೆನಡಾ. ಹಾಗೂ ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ಗೆ ಲಗ್ಗೆಯಿಟ್ಟ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮೂಲತಃ ಬಿರ್ನಾಣಿ ಗ್ರಾಮ ಹತ್ರ ಪೊನ್ನಂಪೇಟೆ ಕಾವೇರಮ್ಮ ಬಡಾವಣೆಯಲ್ಲಿ ವಾಸವುಳ್ಳ ಕೀಕಣಮಡ ಮಣಿ ಸುಬ್ಬಯ್ಯ ಎಂಡ ಪೊಣ್ಣು ಸುಲೋಚನಾ ಜಮುನಾ ಎಂಗ ನಿನಾಂದು ಮರಣಪಟ್ಟಿತು. 57 ವಯಸ್ಸರ ಕೀಕಣಮಡ ಸುಲೋಚನಾ ಜಮುನಾ ತಾಮನೆ ಪೊಯ್ಯೆ ಇಟ್ಟಿರ ದಪ್ಪನೆ ಕಾರ್ಯ ನಾಳೆ ಬೇಳ ಚಪೊಲಕ 10 ಗಂಟರ ಮೀದ ಪೊನ್ನಂಪೇಟೆ ಕೊಡವ ಸಮಾಜ ಕ್ಯಾಕೊಳತು ನಡಪ. ದೊಡ್ಡ ಪುಲಿಕೋಟು ಗ್ರಾಮ ಹತ್ರ ಕರವಂಡ ಪೌತಿ ಗಣಪತಿ ಅಯ್ಯಂಡ ಪೊಣ್ಣು ಅಪ್ಪಣ್ಣ ಅಯ್ಯಂಡ ಅಮ್ಮ ನಳಿನಿ ಅಯ್ಯಂಗ ಕೈಂಜ ಇರ್ಲು ಮರಣಪಟ್ಟಿತು. 67 ವಯಸ್ಸರ ಕರವಂಡ ನಳಿನಿ ತಾಮನೆ ಚಟ್ಟಂಗಡ ಆಕಿರಿ ಕಾರ್ಯ ಇಂದು ಒಕ್ಕ ಕ್ಯಾಕೊಳತು ನಡಪ. ಮೂಲತ್ತು ಗಾಳಿಬೀಡು ಕಾರಳಾನ ಹುಣಸೂರ್ಲು ವಾಸಯಿಂಜ ನೆಲ್ಲಪಟ್ಟಿರ ಪೌತಿ ನಾಣಯ್ಯ ಅಯ್ಯಂಡ ಪೊಣ್ಣು ಬೇಬಿ ಬೋಜಮ್ಮ ಇಂದು ಪೊಂಜತಿಕ್ ಮರಣಪಟ್ಟಿತು. 97 ವಯಸ್ಸರ ನೆಲ್ಲಪಟ್ಟಿರ ಬೇಬಿ ಬೋಜಮ್ಮ ತಾಮನೆ ಕಳ್ಳಿರ ಅಂಡ ಆಕಿರಿ ಕಾರ್ಯ ಇಂದು ಮಜ್ಜನ ದಂಡು ಗಂಟೆರ ಒಳಿಯ ಹುಣಸೂರಲ್ಲಿ ನಡಪ. ಚೆಯ್ಯಂಡಾಣೆ ನರಿಯಂದಡ ಗ್ರಾಮ ಹತ್ರ ಬೊವ್ವೇರಿ ಎಂಡ ಪೌತಿ ಬೆಳ್ಳೆಪ್ಪ ಎಂಡ ಮೋವ ಬೊವ್ವೇರಿ ಎಂಡ ದೊರೆ ಈರಪ್ಪ ಹಿಂಗ ನಿನಂದ್ ಪೊಲಕ 6 ಗಂಟೆಗೆ ಮರಣಪಟ್ಟಿತು. 67 ವಯಸ್ಸರ ಬೊವ್ವೇರಿ ಎಂಡ ದೊರೆ ಈರಪ್ಪ ಎಂಡ ಆಕಿರಿ ಕಾರ್ಯ ಇಂದು ಮಜ್ಜನ 1 ಗಂಟೆಗೆ ನರಿಯಂದಡ ಗ್ರಾಮ ಬೊವ್ವೇರಿ ಎಂಡ ಒಕ್ಕ ತೂಟಂಗಳತ್ತು ನಡಪ. ಮೂಲತ್ತು ಮೂರ್ನಾಡು ಎಂ ಬಾಡಗಕಾರಳನ್ನ ಮಡೆಯಂಡ ಪೌತಿ ಸೋಮಯ್ಯ ಎಂಡ ಮೋವ ಗಪ್ಪು ಅಯ್ಯಣ್ಣ ಅಯ್ಯಂಗ ಇಂದು ಪೊಲಕ ಮರಣಪಟ್ಟಿತು. 76 ವಯಸ್ಸರ ಮಡೆಯಂಡ ಗಪ್ಪು ಅಯ್ಯಣ್ಣ ಅಯ್ಯಂಡ ಆಕಿರಿ ಕಾರ್ಯ ಇಂದು 3.5 ಗಂಟೆರ ಮೀದ ಮಡೆಯಂಡ ಒಕ್ಕ ತೂಟಂಗಳತ್ತು ನಡಪ. ಕಾಲೂರು ಗ್ರಾಮದ ಏಲದಾಳು ಮನೆ ದಿವಂಗತ ಕುಟ್ಟಪ್ಪನವರ ಮಗ ವೈಕೆ ಉದಯ ಅವರು ನಿನ್ನೆ ನಿಧನರಾಗಿದ್ದಾರೆ. 59 ವರ್ಷ ಪ್ರಾಯದ ವೈಕೆ ಉದಯ ಅವರ ಅಂತ್ಯಕ್ರಿಯೆ ಇಂದು ಬೆಳಿಗ್ಗೆ 10 ಗಂಟೆಯ ಒಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ.
2: Anand Cars, one of the best dealers of Mahindra and Mahindra in Karnataka, is now open in the Palace City, Mysuru. Come and witness the state-of-the-art showroom and service center for passenger, electric cars and commercial vehicles. Visit Anand Cars for a best-in-class sales and service experience in Mysuru.
3: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ನೊಂದಿಗೆ ಲಕ್ಕಿ ಡ್ರಾನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ ಸೆಪ್ಟೆಂಬರ್ 5ರವರೆಗೆ ಮಾತ್ರ. ಲಕ್ಕಿ ಡ್ರಾ ಸೆಪ್ಟೆಂಬರ್ 10ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಗುಪ್ಪಲ್, ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
4: ರೀ, ಮದುವೆ ಫಂಕ್ಷನ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
5: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
4: ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
6: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
7: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
8: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
7: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
8: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
7: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
9: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು

0: ಆಫೀಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
1: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
0: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
2: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
3: ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
2: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
3: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
8: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
1: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
7: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. ಬೆಡ್ರೂಮ್ ಸೆಟ್ ಕೇವಲ 22,900 ರೂಪಾಯಿಗೆ, ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 ವುಡನ್ ಚೇರ್ಸ್ 16,900 ರೂಪಾಯಿಗೆ. ಆಕರ್ಷಕ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ EMI ಫೆಸಿಲಿಟಿ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ. ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ. 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3 ಡೋರ್ ವಾರ್ಡ್ರೋಬ್ ಫ್ರೀ, 125,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ.
9: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
7: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
10: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾ ಜನ. ಪುದಿಯದಾಯಿತು ಶುರುವಾಯಿತುಳ್ಳ VBM ರಾಮ್ಜಿ ಯೋಜನೆನ ಫಲ ಕುಟ್ಟುವನಕ್ಕೆ ಅನುಷ್ಠಾನಕ್ಕೂ ಕೊಂಡಬಪ್ಪಕ್ಕೆ ಕೊಡಗು ಜಿಲ್ಲಾ ಪಂಚಾಯತ್ CEO ಆನಂದ್ ಪ್ರಕಾಶ್ ಮೀನಾ ಅವು ಅಣ್ಣುಚಿ. ವಿರಾಜಪಟ್ಟೆ ತಾಲೂಕು ಪಂಚಾಯತಿರ ಸಾಮರ್ಥ್ಯ ಸೌಧತ್ತು ಬಾರೆ ಬಾರೆ ಯೋಜನೆರ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಇವು ತಕ್ಕ ಪರಂದತ್ತು. VBG ರಾಮ್ಜಿ ಯೋಜನೆ ರಡಿಲು ಕಾಮಗಾರಿ ಮಾಡುವಕ್ಕೆ ಅವಕಾಶವುಳ್ಳ ಗ್ರಾಮೀಣ ಭಾಗತ್ರ ಜನಕ್ಕೆ ಅನುಕೂಲ ಅಪ್ಪನಕ್ಕೆ ಕಾಮಗಾರಿ ಮಾಡುವಕ್ಕೆ ಅಧಿಕಾರಿಯಕ್ಕೆ ನಿರ್ದೇಶನ ಮಾಡಿಸಿ. ಪಿಂಜ ಭಾರತ್ ಜೋಡೋ ಯುವಕ ಸಂಘತ್ರ ನೋಂದಣಿ ಕಾರ್ಬಾರ್ನ ಆಪಚ್ಚಕ ಬೆರಿಯ ಮಾಡುವಕ್ಕೆ ಅರಿಚಿಟತ್. ಗ್ರಾಮ ಪಂಚಾಯತಿರ ಅಭಿವೃದ್ಧಿಗೆ ಕೊಡ್ತಿತ್ತುಳ ಸಮಯತ್ರ ಒಳಲು ಅಭಿವೃದ್ಧಿ ಕಾಮಗಾರಿನ ತೊಂದರೆ ಇಲ್ಲದ ತೀಪನಕ್ಕೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತತ್. ಮುಖ್ಯಪಟ್ಟವು ಹಾಜರಿಂಜತ್. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಆದನಲ್ಲೂ ಕೊಡವ ಪುಸ್ತಕ ಪತ್ತಾಯ ಕಾರ್ಯಕ್ರಮ ಇಂದು ಬಿಟ್ಟಂಗಾಲತ್ರ ಕೊಡಗು ಹೆಗ್ಗಡೆ ಸಮಾಜದ ಪಲಕ 11 ಗಂಟೆಗೆ ನಡಪ. ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷಗಳಾದ ಅಜುನಿಕಂಡ ಸಿ ಮಹೇಶ್, ನಾಚಯ್ಯ ಅಯ್ಯಂಗಡ ಕೊರವ ಕಾರಿಕೆಲ ನಡಪ ಈ ಕಾರ್ಯಕ್ರಮತ್ತು. ಕೊಡಗು ಹೆಗ್ಗಡೆ ಸಮಾಜತರ ಅಧ್ಯಕ್ಷಗಳಾದ ಕೊರಕುಟ್ಟೀರ ಸರ ಚಂಗಪ್ಪ ಕಾರ್ಯಕ್ರಮಕ್ಕೆ ಮುಳಿಯಿಡುವ. ಕೊಡಗು ಹೆಗ್ಗಡೆ ಸಮಾಜತರ ಮಾಜಿ ಅಧ್ಯಕ್ಷಗಳಾದ ಪಡಿಂಜಾರಂಡ ಜಿ ಅಯ್ಯಪ್ಪ ಅವು ಪುಸ್ತಕ ಪತ್ತಾಯ ತೊರಪ. ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರದರ್ಶನ ಇಪ್ಪಂದು ಅಕಾಡೆಮಿರ ರಿಜಿಸ್ಟರ್ ಅರಿಚುಟಿತ್. ಇಶಾ ಔಟ್ ರೀಚ್ರ ಸಾಕಾರ ಪಿಂಜ ಬೆಂಬಲತ್ತು ಕಾರ್ಯನಿಸಿಯಂಡುಳ್ಳ ನಾಪೋಕಲ್ರ ಪೊನ್ನಾಡ ರೈತ ಉತ್ಪಾದಕ ಸಂಸ್ಥೆಗೆ ಮಾರ್ಕೆಟ್ ವಿಭಾಗದ ರಾಜ್ಯಮಟ್ಟದ ಶ್ರೇಷ್ಠತಾ ಪ್ರಶಸ್ತಿ ಕಿಟ್ಟಿತು. ಬೆಂಗಳೂರ ರೈತ ಉತ್ಪಾದಕ ಸಂಸ್ಥರ ಉತ್ಕೃಷ್ಟ ಕೇಂದ್ರದ ಆಯೋಜಿತ ಸಂಸ್ಥರ 9ನೇ ಸಂಸ್ಥಾಪನಾ ದಿನತರ ಸಮಾರಂಭದ ಪೊನ್ನಾಡು FPOಕ್ಕೆ ಈ ಪ್ರಶಸ್ತಿನ ಕೊಡ್ತಿತ್ತು, ಸನ್ಮಾನ ಮಾಡಿತು. ನೆಲ್ಜಿ ಪೇರೂರು ಸುತ್ತಮುತ್ತ ನೈಸರ್ಗಿಕ ಆನ ಪೂ ಪಿಂಜ ಜಲಮೂಲತ್ರ ನೆಪ ಬೆಚ್ಚಂಡು ಸಾಮಾಜಿಕ ಜಾಲತಾಣದ ಪ್ರಚಾರ ಮಾಡಿ ನಡೆತಿಯಂಡುಳ್ಳ ಟ್ರಕ್ಕಿಂಗ್ ಪಿಂಜ ಪ್ರವಾಸೋದ್ಯಮತನ ನಿಷೇಧ ಮಾಡಿತ್ತೆಂದು ವಲಯ ಅರಣ್ಯಾಧಿಕಾರಿ ಅರಿಚಿಟ್ಟಿತು. ಈ ಜಾಗ ಸೂಕ್ಷ್ಮ ವಲಯತ್ರ ಡಿಲ್ಬಪ್ಪನುಂಡು ಖಾಸಗಿ ಜಾಗತರ ನೆಪತ್ತು ವನ್ಯಜೀವಿ ಕಾಯ್ದರ ಮಾರಿಪತ್ತು ಇಲ್ಲಿಕ್ಕೆ ಪೋಪನಕ್ಕೆ ಇಲ್ಲ ಎಂದು ಸಾರ್ವಜನಿಕಂಕ್ ಪಿಂಜ ಸಂಬಂಧಪಟ್ಟ ಇಂಕು ನಿರ್ಕು ಮಾಡಿತು. ಅರ್ಜಿತು ಪೋನಕ 1900

0: 163 അടിയിൽ ശാസനബദ്ധ ശിക്ഷ കൊടുപ്പാന്ന് അരണ്യ ഇലാക്കര അരണ്യാധികാരി എണ്ണിത്ത്. രാഷ്ട്രപിത മഹാത്മാഗാന്ധി ജുര 150 പുട്ടിന നമ്മര മാറിപ്പത്ത് വാർത്താ ഇലാക്കെ പിഞ്ഞ സാർവജനിക സമ്പർക്ക ഇലാക്കെ ആദനല് ബാപ്പുജി പ്രബന്ധ പൈപ്പോട്ടി ഏർപ്പാട് മാടിത്ത്. ഇന്ന മാറിപ്പത്ത് ഹൈസ്കൂള് പദവി പൂർവ സ്നാതകോത്തര പദവി പദവി ഈ മൂന്ന് വിഭാഗത്ത് ബപ്പത്തിങ്ക 8 ഓളല് സ്കൂള് കാലേജില് പ്രബന്ധ പൈപ്പോട്ടി ഏർപ്പാട് മാടിത്ത്. സെപ്റ്റംബർ 10 വാർത്ത പിഞ്ഞ സാർവജനിക സമ്പർക്ക ഇലാക്കെ മടിക്കേരിയിലേക്ക് എത്തിച്ചിടുന്നുണ്ട്. സംബന്ധപ്പെട്ട ഇലാക്കര അധികാരിക്ക് ജില്ലാധികാരി എസ് ജെ സോമശേഖരവും മടിക്കേരി ജില്ലാധികാരി കച്ചേരി സഭാപടലിൽ നടന്ന സഭയിൽ അറിയിച്ചിട്ടിത്. കളിമട ഒക്കട ആദനില് ഒക്ടോബർ 12 കൊടവ ഒക്കടൊക്കട നടുല് സംബന്ധ അടുക്കുക പൈപ്പോട്ടി പൊന്നംപേട്ട കൊടവ സമാജത്തിൽ നടത്തുവക്ക് തീരുമാനമാടിത്ത്. കൊടവ സമ്പ്രദായ സംസ്കൃതിനെ കാത്തുവെപ്പ പിഞ്ഞ മിഞ്ഞത്തിര പീളികയ്ക്ക് പദ്ധത്തിനെ പഠിപ്പിച്ചിടുവാനിട്ടിൽ നടപ്പ ഈ പൈപ്പോട്ടിക്ക് മിഞ്ഞ ബപ്പ 60 വക്ക തണ്ടക്കാരക്ക് അവകാശ ഇപ്പ. സെപ്റ്റംബർ 15 ഒളല് പൊന്നംപേട്ട കൊട സമാജത്തിര കച്ചേരിയിലെ പെദ നോന്തണി മാടിയവലു. ഏറെ മാഹിത്തിക്ക് 9845308228 ഈ നമ്പർക്ക് സമ്പർക്കമാടലു. ഇല്ലിക്ക് സുദ്ദി സമാചാര തീന്തത്ത്.
1: ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು
2: ಅದ್ವೈತ್ ಹ್ಯೂಂಡಾಯ್ ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯೂಂಡಾಯ್ ಕಾರ್ ಡೀಲರ್.
3: ಆಗಸ್ಟ್ 18 ಮರಣಪಟ್ಟ ಬೇತು ಗ್ರಾಮ ಬೊಳ್ಳೆಪಂಡ ಪೆಮ್ಮಯ್ಯ ರಾಜು ಐಂಡ ಮಾದ ಕಾರ್ಯ ಇಂದು 14:12 ನಾಪೊಕ್ಕಲು ಕೊಡವ ಸಮಾಜತ್ಲು ನಡ್ಪ. ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನದ ಗ್ಯಾನ ಮಾಡಿದ ಬರುಣುಂದು ಐಂಡ ಪೊಣ್ಣು ಸುಶೀಲಾ ಮಕ್ಕ ಪಿಂಜ ಸಂಸಾರಕಾರ ಕಟ್ಟಂಡಿತ.
4: ಕರ್ನಾಟಕದ ಅತ್ಯುತ್ತಮ ಡೀಲರ್ ಆಗಿರುವ ಮಹೀಂದ್ರ ಮತ್ತು ಮಹೀಂದ್ರ ರವರ ಅನಂತ್ ಕಾರ್ಸ್ ಈಗ ಅರಮನೆ ನಗರಿ ಮೈಸೂರಿನಲ್ಲಿ ತೆರೆದಿದೆ. ಪ್ಯಾಸೆಂಜರ್ ಎಲೆಕ್ಟ್ರಿಕ್ ಕಾರ್ಸ್ ಮತ್ತು ಕಮರ್ಷಿಯಲ್ ವೆಹಿಕಲ್ಸ್ ಗಳ ಅತ್ಯಾಧುನಿಕ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ ಇವೆಲ್ಲವೂ ಮೈಸೂರಿನಲ್ಲಿ. ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡಿ ಅನಂತ್ ಕಾರ್ಸ್.
5: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
6: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮೊಳಿಯಾದಲ್ಲಿ ಇದೇ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
5: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
7: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಮುಳಿಯಾ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 ₹5,000 ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯಾ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
8: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
9: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
10: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
9: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
10: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
9: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
6: ರೀ, ನಮ್ಮ ಈ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
9: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲ ಸಿಗುತ್ತೆ.
6: ಅಲ್ಲೇ ತಗೊಳ್ಳೋಣ, ನಮ್ಮ ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
9: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
5: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
6: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಇದೇ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
5: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
7: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
11: ಶ್ರೋತೃಗಳೇ, ಈ ಬೆಳಿಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ವಿಷಯ ಆಮ್ಲಪಿತ್ತ, ಗ್ಯಾಸ್ಟ್ರಿಕ್, ಹೋಮಿಯೋಪತಿ ಚಿಕಿತ್ಸೆ. ಭಾಗವಹಿಸಿ

0: Muhammad being celebrated today. Keralites across the globe celebrating Thiru Onam, most auspicious day of Onam. And R. Pragyanan cruises into finals of Grand Chess Tour's last leg after 19-9 win over Germany's Vincent Keimer. And with that, we end the morning news. Have a nice day.
1: ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಆಮ್ಲಪಿತ್ತ ಅಥವಾ ಗ್ಯಾಸ್ಟ್ರಿಕ್ಗೆ ಹೋಮಿಯೋಪತಿ ಪರಿಹಾರ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಕೇಳಿ ಆಯುಷ್ವಾಣಿ.
3: ನಮಸ್ಕಾರ ಆತ್ಮೀಯ ಶ್ರೋತೃಗಳೇ, ಆಯುಷ್ಮಾನಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಮ್ಮಲ್ಲಿ ಬಹಳ ಸಾಮಾನ್ಯವಾಗಿ ಕಂಡುಬರತಕ್ಕಂತಹ ಸಮಸ್ಯೆ ಅಂತಂದ್ರೆ ಗ್ಯಾಸ್ಟ್ರೈಟಿಸ್, ಅಂದ್ರೆ ಹೊಟ್ಟೆಯ ಒಳಪದಾರದ ಉರಿಯೂತ. ಯಾವ ತರ ನಾವು ಚಿಕಿತ್ಸೆ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಇವತ್ತು ಇತ್ತೀಚಿನ ಜೀವನ ಶೈಲಿಯಲ್ಲಿ ಸಮಯಕ್ಕೆ ಸರಿಯಾಗಿ ಊಟ ಮಾಡದೇ ಇರತಕ್ಕಂಥದ್ದು, ಅತಿಯಾದ ಖಾರ ಮತ್ತು ಎಣ್ಣೆಯುಕ್ತ ಆಹಾರ ಸೇವನೆ, ಜಂಕ್ ಫುಡ್, ಕಾಫಿ ಟೀ ಅತಿಯಾದ ಬಳಕೆ, ಮಾನಸಿಕ ಒತ್ತಡ, ಧೂಮಪಾನ, ಮದ್ಯಪಾನ ಇವೆಲ್ಲವೂ ಸಹ ಗ್ಯಾಸ್ಟ್ರೈಟಿಸ್ಗೆ ಪ್ರಮುಖ ಕಾರಣವಾಗಿದೆ. ಈ ಗ್ಯಾಸ್ಟ್ರೈಟಿಸ್ಗೆ ಕನ್ನಡದಲ್ಲಿ ಆಮ್ಲಪಿತ್ತ ಅಂತಲೂ ಕರಿತೀವಿ. ಈ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಹೊಟ್ಟೆಯಲ್ಲಿ ಉರಿ, ಎದೆ ಉರಿ, ಹುಳಿ ತೇಗು, ಹೊಟ್ಟೆ ನೋವು, ಹೊಟ್ಟೆ ಉಬ್ಬರ, ವಾಕರಿಕೆ, ಕೆಲವೊಮ್ಮೆ ವಾಂತಿ ಹಾಗೂ ಊಟ ಮಾಡಿದ ನಂತರ ಭಾರವಾದ ಅನುಭವ ಕಾಣಿಸಬಹುದು. ಇಂತಹ ಲಕ್ಷಣಗಳನ್ನು ನಿರ್ಲಕ್ಷಿಸದೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸುವುದು ಬಹಳ ಮುಖ್ಯ. ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ದೈಹಿಕ, ಮಾನಸಿಕ ಹಾಗೂ ವೈಯಕ್ತಿಕ ಲಕ್ಷಣಗಳನ್ನು ಪರಿಗಣಿಸಿ ಔಷಧಿಗಳನ್ನ ಆಯ್ಕೆ ಮಾಡಲಾಗುತ್ತೆ. ಇದರಿಂದ ಈ ಗ್ಯಾಸ್ಟ್ರೈಟಿಸ್ ಅಥವಾ ಆಮ್ಲಪಿತ್ತ ಲಕ್ಷಣಗಳನ್ನ ನಿಯಂತ್ರಿಸಲು ಹಾಗೂ ಮರುಕಳಿಸುವ ಸಾಧ್ಯತೆಯನ್ನ ಕಡಿಮೆ ಮಾಡಲು ಸಹಾಯವಾಗುತ್ತೆ. ಆದರೆ ಔಷಧಿಯನ್ನು ಸ್ವಯಂ ಸೇವಿಸದೆ ಅರ್ಹ ಹೋಮಿಯೋಪತಿ ವೈದ್ಯರ ಸಲಹೆ ಮೇಲೆಗೆ ಈ ಔಷಧಿಗಳನ್ನ ತೆಗೆದುಕೋಬೇಕು. ಈ ಗ್ಯಾಸ್ಟ್ರೈಟಿಸ್ನ ದೂರವಿರಲು ಕೆಲವು ಸರಳವಾದ ಕ್ರಮಗಳನ್ನು ಪಾಲಿಸಿದ್ರೆ ಸಾಕು ಈ ರೋಗದಿಂದ ದೂರ ಇರಬಹುದು. ಏನು? ಮೊದಲನೆಯದಾಗಿ ಸರಿಯಾದ ಆಹಾರ, ಈಟ್ ಸ್ಮಾರ್ಟ್ ಅಂತ ಹೇಳ್ತೀವಿ. ಸಮಯಕ್ಕೆ ಸರಿಯಾಗಿ ಅತಿಯಾದ ಖಾರ ಇಲ್ಲದಲೇ ಇರತಕ್ಕಂತಹ, ಎಣ್ಣೆ ಕಡಿಮೆ ಇರತಕ್ಕಂತಹ, ಜಂಕ್ ಫುಡ್ ಆಹಾರವನ್ನು ಕಡಿಮೆ ಮಾಡಿ, ಸಾಕಷ್ಟು ನೀರು ಕುಡಿಯಿರಿ, ಧೂಮಪಾನ ಮತ್ತು ಮದ್ಯಪಾನದಿಂದ ದೂರವಿರಿ, ಪ್ರತಿದಿನ ಸ್ವಲ್ಪ ಹೊತ್ತು ವ್ಯಾಯಾಮ ಮತ್ತು ಯೋಗ ಧ್ಯಾನ ಮಾಡಬೇಕು. ಯಾಕೆ ಅಂತಂದರೆ ಈ ಗ್ಯಾಸ್ಟ್ರೈಟಿಸ್ ಅಂತಕ್ಕಂಥದ್ದು ಸ್ಟ್ರೆಸ್ಸಿಂದನೂ ಬರುತ್ತೆ. ಸೊ ಈ ಧ್ಯಾನ ಮತ್ತು ಯೋಗ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸ್ಟ್ರೆಸ್ ಕಡಿಮೆ ಆದಮೇಲೆ ಆಟೋಮೆಟಿಕ್ ಆಗಿ ಈ ಒಂದು ಗ್ಯಾಸ್ಟ್ರೈಟಿಸ್ ಸಹ ಕಡಿಮೆ ಆಗುತ್ತೆ. ಹಾಗೆ ವೈದ್ಯರ ಸಲಹೆ ಇಲ್ಲದೆ ಕೆಲವು ನೋವು ನಿವಾರಕಗಳು, ಇದನ್ನು ದೀರ್ಘಕಾಲ ಸೇವನೆ ಮಾಡಬಾರ್ದು. NSAID ಅಂತ ಹೇಳ್ತೀವಿ, ನಾನ್ ಸ್ಟೀರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್, ಆಮೇಲೆ ಕೀಮೋಥೆರಪಿ ಡ್ರಗ್ಸ್, ಇದೆಲ್ಲ ದೀರ್ಘಕಾಲ ತೆಗೆದುಕೊಂಡಾಗ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಔಷಧಿಗಳನ್ನು ಸೇವಿಸಬೇಕಾದ್ರೆ ವೈದ್ಯರ ಸಲಹೆ ಇಲ್ಲದೇನೆ ಸೇವಿಸಬಾರದು. ಆತ್ಮೀಯ ಶ್ರೋತೃಗಳೇ, ಆರೋಗ್ಯಕರ ಜೀವನ ಶೈಲಿಯೇ ಉತ್ತಮ ಔಷಧಿ. ಹೊಟ್ಟೆಯ ಯಾವುದೇ ತೊಂದರೆಯನ್ನು ನಿರ್ಲಕ್ಷಿಸದೆ ಆರಂಭದಲ್ಲೇ ವೈದ್ಯರನ್ನು ಸಂಪರ್ಕಿಸಿ ಸರಿಯಾದ ಸಲಹೆ, ಸೂಕ್ತ ಚಿಕಿತ್ಸೆ ಹಾಗೂ ಉತ್ತಮ ಜೀವನ ಶೈಲಿಯಿಂದ ಈ ಒಂದು ರೋಗವನ್ನು ನಿಯಂತ್ರಿಸಬಹುದು. ಹೋಮಿಯೋಪತಿಯಲ್ಲಿ ಸಾಮಾನ್ಯವಾಗಿ ನಾವು ಬಳಸ್ತಕ್ಕಂಥ ಔಷಧಿಗಳು ಯಾವ್ಯಾವುದು ಅಂತಂದರೆ ನಕ್ಸೋಮಿಕಾ, ಲೈಕೋಪೋಡಿಯಂ, ಕಾರ್ಬೋವೆಜ್, ಇಪಿಕ್ಯಾಕ್, ಕಾಲಿಬೈಕ್, ಹೀಗೂ ಇನ್ನೂ 10 ಹಲವಾರು ಔಷಧಿಗಳನ್ನು ಉಪಯೋಗಿಸ್ತೀವಿ. ಆದರೆ ತಾವುಗಳು ಈ ಔಷಧಿಗಳನ್ನು ನೇರವಾಗಿ ತೆಗೆದುಕೊಳ್ಳದೆ ವೈದ್ಯರ ಸಲಹೆ ಮೇರೆಗೆ ಸೇವಿಸಬೇಕು. ಆಗ ಮಾತ್ರ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ವಂದನೆಗಳು.
2: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆಮ್ಲಪಿತ್ತ ಅಥವಾ ಗ್ಯಾಸ್ಟ್ರಿಕ್ಗೆ ಹೋಮಿಯೋಪತಿ ಪರಿಹಾರ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಶ್ರೋತೃಗಳೇ, ಈ ಬೆಳಿಗ್ಗೆ 9:05 ಬಂಧಗಳ ಬಣ್ಣ ರಕ್ಷಾಬಂಧನದ ಸಂದರ್ಭದಲ್ಲಿ ಕಾವೇರಿ ವಿದ್ಯಾಕ್ಷೇತ್ರಂ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯವಿದೆ. ಗಮನಿಸಿ, ಈ ಬೆಳಿಗ್ಗೆ 9:05. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಕಲ್ಯಾಣ್ ರಾಮನ್ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ. 11:00 ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮವಿದೆ. ನೀವು ಸಂಪರ್ಕಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 0827222858. ಮತ್ತೊಂದು ಸಂಖ್ಯೆ 2281129. ಈ ಮಧ್ಯಾಹ್ನ ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಾಜಲಕ್ಷ್ಮಿ ಕೊಡಿಬೆಟ್ಟು ಅವರಿಂದ ಕಥೆ ಒಂದು ರಸ್ತೆಯ ಕಥೆ, ಬಳಿಕ ಲೀಲಾ ದಾಮೋದರ್ ಅವರಿಂದ ಲಘುಧಾಟಿಯ ಭಾಷಣ ಪತ್ರಮರೀಚಿಕೆ. 12:05 ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಇನ್ನು 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ನೇತ್ರದಾನದ ಮಹತ್ವ ಕುರಿತು ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ದುಡ್ದು ಸಂಪಾದನೆ ಮಾಡ್ಬಾರ್ದು,
2: ಹಿಂಗ್ ಮಾಡಕ್ಕಿಲ್ಲ. ಅವೋ ಅವ ಸುಮ್ತಿರವ, ಅದೇನು ಅದೃತಿಯ
1: ಮಗ, ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತಿಯಲ್ಲ.
2: ಅಯ್ಯೋ ಸುಮ್ಕಿರವೋ,
1: ಕುಣಿಲಾರ್ದಂಗೆ ನೆಲ ಡೊಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿನ್ ಕತೆ ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
2: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ? ಅದನ್ನ ಓದ್ತಾ ಇದ್ದೀನಿ.
3: ಹೌದು, ಹೆಚ್ಚು ಮಕ್ಕಳು ಓದಿನ ನೆಪದಲ್ಲಿ ತಂದೆ ತಾಯಿಯನ್ನ ನಂಬಿಸುವುದು ಹೀಗೆ ತಾನೆ?
1: ನಾನಿರೋತ್ಗೆ ಇಷ್ಟಾರು ಹಾಕಿನಿ, ನಾಳೆ ನಾನೋದ್ರೆ ನಿನ್ನ ಇಚ್ಚಚ್ಚಿ ಬಾ ಇಟ್ಟಾಕ್ನಿ ಅಂತ ಹೇಳೋರು ಯಾರು ಇಲ್ಲ, ತಿಳ್ಕೊಳ್ಳ ಮಗ.
4: ನನ್ನಮ್ಮ ದೈವ ನೀನಮ್ಮ.
3: ಗಾದೆಗಳ ಮುಖಾಂತರ ಜೀವನದ ಅರ್ಥವನ್ನ ತಿಳಿಸುವಂತಹ ವಿನೂತನ ಪತ್ರಾಧಾರಿತ ಕಾರ್ಯಕ್ರಮ ಬರುವ ಶನಿವಾರ 9:05 ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ.
5: ಕೈ ಕೆಸರಾದ್ರೆ ಬಾಯಿ ಮೊಸರು,
3: ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:34 ಸೆಕೆಂಡುಗಳು.

0: ಸೌಹಾರ್ದ ಸೌರಭ
1: ದೇಶದ ಭವಿಷ್ಯಕ್ಕೆ ಮಕ್ಕಳೇ ನಾಂದಿಯು, ನಾಳೆಯ ಕನಸಿಗೆ ಇವರೇ ಸ್ಫೂರ್ತಿಯು.
0: ಪ್ರೀತಿಯ ಮಕ್ಕಳೇ, ಇದು ಭಾನುವಾರ ಅಂದರೆ ಆಗಸ್ಟ್ 31ರ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಸೌಹಾರ್ದ ಸೌರಭ, ದೇಶಭಕ್ತಿ ಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ.
1: ಕಾಣ ದೇಗುಲದಿ ಬೆಳಗುವ ಜ್ಯೋತಿಯು, ಕನಸನು ನನಸಾಗಿಸುವ ಶಕ್ತಿಯು.
0: ಕರೆ ಮಾಡಬಹುದಾದಂತಹ ದೂರವಾಣಿ ಸಂಖ್ಯೆ 2285558, ಮತ್ತೊಂದು ದೂರವಾಣಿ ಸಂಖ್ಯೆ 2281129, ಕೋಡ್ ಸಂಖ್ಯೆ 08272. ಸೌಹಾರ್ದ ಸೌರಭ ತಿಂಗಳ ಕಡೆಯ ಭಾನುವಾರ ಬೆಳಗ್ಗೆ 10:00 to 10:30 ಸೌಹಾರ್ದ ಸೌರಭ ದೇಶಭಕ್ತಿ ಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಪ್ರೀತಿಯ ಮಕ್ಕಳಿಗಾಗಿ.
2: ಈ ಕವಿತಾ ಬಾರೇ, ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
3: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
2: ಎಲ್ಲಿ ಬಿಸಾಕೋದು?
3: ಇಲ್ಲೇ ಮನೆ ಮುಂದೆ. ಆ ಕಡೆಗೆ ಬಿಸಾಡ್
2: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
3: ಅವ್ರು ಬರೋವರೆಗೆ ನನ್ ಕಾಯುವಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೇ, ಅವ್ರು ತಗೊಂಡೋಗ್ಲಿ.
2: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರ ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು, ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
3: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದಾನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
2: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು, ಅದು ಕೆಲವು ದಿನಗಳಿವೆ, ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು.

0: ಬೇರೆದಿನ ಒಣ ಕಸ ಹಾಕ್ಬೇಕು, ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
1: ಓಕೆ, ಹೇಳಿದ ಒಳ್ಳೆದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು, ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೂ ನೀನ್ ಹಸಿ ಕಸನ ಗೊಬ್ಬರ ತರಾನು ಹಾಕ್ಬಹುದು.
1: ಒಳ್ಳೆ ವಿಚಾರ, ಇದನ್ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
3: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:41 ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳೋಣ ವಿ ನಾಗೇಂದ್ರ ಪ್ರಸಾದ್ ಅವರು ಗೀತ ರಚನೆ ಮಾಡಿರುವ ಕಾಗದ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಹರ್ಷ ರಂಜಿನಿ, ಸಂಗೀತ ಎಸ್ ಪ್ರದೀಪ್ ವರ್ಮಾ.

0: ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಬಿಸಿನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಒಂಬತ್ತು ತಿಂಗಳ ಕಂದಮ್ಮನ ಮಾತುಗಳನ್ನ ಆಲಿಸಲು ವಿಶೇಷ ಮನಸ್ಸು ಬೇಕು. ಆದರೆ ಅಳುವಾಗ ಕಂದನನ್ನ ಸಂತೈಸಲು ಬೇಕು ತಾಯಿ. ತಾಯಿಯ ಆರೋಗ್ಯಕ್ಕೆ ಆದ್ಯತೆ ಕೊಡುವುದು ಹಿರಿಯರ ಜೊತೆಗಿರುವವರ ಆದ್ಯ ಕರ್ತವ್ಯ. ಜೀವವಿಲ್ಲದ ಮೊಬೈಲ್ನೊಂದಿಗೆ ಕಳೆಯುವಂತಹ ಸಮಯವನ್ನ ಕಂದನೊಂದಿಗೆ ಕಳೆದರೆ ಕಂದನಿಗೆ ರಕ್ಷಣೆ ಇಂದಷ್ಟು ಅಲ್ಲವೇ?

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್

0: ಪ್ರೀತಿಯ ಶ್ರೋತೃಗಳೇ, ನಿಮ್ಮಿಷ್ಟದ ಗಾದೆಯ ಬಗ್ಗೆ ನೀವು ಕೂಡ ಪತ್ರ ಬರೆಯಬಹುದು. ವಿಳಾಸ: ನಿಲಯದ ನಿರ್ದೇಶಕರು, ಗಾದೆಗಳ ಅಂತರಂಗ ಅರಿಯುವ ಸಮಯ,
1: ಗಾದೆ ಘಮ
0: ವಿಭಾಗ, ಆಕಾಶವಾಣಿ, ಮಡಿಕೇರಿ. ಪಿನ್ಕೋಡ್ ಸಂಖ್ಯೆ 571201. ಶ್ರೋತೃಗಳೇ, ಪತ್ರ ಬರೀತೀರಲ್ಲ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ಮಡಿಕೇರಿ ಆಕಾಶವಾಣಿಗೆ 33 ಶುಭ ಹಾರೈಸಿ. ನೀವು ಒಂಚೂರು
5: ಚುರುಪಾನು ಸಿಗಬಹುದೇ, ಎದೆ ಬಡಿತ ಕೇಳಬಹುದೇ, ಒಮ್ಮೆ ಸುಳಿದು ಹೋಗಬಹುದು.
6: ಇದೇ ದಿನಾಂಕ 28, ಹಂಚಿಕೊಳ್ಳಿ ರೇಡಿಯೋದೊಂದಿಗೆ ನಿಮ್ಮ ನಂಟು.
4: ಶುಕ್ರವಾರ ಬೆಳಗ್ಗೆ 9:30-10:30 ಕರೆ ಮಾಡಿ ಮಡಿಕೇರಿ ಆಕಾಶವಾಣಿಗೆ. ನಮ್ಮ ನಿಮ್ಮ ಗೆಳೆತನ ಸಾಗಲಿ ಎಂದಿಗೂ ಹೀಗೆ.
6: ಕರೆ ಮಾಡಲು ದೂರವಾಣಿ ಸಂಖ್ಯೆ 228-558 ಅಥವಾ 228-129, STD ಕೋಡ್ 08-22.
7: ಈಗಿನಿಂದಲೇ ಸಂದೇಶ ಕೂಡ ಕಳುಹಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 6361703572, 6361703572.

0: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.
1: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿ

0: ಇರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಆಕಾಶವಾಣಿ ಮಡಿಕೇರಿ, ಸಮಯ 8:50. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ವಿಷಯ ಭೋಗ ವಿರಕ್ತಿ ವಿಶ್ವಲೀಲಾಸಕ್ತಿ ಕೃಷಿಗೆ ಸಂತತ ದೀಕ್ಷೆ ವಿಫಲಕ್ಕೆ ತಿತೀಕ್ಷೆ. ವಿಷಯ ಭೋಗ ವಿರಕ್ತಿ ವಿಶ್ವಲೀಲಾಸಕ್ತಿ ಕೃಷಿಗೆ ಸಂತತ ದೀಕ್ಷೆ ವಿಫಲಕ್ಕೆ ತಿತೀಕ್ಷೆ. ವಿಷಮದಲ್ಲಿ ಸಮದೃಷ್ಟಿ ವಿವಿಧಾತ್ಮ ಸಂಸ್ಪೃಷ್ಟಿ ಕುಶಲ ಸಾಧನಗಳಿವು ಮಂಕುತಿಮ್ಮ. ವಿಷಮದಲ್ಲಿ ಸಮದೃಷ್ಟಿ ವಿವಿಧಾತ್ಮ ಸಂಸ್ಪೃಷ್ಟಿ ಕುಶಲ ಸಾಧನಗಳಿವು ಮಂಕುತಿಮ್ಮ.

ವಿಫಲಕ್ಕೆ ತಿತಿಕ್ಷೆ ವಿರಯ ಭೋಗ ವಿರಕ್ತಿ ವಿಶ್ವಲೀಲಾಸಕ್ತಿ ಕೃಷಿಗೆ ಸಂತತ ದೀಕ್ಷೆ ವಿಫಲಕ್ಕೆ ತಿತಿ

ತಾಮಸಿಗೆ ಹೊರಬೆಲ್ಲಿ ಅಂತ ಡಿ ವಿ ಜಿ ಹೇಳಿಬಿಟ್ರು. ತಾಮಸ ಬುದ್ಧಿಯವನು ಅಂದರೆ ಯಾರು? ಮೊಬ್ಬು ಕವಿದವನು, ಮಂಕ ಅಂತ ಎಲ್ಲ ಇದರ ಅರ್ಥ. ಇಂಥವನಿಗೆ ಸಂಸ್ಕಾರದ ದಾರಿ ಏನೋ, ತಾನು ನೋಡುತ್ತಿರುವುದೆಲ್ಲ ಅನುಭವಿಸುತ್ತಿರುವುದೆಲ್ಲ ಆ ಬ್ರಹ್ಮವಸ್ತುವಿಗೆ ಸಂಬಂಧಿಸಿದ್ದು ತಾನೂ ಸಹ. ಆ ಕಾರಣ ವಿಷಯ ಭೋಗಾಸಕ್ತಿ ಕೂಡದು. ಏನು ವಿಷಯ ಭೋಗಾಸಕ್ತಿ? ನಮ್ಮ ಮಾಮೂಲು, ಅಷ್ಟು ದೊರಕಿದರೆ ಮತ್ತಷ್ಟರಾಸೆ, ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದ ಆಸೆ, ಇವೆಲ್ಲ ವಿಷಯಾಸಕ್ತಿಗಳೇ. ನಮ್ಮನೆ, ನಮ್ಮ ಸಂಸಾರ, ನಂಗೆ ಭೂಮಿ ಬೇಕು, ಹಣ ಬೇಕು, ಸಂಪತ್ತು ಬೇಕು, ಅದಕ್ಕಾಗಿ ಅವ್ರಿಗೆ ಮೋಸ ಮಾಡು, ಇವ್ರಿಗೆ ಇವೆಲ್ಲ ವಿಷಯಾಸಕ್ತಿನೇ. ಹಾಗಾದರೆ ಇನ್ನೇನಿರಬೇಕು? ಪಾರಮಾರ್ಥಿಕವಾದ ಚಿಂತನೆ ಒಂದೇ ದಾರಿ. ಏನೇನು ಆಗ್ತಿದೆಯೋ, ನಡೀತಿದೆಯೋ, ಆಗಬಹುದೋ, ಅವೆಲ್ಲವೂ ಆ ಬ್ರಹ್ಮವಸ್ತುವಿನ ಲೀಲೆ ಎಂದು ತಿಳಿದು ಅದನ್ನು ಗಮನಿಸ್ತಾ ಇರಬೇಕು. ಸಾಧನೆಗೆ ಸತತವಾದ ಬದ್ಧತೆ. ಬದ್ಧತೆ ಅಂದರೆ ಕ್ರಮಬದ್ಧವಾದ ಕೆಲಸ, ಆಚರಣೆ ಇರಬೇಕು. ವಿಫಲವಾದಾಗಲೆಲ್ಲ ತಾಳ್ಮೆ ಇರಬೇಕು. ಎಲ್ಲ ಗುಣಗಳ ತಾಯಿ ಈ ತಾಳ್ಮೆ. ತಾಳಿದವನು ಬಾಳಿಯಾನು. ಆ ಕಾರಣ ಏರುಪೇರಾದಾಗಲೆಲ್ಲ ಸಮಸಮನಾಗಿ ಸ್ವೀಕರಿಸುವ ಮನೋಭಾವ ಇರಬೇಕು. ಸುಖೇ ದುಃಖೇ ಸಮಯ ಕೃತ್ವ ಲಾಭಾಲಾಭವು ಜಯಾಜಯೋ. ಸುಖವಾಗಲಿ ದುಃಖವಾಗಲಿ, ಲಾಭವಾಗಲಿ ಅಲಾಭವಾಗಲಿ, ಅದನ್ನು ಸಮಸಮನಾಗಿ ಸ್ವೀಕಾರ ಮಾಡೋಕ್ಕೆ ಸಿದ್ಧವಾಗಬೇಕು. ಕಾಣುವ ಪ್ರತಿಯೊಂದೂ ಆ ಬ್ರಹ್ಮವಸ್ತುವೇ ಅಂತ ತಿಳ್ಕೊಳ್ಬೇಕು. ನಮಗಾಗಿ ಏನು ನಷ್ಟವಿಲ್ಲ. ನಷ್ಟವಾಗೋದು ಬ್ರಹ್ಮವಸ್ತುವಿಗೆ, ಲಾಭವಾಗೋದು ಬ್ರಹ್ಮವಸ್ತುವಿಗೆ. ಪದ್ಮಪತ್ರಂ ಇವಾಂಭಸಿ ಎನ್ನುವ ಒಂದು ಮಾತಿದೆ. ತಾವರೆ ನೀರಿನಲ್ಲೇ, ತಾವರೆಯ ಎಲೆ ನೀರಿನಲ್ಲೇ ಇದ್ದರೂ ಅದಕ್ಕೆ ಆ ನೀರು ಅಂಟ್ಕೊಳ್ಳೋದಿಲ್ಲ. ಹಾಗೆ ನಾವು ಬದುಕಬೇಕು ಅಂತಾರೆ. ಅಂದರೆ ಘಾಸಿಗೊಳಗಾಗದೆ, ನಿರಾಶೆಗೆ ದಾಸನಾಗದೆ

ದೊರೆವ ಜೀತಕ್ಕೆ ದುಡಿತ ಮರುದಿನದ ಚಿಂತೆ ಮಿತ ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ. ದೊರೆವ ಜೀತಕ್ಕೆ ದುಡಿತ ಮರುದಿನದ ಚಿಂತೆ ಮಿತ ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ. ಸರಳತೆಯ ಪರಿತುಷ್ಟಿ ಪರಮಾರ್ಥ ದೃಷ್ಟಿ ಇವು ಸರಿಗೂಡೆ ಸುಕೃತವಧು ಮಂಕುತಿಮ್ಮ. ಸರಳತೆಯ ಪರಿತುಷ್ಟಿ ಪರಮಾರ್ಥ ದೃಷ್ಟಿ ಇವು ಸರಿಗೂಡೆ ಸುಕೃತವಧು ಮಂಕುತಿಮ್ಮ.

0: ಪರಮಾರ್ಥದ ದೃಷ್ಟಿಯನ್ನು ಪಡೆಯಬೇಕೆಂದರೆ ಜೀವನ್ ಭದ್ರಾಣಿ ಪಶ್ಯತಿ, ಅಂದರೆ ಬದುಕಿರುವವನು ಒಳ್ಳೆಯದನ್ನು ನೋಡ್ತಾನೆ ಅಥವಾ ಬದುಕಿರುವವನೇ ಒಳ್ಳೆಯದನ್ನು ನೋಡ್ತಾನೆ. ಹಾಗಾದರೆ ಬದುಕಿರಬೇಕು ನಾವು, ಸುಮ್ಮನೆ ಬದುಕು ಹೇಗೆ? ಏನಾನು ಮಾಡು, ಕೈಗೆ ದೊರೆತು ಜುಗವ ಅಂದಿದ್ದಾರೆ ಡಿ ವಿ ಜಿ. ಕೈಗೆ ಸಿಕ್ಕಿರುವಂಥ ಯಾವುದಾದ್ರೂ ಒಂದು ಉದ್ಯೋಗ ಪ್ರಾಮಾಣಿಕತೆಯಿಂದ ಕೂಡಿದ್ದನ್ನು, ಶುದ್ಧವಾಗಿರೋದನ್ನು ಶ್ರದ್ಧೆಯಿಂದ ಮಾಡಲೇಬೇಕು. ಯಾರದ್ದೋ ಕೆಲಸ, ಸರ್ಕಾರದ ಕೆಲಸ, ದೇವ್ರ ಕೆಲಸ, ಸಂಬಳ ಮಾತ್ರ ನಂದು ಅಂತ ಅಂದ್ಕೋಬಾರ್ದು, ಅಂತ ಅಂದ್ಕೊಳ್ಳೇಬಾರ್ದು. ಅಷ್ಟೊಂದು ಲಾಭ ಒಡೆಯನಿಗೆ, ನನಗೆ ಯಾಕಿಷ್ಟೇ ಇಷ್ಟು ಅನ್ನೋ ಮನೋಭಾವವನ್ನು ಬಿಟ್ಟುಬಿಡಬೇಕಂತೆ. ಮರುದಿನಕ್ಕಾಗಿ ಮಿತವಾಗಿ ಸಂಗ್ರಹಿಸಿದರೆ ತಪ್ಪೇನಲ್ಲ. ಒಂದೇ ರೀತಿಯ ಮನೋಧರ್ಮ ಇರತಕ್ಕಂಥ ಗೆಳೆಯರೊಂದಿಗೆ ಚಿಂತನೆ, ಸಹವಾಸ, ಆಟ ಕೂಟಗಳು ಬೇಕು. ಇದರಿಂದ ಕೆಲವು ಮಟ್ಟಿಗೆ ಮನಸ್ಸಿನ ಹೊರೆಯನ್ನು ಕಡಿಮೆ ಮಾಡ್ಕೋಬಹುದು. ಅತ್ಯಂತ ಸರಳ ರೀತಿಯ ಜೀವನ ಅಪೇಕ್ಷೆ, ಪೂರ್ಣ ತೃಪ್ತಿ ಹೊಂದೋಕ್ಕೆ ಇದು ಬಹಳ ಮುಖ್ಯ. ಸರಳತೆಯ ಪರಿತುಷ್ಟಿ, ಏನಿದೆಯೋ ಎಷ್ಟಿದೆಯೋ ಅಷ್ಟರಲ್ಲೇ ಬದುಕುವಂಥ ಒಂದು ಕಲೆ. ಒಂದು ಕಡೆ ತರಾಸು ಹೇಳ್ತಾರೆ, ಸಾಲದು ಎನ್ನುವುದು ಬೇಕು ಎನ್ನುವುದಕ್ಕೆ ತಾಯಿ, ಬೇಕು ಎನ್ನುವುದು ಪ್ರಯತ್ನಕ್ಕೆ ಪ್ರಚೋದನೆ, ಪ್ರಯತ್ನ ಮನುಷ್ಯ ಜನ್ಮದ ಸಾರ್ಥಕತೆ ಅಂತ ಹೇಳ್ತಾರೆ. ಹೀಗಾಗಿ ಈ ಬೇಕು ಅನ್ನೋದು ಒಂದು ಮಿತಿಯಲ್ಲಿರಬೇಕು. ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ. ಅಂದರೆ ಇವೆಲ್ಲ ಸಾಧ್ಯವಾಗೋದಾದರೆ, ಮನುಷ್ಯನ ಜನ್ಮದ ಸಾರ್ಥಕತೆ ಬೇಕಾದರೆ ಶುದ್ಧವಾದ ಪ್ರಯತ್ನ ಬೇಕು. ಅದು ಸುಕೃತವೇ ಹೌದು ಅಂತಾರೆ. ಇವೆಲ್ಲ ಸರಿಗೂಡೆ ಪರಮಾರ್ಥ ದೃಷ್ಟಿ, ಸರಳತೆಯ ಪರಿತುಷ್ಟಿ, ಹೊರೆಯ ಹಗುರಾಗಿಸುವ ಕೆಳೆಯರ ಒಡನಾಟ, ಇವೆಲ್ಲ ಸರಿಗೂಡೆ ಸುಕೃತವದು. ಅದು ಒಂದು ಸುಕೃತ, ಅದೊಂದು ಅದೃಷ್ಟ ಅಂತಾರೆ ಗುಂಡಪ್ಪನವರು.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂ ಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂ ಜಿ ಶ್ರೀಹರ್ಷನ್, ಎ ವಿ ವಿನೋದ್ ಕುಮಾರ್ ಹಾಗೂ ಟಿ ವಿ ವಿದ್ಯಾಶಂಕರ್.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:14.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಕವಿತಾ ಬಾರೇ, ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
4: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
3: ಎಲ್ಲಿ ಬಿಸಾಕೋದು?
4: ಇಲ್ಲೇ ಮನೆ ಮುಂದೆ ಆ ಕಡೆಗೆ ಬಿಸಾಡ.
3: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
4: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ. ಅವ್ರದ್ದು ಕೆಲಸ ಅದೇ ತಾನೇ ಅವ್ರು ತಗೊಂಡೋಗ್ಲಿ.
3: ನಿಮ್ಮ ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
4: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದನೇ ಅವ್ರಿಗಾಗಿ ಕಾಯ್ತೀನಿ. ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
3: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು. ಅದು ಕೆಲವು ದಿನಗಳಿವೆ, ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು. ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರು.
4: ಓಕೆ, ಹೇಳಿದ ಒಳ್ಳೆದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
3: ಹೌದು. ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೆ ನೀನ್ ಹಸಿ ಕಸನ ಗೊಬ್ಬರ ತರಾನು ಹಾಕಬಹುದು.
4: ಒಳ್ಳೆ ವಿಚಾರ, ಇದನ್ನ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
3: ಆಯ್ತು ಕವಿತಾ, ಹಾಗೆ ಮಾಡು.
5: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
0: ಇದೊಂದು ಪ್ರಕಟಣೆ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯದಾದ್ಯಂತ ದಿನಾಂಕ 12/9/2026 ನಡೆಯಲಿದ್ದ ರಾಷ್ಟ್ರೀಯ ಲೋಕ ಅದಾಲತ್ತನ್ನು ದಿನಾಂಕ 19/9/2026 ಮುಂದೂಡಲಾಗಿದೆ. ಅದರಂತೆ ದಿನಾಂಕ 19/9/2026 ಕೊಡಗು ಜಿಲ್ಲೆಯಾದ್ಯಂತ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.
6: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ July 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
7: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th July ಇನ್ 1978 ಇನ್ ಇಂಗ್ಲೆಂಡ್. ನೌ ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂಡ್ ವಿ ಶುಡ್ ರಿಮೆಂಬರ್ ದಿಸ್ ಡೇ. ಸೊ ದಿಸ್ ಡೇ ಇಸ್ ನಾಟ್ ಓನ್ಲಿ ಫಾರ್ ರಿಮೆಂಬರಿಂಗ್ ದಿಸ್ ಹ್ಯೂಜ್ ಅಚೀವ್ಮೆಂಟ್ ಬಟ್ ಆಲ್ಸೋ ಟು ಕ್ರಿಯೇಟ್ ಅವೇರ್ನೆಸ್ ದಟ್ ಇನ್ಫರ್ಟಿಲಿಟಿ ಈಸ್ ಇನ್ಕ್ರೀಸಿಂಗ್. ಈಗ ಸದ್ಯಕ್ಕೆ 1 in 6 ಕಪಲ್ಸ್ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ವಿತ್ ಕನ್ಸೀವಿಂಗ್ ಆ್ಯಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಟು ರಿಡ್ಯೂಸ್ ದ ಸ್ಟಿಗ್ಮಾ ಸರೌಂಡಿಂಗ್ IVF ಅಂಡ್ ಇನ್ಫರ್ಟಿಲಿಟಿ.
6: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ ಜಾನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
0: ಶ್ರೋತೃಗಳೇ ಗಮನಿಸಿ, ಬೆಳಿಗ್ಗೆ 11:00 ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ನೀವು ಸಂಪರ್ಕಿಸಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 0827222285558. ಮತ್ತೊಂದು ಸಂಖ್ಯೆ 2281229. ಈ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಾಜಲಕ್ಷ್ಮಿ ಕುಡಿಬೆಟ್ಟು ಅವರಿಂದ ಕತೆ ಒಂದು ರಸ್ತೆಯ ಕಥೆ, ಬಳಿಕ ಲೀಲಾ ದಾಮೋದರ್ ಅವರಿಂದ ಲಘು

ತಾಟಿಯಾ ಭಾಷಣ ಕೇಳುವಿರಿ ಪತ್ರ ಮರೀಚಿಕೆ. ಸಮಯ 9:05 ಆಗಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಬಂಧಗಳ ಬಣ್ಣ. ರಕ್ಷಾಬಂಧನದ ಸಂದರ್ಭದಲ್ಲಿ ಕಾವೇರಿ ವಿದ್ಯಾಕ್ಷೇತ್ರಂ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ.
1: ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು. ತಮ್ಮೆಲ್ಲರಿಗೂ ಕಾವೇರಿ ವಿದ್ಯಾಕ್ಷೇತ್ರಂ ಸಿಂಗಸಂದ್ರ ವಿದ್ಯಾರ್ಥಿಗಳಿಂದ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು 10ನೇ ತರಗತಿಯಿಂದ ಧನಲಕ್ಷ್ಮಿ, ದೀಪಶ್ರೀ, ಭಾಷಿತಾ, ಸುಹಾಸ್, ಕಿಶೋರ್ ಮತ್ತು ಶ್ರೀಕರ್. 9ನೇ ತರಗತಿಯಿಂದ ಮಾನ್ಯ ಮತ್ತು ಪ್ರಕೃತಿ. 8ನೇ ತರಗತಿಯಿಂದ ಉತ್ಸವ್, ರಕ್ಷಾ, ಅನನ್ಯ ಮತ್ತು ಪ್ರತೀಕ್ಷಾ. 7ನೇ ತರಗತಿಯಿಂದ ಸಂಗೀತ, ಪ್ರಾರ್ಥನಾ ಮತ್ತು ಅತಿಥಿ. ಹಾಗೂ 5ನೇ ತರಗತಿಯಿಂದ ಸೋನಾಲಿ. ಮೊದಲಿಗೆ ಯಾವುದೇ ಕಾರ್ಯಕ್ರಮವು ನಿರ್ವಿಘ್ನವಾಗಿ ಸಾಗಲು ದೇವರ ಅನುಗ್ರಹ ಬೇಕು. ಹಾಗಾಗಿ ಮೊದಲಿಗೆ ವಿಘ್ನ ನಿವಾರಕನಾದ ಗಣೇಶನನ್ನು ಸ್ತುತಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಈಗ ಮೂಷಿಕ ವಾಹನ ಗಜಾನನ ಪ್ರಾರ್ಥನೆಯನ್ನು ಸ್ನೇಹಿತರೊಂದಿಗೆ ಭಜಿಸೋಣ.

ಈ ನಮ್ಮ ಪರಮ ಪವಿತ್ರ ಮಾತೃಭೂಮಿ ಕರ್ಮಭೂಮಿಯಾದ ಭರತಭೂಮಿ ಹಲವಾರು ಧರ್ಮಗಳ ಆವಾಸ ಸ್ಥಾನವಾಗಿದೆ. ಹಬ್ಬಗಳು ಪರಮ ಪವಿತ್ರ ಬಂಧನಗಳ ಬೆಸುಗೆಯ ಸಂಕೇತವಾಗಿವೆ. ಈ ರಾಖಿ ಹಬ್ಬ ಅಣ್ಣ ತಂಗಿಯರ ಬೆಸುಗೆಯ ಹಬ್ಬ. ಇದನ್ನು ಸಡಗರ ಸಂಭ್ರಮದಿಂದ ದೇಶದೆಲ್ಲೆಡೆ ಆಚರಿಸುತ್ತಾರೆ. ಈ ಸಹೋದರತ್ವದ ಪ್ರೀತಿಯನ್ನು ಈ ಹಾಡಿನ ಮೂಲಕ ಕೇಳೋಣ.

0: ರಾಖಿಯ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುವುದರ ಹಿಂದೆ ಒಂದು ಮಹತ್ತರವಾದ ಕಥೆ ಇದೆ. ಅದು ಶಿಶುಪಾಲನಾ ವಧೆಯ ನಂತರ ಶ್ರೀಕೃಷ್ಣ ಪರಮಾತ್ಮನ ಬೆರಳಿಗೆ ಪೆಟ್ಟಾಗುತ್ತದೆ. ಇದರಿಂದ ರಕ್ತ ಸುರಿಯಲಾರಂಭಿಸುತ್ತದೆ. ಇದನ್ನು ಕಂಡಂತಹ ದ್ರೌಪದಿ ನನ್ನ ಸೀರೆಯ ಸೆರೆದು ಕೃಷ್ಣನ ಬೆರಳಿಗೆ ಕಟ್ಟುತ್ತಾಳೆ. ದ್ರೌಪದಿಯ ಅಪಾರವಾದ ಪ್ರೀತಿಯನ್ನು ಕಂಡಂತಹ ಕೃಷ್ಣ ಅದನ್ನು ರಕ್ಷಾಬಂಧನವೆಂದು ಹೇಳಿ, ಮುಂದಿನ ದಿನಗಳಲ್ಲಿ ನಿನಗೆ ಕಷ್ಟ ಬಂದಾಗ ನಾನು ಇದರ 100 ಪಟ್ಟು ಸಹಾಯ ಮಾಡುತ್ತೇನೆಂದು ಹೇಳುತ್ತಾನೆ. ಅಂತೆಯೇ ಕೌರವರ ತುಂಬು ಸಭೆಯಲ್ಲಿ ದುಶ್ಯಾಸನ ದ್ರೌಪದಿಯ ಮಾನಭಂಗ ಮಾಡಲು ಯತ್ನಿಸಿದಾಗ ದ್ರೌಪದಿ ಕೃಷ್ಣನಿಗೆ ನನ್ನನ್ನು ಕಾಪಾಡು ಎಂದು ಕೇಳಿಕೊಳ್ಳುತ್ತಾಳೆ. ಆಗ ಕೃಷ್ಣ ಕೊನೆಯೇ ಇಲ್ಲದಂತಹ ಸೀರೆಯನ್ನು ದ್ರೌಪದಿಗೆ ನೀಡಿ ಅವಳ ಮಾನವನ್ನು ಕಾಪಾಡುತ್ತಾನೆ. ಈ ಅಣ್ಣ ತಂಗಿಯರ ಪ್ರೀತಿಯ ಸಂಕೇತವಾಗಿ ಮತ್ತು ರಕ್ಷಣೆಯ ದ್ಯೋತಕವಾಗಿ ಅಂದಿನಿಂದ ಇಂದಿನವರೆಗೂ ಈ ಪರ್ವವನ್ನು ಮನೋಲ್ಲಾಸದಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ.
1: ಸಹೋದರ ಸಹೋದರಿಯರ ಪ್ರೀತಿ ಮತ್ತು ಬಾಂಧವ್ಯವನ್ನು ಬಲಪಡಿಸುತ್ತಾ ಪರಸ್ಪರ ರಕ್ಷಣೆ, ಗೌರವ ಮತ್ತು ಜವಾಬ್ದಾರಿಯ ಭಾವನೆಯನ್ನು ಬೆಳೆಸುತ್ತಾ ಕುಟುಂಬದಲ್ಲಿ ಪ್ರೀತಿ, ಸಂತೋಷ ಮತ್ತು ಐಕ್ಯತೆಯನ್ನು ಹೆಚ್ಚಿಸುತ್ತದೆ. ರಾಖಿಯು ಕೇವಲ ದಾರವಲ್ಲ, ಅದು ಪ್ರೀತಿ, ವಿಶ್ವಾಸ ಮತ್ತು ಆಶೀರ್ವಾದದ ಸಂಕೇತವಾಗಿದೆ. ಇದನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ದಿನ ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ಯಾವ ರೀತಿ ಮನೋಲ್ಲಾಸದಿಂದ ಆಚರಿಸುತ್ತಾರೆಂದು ಈ ಹಾಡಿನ ಮೂಲಕ ಆಲಿಸೋಣ.

ಅಕ್ಕ ತಂಗಿ ಅಯ್ಯ ಸ್ಥಾನವನ್ನು ತುಂಬಿ ಪ್ರೀತಿ ಕಾಳಜಿ ಮಮಕಾರದೊಂದಿಗೆ ಅಣ್ಣ ತಮ್ಮಂದಿರನ್ನು ನೋಡಿಕೊಳ್ಳುತ್ತಾರೆ. ಹಾಗೆಯೇ ಸಹೋದರ ತಂದೆಯ ಜವಾಬ್ದಾರಿಯನ್ನು ಹೊತ್ತು ಸಹೋದರಿಯರ ಆಸೆ ಆಕಾಂಕ್ಷೆಗಳನ್ನು ಪ್ರೀತಿಯಿಂದ ಈಡೇರಿಸುತ್ತಾನೆ. ತವರಿಗೆ ಬಂದ ಸಹೋದರಿಯರೊಂದಿಗೆ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕುತ್ತಾ ನಕ್ಕು ನಲಿದು ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಾರೆ. ಈ ರಕ್ಷಾಬಂಧನದ ಹಬ್ಬದಲ್ಲಿ ಕಡಲುಕ್ಕಿ ಬರುವಂತೆ ಪರಸ್ಪರ ಪ್ರೀತಿ ಉಕ್ಕಿ ವಾತ್ಸಲ್ಯ ತುಂಬಿ ತುಳುಕುವುದು.

0: ಪ್ರತಿಬಿಂಬಿಸುವ ಸ್ವರ್ಗದ ನೆಲೆಯ ಹಬ್ಬವೇ ಈ ರಕ್ಷಾಬಂಧನವಾಗಿದೆ. ಅಲ್ಲದೆ ಯಾವುದೇ ಜಾತಿ ಭೇದವಿಲ್ಲದೆ ಒಬ್ಬರಿಗೊಬ್ಬರು ರಾಖಿ ಕಟ್ಟಿ ಆರತಿ ಮಾಡಿ ಸಿಹಿ ತಿನಿಸಿ ಶುಭ ಹಾರೈಸುತ್ತಾರೆ. ಹಾಗೆ ಅಣ್ಣ ತಮ್ಮ ಸಹೋದರಿಯರನ್ನು ಸದಾ ಗೌರವಿಸಿ ರಕ್ಷಿಸುವ ಭರವಸೆಯನ್ನು ನೀಡಿ ವಚನಬದ್ಧರಾಗಿರುತ್ತಾರೆ. ಹೀಗೆ ಸಡಗರ ಸಂಭ್ರಮದಿಂದ ಅದ್ಧೂರಿಯಾಗಿ ಆಚರಿಸುತ್ತಿರುವ ಪ್ರೀತಿ ಪ್ರೇಮ ವಾತ್ಸಲ್ಯಗಳ ಆಗರವೇ ಈ ರಕ್ಷಾಬಂಧನವಾಗಿದೆ. ಇದರಿಂದ ಕುಟುಂಬದ ಬಾಂಧವ್ಯವು ಮತ್ತಷ್ಟು ಗಟ್ಟಿಯಾಗುತ್ತದೆ.
1: ಇಷ್ಟು ಹೊತ್ತು ಈ ರಕ್ಷಾಬಂಧನದ ವಿಶೇಷ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿ ಮನೋರಂಜನೆ ನೀಡಿದ ಕಾವೇರಿ ವಿದ್ಯಾಕ್ಷೇತ್ರಂ ಸಿಂಗಸಂದ್ರ ಶಾಲೆಯ ಮಕ್ಕಳಾದ ಧನಲಕ್ಷ್ಮಿ, ದೀಪಶ್ರೀ, ಭಾಷಿತಾ, ಪ್ರಕೃತಿ, ಮಾನ್ಯ, ಅನನ್ಯ, ಸಂಗೀತ, ಪ್ರಾರ್ಥನಾ, ಅದಿತಿ ಮತ್ತು ಸೋನಾಲಿ ಇವರು ಹಾಡಿನ ಮೂಲಕ ರಕ್ಷಾಬಂಧನದ ಮಹತ್ವವನ್ನು ಸಾರಿದರು. ಈ ಕಾರ್ಯಕ್ರಮದಲ್ಲಿ ನಿರೂಪಣೆ ಮಾಡಿದ ವಿದ್ಯಾರ್ಥಿಗಳು ಕಿಶೋರ್, ಶ್ರೀಕರ್, ಸುಹಾಸ್, ಉತ್ಸವ್, ರಕ್ಷಾ ಹಾಗೂ ಪ್ರತೀಕ್ಷಾ. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ತಬಲಾ ಶಿಕ್ಷಕರಾದ ಕುಮಾರ್ ಪ್ರಜ್ವಲ್ ನಾಡಿಗ್, ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬರಲು ತರಬೇತಿ ನೀಡಿದ ಸಂಗೀತ ಶಿಕ್ಷಕಿಯಾದ ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ಶ್ರೀಮತಿ ರೇಣುಕಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸಹಕರಿಸಿ ಪ್ರೋತ್ಸಾಹಿಸಿದ ಶ್ರೀಮತಿ ರತಿ ಮೇಡಂ ಹಾಗೂ ಶ್ರೀಯುತ ಗಿರೀಶ್ ಸರ್ ರವರಿಗೂ ಹೃದಯಪೂರ್ವಕ ಧನ್ಯವಾದಗಳು.
2: ರಕ್ಷಾಬಂಧನದ ಸಂದರ್ಭದಲ್ಲಿ ಬಂಧಗಳ ಬಣ್ಣ ಕಾವೇರಿ ವಿದ್ಯಾಕ್ಷೇತ್ರಂ ಪಬ್ಲಿಕ್ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:22:13.
1: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
2: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ವಿರಾಜಪೇಟೆಯ ಅಭಿಲಾಷ್ ನಲ್ಲಿ ಓಣಂ ಹಬ್ಬದ ಬಂಪರ್ ಆಫರ್. ನೀವು ಖರೀದಿಸುವ ಟಿವಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್ ಗಳ ಮೇಲೆ ನಂಬಲು ಅಸಾಧ್ಯವಾದ ಆಕರ್ಷಕ ಡಿಸ್ಕೌಂಟ್, ಅಲ್ಲದೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್ ಗಳು, ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಸಿನ್ಸ್ 1975, ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
4: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
2: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು

ಚಿತ್ರ ಚಿತ್ತಾರಕ್ಕೆ ನಮ್ಮೆಲ್ಲ ಶ್ರೋತೃಗಳಿಗೆ ಪ್ರೀತಿಯ ಸ್ವಾಗತ. ಹಬ್ಬಗಳೆಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಶ್ರಾವಣ ಮಾಸ ಬಂತೆಂದರೆ ಸಾಕು, ಒಂದರ ಹಿಂದೆ ಒಂದು ಎಂಬಂತೆ ಸರತಿ ಸಾಲಿನಲ್ಲಿ ಹಬ್ಬಗಳದೇ ಸಂಭ್ರಮ. ಕೆಲ ದಿನಗಳ ಹಿಂದಷ್ಟೇ ಆಚರಿಸಿದ ನಾಗರ ಪಂಚಮಿ, ವರಮಹಾಲಕ್ಷ್ಮಿ ಹಬ್ಬಗಳ ನೆನಪು ಇನ್ನೂ ಹಾಗೆ ಉಳಿದಿರಬೇಕಲ್ವಾ? ರಕ್ಷಾಬಂಧನ, ಸೋದರ ಸೋದರಿಯರ ಹಬ್ಬ, ಇನ್ನೂ ಕೆಲವೇ ದಿನಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ, ಮನೆ ಮನೆಗೆ ಗೌರಿಯ ಆಗಮನ, ಅಮ್ಮನ ಆಗಮನದ ಜೊತೆ ಜೊತೆಗೆ ಗೌರಿಪುತ್ರ ಗಣೇಶ ಚತುರ್ಥಿ. ಭಕ್ತಿ ಶ್ರದ್ಧಾಭಾವದಿಂದ ಆಚರಿಸುವ ಪ್ರತಿಯೊಂದು ಹಬ್ಬಗಳು ನಮ್ಮ ದೇಶದ ಈ ಮಣ್ಣಿನ ಸಂಸ್ಕೃತಿಯ ದ್ಯೋತಕವಾಗಿದೆ. ಶ್ರೋತೃಗಳೇ, ನಮ್ಮ ದೇಶದ ಹಬ್ಬಗಳ ಬಗ್ಗೆ ಹೇಳುವುದು ಅಷ್ಟೊಂದು ಸುಲಭ ಅಲ್ಲ. ಬೇರೆ ಬೇರೆ ಹಬ್ಬಗಳ ಬಗ್ಗೆ ಮಾತು ಮುಂದುವರಿಸುವ ಮುನ್ನ ಈಗ ಕೇಳೋಣ ಮಧುರ ಮೈತ್ರಿ ಚಿತ್ರದ ಒಂದು ಗೀತೆ. ಹಾಡಿದ್ದಾರೆ ಕೆಜೆ ಯೇಸುದಾಸ್ ಮತ್ತು ಸಂಗಡಿಗರು, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

ಶ್ರೋತೃಗಳೇ, ವೈವಿಧ್ಯತೆಯಲ್ಲಿ ಏಕತೆ ಎಂಬ ಸಂದೇಶವನ್ನು ಸಾರುವ ಪ್ರಮುಖ ಹಬ್ಬವೇ ಓಣಂ. ಓಣಂ ಕೇವಲ ಒಂದು ಹಬ್ಬವಲ್ಲ, ಅದು ಸಂಸ್ಕೃತಿ, ಪರಂಪರೆ, ಕೃಷಿ, ನಂಬಿಕೆ, ಸಹಬಾಳ್ವೆ, ಕುಟುಂಬ ಬಂಧ ಹಾಗೂ ಮಾನವೀಯ ಮೌಲ್ಯಗಳ ಸಮ್ಮಿಲನ. ಮನೆಯಂಗಳದಲ್ಲಿ ಅರಳುವ ಪುಷ್ಪ ರಂಗೋಲಿ, ಹೊಸ ಬಟ್ಟೆಯ ಸಂಭ್ರಮ, ದೇವಾಲಯಗಳಲ್ಲಿನ ವಿಶೇಷ ಪೂಜೆ, ಮಹಿಳೆಯರ ತಿರುವಾತಿರ ನೃತ್ಯ, ಮಕ್ಕಳ ಆಟೋಟಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಇವೆಲ್ಲವೂ ಸೇರಿ ಓಣಂಗೆ ವಿಶಿಷ್ಟವಾದ ಮೆರುಗನ್ನು ತಂದುಕೊಟ್ಟಿದೆ. ಓಣಂ ಮೂಲತಃ ಕೃಷಿ ಸಂಸ್ಕೃತಿಯೊಂದಿಗೆ ಗಾಢವಾಗಿ ಬೆಸೆದುಕೊಂಡಿರುವ ಹಬ್ಬ. ಮಳೆಗಾಲದ ಅಬ್ಬರದ ನಡುವೆ ಹೊಲ ಗದ್ದೆಗಳಲ್ಲಿ ದುಡಿದು ಬೆಳೆ ಬೆಳೆಸಿ ಕೃಷಿ ಚಟುವಟಿಕೆಗಳನ್ನು ಬಹುತೇಕ ಪೂರ್ಣಗೊಳಿಸಿದ ರೈತರು ನೆಮ್ಮದಿಯ ನಿಟ್ಟುಸಿರು ಬಿಡುವ ಕಾಲವೇ ಓಣಂ. ಈಗ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಗಳಲ್ಲಿ ಕೋಟಿಗೊಬ್ಬ ಚಿತ್ರದ ಒಂದು ಗೀತೆ. ಗೀತೆಯನ್ನು ಬರೆದವರು ಕೆ ಕಲ್ಯಾಣ್, ಸಂಗೀತ ದೇವ ಅವರದ್ದು.

ಪ್ರೀತಿಯ ಶ್ರೋತೃಗಳಿಗೆಲ್ಲ ಚಿತ್ರಚಿತ್ತಾರಕ್ಕೆ ಸ್ವಾಗತ. ಮಳೆಯನ್ನೇ ಅವಲಂಬಿಸಿ ಬದುಕುತ್ತಿದ್ದ ನಮ್ಮ ಹಿರಿಯರಿಗೆ ಮಳೆಗಾಲದ ನಂತರದ ಈ ಅವಧಿ ವಿಶೇಷ ಸಂತೋಷದ ಸಮಯವಾಗಿತ್ತು. ಪ್ರಕೃತಿಯ ಕೃಪೆಯಿಂದ ಭೂಮಿ ಹಸಿರಿನಿಂದ ಕಂಗೊಳಿಸುತ್ತಿದ್ದಾಗ ಕೃಷಿಕ ಕುಟುಂಬಗಳು ತಮ್ಮ ದುಡಿಮೆಯ ಫಲವನ್ನು ಅನುಭವಿಸುತ್ತಿದ್ದರು. ಕೃಷಿ ಪ್ರಧಾನ ಸಮಾಜದಲ್ಲಿ ಹಬ್ಬವೆಂದರೆ ಕೇವಲ ಮನೋರಂಜನೆ ಅಲ್ಲ, ಅದು ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುವ ಸಂದರ್ಭವೂ ಹೌದು. ಭೂಮಿ, ಮಳೆ, ಸೂರ್ಯ, ನೀರು, ಬೆಳೆ ಮತ್ತು ರೈತನ ಪರಿಶ್ರಮ, ಇವೆಲ್ಲದರ ಮಹತ್ವವನ್ನು ನೆನಪಿಸುವ ಹಬ್ಬವೇ ಓಣಂ. ಚಿತ್ರಚಿತ್ತಾರದಲ್ಲಿ ಇನ್ನು ಮುಂದೆ ಕೇಳೋಣ. ಭಜರಂಗಿ ಚಿತ್ರದ ಗೀತೆ ಹಾಡಿದ್ದಾರೆ ಅನುರಾಧಾ ಭಟ್. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದ್ದಾರೆ ಅರ್ಜುನ್ ಜನ್ಯಾ.

ಒಂದು ಮುಸ್ಲಿಮರು ಮಿಲಾದ್ ಉನ್ ನಬಿ ಹಬ್ಬವನ್ನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಸಂಕೇತವಾಗಿ ಆಚರಿಸುತ್ತಿದ್ದಾರೆ. ಪ್ರವಾದಿಯವರು ಮಾನವೀಯತೆ, ಪ್ರೀತಿ, ಸಹೋದರತೆ ಮತ್ತು ನ್ಯಾಯದ ಸಂದೇಶವನ್ನು ನೀಡಿದವರು. ಜನರಿಗೆ ಶಾಂತಿ, ಪ್ರೀತಿ, ಸಮಾನತೆ, ಕರುಣೆ ಮತ್ತು ಉತ್ತಮ ಗುಣಗಳನ್ನು ಅಳವಡಿಸಿಕೊಂಡು ಸಮಾಜದಲ್ಲಿ ಜೀವಿಸಬೇಕೆಂದು

ಬೋಧಿಸಿದರು. ಎಲ್ಲ ಮನುಷ್ಯರೂ ಸಮಾನರು, ಬಡವರಿಗೆ ಸಹಾಯ ಮಾಡಿ, ಕ್ಷಮಾಗುಣವನ್ನು ಬೆಳೆಸಿಕೊಳ್ಳಿ ಎಂದು ಹೇಳಿದ್ದಾರೆ. ಶ್ರೋತೃಗಳೇ, ಈಗ ಒಂದು ಪುಟ್ಟ ನೀತಿ ಸಂದೇಶವನ್ನು ಕೇಳೋಣ. ಬಹಳ ಹಿಂದೆ ಮಕ್ಕಾದಲ್ಲಿ ಒಬ್ಬ ಚಿಕ್ಕ ಹುಡುಗನಿಗೆ ತುಂಬ ಸಕ್ಕರೆ ತಿನ್ನುವ ಅಭ್ಯಾಸವಿತ್ತಂತೆ. ಅವನ ಅಮ್ಮ, ತುಂಬ ಸಕ್ಕರೆ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮಗನೇ, ಹಲ್ಲು ಹುಳುಕಾಗುತ್ತದೆ ಎಂದೆಲ್ಲ ಬುದ್ಧಿ ಹೇಳಿದರೂ ಹುಡುಗ ಕೇಳುತ್ತಿರಲಿಲ್ಲ. ಒಂದು ದಿನ ಆಕೆ ಮಗನನ್ನು ನಬಿ ಮೊಹಮ್ಮದ್ ಹತ್ತಿರ ಕರೆದುಕೊಂಡು ಹೋಗಿ, ನಬಿಯವರೇ, ದಯವಿಟ್ಟು ನನ್ನ ಮಗನಿಗೆ ಸಕ್ಕರೆ ತಿನ್ನುವುದು ಕಡಿಮೆ ಮಾಡಲು ಹೇಳಿ ಎಂದು ಬೇಡಿಕೊಂಡಳು. ನಬಿಯವರೂ ಪ್ರೀತಿಯಿಂದ ಹುಡುಗನನ್ನು ನೋಡಿ, ಮಗನೇ, 15 ದಿನಗಳ ನಂತರ ಮತ್ತೆ ಬಾ ಎಂದು ಹೇಳಿದರು. ಅಮ್ಮ ಮಗನಿಗೆ ಆಶ್ಚರ್ಯವಾಯಿತು. ಆದರೂ 15 ದಿನಗಳ ನಂತರ ಇಬ್ಬರೂ ಮತ್ತೆ ಹೋದರು. ಈ ಬಾರಿ ನಬಿಯವರು ಹುಡುಗನ ಕೈ ಹಿಡಿದುಕೊಂಡು, ಮಗನೇ, ಪ್ರತಿದಿನ ತುಂಬ ಸಕ್ಕರೆ ತಿನ್ನಬೇಡ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹುಡುಗ ತಲೆ ಅಲ್ಲಾಡಿಸಿದನು. ಮುಂದೇನಾಯಿತು ಎಂಬುದನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಒಂದು ಗೀತೆಯನ್ನು ಕೇಳಿ ಬರೋಣ. ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿಗರ ದನಿಯಲ್ಲಿ ಗುರು ಚಿತ್ರದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್ ಅವರದ್ದು, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಶ್ರೋತೃಗಳಿಗೆ ನೆನಪಿದೆಯಲ್ಲ, ಮಗನ ಸಕ್ಕರೆ ತಿನ್ನುವ ಅಭ್ಯಾಸ ಬಿಡಿಸಲು ಪ್ರವಾದಿ ನಬಿ ಅವರ ಹತ್ರ ಹೋದಾಗ ಏಕೆ 15 ದಿನ ಬಿಟ್ಟು ಬರುವಂತೆ ತಾಯಿ ಮಗನಿಗೆ ಹೇಳಿರಬಹುದು ಅಂತ. ಹುಡುಗನ ತಾಯಿ ನಬಿಯವರನ್ನು ಕುರಿತು, ಇದನ್ನೇ ಮೊದಲೇ ಯಾಕೆ ಹೇಳಲಿಲ್ಲ? ನಬಿಯವರು ನಗುತ್ತಾ ಏನು ಹೇಳಿದರು ಗೊತ್ತಾ? 15 ದಿನಗಳ ಹಿಂದೆ ನಾನೇ ಪ್ರತಿದಿನ ಸಕ್ಕರೆ ತಿನ್ನುತ್ತಿದ್ದೆ. ಮೊದಲು ನಾನು ಆ ಅಭ್ಯಾಸವನ್ನು ಬಿಡಬೇಕು. ನಾನೇ ಮಾಡದ್ದನ್ನು ಇನ್ನೊಬ್ಬರಿಗೆ ಹೇಳಲು ಹೇಗೆ ಸಾಧ್ಯ? ಈ ಮಾತನ್ನು ಕೇಳಿದ ಅಮ್ಮ ಮತ್ತು ಮಗ ಇಬ್ಬರೂ ಪ್ರಭಾವಿತರಾದರು. ಆ ದಿನದಿಂದ ಹುಡುಗ ಸಕ್ಕರೆ ತಿನ್ನುವುದನ್ನು ಕಡಿಮೆ ಮಾಡಿದ್ದಂತೆ. ಇದರಿಂದ ನಾವು ಏನು ತಿಳ್ಕೊಳ್ಬೋದು ಹೇಳಿ? ನಾವು ಮೊದಲು ಒಳ್ಳೆಯದನ್ನು ಮಾಡಬೇಕು, ಕಲಿಬೇಕು, ಆಮೇಲೆ ಅದನ್ನು ಇತರರಿಗೆ ಹೇಳಬೇಕು. ಶ್ರೋತೃಗಳೇ, ಈಗ ಕೇಳಿ, ನಟರಾಜ ಸರ್ವೀಸ್ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಅನೂಪ್ ಸೀಲಿನ್. ಸಾಹಿತ್ಯ ಪವನ್ ಒಡೆಯರ್ ಅವರದ್ದು, ಸಂಗೀತ ಅನೂಪ್ ಸೀಲಿನ್.

0: ಅಕ್ಕ ನೋಡು,
1: ಹ್ಯಾಪಿ ಬರ್ತ್ಡೇ ಬ್ರೋ.
0: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
2: ಯಾವಾಗ್ಲೂ ಶಾಪಿಂಗ್.
0: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ? ರೈಟ್,
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ, ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
5: ನನ್ಗೆ ಗೊತ್ತಲ್ವಾ?
4: ಆರ್ಬಿಐ ಹೇಳುತ್ತೆ,
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
7: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
8: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
7: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
8: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
7: ಟೋಲ್ ಫ್ರೀ 1-800-420-2233.
9: ಶ್ರೋತೃಗಳೇ, ಚಿತ್ರಚಿತ್ತಾರ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಹಬ್ಬಗಳು ನಮ್ಮ ಸಂಸ್ಕೃತಿ, ಭಕ್ತಿ ಮತ್ತು ಸಂತೋಷದ ಪ್ರತೀಕವಾಗಿದೆ. ಹಬ್ಬಗಳು ಮಾನವ ಕುಲವನ್ನು ಒಗ್ಗೂಡಿಸಿ ಬದುಕಿನಲ್ಲಿ ಹೊಸ ಉತ್ಸಾಹವನ್ನು ತುಂಬುತ್ತವೆ. ಹಬ್ಬಗಳು ನಮ್ಮ ಪೂರ್ವಿಕರ ಸುಂದರ ಕಲ್ಪನೆಗಳಾಗಿವೆ.

ನಮ್ಮ ಬದುಕಿನ ದಣಿವು, ಆಯಾಸ, ದುಃಖ ದುಮ್ಮಾನಗಳನ್ನು ದೂರ ಮಾಡಿ ಹೊಸ ಚೈತನ್ಯವನ್ನು ನೀಡುತ್ತದೆ. ನಾವೆಷ್ಟೇ ಆಧುನಿಕತೆ, ವಿಜ್ಞಾನ, ತಂತ್ರಜ್ಞಾನದಲ್ಲಿ ಮುಂದುವರೆದರೂ ಹಬ್ಬಗಳ ಸೌಂದರ್ಯ, ಸಾಂಸ್ಕೃತಿಕ ಮೌಲ್ಯಗಳು ಕಡಿಮೆಯಾಗಿಲ್ಲ. ಹಬ್ಬಗಳು ಧಾರ್ಮಿಕ ಚೌಕಟ್ಟಿನೊಳಗೆ ಮೂಡಿದ ಪರಿಕಲ್ಪನೆಯಾದರೂ ಇದು ಕುಟುಂಬದ ಎಲ್ಲ ಸದಸ್ಯರನ್ನು ಒಟ್ಟುಗೂಡಿಸುತ್ತದೆ, ಒಂದಾಗಿಸುತ್ತದೆ, ಸಮಾಜದಲ್ಲಿ ಶಾಂತಿ, ಪ್ರೀತಿ ಮತ್ತು ಐಕ್ಯತೆಯನ್ನು ಬೆಳೆಸುತ್ತದೆ. ನಮ್ಮ ಪೂರ್ವಿಕರಿಂದ ತಲೆತಲಾಂತರದಿಂದ ನಡೆದು ಬಂದ ಹಳೆಯ ಸಂಪ್ರದಾಯ, ಪರಂಪರೆ, ಆಚಾರ ವಿಚಾರ ಹಾಗೂ ಕಲೆಗಳನ್ನು ಮುಂದಿನ ಪೀಳಿಗೆಗೆ ಉಳಿಸಲು ಸಹಾಯ ಮಾಡುತ್ತದೆ. ಈಗ ಕೇಳೋಣ ಶಂಕರ್ ಮಹಾದೇವನ್ ಮತ್ತು ಸಂಗಡಿಗರು ಹಾಡಿರುವ ಮುಕುಂದ ಮುರಾರಿ ಚಿತ್ರದ ಗೀತೆ. ಸಾಹಿತ್ಯ ವಿ. ನಾಗೇಂದ್ರ ಪ್ರಸಾದ್ ಅವರದ್ದು, ಸಂಗೀತ ಅರ್ಜುನ್ ಜನ್ಯ.

0: 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:39.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಆಕಾಶವಾಣಿ ಮಡಿಕೇರಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಎಸ್ ಕಲ್ಯಾಣನ್ ರಾಮನ್ ಅವರು ಹಾಡಿರುವ ಗೀತೆ ಹಿಂದೋಳ ರಾಗ ರೂಪಕ ತಾಳ.

0: ನಿಮಿಷ 10 ಸೆಕೆಂಡುಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಮಿಂಚು ಹುಳ

ಕಗ್ಗತ್ತಲ ರಾತ್ರಿ, ಬಿರುಗಾಳಿಯ ಅಬ್ಬರ, ವರುಣನ ಸಿರಿ ಸಿಂಕಾರ, ಪೃಥ್ವಿಯ ಮನಮೋಹಕ ಚೆಲುವು, ಧರಣಿಗಿದು ಸಹಜತೆಯ ಒಲವು, ಕಾನನದೊಳಗಿನ ವರ್ಣನೆ, ನಯನದೊಳಗಿನ ದೃಷ್ಟಿಯ ಕಲ್ಪನೆ, ಕತ್ತಲಲ್ಲಿ ಮಿಂಚು ಹುಳುಗಳ ಸುಖದ ಆಲಾಪನೆ.

ಹೌದು, ಇದು ಮಳೆಗಾಲದ ವೈಶಿಷ್ಟ್ಯ. ಹೆಮ್ಮೆಯ ಮಂದಿಗೆ ಬಲು ಇಷ್ಟ. ವೀಕ್ಷಿಸುವ ಹೃನ್ ಮನಗಳಿಗೆ ಅನಿಸಬಹುದು ಕಾನನ ಕೌತುಕ, ಕಾನನ ಕೌತುಕ.

0: ಕುರಿಯ ತಾಯಿ ಅಂತ ಹೇಳಲೇಬಾರ್ದು.
1: ಒಂದ್ ಗಾದೆ ಇದೆ ಹಂಗಾಯ್ತು.
2: ಓ ಮಲ್ಲಿ, ಏನದ ಇವತ್ತಿನ ಸಮಾಚಾರ?
0: ಇದು ನಿಮಗೂ ಗೊತ್ತು, ಅದು ನಮಗೂ ಗೊತ್ತು.
1: ನೈದಿಲಿ ಕಾದೆ ಘಮ
3: ಹೊಸ ಯೋಚನೆ ಶುಭ ಸೂಚನೆ.
4: ವೇದ ಸುಳ್ಳಾದರೂ ಕಾದೆ ಸುಳ್ಳಾಗದು,
1: ಕೈ ಕೆಸರಾದ್ರೆ ಬಾಯಿ ಮೊಸರು. ನೈದಿಲಿ ಕಾದೆ ಘಮ
0: ತಿಂದಾದಲೆ ನೀರ ಕುಡಿಯಲೇಬೇಕು.
4: ಆಗಸ್ಟ್ 30ರ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ನೈದಿಲಿ ಗಾದೆ ಘಮ ವಿಶೇಷ ಕಾರ್ಯಕ್ರಮ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಬೆಳಗ್ಗೆ 9:05.
1: ನೈದಿಲಿ ಗಾದೆ ಘಮ.
5: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
6: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
5: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
6: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
5: ಟೋಲ್ ಫ್ರೀ 1-800-420-2233.
4: ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.

ಕೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಧುರಂಧರ್ ದ ರಿವೆಂಜ್ ಚಿತ್ರದ ಒಂದು ಗೀತೆ, ಗಾಯಕ ಜುಬಿನ್ ನೌಟಿಯಾಲ್, ನವಾಬ್ ಸಾದಿಕ್ ಅವರ ಸಾಹಿತ್ಯ ಸಂಗೀತ, ಶಾಶ್ವತ್ ಸಚ್ದೇವ್.

ಇನ್ನು ಮುಂದೆ ಕೇಳಿ ಧಡಕ್ ಚಿತ್ರಕ್ಕೆಂದು ಅಜಯ್ ಗೋಗಾವಲೆ ಶ್ರೇಯ ಘೋಷಾಲ್ ಹಾಡಿದ ಗೀತೆಯನ್ನು ಬರೆದಿದ್ದಾರೆ ಅಮಿತಾಭ್ ಭಟ್ಟಾಚಾರ್ಯ, ಸಂಗೀತ ಜಯ ಅತುಲ್.

ಇನ್ನು ಮುಂದೆ ಕೇಳಿ ಬೋಲ್ ಬುಲಯ್ಯ ಚಿತ್ರಕ್ಕೆ ನಿರ್ಶಯ್ಯ ಘೋಷಲ್, ಎಂ ಜೆ ಶಿವಕುಮಾರ್ ಹಾಡಿದ ಗೀತೆ, ಸಮೀರ್ ಅವರ ಸಾಹಿತ್ಯ ಸಂಗೀತ ಪ್ರೀತಮ್.

ಇದೊಂದು ನಿಧನ ಸುದ್ದಿ. ಮೂಲತ ಬಿರ್ನಾಣಿ ಗ್ರಾಮ ಹತ್ರ ಪೊನ್ನಂಪೇಟೆ ಕಾವೇರಮ್ಮ ಬಡಾವಣೆಯಲ್ಲಿ ವಾಸವುಳ್ಳ ಕೇಕಣಮಾಡ ಮಣಿ ಸುಬ್ಬಯ್ಯ ಆ್ಯಂಡ್ ಪೊಣ್ಣ ಸುಲೋಚನಾ ಜಮುನಾ ಎಂಗ ನೀನಾಂದ ಮರಣಪಟ್ಟಿದ. 57 ಬೈತ್ರ ಕೇಕಣಮಾಡ ಸುಲೋಚನಾ ಜಮುನಾ ತಾಮನೆ ಪೊಯ್ಯಟ್ಟಿರ. ದಪ್ಪನ ಕರೆ ನಾಳೆ ಬೆಳಚ್ಚೆ ಪೊಲಕ 10 ಗಂಟರ ಮೀದ ಪೊನ್ನಂಪೇಟೆ ಕೊಡೋ ಸಮಾಜಕ್ಕೆ.

ಕೊಡುತ್ತೆ ನಡಪ. ಇನ್ನು ಮುಂದೆ ಕೇಳಿ ಅಗ್ನಿಪಥ್ ಚಿತ್ರಕ್ಕೆಂದು ಅಜಯ್ ಅವರು ಹಾಡಿದ ಗೀತೆ. ಗೀತ ರಚನೆ ಅಮಿತಾಭ್ ಭಟ್ಟಾಚಾರ್ಯ, ಸಂಗೀತ ಅಜಯ್ ಅತ್ತುಲ್.

ಗಾನ ಭಜನ ಕಾರ್ಯಕ್ರಮದ ಕೊನೆಯಲ್ಲಿ ಉರಿ ಚಿತ್ರದ ಒಂದು ಗೀತೆ ಹಾಡಿದ್ದಾರೆ ಶಾಂತನು, ಸುಧಾಮಿ ಹಾಗೂ ಶಾಶ್ವತ್ ಸಚ್ದೇವ್. ಅಭಿರುಚಿ ಚಾಂದ್ ಅವರ ಸಾಹಿತ್ಯ, ಸಂಗೀತ ಶಾಶ್ವತ್ ಸಚ್ದೇವ್.

0: ಹೋಗ್ತೇನೆ, ಅವ್ರು ಬಂದ್ ತಗೊಂಡೋಗ್ಲಿ.
1: ಎಲ್ಲಿ ಬಿಸಾಕೋದು?
0: ಇಲ್ಲೇ ಮನೆ ಮುಂದೆ ಆ ಕಡೆಗೆ ಬಿಸಾಡ.
1: ಏನಕ್ಕೆ? ಅದಕ್ಕೆ ತಾನೆ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
0: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ. ಅವ್ರದ್ದು ಕೆಲಸ ಅದೇ ತಾನೆ, ಅವ್ರು ತಗೊಂಡೋಗ್ಬಿಡ್ರಿ.
1: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
0: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದಾನೇ ಅವ್ರಿಗಾಗಿ ಕಾಯ್ತೀನಿ. ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
1: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು. ಅದು ಕೆಲವು ದಿನಗಳಿವೆ, ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು. ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರು.
0: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
1: ಹೌದು. ಮತ್ತೆ ನಿಮ್ಮ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನೆಟ್ಟಿದ್ಯಲ್ವಾ, ಅದಕ್ಕೂ ನೀನು ಹಸಿ ಕಸನ ಗೊಬ್ಬರ ತರಾನು ಹಾಕಬಹುದು.
0: ಒಳ್ಳೆ ವಿಚಾರ, ಇದನ್ನ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
1: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
3: ಒಂದ್ ಗಾದೆ ಇದೆ, ಹಂಗಾಯ್ತು.
4: ಓ ಮಲ್ಲಿ, ಏನವೆ ಇವತ್ತಿನ ಸಮಾಚಾರ?
5: ಇದು ನಿಮಗೂ ಗೊತ್ತು, ಅದು ನಮಗೂ ಗೊತ್ತು.
3: ನೈದಿಲಿ ಗಾದೆ ಘಮ,
6: ಹೊಸ ಯೋಚನೆ, ಶುಭ ಸೂಚನೆ.
2: ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು,
3: ಕೈ ಕೆಸರಾದ್ರೆ ಬಾಯಿ ಮೊಸರು.
1: ನೈದಿಲಿ ಗಾದೆ ಘಮ,
7: ತುಪ್ಪದಿಂದ ನಲೆ ನೀರ ಕುಡಿಯಲೇಬೇಕು.
2: ಆಗಸ್ಟ್ 30ರ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ನೈದಿಲಿ ಗಾದೆ ಘಮ ವಿಶೇಷ ಕಾರ್ಯಕ್ರಮ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಬೆಳಗ್ಗೆ 9:05.
1: ನೈದಿಲಿ ಗಾದೆ ಘಮ.
2: ಒಂಬತ್ತು ತಿಂಗಳ ಕಂದಮ್ಮನ ಮಾತುಗಳನ್ನ ಆಲಿಸಲು ವಿಶೇಷ ಮನಸ್ಸು ಬೇಕು. ಆದರೆ ಅಳುವಾಗ ಕಂದನನ್ನ ಸಂತೈಸಲು ಬೇಕು ತಾಯಿ. ತಾಯಿಯ ಆರೋಗ್ಯಕ್ಕೆ ಆದ್ಯತೆ ಕೊಡುವುದು ಹಿರಿಯರ ಜೊತೆಗಿರುವವರ ಆದ್ಯ ಕರ್ತವ್ಯ. ಜೀವವಿಲ್ಲದ ಮೊಬೈಲ್ನೊಂದಿಗೆ ಕಳೆಯುವಂತಹ ಸಮಯವನ್ನ ಕಂದನೊಂದಿಗೆ ಕಳೆದರೆ ಕಂದನಿಗೆ ರಕ್ಷಣೆ ಇಂದಷ್ಟು.

0: ಮೈ ಬಡಿಸಿ ದುಡ್ದು ಸಂಪಾದನೆ ಮಾಡಬಾರ್ದ?
1: ಇನ್ನು ಹಿಂಗ್ ಮಾಡಕ್ಕಿಲ್ಲ. ಅವೋ ಅವ ಸುಮ್ತಿರವ, ಅದೇನು ಅದರ್ತೀಯ
0: ಮಗ? ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತೀಯಲ್ಲ.
1: ಅಯ್ಯೋ ಸುಮ್ಕಿರವೋ,
0: ಕುಣಿಲಾರ್ದಂಗೆ ನೆಲ ಡೊಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿನ್ ಕತೆ ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
1: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ? ಅದನ್ನ ಓದ್ತಾ ಇದ್ದೀನಿ.
2: ಹೌದು, ಹೆಚ್ಚು ಮಕ್ಕಳು ಓದಿನ ನೆಪದಲ್ಲಿ ತಂದೆ ತಾಯಿಯನ್ನ ನಂಬಿಸುವುದು ಹೀಗೆ ತಾನೆ?
0: ನಾನಿರೋತ್ಗೆ ಇಷ್ಟಾರು ಹಾಕಿವಿ, ನಾಳೆ ನಾನೋದ್ರೆ ನಿನ್ನ ಇಚ್ಚಚ್ಚಿ ಬಾ ಇಟ್ಟಾಕ್ನಿ ಅಂತ ಹೇಳೋರು ಯಾರು ಇಲ್ಲ, ತಿಳ್ಕೊಳ್ಳ ಮಗ.
3: ನನ್ನಮ್ಮ ದೈವ ನೀನಮ್ಮ.
2: ಗಾದೆಗಳ ಮುಖಾಂತರ ಜೀವನದ ಅರ್ಥವನ್ನ ತಿಳಿಸುವಂತಹ ವಿನೂತನ ಪತ್ರಾಧಾರಿತ ಕಾರ್ಯಕ್ರಮ ಬರುವ ಶನಿವಾರ 9:05 ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಕೈಗೆ

0: ಆಕಾಶವಾಣಿ ಮಡಿಕೇರಿ.
1: ಹಲೋ ಆಕಾಶವಾಣಿ,
0: ನನ್ನೆದೆಯ ಹಾಡು.
1: ನನ್ನೆದೆಯ ಹಾಡು
0: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
1: ನನ್ನೆದೆಯ ಹಾಡು.

0: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
0: ನನ್ನೆದೆಯ ಹಾಡು
1: ಕೇಳಿದ್ರೆ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕೇಳುವರಿಗೆ ಆತ್ಮೀಯ ಸ್ವಾಗತ. ನಮ್ಮ ಸಂಪರ್ಕ ಸಂಖ್ಯೆ 0827222858, ಮತ್ತೊಂದು ಸಂಖ್ಯೆ 2281219. ಬನ್ನಿ ಕಾರ್ಯಕ್ರಮದಲ್ಲಿ ನೇರವಾಗಿ ಪಾಲ್ಗೊಳ್ಳಿ.

0: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ನನ್ನೆದೆಯ ಹಾಡು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಶ್ರೋತೃಗಳೇ, ನಮ್ಮೊಟ್ಟಿಗೆ ಇದ್ದಾರೆ ನಿರೂಪಕರಾದಂತಹ ಟಿ ಎಲ್ ವಿಶ್ವನಾಥ್ ಅವರು. ನಾನು ಎಂದಿನಂತೆ ಎಂ ಶಕುಂತಲಾ, ನಿಮ್ಮ ಬಾನುಲಿ ಸ್ನೇಹಿತೆ. ಶ್ರೋತೃಗಳೇ, ಕಾರ್ಯಕ್ರಮದ ಆರಂಭದಲ್ಲಿ ನಿಮಗೆ ದೂರವಾಣಿ ಸಂಖ್ಯೆಯನ್ನು ಹೇಳಬೇಕು. ವಿಶ್ವನಾಥ್ ಅವರು ಹೇಳ್ತಾರೆ ದೂರವಾಣಿ ಸಂಖ್ಯೆ.
1: ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪರ್ಕ ಸಂಖ್ಯೆ 0872722285558, ಮತ್ತೊಂದು ಸಂಖ್ಯೆ 2281219.
0: ವಿಶ್ವನಾಥ್ ಅವರೇ, ಇವತ್ತಿನ ವಿಶೇಷ ಏನು? ಆರಂಭದಲ್ಲಿ
1: ನುಡಿಗಟ್ಟುಗಳನ್ನ ವಿಚಾರವಾಗಿ ತಗೊಂಡ್ರೆ
0: ಇವತ್ತು
1: ಈದ್ ಮಿಲಾದ್ ಇದೆ.
0: ಮುಸಲ್ಮಾನ್ ನಮ್ಮೆಲ್ಲ ಪ್ರೀತಿಯ ಮುಸಲ್ಮಾನ್ ಬಾಂಧವರ ಹಬ್ಬ,
1: ಈದ್ ಮಿಲಾದ್ ಹಬ್ಬಕ್ಕೆ ಶುಭಾಶಯಗಳು. ಹಾಗೆ ಇವತ್ತು ಓಣಂ ಹಬ್ಬ ಕೂಡ ಇದೆ.
0: ಹೌದು,
1: ಅವರಿಗೂ ಕೂಡ ಓಣಂ ಹಬ್ಬವನ್ನು ಯಾರ್ಯಾರು ಆಚರಣೆ ಮಾಡ್ತಾ ಇದಾರೆ ಎಲ್ಲರಿಗೂ ಕೂಡ ನಮ್ಮ ನಿಲಯದ ಪರವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ.
0: ಎಲ್ಲ ಆತ್ಮೀಯ ಸ್ನೇಹಿತರಿಗೆ, ಬಂಧುಗಳಿಗೆ ಪ್ರೀತಿಯ ಶುಭಾಶಯ ಅಲ್ವಾ? ನಿಮ್ಮ ಅದ್ಭುತ ಧ್ವನಿಯಿಂದ ಶುಭಾಶಯ ಹೇಳಿದ್ದು ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇಷ್ಟ ಆಗಿದೆ. ನಿಮ್ಮ ಧ್ವನಿ ವಿಶೇಷವಾಗಿದೆ, ಎಲ್ಲರದು ವಿಶೇಷವಾಗಿದೆ, ಆದರೆ ನಿಮ್ಮ ಧ್ವನಿಯಲ್ಲಿ ಏನೋ ಒಂದು ವಿಶೇಷತೆ ಅಡಗಿದೆ, ಏನು ಅಂತ ಹೇಳಬಹುದಾ?
1: ಏನೂ ಇಲ್ಲ ಮೇಡಮ್, ಯಾವುದು ನನಗೆ
0: ಮಾತಾಡಲ್ಲ ಅಂತೀರಾ? ಆರಂಭದಲ್ಲೇ ನೀವು ತಪ್ಪಿಸ್ಕೊಂಡ್ಬಿಟ್ರಿ ಶ್ರೋತೃಗಳ ಜೊತೆ ಮಾತನಾಡೋದಿಕ್ಕೆ ಅಂತ. ನಮ್ಮ ಪ್ರೀತಿಯ ಶ್ರೋತೃಗಳು ನಮ್ಮ ಮಾತಿಗಾಗಿ ಕಾಯ್ತಾ ಇರ್ತಾರೆ ಸದಾ. ಹೆಚ್ಚು ಮಾತನಾಡಬೇಕು, ಆದರೆ ನನ್ನೆದೆಯ ಹಾಡು ಕಾರ್ಯಕ್ರಮದಲ್ಲಿ ಅವರಿಗೆ ಆದ್ಯತೆಯನ್ನು ಕೊಡಬೇಕು. ನನ್ನೆದೆಯ ಹಾಡು ಅಂತ ಅಂದರೆ ಏನಪ್ಪ ಬರೀ ಮಾತಾಡ್ತಾರೆ ಅಂತ. ಆದರೆ ಆರಂಭದಲ್ಲಿ ಸ್ವಲ್ಪ ಮಾತಿದ್ರೇ ಹಲವು ಶ್ರೋತೃಗಳು ಇಷ್ಟಪಡುವಂಥದ್ದು. ವಿಶ್ವನಾಥ್ ಅವರು, ಇವತ್ತು ಏನು ನಿಮ್ಮ ಮನೆಯಲ್ಲಿ ತಿಂಡಿ?
1: ಇವತ್ತು ಈ ಅಕ್ಕಿ ರೊಟ್ಟಿ ಅಂತ ಹೇಳ್ತಾರಲ್ಲ, ಹಾಗೇನೆ ಇಲ್ಲಿ
0: ಹೇಳ್ತಾರೆ ಅಂತಲ್ಲ,
1: ಅಕ್ಕಿ ರೊಟ್ಟಿ ಅಲ್ಲ. ಅಲ್ಲ, ಹೆಚ್ಚಿನ
0: ಎಷ್ಟು ಚೆನ್ನಾಗಿ ಮಾತನಾಡ್ತಾ ಇದ್ದೀರ.
1: ನಮ್ಮಲ್ಲಿ ಈಗ ಸಾಧಾರಣವಾಗಿ ಅಕ್ಕಿ ರೊಟ್ಟಿ ಅಂತ ಹೇಳಿದ್ರೆ ಈ ಮಂಗಳೂರು ವಿಭಾಗದಲ್ಲಿ ಅಥವಾ ಮೈಸೂರು ಬೆಂಗಳೂರು ಕಡೆ ಎಲ್ಲ ಅಷ್ಟಾಗಿ ಪರಿಚಯ ಇರಲಿಲ್ಲ.
0: ಅಲ್ಲ, ನಮ್ಮ ಕೊಡಗಿನ ವಿಶೇಷ ರೊಟ್ಟಿ ತಿಂದವಾಗ ಗಟ್ಟಿ ಅಂತ ಹೇಳ್ತಾರೆ.
1: ಈಗಿನ ಕಾಲದಲ್ಲಿ ತುಂಬಾ ಹಳೆ, ನಾವೆಲ್ಲ ತುಂಬಾ ಚಿಕ್ಕವರಿದ್ದಾಗದಿಂದ ನೋಡ್ತಾ ಇದ್ದೀವಿ. ಹಾಗೆ ಅಲ್ಲಿ ಬೇರೆ ದೋಸೆ ಇಡ್ಲಿ ಚಪಾತಿ ಇಂಥವೆಲ್ಲ ಯಾರ ಮನೆಯಲ್ಲೂ ಇಲ್ಲ. ಯಾವ ಪ್ರತಿ ದಿವಸವೋ ವಾರದಲ್ಲಿ 7 ದಿನವೋ ಬೆಳಿಗ್ಗೆ ರೊಟ್ಟಿ ಅದೊಂದು ತಿಂದು ಆ ಮಕ್ಕಳು ಆಗ ಎಲ್ಲರೂ ಗಟ್ಟಿಯಾಗಿದ್ರು. ಮತ್ತೆ ಈಗಿನ ಹಾಗೆ ಜಂಕ್ ಫುಡ್ಗಳು ಯಾವುದು ಇರ್ತಾ ಇರಲಿಲ್ಲ.

0: ಮಕ್ಕಳು ಆರೋಗ್ಯವಾಗಿ ಇರ್ತಿದ್ರು. ಹಾಗೆ ಮತ್ತಿನ್ನು ಈಗ ಶಾಲೆಗೆ ಹೋಗ್ಬೇಕಾದ್ರೆ ಯಾವುದೇ ವಾಹನಗಳು ಅಂತದ್ದಿಲ್ಲ, ನಡ್ಕೊಂಡು ಹೋಗ್ತಾ ಇದ್ರು. ಹಳ್ಳಿಗಳಿಂದ ಬರ್ತಾ ಇರೋ ಮಕ್ಕಳು ಎಲ್ಲ 3-4 ಕಿಲೋಮೀಟರ್ ಕಾಡು ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇದ್ರು. ಅವರು 5 ರೊಟ್ಟಿ ತಿಂದ್ರು ಜೀರ್ಣ ಆಗ್ತಾ ಇತ್ತು ಅವಾಗ.
1: ಅಂದ್ರೆ ಎನರ್ಜಿ ಲಾಸ್ ಆಗ್ತಿತ್ತು ಅಂತ. ತಿಂದು ಮಲ್ಕೋಬೇಡಿ, ಕೂರ್ಬೇಡಿ, ಕೆಲಸ ಮಾಡಿ ಅಂತ ಹಿಂದಿನವ್ರು ಹೇಳಿದ್ದು. ಈ ಸಂದರ್ಭದಲ್ಲಿ ಒಬ್ಬರನ್ನ ನೆನಪಿಸ್ಕೊಳ್ಬೇಕು. ಹೀಗೆ ಮೈಸೂರಿಗೆ ಪ್ರಯಾಣ ಮಾಡುವಾಗ ಒಬ್ಬ ಹಿರಿಯ ನಾಗರಿಕರು ಸಿಕ್ಕಿದ್ರು. ತುಂಬಾ ವಯಸ್ಸಾಗಿದೆ. ಎಷ್ಟು ವಯಸ್ಸು ಅಂತ ಅಂದ್ರೆ 98 ವರ್ಷ. ಅವರಿಗೆ ಸುಂಟಿಕೊಪ್ಪ ಅಲ್ಲಿ ಇಳಿದ್ರು. ಅವರು ಇಳಿಯೋಕ್ ಮುನ್ನ ನಾನು ಕೇಳಿದೆ, ನಿಮ್ಮ ಆರೋಗ್ಯದ ಗುಟ್ಟು ಏನು ಅಂತ ಕೇಳಿದೆ. ಅವ್ರು ಹೇಳಿದ್ದು, ರೊಟ್ಟಿ ತಿಂದವ ಗಟ್ಟಿ, ನಾನು ಇವತ್ತಿಗೂ ರೊಟ್ಟಿ ತಿಂತೀನಿ ಅಂತ ಅಂದ್ಬಿಡದ. ನೆನಪು ಮಾಡ್ಕೊಳ್ಬೇಕು ಅಂದ್ರೆ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದಕ್ಕೆ ಆಹಾರ ಅಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರು. 98 ವರ್ಷ. ಅವರ ಪತ್ನಿಯವರಿಗೂ ಕೂಡ 95 ವರ್ಷ. ಅವರು ಕೂಡ ಅಷ್ಟೇ ಆರೋಗ್ಯಕರವಾಗಿದ್ದಾರಂತೆ, ಯಾವುದೇ ಸಮಸ್ಯೆ ಇಲ್ಲ ಅಂತ. ನಮ್ಮ ಅವ್ರು ಹೇಳ್ತಾರೆ, ನಮ್ಮ ಜೀವನ ಶೈಲಿಯೂ ಕೂಡ ಸರಿಯಾಗಿರಬೇಕು. ಸರಿಯಾದ ನಿದ್ದೆ, ಸರಿಯಾದ ಆಲೋಚನೆ ಮೊದಲನೆಯದಾಗಿ. ಒಬ್ಬರಿಗೆ ಒಳ್ಳೆಯದನ್ನು ಬಯಸಿ ನಮ್ಮ ಹೃದಯವನ್ನು ಏನು ಹೇಳ್ತಾರೆ ಆರೋಗ್ಯಕರವಾಗಿ ಇಟ್ಕೊಳ್ಬೇಕು ಅಂತ ಅಂದರೆ ನಾವು ಟೆನ್ಷನ್ ಮಾಡ್ಕೊಳ್ಬಾರ್ದು. ಟೆನ್ಷನ್ ಮಾಡ್ಕೊಳ್ಳೋದು ಯಾಕೆ ಅಂತಂದರೆ, ನಿಮಗೇನಾದರೂ ಒಳ್ಳೆಯದನ್ನು ಬಯಸಲಿಲ್ಲ ಅಂದರೆ ಏನು ಮಾಡಬಹುದು ಇವರಿಗೆ ಅಂತ ಆಲೋಚನೆ, ಆ ರೀತಿಯ ಆಲೋಚನೆಗಳು ಬೇಡ, ಒಬ್ಬರಿಗೆ ಒಳ್ಳೇದು ಮಾಡೋಣ ಅಂತ ಅವರ ಭಾವನೆಯಲ್ಲಿ ಅರ್ಥ ಆಗಿತ್ತಂಥದ್ದು. ಅವರ ನೆನಪಿನೊಂದಿಗೆ ಮತ್ತೊಂದು ಇವತ್ತು ಸಿಹಿ ಸುದ್ದಿ ನಿನ್ನೆನೆ ಬಂತು. ಏನಿರಬಹುದು ಹೇಳಿ, ಮರೆತು ಬಿಟ್ರಾ? ವಿಶ್ವವಿಖ್ಯಾತ ಮೈಸೂರು
0: ದಸರಾ ವಿಚಾರವಾಗಿ. ಹಾಗೆ ಮೈಸೂರು ದಸರಾದಲ್ಲಿ ಹೆಚ್ಚಿನದಾಗಿ
1: ನಮ್ಮ ಕೊಡಗಿನ ಒಂದು ಪ್ರದೇಶ ಆಕರ್ಷಣೀಯ. ಯಾವುದು ಅದು?
0: ಅದು ನಮ್ಮ ಕೊಡಗಿನಲ್ಲಿ ಇರುವಂತ ಎಲ್ಲ ಆನೆಗಳು ಕೂಡ ಮೈಸೂರು.
1: ಎಲ್ಲಿ ಕೊಡಗಿನಲ್ಲಿ ಅಂದ್ರೆ ಎಲ್ಲಿ?
0: ದುಬಾರಿ.
1: ಹೌದು, ಅಲ್ಲಿಂದ ದುಬಾರಿಯಲ್ಲಿ. ನೋಡಿ ಸುದ್ದಿ ಹೇಗಿದೆ ಗೊತ್ತಾ? ವಿಶ್ವವಿಖ್ಯಾತ ಮೈಸೂರು ದಸರಾ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಯ ಕುಶಾಲ ನಗರ ತಾಲೂಕಿನ ದುಬಾರೆ ಸಾಕಾನೆ ಶಿಬಿರದಿಂದ ಮೊದಲ ಹಂತದಲ್ಲಿ 5 ಆನೆಗಳು ಮೈಸೂರಿನತ್ತ ಪ್ರಯಾಣ ಬೆಳೆಸಿವೆ.
0: ಧನಂಜಯ, ಪ್ರಶಾಂತ, ಗೋಪಿ, ಶ್ರೀರಾಮ ಹಾಗೂ ಕಾವೇರಿ ಈ ಆನೆಗಳು ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲಿವೆ. ಗಜ ಪಯಣಕ್ಕೂ ಮುನ್ನ ದುಬಾರೆ ಸಾಕಾನೆ ಶಿಬಿರದಲ್ಲಿ ಸಾಂಪ್ರದಾಯಿಕವಾಗಿ ಗಣಪತಿ ಪೂಜೆ ನೆರವೇರಿಸಲಾಯಿತು. ಸೋಮರಪೇಟೆ ವಲಯದ ಎಸ್ಸಿಎಫ್ ನವೀನ್ ಅವರ ನೇತೃತ್ವದಲ್ಲಿ ನಡೆದ ಪೂಜೆಯಲ್ಲಿ ಮಾವುತರು ಹಾಗೂ ಕಾವಾಡಿಗಳು ಭಾಗವಹಿಸಿದ್ರು. ಮತ್ತೆ ಈ ಬಾರಿ ದಸರಾದಲ್ಲಿ ಅರ್ಜುನನನ್ನ ನಾವು ಮಿಸ್ ಮಾಡ್ಕೊಳ್ತಿದ್ದೀವಿ ಅಂತ.
1: ಅದಕ್ಕೂ ಮುನ್ನ ನಮ್ಮ ದುಬಾರೆ ಸಾಕಾನೆ ಶಿಬಿರವನ್ನ ನೀವು ನೋಡಿದ್ದೀರಾ?
0: ಹೌದು ಮೇಡಮ್.
1: ಈಗ ಮಕ್ಕಳು ಏನ್ ಮಾಡ್ತಾರೆ, ಆನೆ ಹತ್ರ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾರೆ.
0: ಹೌದು.
1: ಈಗ ನಾವು ಹೇಳೋದು, ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು ಅಂತ ಹಿರಿಯರು ಹೇಳೋದಾದರೆ, ಸಾಕಷ್ಟು ಶ್ರೋತೃಗಳು ಕರೆಯ ಮಾಡಲಿಕ್ಕೆ ಅಂತ ಕಾಯ್ತಾ ಇದ್ದಾರೆ. ಒಂದು ಸ್ವಲ್ಪ ಮುಗಿಸ್ಬಿಡೋಣ ಮಾತು. ಈಗ ಮಕ್ಕಳು ಪ್ರಯತ್ನ ಪಡ್ತಾರೆ ಆನೆಯನ್ನು ಮುಟ್ಟಬೇಕು, ಆನೆ ಜೊತೆ ಸೆಲ್ಫಿ ತಗೊಳ್ಬೇಕು ಅಂತ ದೊಡ್ಡವರು ವಿವೇಕ ಉಳ್ಳವರು ಅಂತ ಹೋಗ್ತಾರೆ. ಆಗ ಯಾರಿಗೆ ಕೆಟ್ಟ ಹೆಸರು ಆನೆಗೆ ಅಂದರೆ, ಅದು ಏನೋ ಅದಕ್ಕೆ ಆಪ್ತವಾಗಲ್ಲ ಅಂದಾಗ ಅದ್ರ ಮನಸ್ಥಿತಿ ಹೇಗಿರುತ್ತೋ ಯಾವ ಸಂದರ್ಭದಲ್ಲಿ ಅಂದರೆ, ಹೊಸಬ್ರಲ್ವಾ, ಆಗ ಅದು ಅಟ್ಯಾಕ್ ಮಾಡಿದಾಗ ಏನಾಗುತ್ತೆ, ಓ
0: ಹೀಗೆ
1: ಆನೆ ಹೀಗೆ ಹೀಗೆ ಆರೋಪ ಅಂದರೆ ಆರೋಪ ಹೊರಸುವಂಥ ಕೆಲಸ ಯಾಕೆ ಮಾಡಬೇಕು ಅಲ್ವಾ? ವಿವೇಕ ಉಳ್ಳ ಅಂತಹವರು ಕಾಡು ಪ್ರಾಣಿಗಳನ್ನು ಕೆಣಕಬಾರದು, ಸೆಲ್ಫಿ ತೆಗೆಯೋ ಹುಚ್ಚಿನಿಂದಾಗಿ ಪ್ರಾಣವನ್ನು ಕಳ್ಕೊಳ್ಳುವಂಥದ್ದು ಅಮೂಲ್ಯವಾದಂತಹ ಪ್ರಾಣ, ಆ ಪ್ರಾಣವನ್ನ ಕಳ್ಕೊಳ್ಳುವಂಥದ್ದು ಎಷ್ಟು ಸರಿ?
0: ಹೌದು, ಇತ್ತೀಚೆಗೆ ಒಂದು ಘಟನೆ ಕೂಡ ಆಯ್ತು ಅಲ್ಲಿ.
1: ಈಗ ನಮ್ಮ ಸೇನಾನಿಗಳ ನಾಡಿನಲ್ಲಿ ನಾವು ಕೂತ್ಕೊಂಡು ನಾವು ಮಾತನಾಡಬೇಕಾದ್ರೆ, ಹೆಮ್ಮೆಯ ಸೇನಾನಿಗಳು ದೇಶ ಸೇವೆಗೆ ಹೋಗಿ ಅಲ್ಲಿ ಹುತಾತ್ಮರಾಗ್ತಾರೆ. ಅದು ಒಂದು ರೀತಿಯ ಒಂದು ದೈವಿ ಭಾವನೆ ಮೂಡಿಸುವಂತಹ ಕಾರ್ಯ. ಅದು ಬಿಟ್ಟು ಆನೆಗಳನ್ನ ಕೆಣಕೋದು, ಅದು ಅಟ್ಯಾಕ್ ಮಾಡಿದಾಗ ಆನೆಯ ಮೇಲೆ ಅದು ನಿರ್ಬಂಧಿಸೋದು, ಇವೆಲ್ಲ ನಾವು ಯಾವುದೇ ಕಾರಣಕ್ಕೂ ಮಾಡಬಾರದು. ಜೊತೆಗೆ ಮತ್ತೊಂದು ಸಂಗತಿ ಅಂತ ಹೇಳಿದ್ರೆ, ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೂ ಈಗ ನೀವು ಇನ್ನೊಂದು ಮಾತು ಹೇಳಿದ್ರಿ, ಮರ್ತು ಬಿಡ್ರಿ, ಗಣಪತಿ ಅಂತ ಹೇಳಿದ್ರಿ, ಗಣಪತಿ ಹಬ್ಬ ಕೂಡ ಹತ್ರ
0: ಬರ್ತದೆ.
1: ಅದಕ್ಕೂ ಕೂಡ ನಾವು ಮುನ್ನೆಚ್ಚರಿಕೆಯಾಗಿ ಕೆಲಸವನ್ನು ಮಾಡಬೇಕಾಗಿದೆ. ಈಗ ನೀವು ನುಡಿಗಟ್ಟು ಅಂತ ಹೇಳ್ತಾ ಇದ್ರಿ, ಹೇಳಿ ನಮ್ಮ ಶ್ರೋತೃಗಳಿಗೆ ನುಡಿಗಟ್ಟನ್ನ ಕೊಡ್ತೀವಿ. ಅದು
0: ಅದರ ವಿಚಾರವಾಗಿ ಅವರು ಅದನ್ನ ಅರ್ಥವನ್ನ ವಾಕ್ಯವನ್ನ

0: ಹೇಳಬೇಕು. ಜೊತೆಗೆ ಅಸಂಸದೀಯ ಪದಗಳನ್ನ ಬಳಸುವಂತಿಲ್ಲ, ಯಾವುದೇ ರಾಜಕೀಯ ಪಕ್ಷಗಳ ಬಗ್ಗೆ ಚರ್ಚೆ ಮಾಡುವಂತಿಲ್ಲ, ಮತ್ತೆ ಯಾವುದೇ ವ್ಯಕ್ತಿಯ ಬಗ್ಗೆ ಹಗುರವಾಗಿ ಮಾತನಾಡಿ ನೋವನ್ನುಂಟು ಮಾಡದಂತೆ ನಾವು ಕಾರ್ಯಕ್ರಮವನ್ನು ಅಂದರೆ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಬೇಕು. ಇನ್ನು ಮೊದಲ ಕರೆ ಯಾರು ಅಂತ ನೋಡೋಣ.
1: ಅದಕ್ಕೂ ಮೊದಲು ಒಂದು ಹಾಡನ್ನು ಕೇಳೋಣ.

0: ಈಗ ಮೊದಲನೇ ಕರೆ.
1: ಯಾರು ನೋಡೋಣ.
0: ಹಲೋ ಹಲೋ
1: ಹಲೋ, ನಮಸ್ತೆ. ಯಾರು ಇಲ್ಲಿಂದ?
2: ದಿನೇಶ್ ಹಾಲೇರಿ, ಸೋಮಾಪೇಟೆ ಇಂದ.
1: ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ನೆಚ್ಚಿನ ಹಾಡು
2: ಮೇಡಮ್? ನನಗೊಂದು ಹೊಸ ಕನ್ನಡ ಹಾಡು. ನನಗೆ ಚಿತ್ರ ಹೆಸರು ಗೊತ್ತಿಲ್ಲ, ಆಮೇಲೆ ಗಾಯಕ ಗಾಯಕ ಗೊತ್ತಿಲ್ಲ. ಹಾಡು ತುಂಬಾ ಚೆನ್ನಾಗಿದೆ.
1: ಹಾಡು ಯಾವುದು?
2: ಹಾಡು ಯಾವ್ದು ಅಂದ್ರೆ, 16,000 ಗೋಪಾಲ ಸ್ತ್ರೀಯರ ಮನವನ್ನು ಹಿಡಿದ ರಾಧಿಕೆ. 14
1: ಹಾಡು ಹೇಳಬಹುದಾ? ಯಾವ ಹಾಡು ಹೇಳಬಹುದಾ?
2: ಹೇಳ್ತೀನಿ ಕಣಿ ಮೇಡಮ್. 16,000 ಗೋಪಾಲ ಸ್ತ್ರೀಯರ ಚಲವನ್ನು ಮೀರಿದ ರಾಧಿಕೆ, 14 ಲೋಕದ ಮನಸೂರೆ ಮಾಡಿತ್ತು ನನಗಾಗಿ ಜಾಯಿತ ಸಾರಿಕೆ.
1: ಹಾಡು ಹೇಳಿ ಅಂದ್ರೆ ನೀವು ಸಾಹಿತ್ಯ ಹೇಳ್ತಾ ಇದೆಯಲ್ಲ, ನಮ್ ನಿರೂಪಕರಿಗೆ ಗೊತ್ತಾಗ್ತಾ ಇಲ್ಲ.
2: ನನಗೂ ಗೊತ್ತಾಗ್ತಿಲ್ಲ, ನಿಮ್ಗೆ ಹೊಸ ಹಾಡು ಅದು.
1: ಹಾಗಿದ್ರೆ ಬೇರೊಂದು ಹಾಡು ಕೇಳಿ. ಈಗ ಒಂದು ನುಡಿಗಟ್ಟು ನಿಮಗೆ. ಇವ್ರು ಹೇಳ್ತಾರೆ.
0: ಹಲೋ, ಈಗ ಇದೊಂದು ನುಡಿಗಟ್ಟಿದೆ, ಹೆತ್ತ ಕರಳು ಅಂತ. ಇದಕ್ಕೆ ನೀವು ಒಂದು ಸೆಂಟೆನ್ಸ್ ಮಾಡಬೇಕು,
1: ವಾಕ್ಯ
0: ವಾಕ್ಯ ಮಾಡಬೇಕು.
2: ಹೆತ್ತ ಕರಳು ಅಂದ್ರೆ ತಾಯಿ ಹೇಳ್ತಾರೆ, ಹೆತ್ತ ಕರಳು ಅಂತ.
1: ಅದೇ ವಾಕ್ಯ ಹೇಳಿ, ವಾಕ್ಯ ಮಾಡಿ,
0: ವಾಕ್ಯ ಮಾಡಿ.
2: ಅಂದ್ರೆ ನಮ್ಮ ನಮ್ಮ ತಾಯಿನ ತುಂಬಾ ಇದು ಮಾಡಬೇಕು ಮಾಡಬೇಕು ಯಾಕಂದ್ರೆ ಅವ್ರು ಹೆತ್ತ ಕರಳಾಗಿರ್ತಾರೆ.
1: ಸರಿ ಬರ್ಲಿಲ್ಲ ನಿಮ್ಮ ಅರ್ಥ. ಅರ್ಥ ಮಾಡ್ಕೊಂಡಿದ್ರೆ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ. ಒಂದು ವಾಕ್ಯ.
2: ವಾಕ್ಯ ಅಂದ್ರೆ
1: ಅಲ್ಲ, ಬಹಳ ಸುಲಭವಾಗಿದೆ ಅದು. ಹೆತ್ತ ಕರಳು
2: ಅಂದ್ರೆ ಒಂದು
1: ಅಲ್ಲ, ಏನಂದ್ರೆ ಮಕ್ಕಳಿಗೆ ಮಕ್ಕಳಿಗೆ ಬುದ್ಧಿವಾದ. ಇದು ತಪ್ಪಾಗತ್ತೆ, ಇದು ತಪ್ಪಾಗತ್ತೆ. ಹೆತ್ತ

0: ಅಂತಂದ್ರೆ ಒಂದ್ ಪದ ಬರುತ್ತೆ, ಚುರುಕ್ಕಂತು, ಹೆತ್ತು ಕರಳು ಚುರುಕ್ಕಂತು ಅಂತ. ಈಗ ನಮ್ಮ ಹೌದಲ್ವಾ,
1: ನಮಗೇನಾದ್ರೆ ಹೆತ್ತ ಕರಳಿಗೆ ಚುರುಕ್ಕಂತದೆ
0: ಹೌದಲ್ವಾ.
1: ಜಾಸ್ತಿ
0: ಹೆತ್ತ ಮಕ್ಕಳಿಗೆ ಮನಸ್ಸಿಗೆ ನೋವಾದಾಗ ಮಕ್ಕಳಿಗೆ ತಾನು ಹೆತ್ತ ಮಕ್ಕಳಿಗೆ ಮನಸ್ಸಿಗೆ ನೋವಾದಾಗ, ದುಃಖಿತನಾಗಿದ್ದಾಗ ಅಥವಾ ದುಃಖಿತಳಾಗಿದ್ದಾಗ ಹೆತ್ತ ಕರಳು ಚುರುಕ್ಕಂತು ಅಂತ ಅಲ್ವಾ. ಒಪ್ಕೊಳ್ತೀರಾ ಈ ವಾಕ್ಯವನ್ನ? ನೂರಕ್ಕೆ ನೂರಾದಷ್ಟು ಸರಿ ಅಲ್ವಾ. ಯಾಕೆ ನೀವು ವಾಕ್ಯ ಮಾಡ್ಲಿಲ್ಲ? ಗೊತ್ತಾಗ್ಲಿಲ್ಲ, ಭಾವುಕರಾಗ್ಬಿಟ್ರೇನೋ ಅಂತ
1: ಅಲ್ವಾ.
0: ಹಾ, ಹೆತ್ತ ಕರುಳು ಅಂದ್ರೇನೆ ಹಾಗೆ, ನಮಗ್ ಗೊತ್ತಿಲ್ಲದ ಹಾಗೆ ಚುರುಕ್ ಅಂತ ಅನ್ನುತ್ತೆ ಅಲ್ವಾ. ಎಷ್ಟೋ ಮಕ್ಕಳಿಗೆ ತಂದೆಯೂ ಕೂಡ ತಾಯಿಯ ಸ್ಥಾನದಲ್ಲಿ ನಿಂತು ಆರೈಕೆ ಮಾಡಿರ್ತಾರೆ, ಅವರು ಕೂಡ ಮಗಳು ಅಂದ ಕೂಡ್ಲೇ ಕಣ್ಣಲ್ಲಿ ನೀರ್ ಬಂದ್ಬಿಡತ್ತೆ. ಗಮನಿಸಿದ್ದೀರಾ? ಅದು ಕೂಡ ಕರುಳು.
1: ಇನ್ನೊಂದು ವಿಶೇಷ ಮೇಡಮ್, ಯಾವತ್ತು ತಾಯಿಗೆ ಮಗನ ಮೇಲೆ ಪ್ರೀತಿ, ತಂದೆಗೆ ಮಗನ ಮೇಲೆ ಪ್ರೀತಿ.
0: ಹೌದು ಹೌದು, ಅದು ವೈಜ್ಞಾನಿಕವಾಗಿಯೂ ಕೂಡ ಹಾಗೆ ವೈದ್ಯರು ಹೇಳುವಂತದ್ದು. ಮಗಳು ಅಂತ ಅಂದ್ರೆ ಅಪ್ಪನಿಗಾಸೆ, ಮಗಳಿಗೆ ಅಪ್ಪ ಬುದ್ಧಿವಾದ ಹೇಳಿದ್ರೆ ಕೇಳ್ತಾಳಂತೆ, ಅಮ್ಮ ಹೇಳಿದ್ರೆ ಕೇಳಲ್ಲ. ನಾವು ಕಳೆದ ನನ್ನೆದೇ ಹಾಡು ಕಾರ್ಯಕ್ರಮದಲ್ಲಿ ಒಂದು ರಂಗನಾಟಕವನ್ನ ನಾವು ಸುಮ್ಮನೆ ನಾವು ಮತ್ತೆ ಚಿತ್ರ ನಿರೂಪಕರ ಜೊತೆ ನಾವು ಮಾತನಾಡ್ತಾ ಇದ್ವಿ, ಕೇಳಿದ್ರೇನೋ ನೀವು? ಅದಕ್ಕೆ ಅಪ್ಪ ಹೇಳ್ತಾರೆ, ಮಗನ್ನ ಹೆಚ್ಚು ಸಪೋರ್ಟ್ ಕೊಟ್ಟು ಕೊಟ್ಟು ಹಾಳು ಮಾಡ್ತೀಯಲ್ಲ ನೀನು ಅಂತ ಅಮ್ಮನಿಗ್ ಬೈಯೋದು ಅಲ್ವಾ. ಕೇಳಿದಿರಾ? ಹೌದು, ಅಮ್ಮನಿಗೆ ಮಗನ್ ಕಂಡ್ರೆ ಪ್ರೀತಿ. ಒಟ್ಟಾರೆ ತಾಯಿಗೆ ಎಲ್ಲಾ ಮಕ್ಕಳು ಒಂದೇ, ಎಲ್ಲಾ ಒಂದೇ. ಎಷ್ಟು ಮಕ್ಕಳು ಇರ್ತಾರೆ ಅಷ್ಟು ಮಕ್ಕಳನ್ನು ಸಮವಾಗಿ ಅವರು ನೋಡ್ಬೇಕಲ್ವಾ, ಪ್ರೀತಿ ಮಾಡ್ಬೇಕು. ವ್ಯತ್ಯಾಸ ಆದ್ರೆ ಮಕ್ಕಳು ಕೇಳ್ತಾರೆ, ಯಾಕಮ್ಮ ನನ್ನ ಮೇಲೆ ಪ್ರೀತಿ ಇಲ್ಲ, ಅವ್ರನ್ನ ಮಾತ್ರ ಅಷ್ಟು ಪ್ರೀತಿ ಮಾಡ್ತೀಯ ಅಂತ ಜಗಳ ಮಾಡ್ತಾರೆ ಪ್ರೀತಿಯಿಂದ ಅಲ್ವಾ. ತುಂಬಾ ಸಂತೋಷ ನೀವು ಭಾಗವಹಿಸೋದಿಕ್ಕೆ. ಒಂದು ಹಾಡು ಕೇಳಿದ್ರ ವಿಶ್ವನಾಥ್ ಅವ್ರ? ಇವರು ಕೇಳಿಲ್ಲ ಅಲ್ಲ?
2: ಇಲ್ಲ ಇಲ್ಲ, ಅವರು ಕೇಳಿದ್ದ ಹಾಡು ಇಲ್ಲ, ಅದು ಅವ್ರು ಹಾಡು ಕೇಳ್ತಾ ಇಲ್ಲ ಅದನ್ನ. ವಾಕ್ಯದ ರೂಪದಲ್ಲಿ ಹೇಳ್ತಾ
0: ಇಲ್ಲ, ಮತ್ತೊಂದು ಹಾಡು ಕೇಳಬಹುದಲ್ಲ. ಯಾವುದು?
1: ಬೆರೆತ ಜೀವದ್ದು.
0: ಬೆರೆತ ಜೀವ
1: ಗೋವಿಂದನ
0: ನೋಡಿ, ಹಾಡಿರೋರನ್ನು ಕೂಡ ಹೇಳ್ತಾರೆ, ಅದು ಕೂಡ ಲಭ್ಯವಿಲ್ವಾ?
2: ಇಲ್ಲ. ಈಗ ನಿಮ್ಗಾಗಿ ಒಂದು ಹೊಸ ಗೀತೆ, ಒಂದು ಅತ್ಯುತ್ತಮ ಉತ್ತಮವಾದ ಒಂದು ಗೀತೆಯನ್ನು ಪ್ರಸಾರ ಮಾಡೋಣ.
0: ಹಾಗೆ ನಿಮಗಾಗಿ ವಿಶ್ವನಾಥ್ ಅವರು
2: ಹಾಗೆ ಹೆತ್ತ ಕರುಳು ಅಂತ ಹೇಳುವಾಗ
0: ನೋಡಿ ಅವ್ರು ಹೇಳ್ತಾರೆ ನೋಡಿ ವಾಕ್ಯ.
2: ಮಕ್ಕಳು ಅಲ್ಲ, ಅದಕ್ಕೆ ಸ್ವಲ್ಪ ವಿರುದ್ಧವಾಗಿದೆ ಇದು. ಈಗ ಮಕ್ಕಳು, ಈಗ ಬೇರೆಯವರ ದೃಷ್ಟಿಯಲ್ಲಿ ತನ್ನ ಮಕ್ಕಳು ಹೇಗೆ ಇದ್ರು ಕೂಡ ಆ ತಾಯಿಗೆ ಹೆತ್ತ ಮಕ್ಕಳು ಬಹಳ ಮುದ್ದು ಅಂತ ಹೇಳ್ತಾರೆ.
0: ಅಲ್ಲ, ಅದಕ್ಕೆ ಒಂದು ಗಾದೆ ಇದೆ ನೆನಪಿದೆಯಾ? ಹೆಗ್ಣ ಮುದ್ದು ಅಂತ. ಹೌದು, ನಿಜವಾಗಿ ಅದು ಬಾಂಧವ್ಯ ಇದೆಯಲ್ಲ, ತಾಯಿ ಮಕ್ಕಳ ಪ್ರೀತಿ ಇದೆಯಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಬಹಳ ಸೌಮ್ಯವಾದಂತಹ, ವಾತ್ಸಲ್ಯಮಯವಾದಂತಹ ಒಂದು ಸಂಬಂಧ ಅದು. ಅದನ್ನು ನಾವು ಯಾವ ರೀತಿ ಎಷ್ಟು ನಾವು ವರ್ಣಿಸಿ ಹೇಳಿದ್ರೂ ಸಾಲದು. ಸಾಹಿತಿಗಳು ಕವಿಗಳು ಇಷ್ಟು ಹೇಳ್ತಾ ಇದ್ರೂ ಹೊಸ ಹೊಸ ಪದಗಳು ಬರ್ತಾನೇ ಇರುತ್ತೆ. ಪ್ರಾಣಿಗಳಾಗಬಹುದು, ಮನುಷ್ಯರಾಗಬಹುದು ಅಲ್ವಾ. ಹಲೋ, ಧನ್ಯವಾದ ನಿಮಗೆ. ಈಗ ವಿಶ್ವನಾಥ್ ಅವರೇ, ಒಂದು ಪರಿಪೂರ್ಣ ಆಗ್ಲಿಲ್ಲ ಮೊದಲ ಒಂದು ನಾವು ಚರ್ಚೆ ಮಾಡಿದ್ವಲ್ಲ, ನಾಡ ಹಬ್ಬದ ಜಂಬೂ ಸವಾರಿಯಲ್ಲಿ ದುಬಾರೆ ಗಜಪಡೆ ಪ್ರತಿ ವರ್ಷ ಪ್ರಮುಖ ಆಕರ್ಷಣೆಯಾಗಿರುತ್ತದೆ ಅಂತ ಹೇಳುವುದನ್ನ ನೀವು ಮರೆತ್ರಿ ಅಲ್ವಾ. ಹೆಸರುಗಳು ಹೇಳಿದ್ರಿ, ಇನ್ನೂ ಆನೆಗಳು ಹೋಗುವಂತ ಒಂದು ಹಂತದಲ್ಲಿ ಇದೆಯಂತೆ. ನೋಡೋಣ, ನಾವು ಹೀಗೆ ನಾವು ಶ್ರೋತೃಗಳ ಜೊತೆ ಮಾತಾಡ್ತಾ ವಿಷಯಗಳನ್ನು ಹಂಚಿಕೊಳ್ಳೋಣ. ಈಗ ಅವರ ಒಂದು ಅವರಿಗಾಗಿ ನೀವು ಪ್ರಸಾರ ಮಾಡ್ತಾ ಇರ್ತಕ್ಕಂತ ಒಂದು ಗೀತೆ ಯಾವ್ದಿರಬಹುದು?
2: ಅದು ಯುವರತ್ನ ಚಿತ್ರದ್ದು. ಈಗ ಯುವಕರಿಗಾಗಿ ಒಂದು ಒಳ್ಳೆ ಗೀತೆ ಪ್ರಸಾರ ಮಾಡೋಣ.

0: ಈಗ ದೂರವಾಣಿ ಸಂಪರ್ಕದಲ್ಲಿ ಯಾರಿದ್ದಾರೆ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ನಾನು ಸರಸ್ವತಿ, ಮಕ್ಕಂದೂರಿಂದ ಮೇಡಮ್.
0: ಹೇಗಿದ್ದೀರಾ ಸರಸ್ವತಿ ಅವರೇ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವೆಲ್ಲ ಹೇಗಿದ್ದೀರಾ?
0: ನಾವು ಚೆನ್ನಾಗಿದ್ದೀವಿ. ಈಗ ನಿಮ್ಮ ನೆಚ್ಚಿನ ಹಾಡನ್ನ ಹೇಳಬಹುದಾ?
1: ಮುತ್ತಿನ ಹಾರದಿಂದ ದೇವರು ಒಸೆದ ಪ್ರೇಮದ ದಾರ ಸಾಂಗ್ ಮೇಡಮ್.
0: ದೇವರು ಒಸೆದ ದಾರ, ಯಾವ ಚಿತ್ರದ್ದು ಹೇಳಿ ಅದು? ಮುತ್ತಿನ ಹಾರ ಚಿತ್ರದ್ದು. ಸರಸ್ವತಿ ಅವರೇ, ಯಾವೆಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ?
1: ನಾನಿವಾಗ ಹಿಂದಿ ಚಿತ್ರಗೀತ ಕೇಳಿದೆ ಮೇಡಮ್.
0: ಅಷ್ಟೇನಾ?
1: ಇಲ್ಲ, ಕೇಳ್ತೀನಿ. ಇಲ್ಲ ಮೇಡಮ್, ಹಾಗೆ ಸರಿ ಕೇಳಕ್ಕಾಗಿಲ್ಲ.
0: ನಿನ್ನೆ ಮೊನ್ನೆ?
1: ನಿನ್ನೆ ಎಲ್ಲ ಸ್ವಲ್ಪ ಸ್ವಲ್ಪ ಮಧ್ಯ ಮಧ್ಯನೆ ಕೇಳಿದೆ, ಎಲ್ಲ ಕೇಳಿಲ್ಲ ಮೇಡಮ್.
2: ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಕೇಳ್ತೀರಿ?
1: ಸಂಜೆ.
2: ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಕೇಳ್ತೀರಿ ರೇಡಿಯೋ?
1: ಬೆಳಿಗ್ಗೆ 7 ಗಂಟೆಗೆ ಆಗ್ತೀವಿ ಸರ್. ಸರಿ, ಸಮಾಚಾರದಿಂದ ಕೇಳೋದು. ಬೆಳಿಗ್ಗೆ ಮಗಳಿಗೆ ಓದ್ಲಿಕ್ಕೆ ಇರುತ್ತೆ, ಹಾಗೆ ಬೇಗ ಹಾಕಲ್ಲ.
0: ಅಲ್ಲ, ಚಿಂತನ ಕಾರ್ಯಕ್ರಮ ಕೇಳಿಸಬಹುದಲ್ವಾ 6:30ಗೆ?
1: ಅದು ಒಮ್ಮೊಮ್ಮೆ ಕೇಳ್ತೀನಿ ಮೇಡಮ್, ಆಗ್ತೀವಿ. ಮತ್ತೆ ಕಂಟಿನ್ಯೂ ಕೇಳ್ತಾ ಇರ್ತೀನಿ.
0: ಅಂತೂ ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು. ನಿಮಗೆ ಒಂದು ನುಡಿಗಟ್ಟು ಹೇಳ್ತಾರೆ, ಒಂದು ವಾಕ್ಯ ಹೇಳಿ.
1: ಆಯ್ತು ಮೇಡಮ್.
2: ಈಗ ಸರಸ್ವತಿ ಅವರಲ್ಲ, ಈಗ ಒಂದು ನುಡಿಗಟ್ಟಿದೆ, ಅದಕ್ಕೆ ನೀವು ಒಂದು ವಾಕ್ಯ ಮಾಡಬೇಕು. ಋಣಾನುಬಂಧ
1: ಅಂತ ಇದ್ರೆ ಏನ್ ಬೇಕಾದ್ರೂ ಆಗುತ್ತೆ, ಅಂದ್ರೆ ಸಂಬಂಧಗಳು ಕೂಡಿ ಬರ್ತದೆ ಅಂತೆಲ್ಲ ಹೇಳ್ತಾರಲ್ಲ,
0: ಅದಕ್ಕೆ ಇನ್ನೂ ಒಂದು ವಾಕ್ಯ ಹೇಳ್ಬಹುದು.

0: ಋಣ ಇದ್ರೆ ಅಂತ ಹೇಳ್ಬಹುದು. ಋಣ ಇದ್ದರೆ ನಿಮ್ಮ ವಾಕ್ಯ ಸರಿ,
1: ಒಂದು ಅದೇ ವಿಷಯದಲ್ಲೇ ಹೇಳ್ಬಹುದು.
0: ಜನ್ಮ ಜನ್ಮದ ಋಣಾನುಬಂಧ ಅಂತ.
1: ಹೌದು ಮೇಡಮ್, ಒಂದು ಒಳ್ಳೆ ಸಂಬಂಧ ಸಿಕ್ಕಿದ್ರೆ ಅವ್ರಿಗೆ ಋಣಾನುಬಂಧ ಇತ್ತು ಸಿಕ್ಕಿದೆ ಅಂತ ಹೇಳ್ತಾರೆ.
0: ಋಣಾನುಬಂಧವಾದರೂ ಕೂಡ ಅದರಲ್ಲಿ ಬಿರುಕು ಮೂಡಿಸುವಂತ ಹಲವು ಮಾಹಿತಿಗಳು ಅಂದ್ರೆ ನಮ್ಮ ಕಿವಿಗೆ ಬೀಳ್ತಾ ಇರುತ್ತೆ. ಅದು ಗಟ್ಟಿಯಾಗಿರ್ಬೇಕು ಅಂದ್ರೆ ಏನ್ ಹೇಳ್ತೀರಿ?
1: ಅಂದ್ರೆ ಸಂಬಂಧ ಚೆನ್ನಾಗಿರ್ಬೇಕು, ನಾವು ಹೊಂದಾಣಿಕೆಯಿಂದ ಹೋಗ್ಬೇಕು.
0: ಈಗ ನಿಮ್ಗೆ ಅವಕಾಶ ಸಿಕ್ಕಿದೆ ಅಲ್ವಾ, ಒಂದು ಏನಾದ್ರೂ ನಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಬೇಕು ಅಂತ ನಿಮ್ಗೆ ಅನ್ಸುತ್ತಲ್ವಾ?
1: ಅಂದ್ರೆ ಋಣಾನುಬಂಧದ ಬಗ್ಗೆ ಮೇಡಮ್?
0: ಯಾವ್ದ್ರ ಬಗ್ಗೆ ಏನಾದ್ರು?

0: ಅದು ಗಟ್ಟಿಯಾಗಿರ್ಬೇಕು ಅಂದ್ರೆ ಏನ್ ಹೇಳ್ತೀರಿ?
1: ಸಂಬಂಧ ಚೆನ್ನಾಗಿರ್ಬೇಕು, ನಾವು ಹೊಂದಾಣಿಕೆಯಿಂದ ಹೋಗ್ಬೇಕು.
0: ಈಗ ನಿಮ್ಗೆ ಅವಕಾಶ ಸಿಕ್ಕಿದೆ ಅಲ್ವಾ, ಒಂದು ಏನಾದ್ರೂ ನಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಬೇಕು ಅಂತ ನಿಮ್ಗೆ ಅನ್ಸುತ್ತಲ್ವಾ? ಯಾವ್ದ್ರ ಬಗ್ಗೆ ಏನಾದ್ರೂ ಆಸೆ ಇಲ್ವಾ ನಿಮ್ಗೆ? ಆಸೆ ಇಲ್ವಾ ನಿಮ್ಗೆ? ಈಗ ಕಳೆದ ಬಾರಿ ನಾವು ಚಟ್ನಿ ಬಗ್ಗೆ ಮಾತನಾಡ್ತಾ ಇದ್ವು, ಆಗ ಸರಸ್ವತಿ ತಿಮ್ಮಪ್ಪ ಅವ್ರು ಕರೆ ಮಾಡಿಬಿಟ್ಟು ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಅವರು. ಅಯ್ಯೋ ಮೇಡಮ್, ನಾನು ಒಂದು ದೊಡ್ಡ ಪತ್ರೆ ಚಟ್ನಿ ಹೇಳ್ತೀನಿ ಅಂತ. ಯಾಕೆ ಅಂತ ಅಂದ್ರೆ ಯಾರಿಗಾದ್ರೂ ಸಹಾಯ ಆಗತ್ತೆ ಅಂತ ಆಸೆ ಅವ್ರಿಗೆ, ಕಾಳಜಿ ಆರೋಗ್ಯದ ಬಗ್ಗೆ. ಕೇಳಿಸ್ಕೊಂಡ್ರ? ಹಾಗೆ ಮುಂದಿನ ಕಾರ್ಯಕ್ರಮದಲ್ಲಿ ನೀವು ಏನಾದ್ರೂ ಹೃದಯಾಂತರಾಳದಿಂದ ಹೇಳ್ಬೇಕು ಅಂತ ಅಂದ್ರೆ ನೀವು ಹೇಳ್ಬಹುದಪ್ಪ. ಕಾರ್ಯಕ್ರಮಗಳನ್ನು ಕೂಡ ನೀವು ಕೇಳ್ತೀರಾ ಅಲ್ವಾ? ಕೇಳಿ, ಅದಕ್ಕೆ ಆಗಿ ಅಂತ ಹೇಳ್ತಾ ಇರೋದು. ತುಂಬಾ ಚೆನ್ನಾಗಿ ಮಾತನಾಡಿದ್ರಿ. ಪರಸ್ಪರ ಹೊಂದಾಣಿಕೆಯಿಂದ ಹೋದಾಗ ಅದು ಅನುಬಂಧ ಗಟ್ಟಿಯಾಗುತ್ತೆ ಅಂತ ಅಲ್ವಾ? ಧನ್ಯವಾದ ಸರಸ್ವತಿ ಅವರೇ.
2: ಇನ್ನೊಂದು ಮಾತಿದೆ ಮೇಡಮ್, ಅದರಲ್ಲಿ ಋಣಾನುಬಂಧೇನ ರೂಪೇಣ,
0: ಋಣಾನುಬಂಧ ರೂಪೇಣ
2: ಪಶುಪತ್ನಿ
0: ಸುತಾಲಯ ಸುತಾಲಯ ಅಂತ ಅದನ್ನ ಹೇಳ್ಬೋದಿತ್ತು ಸರಸ್ವತಿಯವರು.
1: ಹೌದು, ನೆನಪಿಗೆ ಬರ್ಲಿಲ್ಲ ಮೇಡಮ್, ಅದಕ್ಕೆ ಹೇಳ್ತಾ ಇರ್ತೀವಲ್ಲ.
0: ಅವರು ಕರೆ ಸಿಕ್ತು ಅಂತ ಮನಸೋತ್ ಬಿಡ್ತಾರೆ. ಯಾರು ಅಂದ್ರೆ ನಾನ್ ಸರಸ್ವತಿ ಮೇಡಮ್ ಅಂತಾರೆ ಅಲ್ವಾ ಸರಸ್ವತಿ ಅವರೇ? ಕರೆ ಸಿಕ್ಕಿದ ಖುಷಿನಲ್ಲಿ ನಿಮ್ಮನ್ನ ನೀವು ಮರ್ತು ಬಿಡ್ತೀರಲ್ಲ, ಅದೇ ಆನಂದ ಅಲ್ವಾ?
2: ಅದೇ ಪ್ರಸಿದ್ಧ, ಅದು ಬಹಳ ಪ್ರಸಿದ್ಧವಾದ ನಾಣ್ ನೋಡಿ ಅದು.
0: ಹೌದು,
2: ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಎಂಬ ಮಾತು. ಅದರರ್ಥ ಸಾಕು ಪ್ರಾಣಿಗಳು, ಪತಿ ಪತ್ನಿ, ಮಕ್ಕಳು ಮತ್ತು ಮನೆ ಸಂಸಾರ ಎಲ್ಲವೂ ಕೂಡ ಪೂರ್ವ ಜನ್ಮದ ಋಣದ ಮೇಲೆ ಬೆಸೆದುಕೊಂಡಿರ್ತದೆ ಅಂತ.
0: ನಿಜವಾಗಿ ನೋಡಿ, ಅವರು ಒಟ್ಟಾರೆ ಹೇಳ್ಬಿಟ್ರು ಸರಸ್ವತಿಯವರು. ನೆನಪಾಯ್ತಾ ಅವ್ರು ಹೇಳಿದ್ದು, ಪರಸ್ಪರ ಹೊಂದಾಣಿಕೆಯಿಂದ ಇರಬೇಕು, ಹೊಂದ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ.
2: ಹೌದೌದು,
0: ಅವರೇ ಒಂದು ನುಡಿಗಟ್ಟು ಕೊಟ್ಬಿಟ್ಟಿದ್ದಾರೆ ಪರಸ್ಪರ ಹೊಂದಾಣಿಕೆ ಅಂತ. ತುಂಬಾ ಸಂತೋಷ ಸರಸ್ವತಿ ಅವರೇ, ಮುಂದಿನ ಬಾರಿ ಭೇಟಿಯಾಗೋಣ. ಹಾ, ನಮಸ್ಕಾರ ನಮಸ್ಕಾರ. ಈಗ ನಿಮ್ಮ ಹಾಡು ಪ್ರಸಾರ ಆಗತ್ತೆ. ಧನ್ಯವಾದ. ಈಗ ವಿಶ್ವನಾಥ್ ಅವರೇ, ಪ್ರಾಣಿ ಪಕ್ಷಿಗಳನ್ನ ನಾವು ಸಾಕ್ತೀವಿ, ಪ್ರಾಣಿ ಪಕ್ಷಿಗಳನ್ನ ಸಾಕ್ತೀವಿ. ಈಗ ನಮ್ಮ ಮಡಿಕೇರಿಯಲ್ಲಿ ಬಸ್ ನಿಲ್ದಾಣ ಇದೆ, ಅಲ್ಲಿ ವಾಸ್ತವ ಇದು. ಬಸ್ ನಿಲ್ದಾಣದಲ್ಲಿ ಒಂದು ಅಂಗಡಿ ಇದೆ, ಅದು ಯಾವ ಅಂಗಡಿ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಎರಡು ಬೆಕ್ಕನ್ ಸಾಕಿದ್ದಾರೆ, ಲವ ಕುಶ ಅಂತ. ಈ ಯುವಕ ಕೆಲಸ ಮಾಡ್ತಾ ಇದ್ರೆ ಒಂದು ಬೆಕ್ಕು ನಿದ್ದೆ ಮಾಡ್ತಾ ಇರುತ್ತೆ, ಇನ್ನೊಂದು ಬೆಕ್ಕು ತುಂಬಾ ಕಷ್ಟಪಡ್ತಾ ಇರುತ್ತೆ. ಅಂದ್ರೆ ಅವ್ರು ಕಷ್ಟಪಡ್ತಾ ಇದಾರಲ್ಲ ಅಂತ ಇದು ತುಂಬಾ ನೊಂದುಕೊಳ್ತಾ ಇರುತ್ತೆ. ನಾವು ಒಂದು ಬೆಕ್ಕು ನಾನು ಕೇಳಿದೆ, ಇದು ಅದು ಮಲ್ಕೊಂಡು ನಿದ್ರೆ ಮಾಡ್ತಾ ಇದೆ, ಇದು ನೀವೇನೋ ಮೇಲೆ ಹತ್ತಿ ಬಿಸ್ಕೆಟ್ ಏನೋ ತೆಗೆದಿಡ್ತಾ ಇರ್ತೀರಾ, ಇದು ತುಂಬಾ ಸಂಕಟ ಪಡ್ತಾ ಇರುತ್ತಲ್ಲ ಅನ್ನೋದು ನಾನು ಕೇಳಿದೆ. ಅವ್ರಿಗೆ ಪಾಪ ಕಣ್ಣೀರ್ ಬಂತು. ಅವೆರಡೂ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ, ಲವ ಕುಶ ಅಂತ. ಏನು ತೊಂದರೆ ಕೊಡಲ್ಲ, ಗಾಜಿನ ಬಾಟ್ಲ್ಗಳಿರುತ್ತೆ, ಯಾವುದಕ್ಕೂ ಹಾನಿ ಮಾಡಲ್ಲ. ಅಲ್ಲಿ ಕೂತ್ಕೊಂಡ್ರೆ ಕೂತ್ಕೊಳ್ಳುತ್ತೆ, ಹೀಗೆ ಮನುಷ್ಯರ ರೀತಿ. ನೀನ್ ಇಲ್ಲಿ ಕೂರು, ಅಲ್ಲಿ ಕೂರು, ಅಲ್ಲೇ ಒಂದ್ ಪೆಟ್ಟಿಗೆ ಮಾಡಿದ್ದಾರೆ, ನೀವು ಅಲ್ಲಿ ಕೂತ್ಕೊಳ್ಳಿ ಅಂತಂದ್ರೆ ಅಲ್ಲಿ ಕೂತ್ಕೊಳ್ಳುತ್ತೆ. ಆದ್ರೆ ಇವು ಹುಡುಗ ಕೆಲಸ ಮಾಡುವಾಗ ಮಾತ್ರ ಒಂದು ಬೆಕ್ಕು ತಾಯಿಯ ಕರಳು ಅಂತ ನಾವು ಏನ್ ಹೇಳಿದ್ವಿ, ಆ ತರ ಸಂಕಟ ಪಡ್ತಾ ಇರೋದನ್ನ ನೋಡಬಹುದು ಕೂಡ. ಈಗ ನೀವು ಹೇಳಿದ್ರಿಂದ ಪ್ರಾಣಿ ಪಕ್ಷಿಗಳು ಜನ್ಮ ಜನ್ಮದ ಬಂಧವನ್ನ ನೀವು ಹೇಳಿದ್ರಲ್ಲ ವಿವರಣೆ, ಅದಕ್ಕೆ ಉದಾಹರಣೆಯಾಗಿ ಸ್ವಚ್ಛ ಉದಾಹರಣೆ ಅಂತ. ಈಗ ಅವರ ಹಾಡನ್ನ ಕೇಳಿ ಬರೋಣ.

0: ಈಗ ವಿಶ್ವನಾಥರೆ, ನಾವು ಮಾತನಾಡ್ತಾ ಇದ್ವಿ ಆರಂಭದಲ್ಲಿ
1: ಹೌದು ಮ್ಯಾಮ್.
0: ಗಜ ಅದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಆನೆಗಳಲ್ಲಿ ಒಂದು ಬಾಂಧವ್ಯ ಹೇಗಿರುತ್ತೆ

0: ನಾವು ಯೋಚನೆ ಮಾಡೋದಾದ್ರೆ, ಇತ್ತೀಚೆಗೆ ಸೆರೆ ಹಿಡಿದು ಒಂದು ಆನೆಯನ್ನ ನೀವು ಗಮನಿಸಿರಬಹುದು, ನಮ್ಮ ಶ್ರೋತೃಗಳು ಕೂಡ ಯೋಚನೆ ಮಾಡುತ್ತಾ ಇರಬಹುದು, ಅದನ್ನ ನೋಡಿದ್ದಾರೆ ಅವರು. ಅಂದ್ರೆ ಅದ ಆ ವಿಷಯವನ್ನ ತಿಳ್ಕೊಂಡಿದ್ದಾರೆ. ಆ ಧನಂಜಯ ಅನ್ನುವಂತಹ ಆನೆ ಕಾಡಿನಿಂದ ಸೆರೆ ಹಿಡಿದಂತ ಆನೆಯನ್ನ ಸಂತೈಸ್ತಾ ಇದ್ದಂತ ನೋಡಿದ್ರ, ಅದಕ್ಕೆ ಗಾಯ ಆಗಿತ್ತು ಆ ಇದ್ರಲ್ಲಿ ಸೊಂಡಲಲ್ಲಿ. ಅದನ್ನೆಲ್ಲ ಅದು ಮುಟ್ತಾ ಇತ್ತು, ಮತ್ತೆ ಕಣ್ಣೀರು ಹೊರಿಸ್ತಾ ಇತ್ತು. ಅದ್ರ ಏನ್ ಹೇಳ್ತಾ ಇತ್ತು ಅಂತ ನಾವು ಯೋಚನೆ ಮಾಡಬಹುದು.
1: ಅದೇ ನೋಡಿ, ಮೂಗ ಪ್ರಾಣಿಗಳಲ್ಲಿ ಕೂಡ ಆ ಒಂದು
0: ನಿಮ್ಮ ಮುಖ ಅರಳಿಬಿಡ್ತು
1: ಅಲ್ಲಲ್ಲ, ಎಲ್ಲ ಭಾವನೆಗಳು ಕೂಡ ಮನುಷ್ಯರಂತ ಇರ್ತವೆ ಅಂತ.
0: ಆ
1: ಕಾಡಿನಿಂದ ಹಿಡ್ಕೊಂಡ್ ಬಂದಿದ್ರು ಕೂಡ ಜೊತೆಲಿ ನಾವೆಲ್ಲ ಇದ್ದೀವಿ ಅಂತ ಹೇಳೋ ಒಂದು ಧೈರ್ಯ
0: ಭಾಷೆ ಇರಬಹುದಲ್ವಾ. ಹೆದರ್ಬೇಡ, ನಿಮ್ನ ಹಿಡ್ಕೊಂಡ್ ಬಂದಿರೋದು. ಅದೇ ನೀವು ಹೇಳದ ಹಾಗೆ ನಾವೆಲ್ಲ ಇದ್ದೀವಿ ನೋಡಿ, ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವು, ನಾವೆಲ್ಲ ಇದ್ದೀವಿ, ನೀನು ಹೆದರಬೇಡ ಅಂತ ಧೈರ್ಯ ಕೊಡ್ತಾ ಇರ್ತಕ್ಕಂತ
1: ಹಾಗೆ ಇತ್ತು ಅದು. ಆ ಚಿತ್ರಗಳಲ್ಲಿ ಮಾತನಾಡ್ತವೆ ಅಂತ ಹೇಳ್ತೇವೆ ನೋಡಿ, ಆ ಚಿತ್ರಗಳನ್ನು ನೋಡಿದಾಗ ಕೂಡ
0: ಭಾಷೆ ಅದೆಷ್ಟು ಅಂಶಗಳನ್ನ ನಮಗೆ ಅರ್ಥ ಮಾಡಿಸುತ್ತೆ ಅಲ್ವಾ. ಮನುಷ್ಯನಿಗೆ ವಿವೇಕ ಇದೆ, ಮಾತಿದೆ, ಆದ್ರೂ ಕೂಡ ನಾವು ಹೇಗೆ ಒಬ್ಬರ ಹತ್ರ ನಡ್ಕೊಳ್ತೀವಿ ಅನ್ನೋದನ್ನ ಹೋಲಿಕೆ ಮಾಡ್ಕೊಂಡ್ರೆ ಒಂದ್ ರೀತಿ ಮೌನಕ್ಕೆ
1: ಶರಣು.
0: ಒಬ್ರು ಅಭಿಮಾನಿ ಹೇಳ್ತಾ ಇದ್ರು, ಅಮ್ಮ ಒಂದು ಆನೆಗೆ ಅಲ್ಲ ಒಬ್ಬ ಮನುಷ್ಯ ಒಂದು ಹೊತ್ತಿನ ಊಟ ಸಿಕ್ಲಿಲ್ಲ ಅಂದ್ರೆ ಎಷ್ಟು ಪರದಾಡ್ತಾನೆ, ಆದ್ರೆ ಆನೆಗೆ ಇಷ್ಟು ದೊಡ್ಡ ಹೊಟ್ಟೆ ಇರುತ್ತೆ, ಅದಕ್ಕೆ ಎಷ್ಟು ಊಟ ಬೇಕು. ನಾಡಿಗೆ ಅದು ಆಹಾರಕ್ಕಾಗಿ ಬಂದಾಗ ಮನುಷ್ಯ ಯಾವ ರೀತಿ ನೋಡ್ತಾನೆ, ಅದರ ಹಸಿವನ್ನ ಅರ್ಥ ಮಾಡ್ಕೊಳ್ಳಲ್ಲ, ತನ್ನ ಹೊಟ್ಟೆಯ ಸುಖವನ್ನಷ್ಟೇ ನೋಡ್ತಾನೆ. ನಾವೆಲ್ಲರೂ ಕೂಡ ಪ್ರಕೃತಿ ಮಾತೆಯ ಮಕ್ಕಳೇ, ಆದಾಗ್ಯೂ ಕೂಡ ಆ ದೊಡ್ಡ ಹೊಟ್ಟೆಗೆ ಎಷ್ಟೆಲ್ಲ ಆಹಾರ ಬೇಕು ಅಂತ ಯಾಕೆ ಮನುಷ್ಯ ಯೋಚನೆ ಮಾಡಲ್ಲ ಅಂತ ನೋಡ್ಕೊಳ್ತಾ ಇದ್ರು.
1: ಎಷ್ಟು ದಿನಪತ್ರಿಕೆಗಳಲ್ಲೆಲ್ಲ ಬರ್ತಾ ಇರ್ತವೆ, ಕಾಡಿಗೆ ನಾಡಿಗೆ ಬಂದ ಕಾಡಾನೆ ಅಂತ. ಅವು ಯಾಕೆ ಬರ್ತವೆ? ಅವು ಅಲ್ಲಿ ಅವಕ್ಕೆ ಸಿಗ್ತಾ ಇದ್ದ ಆಹಾರ ಈಗ ಸಿಗ್ತಾ ಇಲ್ಲ. ಎಲ್ಲಾ ಕಡೆ ಕಾಡು ಕಡಿದು ಬಡಾವಣೆ ಅದು ಇದು ರೆಸಾರ್ಟ್ ಮಾಡ್ತಾ ಇದಾರೆ.
0: ನೋಡಿ, ಮನುಷ್ಯ ಅದನ್ನ ಯೋಚನೆ ಮಾಡ್ಬೇಕು ಅಲ್ವಾ. ಆ ಒಂದು ಆ ರೇಡಿಯೋ ಅಭಿಮಾನಿಗೆ ನಾವು ಒಂದು ಧನ್ಯವಾದಗಳನ್ನ ಹೇಳೋಣ. ಬಹುಶಃ ಕಾರ್ಯಕ್ರಮವನ್ನು ಕೇಳ್ತಾ ಇರಬಹುದು ಅವರು. ಈ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಆಲಿಸ್ತಾರೆ ಅಂಶಗಳನ್ನ. ಈಗ ಯಾರು ಕರೆ ಮಾಡ್ತಾ ಇದ್ದಾರೆ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ, ಯಾರು? ಹಲೋ
2: ಹಲೋ, ನಮಸ್ತೆ.
0: ನಮಸ್ತೆ, ಯಾರು, ಎಲ್ಲಿಂದ?
2: ನಾನು ಚೀರಂಬಾಣೆ ಕೊಳಗದಾಳು ಗ್ರಾಮದ ಚೀರಮ್ಮನ ವಾಣಿಜ್ಯ.
0: ಕಾರ್ಯಕ್ರಮಕ್ಕೆ ಸ್ವಾಗತ.
2: ಧನ್ಯವಾದ.
0: ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್.
0: ಖುಷಿಯಾಗಿದ್ದೀರಾ ಅಲ್ವಾ? ಈ ದಿನದ ವಿಶೇಷ ಏನು? ಖುಷಿ ಅಂದ ತಕ್ಷಣ ನಗ್ತಾ ಇದ್ದಾರೆ. ಹೇಳಿ.
2: ನಿನ್ನೆ ಜೋರಿತ್ತು ಮೇಡಮ್ ಮಳೆ.
0: ಹೌದು, ತುಂಬಾ ಖುಷಿ. ಅದಕ್ಕೆ ನಾವು ನೋಡಿ ಖುಷಿಯಿಂದ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದೀವಿ.
1: ಬಹಳ ಭಾವನಾ ಜೀವಿ ಇದ್ದಾರೆ.
0: ವಿಶ್ವನಾಥ್ ಅವರು ಚಿತ್ರಕಾವೇರಿ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲನೆಯಿಂದ ಕಡೆಯ ಕರೆವರೆಗೂ ಕೇಳೋದು ಮಳೆಯ ಬಗ್ಗೆನೇ ಅವರು ಕಾರ್ಯಕ್ರಮ ಮಾಡ್ತಾರೆ.
1: ಮಳೆ ನಮ್ಮ ಜೀವನ ಆಡಿ ನಮ್ಮ ಕೊಡುಗೆ ಎಲ್ಲ ಕೃಷಿಗೆ.
2: ಬೆಳಿಗ್ಗೆ 6:30 ಸ್ಟಾರ್ಟ್ ಆಯ್ತು ಮೇಡಮ್. 6:30 ಸ್ಟಾರ್ಟ್ ಆದ ಮಳೆ 11:30 ಜೋ ಅಂತ ಹೋಯ್ತಿತ್ತು. ಇವತ್ತು ಸ್ವಲ್ಪ ಬಿಸಿಲಿದೆ.
0: ಅದಕ್ಕೆ ಜನಪದರೆ ಹೇಳ್ತಾರಲ್ಲ ಒಂದು ಹಾಡು ನೆನಪಿದ್ಯಾ? ಜನಪದ ಗೀತೆ ಗೊತ್ತಾ?
2: ಜನಪದ ಗೀತೆ ಗೊತ್ತು. ಮಳೆ ಮಾಯದಂತ ಮಳೆ ಬರ್ತಾಳೆ.
0: ಅದು ಒಂದು ಮಳೆ ಹೋಯ್ತು ಅಂತ ಅಲ್ವಾ? ಅಲ್ವಾ ವಿಶ್ವನಾಥ್ ಅವರೇ, ಮಳೆ ಹೋಯ್ತು ಅಂತ, ಮಳೆ ಹುಯ್ತು ಅಂತ, ಮಳೆ ಹುಯ್ತು ಅಂತ, ಮಳೆ ರಾಯನ ಬೈಬೇಡ ಅಂತ ಹೇಳ್ತಾರೆ. ನೋಡೋಣ ಈ ಒಂದು ವಾಣಿ ಚೆಂಗುಮಯ್ಯ ಅವ್ರ ಜೊತೆ ಮಾತನಾಡ್ತಾ ಅವರ ಕರೆಯಲ್ಲಿ
1: ಕಡಿತಾ.
0: ಇನ್ನು ವಿಶ್ವನಾಥ್ ಅವರೇ, ಈ ಕಾರ್ಯಕ್ರಮದ ನಂತರ ಏನೆಲ್ಲ ಕಾರ್ಯಕ್ರಮ ಪ್ರಸಾರ ಆಗುತ್ತೆ 2 ಗಂಟೆ ತನಕ?
1: ಓಕೆ, ಈಗ ಇನ್ನು 12:05 ಇನ್ನು ಮುಂದೆ ಈ ಕಾರ್ಯಕ್ರಮ ಆದ ನಂತರ ಪ್ರದೇಶ ಸಮಾಚಾರ ಬರ್ತದೆ 12:00. ನಂತರ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಾಜಲಕ್ಷ್ಮಿ ಕುಡಿಬಿಟ್ಟು ಅವರಿಂದ ಕತೆ ಇದೆ, ಒಂದು ರಸ್ತೆಯ ಕತೆ. ಹಾಗೆ ನಂತರ ಲೀಲಾ ದಾಮೋದರ್ ಅವರಿಂದ ಲಘುದಾಟಿಯ ಭಾಷಣ, ಪತ್ರ ಮರಿಚಿಕೆ ಅಂತ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ನೇತ್ರದಾನದ ಮಹತ್ವ ಕುರಿತು ಡಾಕ್ಟರ್ ಶೈಲಜಾ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಹಾಗೆ 1:00 ಕೇಂದ್ರ ಸರ್ಕಾರದ ಯೋಜನೆಗಳು ಕಾರ್ಯಕ್ರಮದಲ್ಲಿ ಪಿಎಂ ಅಟಲ್ ಭೂಜಲ್ ಯೋಜನೆ ಈ ವಿಷಯವಾಗಿ ಮಾತನಾಡ್ತಾರೆ ಸರೋಜಿನಿ ಯಮಕನ ಮರಡಿ ಅವರು. ಹಾಗೆ 4:15 ಯುವವಾಣಿ ಇದೆ, ಇದರಲ್ಲಿ ದಿಕ್ಸೂಚಿ ಉದ್ಯೋಗ ವ್ಯಾಸಂಗದ ವಿವರಗಳನ್ನ ಕೇಳಬಹುದು. ಸಂಜೆ

0: ಐದು ಗಂಟೆಗೆ ಹಿರಿಯ ಜೀವಗಳ ಭಾವ. ಇದರಲ್ಲಿ ಸೋಮಪೇಟೆ ತಾಲೂಕು ಜಂಬೂರು ಗ್ರಾಮದ ಕುಶಲಕರ್ಮಿ ಎಂ ಶ್ರೀನಿವಾಸ ಆಚಾರ್ಯ ಅವರೊಂದಿಗೆ ಮಾತುಕತೆಯ ಎರಡನೇ ಭಾಗ ಮೂಡಿಬರಲಿದೆ. ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗುತ್ತದೆ. ಹಾಗೆ ರಾತ್ರಿ 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಮೀರ್ ರಾವ್ ಅವರಿಂದ ಕೊಳಲ ವಾದನ ಕೇಳಬಹುದು.
1: ಕೊಳಲು ವಾದನ. ಹಾಂ, ಇನ್ನು ವಿಶ್ವನಾಥ್ ಅವರೇ ಈಗ ಮತ್ತೊಬ್ಬರು ಕರೆ ಮಾಡಿದ್ದಾರೆ, ನೋಡೋಣ ಯಾರು ಅಂತ ನೋಡೋಣ. ಹ್ಞೂ.

0: ಹಲೋ ನಮಸ್ತೆ. ಹಲೋ ನಮಸ್ತೆ.
1: ನಮಸ್ತೆ ಮೇಡಮ್.
0: ಯಾರು? ಪುಷ್ಪರಾಜು ಅವರು.
1: ಹೌದು, ಹೇಗಿದ್ದೀರಿ ಮೇಡಮ್?
0: ಓ, ನೀವೇ ಕೇಳ್ಬಿಟ್ರಾ, ತುಂಬಾ ಸಂತೋಷ. ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಏನೆಲ್ಲ ಕಾರ್ಯಕ್ರಮಗಳನ್ನ ಕೇಳಿದ್ರಿ? ಯಾವ ಕಾರ್ಯಕ್ರಮ ಇಷ್ಟ ಆಯ್ತು?
1: ಎಲ್ಲ ಕಾರ್ಯಕ್ರಮ ಇಷ್ಟ ಆಯ್ತು ಮೇಡಮ್.
0: ಎಲ್ಲ ಅಂದ್ರೆ
1: ಕೇಳಿದೆ ಮೇಡಮ್, ಇವತ್ತು ಚಿತ್ರ ಕೇಳಿದೆ ಮೇಡಮ್, ಚೆನ್ನಾಗಿತ್ತು ಮೇಡಮ್. ಹಬ್ಬಗಳ ಬಗ್ಗೆ
0: ಏನು ಅಂಶ ನಿಮಗೆ ಅರ್ಥ ಮಾಡ್ಕೊಂಡ್ರಿ?
1: ಅಂದ್ರೆ ಹಬ್ಬಗಳ ಬಗ್ಗೆ ಮಾತಾಡುದು ಮೇಡಮ್, ಚೆನ್ನಾಗಿತ್ತು ಮೇಡಮ್ ಕೇಳಲಿಕ್ಕೆ.
0: ತುಂಬಾ ಚೆನ್ನಾಗಿತ್ತು.
1: ಹೌದು ಮೇಡಮ್.
0: ಇನ್ನು ಯಾವ ಗೀತೆ ಬೇಕು ನಿಮಗೆ
1: ಮೇಡಮ್? ಹೊಂಗನಸು ಚಿತ್ರದಲ್ಲಿ ವಿಜಯ್ ಯೇಸುದಾಸ್ ಹಾಗೂ ಚಿತ್ರ ಅವರು ಆಡಿರುವ ಬಾ ನಗು ನನ್ನೊಂದಿಗೆ ಆಗಿದೆ.
0: ಯಾಕಾಗಿ ಈ ಹಾಡು ಇಷ್ಟಪಡ್ತೀರಿ
1: ಅಂದ್ರೆ, ಇವತ್ತು ಓಣಂ ಹಬ್ಬ ಅಲ್ಲ ಮೇಡಮ್.
0: ಈಗ ನಿಮಗೆ ನುಡಿಗಟ್ಟು.
1: ಓಕೆ ಮೇಡಮ್.
2: ಈಗ ಒಂದು ನುಡಿಗಟ್ಟಿದೆ, ಮೂಗಿನ ನೇರ ಅಂತ.
1: ಅಂದ್ರೆ ಅವರ ಮೂಗಿನ ನೇರ ಮಾತಾಡುವ
2: ವಾಕ್ಯವನ್ನ ಕೂಡ ಮಾಡಿ.
1: ಅಂದ್ರೆ ನಾವೆಲ್ಲ ತಪ್ಪು ಮಾಡಿ ನಮ್ಮ ಮೂಗಿನ ನೇರ ನಾವು ಮಾತಾಡುವಂತ.
3: ಹೇಗೆ?
0: ಅಲ್ಲ, ತಪ್ಪು ಏನು ಹೇಳಿದ್ರಿ ಪುಷ್ಪರಾಜು ಅವರೇ?
3: ನಾವು ಏನಾದ್ರೂ ಮಾಡಿದ್ರೆ ಅದು ನಾವು ನಮ್ಮ ಮೂಗಿನ ನೇರಕ್ಕೆ ಮಾತಾಡುವುದು ಅಂತ.
0: ಅಲ್ಲ, ನಾವು ನುಡಿಗಟ್ಟು ಇರುವಂತಹದ್ದು ಬುದ್ಧಿವಾದ ಹೇಳೋದಿಕ್ಕೆ.
1: ಹೌದು ಮೇಡಮ್.
0: ಅಲ್ವಾ?
1: ಹೌದು ಮೇಡಮ್.
0: ಈಗ ಗಾದೆ ಮಾತುಗಳನ್ನ ನಾವು ಹೇಳ್ತೀವಿ, ಅಯ್ಯೋ ನನಗೂ ಬುದ್ಧಿ ಇಲ್ಲ ಅಂತ. ನಾವು ನಮಗ್ ನಾವು ನಿನ್ನ ಕಾಲಿಗೆ ಬುದ್ಧಿ ಹೇಳುವಂತಹದ್ದು ಅಂತ ನಾವು ಮಾಡ್ತೀವಲ್ವಾ. ಈ ನುಡಿಗಟ್ಟು ಅನ್ನೋದು ಒಬ್ರಿಗೆ ಬುದ್ಧಿವಾದ ಹೇಳುವ ರೀತಿಯಲ್ಲಿ ಇರುತ್ತೆ.
1: ಹೌದು ಮೇಡಮ್.
0: ಅಲ್ವಾ? ಮೂಗಿನ ನೇರ. ಈಗ ನೀವು ನಾನು ನಾವು ತಪ್ಪು ಮಾಡಿದ್ದು ಅಂತ ಹೇಳ್ತೀರಾ, ಈಗ ಅದನ್ನ ಬೇರೆ ರೀತಿಯಲ್ಲಿ ಹೇಳಬಹುದಾ? ಗೊತ್ತಾಗ್ತಾ ಇಲ್ವಾ?
1: ಗೊತ್ತಾಗ್ತಾ ಇಲ್ಲ ಮೇಡಮ್.
0: ನೀವು ನಿಮ್ಮ ಮೂಗಿನ ನೇರಕ್ಕೆ ಮಾತನಾಡ್ತಾ ಇದ್ದೀರಿ ಅಂತ ಯಾಕೆ ಹೇಳಬಾರದು?
1: ಹೌದು ಮೇಡಮ್.
0: ಅಲ್ವಾ?
1: ಹೌದು ಮೇಡಮ್.
0: ಅಂತೂ ನಕ್ಕಿದ್ರಲ್ಲ, ತುಂಬಾ ಸಂತೋಷ ಆಯ್ತು.
3: ಅಂದ್ರೆ ನಾವು ಹೇಳಿದ್ದೇ ಸರಿ ಅಂತ ಹೇಳುವ ಭಾವನೆಯಿಂದ ಹೇಳುವುದಾಗ್ಯಂತ.

0: ನಾವು
1: ಹೌದು
0: ಹೇಳಿದ್ದೇ ಸರಿ ಅಂತ ಹೇಳುವ ಹಾಗೆ.
1: ಅಲ್ಲ, ಈಗ ಏನಂತಂದ್ರೆ, ಈಗ ಪರಸ್ಪರ ಇಬ್ಬರು ವ್ಯಕ್ತಿಗಳಿರ್ತಾರೆ, ಆಗ ಒಬ್ಬರು ವಾದವನ್ನು ಅವರು ಅರ್ಥ ಮಾಡ್ಕೊಳ್ಳದೆ ಯಾವಾಗ ಮಾತನಾಡ್ತಾರೆ ಆಗ ಇವ್ರು ಹೇಳ್ತಾರೆ ನಿಮ್ಮ ಮೂಗಿನ ನೇರಕ್ಕೆ ನೀವು ಮಾತನಾಡ್ತೀರಿ ಅಂತ. ನಾವು ನಂತರ ನಾವು ಏಕಾಂಗಿಯಾಗಿದ್ದಾಗ ಆ ಮಾತನ್ನು ನಾವು ಅರ್ಥ ಮಾಡಿಕೊಂಡ್ರೆ, ಓ ಅವರ ಸಮಸ್ಯೆನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ, ಅವರ ಅಂತರಂಗದ ಕಳವಳವನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ, ನನ್ನ ಮೂಗಿನ ನೇರಕ್ಕೆ ನಾನು
0: ಹೇಳಿದ ಮಾತನ್ನ ನಾವು ನನಗೆ ಬೇಕಾದ ಹಾಗೆ ಅರ್ಥ ಮಾಡ್ಕೊಂಡೆ ಅಂತ.
1: ಹೌದು ಹೌದು ಹೌದು. ಅಂದ್ರೆ ಸ್ಪಂದಿಸದೆ ವಿಚಾರ ಮಾಡದೆ ಅಂದ್ರೆ ನನಗೇನು ಅಂತ ಅಂದ್ರೆ ಒಂದ್ ರೀತಿ ಇದು ಮನರಂಜನೆಯ ಭಾಗವೇ, ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ನಿಮ್ಮ ಮೂಗಿನ ನೇರಕ್ಕೆ ನೀವು ಮಾತನಾಡ್ತೀರಿ ಅಂತ ಒಂದು ಆಡು ಭಾಷೆ ಇದು, ಮಾತಿನಲ್ಲಿ ಅವರು ಮಾತನಾಡ್ತಾರೆ. ಹಾ ಪುಷ್ಪರಾಜ್ ಅವರೇ,
2: ಮೇಡಮ್
1: ಅರ್ಥ ಮಾಡ್ಕೊಂಡಿದ್ದೀರಿ,
2: ನುಡಿಗಟ್ಟನ
1: ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ನಿಮ್ಮ ಹಾಡು ಪ್ರಸಾರ ಆಗುತ್ತೆ.
2: ನಮಸ್ತೆ ಮೇಡಮ್.
1: ಹಾ.

ವಿಶ್ವನಾಥ್ ಅವರೇ, ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬಂದಿದ್ದೀವಿ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳು ಕಾರ್ಯಕ್ರಮವನ್ನು ಆಲಿಸಿದ್ದಾರೆ. ಇದು ಮಾಹಿತಿ ಹಾಗೂ ಮನರಂಜನೆಗಾಗಿ, ಯಾವುದೇ ರೀತಿಯ ಒಂದು ಮನಸ್ಸನ್ನು ನೋಯಿಸುವಂತಹ ಪ್ರಯತ್ನ ಇದರಲ್ಲಿ ಇಲ್ಲ ಅಂತ ಹೇಳ್ತಾ ಡಾಕ್ಟರ್ ಸಿ ಎನ್ ಆರ್ ರಾವ್ ಅವರ ಒಂದು ಅಭಿಪ್ರಾಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಅವರು ಭಾರತ ರತ್ನ ಪುರಸ್ಕೃತರು, ಡಾಕ್ಟರ್ ಸಿ ಎನ್ ಆರ್ ರಾವ್ ಖ್ಯಾತ ವಿಜ್ಞಾನಿಗಳು ಕೂಡ. ಅವರು ಒಂದು ಮಾತನ್ನು ಅಭಿಪ್ರಾಯದಲ್ಲಿ ಹೇಳ್ತಾರೆ, ಈ ಪ್ರಪಂಚದಲ್ಲಿರುವ

0: ಅನಿಶ್ಚಿತತೆ ಘಟನೆಗಳು ಉಂಟಾಗುವಂತಹ ಹಾಗೂ ಪ್ರಕೃತಿ ಕಾರ್ಯಗಳು ನಡೆಯುವ ವಿಧಾನಗಳು ಒಂದು ನಿರ್ದಿಷ್ಟ ಸ್ವಭಾವವನ್ನು ಉಂಟಾಗುವಂತೆ ಮಾಡುತ್ತವೆ. ಸರಳ ತಾರ್ಕಿಕತೆಗೆ ಅಂದರೆ ವೈಚಾರಿಕತೆಗೆ ಮೀರಿದಂತಹ ಸಂಗತಿಗಳಿದ್ದಾವೆಂದು ನಾನು ಭಾವಿಸುತ್ತೇನೆ. ಪ್ರತಿಯೊಂದನ್ನು ನಾವು ಸರಳ ಮಾತುಗಳಲ್ಲಿ ವಿವರಿಸಲಾಗುವುದಿಲ್ಲ. ಪ್ರೀತಿ, ಸೌಂದರ್ಯ ಮತ್ತು ಸಂಗೀತಕ್ಕೆ ಈ ಮಾತು ಅನ್ವಯವಾಗುತ್ತದೆ. ನಾವು ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡಿಲ್ಲ ಎಂದು ಹೇಳುವ ಸೌಜನ್ಯ ನಮಗಿರಬೇಕು. ನಿಜವಾದ ಪಂಡಿತರಿಗೆ ಇಂತಹ ಸೌಜನ್ಯ ಅತಿ ಅಗತ್ಯ. ಪ್ರತಿಯೊಂದು ಭಾವ ಮತ್ತು ಸೌಂದರ್ಯದ ಅನುಭವವನ್ನು ವಿವರಿಸುವ ಅಗತ್ಯ ವಾಸ್ತವವಾಗಿ ಬೇಕಾಗುವುದಿಲ್ಲ ಅಂತ ಹೇಳಿದ್ದಾರೆ. ಅವರ ಒಂದು ಸ್ವಚ್ಛಂದದ ಒಂದು ಅಭಿಪ್ರಾಯ, ಅರ್ಥಪೂರ್ಣ ಅಭಿಪ್ರಾಯದೊಂದಿಗೆ ಇವತ್ತಿನ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನೀವು ಗಡಿಯಾರ ನೋಡ್ತಾ ಇದ್ದೀರಿ,
1: ಸಮಯ
0: ಆಗ್ತಾ ಬಂತು. ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೂ ಮುನ್ನ ಮತ್ತೊಮ್ಮೆ ನಮ್ಮೆಲ್ಲ ಮುಸಲ್ಮಾನ್ ಬಾಂಧವರಿಗೆ, ಪ್ರೀತಿಯ ಮುಸಲ್ಮಾನ್ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಸಹಕಾರವನ್ನ ನೀಡಿದಂಥ ಅವರು,
1: ತಾಂತ್ರಿಕ ಸಹಕಾರವನ್ನು ನೀಡಿದವರು ಪಿ ಮುರುಗೇಶನ್ ಹಾಗೂ ಬಿ ಕೆ ಲೋಕೇಶ್ ಅವರು, ಪೂರ್ಣ ಕಾರ್ಯಕ್ರಮದ ನಿರ್ವಹಣೆ ಎಂ ಶಕುಂತಲಾ ಅವರು
0: ಪ್ರಸ್ತುತಪಡಿಸಿದಂತಹ ಸಹಕಾರ,
1: ಮೇಡಮ್ ಇನ್ನೊಂದು
0: ವಿಶ್ವನಾಥ್ ಟಿ ಎಲ್ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಣ.
1: ಕೂಡ ಇತ್ತು ಅವ್ರಿಗೂ ಕೂಡ
0: ಶುಭಾಶಯ.
1: ಮೊದಲು
0: ಶ್ರೋತೃಗಳಿಗೂ ಕೂಡ ಓಣಂ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಮಯ.
2: ಇದುವರೆಗೆ
3: ಹಲೋ ಆಕಾಶವಾಣಿ,
2: ನನ್ನೆದೆಯ ಹಾಡು,
3: ನನ್ನೆದೆಯ ಹಾಡು
2: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
4: ಹಾಡಿಂದಲೇ ಕನಸಲೇ ನಲಿಯುತ್ತಾ.
3: ಹಲೋ ಆಕಾಶವಾಣಿ,
2: ನನ್ನೆದೆಯ ಹಾಡು,
3: ನನ್ನೆದೆಯ ಹಾಡು
2: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ
3: ಮೂಡಿ ಬಂತು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪಿಎಂಎಫ್ಎಂಇ ಪ್ರಧಾನಮಂತ್ರಿ ಕಿರು ಆಹಾರ ಉದ್ದಿಮೆಗಳ ನಿಯಮಬದ್ದಗೊಳಿಸುವಿಕೆ ಯೋಜನೆ ಅನುಷ್ಠಾನದಲ್ಲಿ ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲೇ ಉತ್ತಮ ಪ್ರಗತಿ ಸಾಧಿಸಿದೆ. ಒಟ್ಟು 1279 ಕಿರು ಉದ್ದಿಮೆದಾರರಿಗೆ 97,14,00,000 ರೂಪಾಯಿ ಬ್ಯಾಂಕ್ ಸಹಾಯಧನ ಒದಗಿಸಲಾಗಿದೆ. ಕೇಂದ್ರ ಆಹಾರ ಸಂಸ್ಕರಣಾ ಸಚಿವಾಲಯ ಹೊಸದಿಲ್ಲಿಯಲ್ಲಿ ಆಯೋಜಿಸಿದ್ದ ಪಿಎಂಎಫ್ಎಂಇ ಸಮಾವೇಶದಲ್ಲಿ ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಖಾತೆ ಸಚಿವ ಚಿರಾಗ್ ಪಾಸ್ವಾನ್ ಬೆಳಗಾವಿ ಜಿಲ್ಲೆಯ ಸಾಧನೆಯನ್ನು ಗುರುತಿಸಿ ಸ್ಮರಣಿಕೆ ಹಾಗೂ ಪ್ರಮಾಣ ಪತ್ರವನ್ನು ಪ್ರದಾನಿಸಿದರು. ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಎಸ್ಟಿ ಕೋಳೇಕರ್ ಸನ್ಮಾನ ಪತ್ರ ಸ್ವೀಕರಿಸಿದರು. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ 2026 ಗಜ ಪಯಣಕ್ಕೆ ಇಂದು ನಗರಾಭಿವೃದ್ದಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹುಣಸೂರು ಸಮೀಪದ ವೀರನ ಹೊಸಹಳ್ಳಿಯಲ್ಲಿ ಸಾಂಪ್ರದಾಯಿಕ ಚಾಲನೆ ನೀಡಿದರು.

0: ಕಾರ್ಮಿಕ ಪೂಜೆಯ ಬಳಿಕ ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಮಹೇಂದ್ರ, ಶ್ರೀಕಂಠ, ಲಕ್ಷ್ಮೀ, ಏಕಲವ್ಯ ಸೇರಿದಂತೆ ಒಟ್ಟು 9 ಆನೆಗಳು ಮೈಸೂರಿನತ್ತ ಪ್ರಯಾಣ ಬೆಳೆಸಿದವು. ರೈತರ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಮೋಡ ಬಿತ್ತನೆ ಮಾಡಲು ತೀರ್ಮಾನಿಸಲಾಗಿದೆ. ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ಪೂರಕ ವಾತಾವರಣ ಇರಲಿದ್ದು 60 ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6ರವರೆಗೆ 4 ಕಂದಾಯ ವಿಭಾಗಗಳಲ್ಲಿ ಮೋಡ ಬಿತ್ತನೆ ಪ್ರಕ್ರಿಯೆ ನಡೆಯಲಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಈ ಬಾರಿ ಮುಂಗಾರು ಮಳೆಯ ಪ್ರಮಾಣ ಕಡಿಮೆಯಾದ ಹಿನ್ನೆಲೆ ರಾಜ್ಯಾದ್ಯಂತ ಉಂಟಾಗಿರುವ ನೀರಿನ ಕೊರತೆ ನೀಗಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ಮೋಡ ಬಿತ್ತನೆ ನಿಟ್ಟಿನಲ್ಲಿ 3 ಸಮಿತಿಗಳನ್ನು ರಚಿಸಿ ಮುಂದಿನ 2 ದಿನಗಳಲ್ಲಿ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ.
1: ಕ್ಲೌಡ್ ಸೀಡಿಂಗ್ ಬಗ್ಗೆ ಕಳೆದ 1 ವಾರದಿಂದ ಮೀಡಿಯಾದಲ್ಲೂ ಚರ್ಚೆ ಆಗ್ತಾ ಇದೆ. ಸರ್ಕಾರದಲ್ಲೂ ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿ ನೋಡಲ್ ಏಜೆನ್ಸಿನ ನಮ್ಮ KNNMD ಕೊಟ್ಟಿದ್ದೀವಿ. ನೀರಾವರಿ ಇಲಾಖೆ ಮೂಲಕ ಮಾಡ್ತಾ ಇದೀವಿ. ಇವತ್ತು ಮಳೆ ಕಡಿಮೆ ಇದೆ, ಕೆಲವು ಕಡೆ ಬರ್ತಾ ಇದೆ, ಬರಲ್ಲ, ಇವತ್ತು ನಾಳೆ ಈ ತರ ಆಗುತ್ತೆ. ಈ ಒಂದು ಪ್ರಯೋಗ ಮಾಡಿದ್ರೆ ಸ್ವಲ್ಪ ಬರುತ್ತೆ ಅನ್ನೋದು ಜನರ ಒತ್ತಾಯ. ಜನರ ಒತ್ತಾಯ ಇದ್ದಾಗ ಆಟೋಮೆಟಿಕ್ ಆಗಿ ಜನಪ್ರತಿನಿಧಿಗಳು, ಶಾಸಕರು, ಮುಖ್ಯಮಂತ್ರಿ ಮೇಲೆ ಸಾಕಷ್ಟು ಒತ್ತಡ ತಂದಿದ್ದಾರೆ. ಸೊ ಜನಕ್ಕೆ ಒಳ್ಳೇದಾಗಲಿ ಅನ್ನೋದು ಅಷ್ಟೇ ಒಂದು ಪ್ರಯತ್ನ. K-8 ಸಕ್ಸಸ್ ಸಿಗುತ್ತೆ, ಇದು ಸಿಗಲ್ಲ ಅಂತಲೇ ನಾವು ಗೆಸ್ ಮಾಡ್ಲಿಕ್ಕೆ ಆಗಲ್ಲ. ಸೊ 4 ರೆವಿನ್ಯೂ ಡಿವಿಜನ್ ಅಲ್ಲಿ ಎಲ್ಲೆಲ್ಲಿ ಕ್ಲೌಡ್ ಅವೈಲಬಲ್ ಇರುತ್ತೆ ಅಲ್ಲಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಅದನ್ನ ಮಾಡಿ.
0: ಇಂದು ಸೇವಾದಳದ ಸಂಸ್ಥಾಪಕ ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ NS ಹರ್ಡೀಕರ್ ಅವರ ಪುಣ್ಯತಿಥಿ. ಮಹಾತ್ಮ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ ದೇಶದ ಮೂಲೆಗಳಿಗೆ ಸಂಚರಿಸಿ ಯುವಕರನ್ನು ಸಂಘಟಿಸಿ ಮಾರ್ಗದರ್ಶಿಸಿದ ಕೀರ್ತಿ ಹರ್ಡೀಕರ್ ಅವರದು ಎಂದಿರುವ ಮುಖ್ಯಮಂತ್ರಿ DK ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ಹರ್ಡೀಕರ್ ಅವರ ಕೊಡುಗೆಗಳನ್ನು ಸ್ಮರಿಸಿ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಇಂದು ನಾಡಿನ ವಿವಿಧೆಡೆ ಮುಸ್ಲಿಂ ಬಾಂಧವರು ಶ್ರದ್ದೆ ಹಾಗೂ ಸಂಭ್ರಮದೊಂದಿಗೆ ಈದ್ ಮಿಲಾದ್ ಹಬ್ಬವನ್ನು ಆಚರಿಸುತ್ತಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಹಲವು ಗಣ್ಯರು ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿ 30ನೇ ತಾರೀಕು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ನಾಗರಿಕರು ತಮ್ಮ ಅನಿಸಿಕೆಗಳನ್ನು ಈ ತಿಂಗಳ 28ನೇ ತಾರೀಕು ರಾತ್ರಿ 11:45 ಕಳುಹಿಸಬಹುದು. ಬಾಗಲಕೋಟೆ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿದ ರೈತರಿಗೆ ಪಾವತಿಸಬೇಕಾದ ಹೆಚ್ಚುವರಿ ಶೇಕಡ 50 ಬಾಕಿ ಹಣವನ್ನು ಕೂಡಲೇ ಪಾವತಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಕ್ಕರೆ ಕಾರ್ಖಾನೆಗಳ ಮಾಲೀಕರೊಂದಿಗೆ ನಡೆದ ಸಭೆ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಬದಲಾಗುತ್ತಿರುವ ಹವಾಮಾನದ ಹಿನ್ನೆಲೆ ಋತುಮಾನ ಜ್ವರದ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಇದ್ದು ಸಾರ್ವಜನಿಕರು ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ರಾಯಚೂರು ಜಿಲ್ಲಾ ಆರೋಗ್ಯ ಕಲ್ಯಾಣ ಇಲಾಖೆ ಅಧಿಕಾರಿ ಡಾ ನಂದಿತಾ MN ತಿಳಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರ ಜನ್ಮ ಶತಮಾನೋತ್ಸವ ಆಚರಣೆ ಕಾರ್ಯಕ್ರಮ 29ನೇ ತಾರೀಖಿನಂದು ಮಧ್ಯಾಹ್ನ 2:45 ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿತವಾಗಿದೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅಬ್ಬರದ ಮಳೆ ಆಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆಯ ಕೃಷ್ಣರಾಜ ಸಾಗರ ಅಣೆಕಟ್ಟೆಯ ಒಳಹರಿವಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಬಿಟ್ಟು ರಾಜಲಕ್ಷ್ಮಿ ಅವರಿಂದ ಕಥೆ ಒಂದು ರಸ್ತೆಯ ಕಥೆ.
1: ಮುತ್ತಣ್ಣ ಅಡಕೆ ಗೋರಿ ಗೋರಿ ಕೋಪೆ ಮಾಡ್ತಾ ಇದ್ದ. ಹೊತ್ತಲ್ಲದ ಹೊತ್ತಲ್ಲಿ ಬರುವ ಮಳೆಗೆ ಎಂತ ಹೇಳುದು, ಹೀಗೆ ಅನುಭವಿಸಿ ಅನುಭವಿಸಿ ಸಾಯುದು. ಅಡಕೆ ಗೋರುವುದು ಮತ್ ಸ್ವಲ್ಪ ಬೆಳಿಕಿರಿ ಆದ್ರೂ ಬಿಸಿಲು ಬಂತಾ ಏನಾ ಅಂತ ಆಸೆಯಿಂದ ಅಂಗಳದಲ್ಲಿ ಹರಡುವುದು. ಎಲ್ಲ ಅಡಕೆ ರಾಶಿ ಹರಡುವಷ್ಟೊತ್ತಿಗೆ ಮತ್ತೆ ಹನಿ ಬಿದ್ರೆ ಮತ್ತೆ ಗೋರಿ ತೆಗೆ ಒಳಗೆ ಹಾಕುವುದು. ಸಣ್ಣ ಮಳೆಯಾದ್ರೆ ಟರ್ಪಾಲ್ ಹಾಕಿ ಮುಚ್ಚುವುದು. ನರ ಮನುಷ್ಯರಿಗಾದ್ರೆ ಹೇಳ್ಬಹುದು, ಮಳೆಗೆ ಬರಬೇಡ ಅಂತ ಹೇಳಿದ್ರೆ ಅದು ಕೇಳ್ತದ? ಆದ್ರೆ ಮೈಂದು ಬೀಳುವ ಕಾಲದಲ್ಲಿ ಹೀಗೆ ಮಳೆ ಇಳಿದು ಅಂದ್ರೆ ಎಂತ ಅವಸ್ಥೆ, ಪೋಕಾಲ ಅಲ್ವಾ? ಅಡಕೆ ಕೋಪೆ ಮಾಡಿ ಅದಕ್ಕೆ ಪ್ಲಾಸ್ಟಿಕ್ ಮುಚ್ಚಿ ಸೊಂಟಕ್ಕೆ ಕೈ ಊತ ಕೊಟ್ಟು ಆಕಾಶ ನೋಡಿದ ಮುತ್ತಣ್ಣ. ಮೋಡ ಬಡಗಿಗೆ ಹೋ ಹಾಗೆ ಉಂಟಪ್ಪ ಅಂತ ಅಲ್ಲೇ ಬುಟ್ಟಿಯೊಳಗೆ ಆಡ್ತಾ ಇದ್ದ ಮಗಳನ್ನು ಎತ್ತಿಕೊಂಡ. ಆಯ್ ಬೋಯಿ, ಉಚ್ಚಿ ಮಾಡಿದ್ಯಾ? ಅಂಗಿಗೆಲ್ಲ ಮಣ್ಣ ಅಂಟಿದೆ ಅಲ್ದಾ, ಇವಳೆ ಅಂತ ಹೆಂಡತಿನ ಕರೆದ. ಅಷ್ಟೊತ್ತಿಗೆ ಸೋಮನು ಅಂಗಳಕ್ಕೆ ಬರುತ್ತಾ ಮುತ್ತಣ್ಣ ಅಂತ ಕರೆದ. ವಾ ಎಂತದ, ನಿನ್ನ ಅಂಗಳದ ಅಡಕೆ ಕೋಪೆ ಮಾಡಿದ್ಯಾ? ಮಳೆ ನೋಡು, ಆಟ ಆಡಿಸ್ತಾ ಉಂಟು ನಮ್ಮ ಮಕ್ಕಳು, ಶಾಲೆಯಿಂದ ಬರುವ ಹೊತ್ತಾಯಿತು ಬೇರೆ. ಆದ್ರೆ ಸೋಮಣ್ಣ ಅದಕ್ಕೆಲ್ಲ ಏನು ಹೇಳುವ ಮರ್ಜಿಯಲ್ಲಿ ಇರಲಿಲ್ಲ. ಅಂತ ಜಗಲಿಯಲ್ಲಿ ಕುಕ್ಕರುಗಾಲಲ್ಲಿ ಕುಳಿತು ಉಂಬುರು ಕಿತ್ತು ಕಿತ್ತು ಬಿಸಾಕ ಶುರು ಮಾಡಿದ. ಏ ಚೂರು ಬದಿಗೆ ಹೋಗ, ಬೋಯಿ ಆಡುವ ಜಾಗಕ್ಕೆಲ್ಲ ಉಂಬುರು ಬಿಸಾಡ್ತೀಯಲ್ಲ ಅಂತ ಹೇಳ್ತಾ ಮುತ್ತಣ್ಣನ ಹೆಂಡತಿ ಚಾ ತಂದಿಟ್ಟಳು. ಸೋಮಣ್ಣ ಗಿಂತ ಹೆಚ್ಚೇನು ಹೇಳದ್ದರಿಂದ ಎಂಥದೋ ಬೇರೆ ವಿಷಯ ಹೇಳಲಿಕ್ಕೆ ಅವ ಬಂದಿದ್ದಾನೆ ಅಂತ ಮುತ್ತಣ್ಣಂಗೆ ಗೊತ್ತಾಯಿತು. ಎಂತದ ಮಂಡೆ ಬಿಸಿ ನಿಂದು ಅಂತ ಜಗಲಿಯಲ್ಲಿ ಕುಳಿತು ಕೇಳಿದ. ಮಾರ್ಗ ಮಾಡೋ ವಿಷಯದಲ್ಲಿ ಬಾಲುಶೆಟ್ರು ಬೇರೆನೆ ಹೇಳ್ತಾ ಇದ್ದಾರೆ ಮುತ್ತ, ಮಾರ್ಗ ಅವರ ಮನೆ ಮುಂದೆನೆ ಹೋಗ್ಬೇಕು ಅಂತೆ. ಅವಂದು ಕುಯಿಂಕುತ್ರಿ ಬುದ್ಧಿ ನಂಗೂ ಅಂದಾಜಾಗಿತ್ತು. ಅದಕ್ಕೆ ಅರ್ಧ ಮೈಲು ಮಾರ್ಗ ಉದ್ದ ಮಾಡ್ಬೇಕಾಗ್ತದೆ ಅಂತ ಹೇಳಿದ್ರು ಅವ ಕೆಪ್ಪನ ಹಾಗೆ ಅದನ್ನೇ ಹೇಳ್ತಾನೆ. ಈಗೆಂತ ಮಾಡುದು, ಅವ ಎಂತಾದ್ರೂ ಹೇಳಿ, ನಾವು ಫಾರೆಸ್ಟ್ ಆಫೀಸ್ಗೂ ಪಂಚಾಯತ್ಗೂ ಅರ್ಜಿಡ್ಲಿಕ್ಕೇನು ಅಡ್ಡಿ? ಊರಲ್ಲಿ ಹೆಚ್ಚು ಜನ ಇರುದು ನಮ್ ಪೈಕಿಗೆ ಅಲ್ದಾ? ಆದ್ರೆ ಹೀಗೆ ಒಡಕು ಮಾಡುದು ಸರಿಯಾ ಮುತ್ತ? ಅದು ಹೌದು, ಆದ್ರೆ ಇವ ಕೆಲಸ ಕೆಡಿಸುವ ಹಾಗೆ ಕಾಣ್ತದೆ ಅಂತ ಮುತ್ತಣ್ಣ ತಲೆ ಮೇಲೆ ಕೈ ಹೊತ್ತ. ಗೋಪಾಲಪ್ಪ ಅರ್ಜಿ ಕೈಯಲ್ಲಿ ಬರೆದು ಕೊಟ್ಟಿದ್ದಾರೆ, ಪೇಟೆಗೆ ಹೋಗಿ ಅದನ್ನ ಟೈಪ್ ಮಾಡಿಸಿಕೊಂಡು ಬರುವ. ಬುಧವಾರ ಪಂಚಾಯತ್ಗೆ ಹೋಗು, ಆಗದಾ? ಆಯ್ತು. ಈ ಮಳೆಗೆ ಅಂತ ಶನಿ ಹಿಡಿದಿದೆ ಅಂತ ಗೊತ್ತಾಗುದಿಲ್ಲ, ಮಕರ ಸಂಕ್ರಾಂತಿಗೂ ಇದ್ರ ಉಪದ್ರ ನಿಲ್ಲುವ ಹಾಗೆ ಕಾಣುದಿಲ್ಲ. ಪರಂಚುತ್ತ ಸೋಮ ಹೋದ. ಇನ್ನು ಅರ್ಜಿಯನ್ನು ಮಾಡಿಸಿಕೊಂಡು ಬರುವುದೇ ಒಳ್ಳೇದು ಅಂತ ಮುತ್ತ ಅರ್ಜಿ ಹೊರಗೆ ತೆಗೆದ. ಮಾನ್ಯ ಅಂತ ಹಾಕಿ ಮುಂದಕ್ಕೆ ಉದ್ದಕ್ಕೆ ಗೆರೆ ಎಳೆದಿದ್ದಾರೆ. ಎರಡು ಪ್ರತಿ ಟೈಪ್ ಮಾಡಿಸಬೇಕು, ಫಾರೆಸ್ಟ್ನವರಿಗೂ ಒಂದು, ಪಂಚಾಯತ್ನವರಿಗೆ ಇನ್ನೊಂದು. ಮುತ್ತಣ್ಣನ ಮನೆ ಇರುವ ಸಾಗೋರಿ ಎಂಬ ಊರಿನಿಂದ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಒಂದು 10 ಕಿಲೋಮೀಟರ್ ರಸ್ತೆ ಅಭಯಾರಣ್ಯಕ್ಕೆ ಸೇರ್ತದಂತೆ. ಅದಕ್ಕೆ ಇಡೀ ಮಾರ್ಗವನ್ನೇ ಮುಚ್ಚಲಿಕ್ಕಾಗ್ತದ? ನಾವು ವರ್ಷ ವರ್ಷ ಮಾಲಿಂಗೇಶ್ವರಕ್ಕೆ ಹೊರೆ ಕಾಣಿಕೆ ಕೊಡ್ಬೇಕು. ಫಾರ್ನವರೆಲ್ಲ ತಿಂಗಳ ಸಂಬಳ ತಗೊಳ್ತಾರೆ, ಪೇಟೆ ಜನ ಡರ್ ಪುರ್ ಅಂತ ಕಾರಿನಲ್ಲಿ ಓಡಾಡ್ತಾರೆ, ನಮ್ಗೆ ಮಾತ್ರ ಇದ್ದ ರಸ್ತೆಯನ್ನು ಕಾಲುದಾರಿಯನ್ನು ಮುಚ್ಚುತ್ತಾರೆ. ಎಂತ ಲೆಕ್ಕಾಚಾರ ಇದು? ದುಡಿಯುವ ಸಾಗೋಳಿಯವರು ಅಂದ್ರೆ ಎಲ್ಲರೂ ಸಸಾರ ಮಾಡುದೇ, ನಾವು ಸ್ವಲ್ಪ ಜೋರ್ ಜೋರ್ ಮಾಡದೇ ಇದ್ರೆ ಇದು ಆಗುವ ಜಂಬರದ ಹಾಗೆ ಕಾಣುದಿಲ್ಲ ಅಂತ ಯೋಚನೆಗಳು ತಲೆಯೊಳಗೆ ಅಬ್ಬರ್ತಾಳ ಹಾಕ್ತಾ ಮುತ್ತಣ್ಣ ಸರಬರನೆ ಅಂಗಿ ಪ್ಯಾಂಟು ಹಾಕೊಂಡು ಅರ್ಜಿ ಟೈಪ್ ಮಾಡಿಸಲು ಹೊರಟ. ಪೇಟೆಗೆ ಹೋಗಬೇಕಾದ್ರೆ ಸಮ 6 ಕಿಲೋಮೀಟರ್ ನಡಿಬೇಕು, ಅದು ಚಡಾವು ಮಾರ್ಗ ಆದ್ದರಿಂದ ರಿಕ್ಷಾದವರು ಬರ್ಲಿಕ್ಕೆ ಒಪ್ಪುದಿಲ್ಲ. ಅಡಕ್ಕೆ ಕೊಯ್ಲಾಗಿ ಅದನ್ನ ಪೇಟೆಗೆ ಸಾಗಿಸುವಷ್ಟರಲ್ಲಿ ಮುತ್ತಣ್ಣ ತೇಕ ಮುಲ್ಕ ಆಗ್ತಾನೆ. ಅವನಿಗೆ ಕೆಲವೊಮ್ಮೆ ತಾನು ಕೂಲಿ ಕಾರ್ಮಿಕನಾಗಿದ್ರೆ ಒಳ್ಳೆತ್ತು ಅಂತ ಅನಿಸುದು. ಎಂತಕಂದ್ರೆ ಹೀಗೆ ಅಡಕೆ ಸಾಗಿಸಲು ಜೀಪು ಗೊತ್ತು ಮಾಡುದು, ಘಟ್ಟದ ಬದಿಯಲ್ಲೇ ಆಗೊಮ್ಮೆ ಈಗೊಮ್ಮೆ ಬೀಜುವ ಬಿರುಗಾಳಿಗೆ ತಪತಪನೆ ಮುರಿದು ಬೀಳುವ ತೆಂಗಿನ ಮರಗಳನ್ನು ವಿಲೇವಾರಿ ಮಾಡುವುದು, ಅದಕ್ಕೆ 2 ದಿನ ಕೆಲ್ಸಕ್ಕೆ ಬನ್ನಿ ಅಂತ ಕೆಲಸದವರ ಮನೆ ಮುಂದೆ ಹೋಗಿ ನಿಲ್ಲುವುದು. ಯಾರಿಗ್ ಬೇಕು ಇದೆಲ್ಲ? ಇಂದಿನ ಕೂಲಿ ಇಂದಿನ ಊಟವೇ ಸರಿ, ಯಾವ ಮಂಡ ಬಿಸಿ ಇರುವುದಿಲ್ಲ. ಈ ಪ್ರತಿಷ್ಠೆ ಯಾರಿಗೆ ಬೇಕು ಎನ್ನುವ ಸ್ಮಶಾನ ವೈರಾಗ್ಯದಲ್ಲೇ ಮುತ್ತಣ್ಣ ಪೇಟೆ ತಲುಪಿದ. ಕಂಪ್ಯೂಟರ್ ಅಂಗಡಿಯಲ್ಲಿ ಅರ್ಜಿ ಟೈಪ್ ಮಾಡಿಸಿ 2 ಕಾಪಿ ಮಾಡಿಸಿಕೊಂಡು ಅದಕ್ಕೆ 2 ಲಕೋಟೆ ತಗೊಂಡು ಮಾಮೂಲಿ ವೀಡಾ ಅಂಗಡಿಗೆ ಹೋಗಿ ಸ್ವಲ್ಪ ಮಾವ ಕೊಡು ಮಾರಯ್ಯ ಅಂತ ಕೇಳಿದ. ಏನ್ ಮುತ್ತಣ್ಣ, ಅಡಿಕೆ ಎಲ್ಲ ಒಣಗಿಸಿ ಆಯ್ತಾ ಅಂತ ಬೀಡಾ ಅಂಗಡಿ ಅವ ಕೇಳುತ್ತಲೇ ಮುತ್ತ ಅಲ್ಲಿ ಮತ್ತೆ ತನ್ನ ಕಷ್ಟ ಹರವಿಕೊಂಡು ಕುಳಿತ. ಸಾಗೋರಿ ಎಂಬುದು ನಿಜಕ್ಕೂ ಎಷ್ಟು ಚಂದದ ಊರು! ಸುತ್ತಲೂ ದಟ್ಟ ಹಸಿರಿನಿಂದ ಕಂಗೊಳಿಸುತ್ತಿದ್ದ ಊರಿನಲ್ಲಿ ಹಿಂದೆಲ್ಲ ಕಷ್ಟಪಟ್ಟು ಭತ್ತದ ಬೇಸಾಯ ನಡೆಯುತ್ತಿತ್ತು. ಆದರೆ ಕೋಣಗಳನ್ನ ಕಟ್ಟಿಕೊಂಡು ಮಳೆ ನೀರಿಗೆ ಕಟ್ಟ ಹಾಕಿ ಬೇಸಾಯ ಮಾಡುವುದು ಕಷ್ಟವೆನಿಸಿದಾಗ

ನಿಧಾನವಾಗಿ ಅಡಿಕೆ ಸಿಗಳು ಗದ್ದೆಗಳನ್ನು ಆಕ್ರಮಿಸಿದವು. ಅದೇ ವೇಳೆಗೆ ಸರಿಯಾಗಿ ಇಡೀ ಊರು ಕಾಡಿನ ಭಾಗವಾಗಿ ಅಭಯಾರಣ್ಯಕ್ಕೆ ಸೇರುತ್ತದೆ ಎಂದು ಸರ್ಕಾರ ಘೋಷಿಸಿತು. ಪೇಟೆಯ ಸಾಗೋರಿಗೆ ಬರುವ ಮಣ್ಣಿನ ರಸ್ತೆಯಲ್ಲಿ ಅರ್ಧ ದಾರಿಯವರೆಗೆ ಯಾವುದೇ ಅಡೆತಡೆ ಇಲ್ಲ. ಸಾಗೋರಿ ಪ್ರವೇಶಿಸುವುದಕ್ಕೆ ಇನ್ನೇನು 1 ಮೈಲಿ ಇದೆ ಅನ್ನುವಷ್ಟರಲ್ಲಿ ಈ ಪ್ರದೇಶ ಅಭಯಾರಣ್ಯಕ್ಕೆ ಸೇರಿದೆ ಎಂಬ ಘೋಷಣೆ ಆಗಿತ್ತು. ಊರು ಬಿಟ್ಟು ಹೋಗುವುದಾದ್ರೂ ಎಲ್ಲಿಗೆ? ಹಲವು ತಲೆಮಾರುಗಳಿಂದ ಅಲ್ಲಿಯೇ ನಿಂತ ಕುಟುಂಬಗಳು, ತಮ್ಮೂರಿಗೆ ಡಾಂಬರು ರಸ್ತೆ ಮಾಡುವ ಹಾಗಿಲ್ಲ, ಕರೆಂಟು ಕಂಬಗಳನ್ನು ಊರುವ ಹಾಗಿಲ್ಲ ಎಂಬ ನಿಯಮಗಳನ್ನು ಕೇಳಿದ್ದೇ ಊರಿನಲ್ಲಿದ್ದ ಎಲ್ಲರಿಗೂ ತಲೆಬಿಸಿಯಾಗಿತ್ತು. ಅವರೆಲ್ಲ ಸೇರಿ ನಡೆಸಿದ ಪ್ರತಿಭಟನೆಗಳಿಗೆ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ ಎಲ್ಲರೂ ತಮ್ಮ ತಮ್ಮ ಕೃಷಿ ಕೆಲಸಗಳಲ್ಲಿ ತೊಡಗಿಸಿಕೊಂಡರು. ಪರಿಸ್ಥಿತಿಯ ಅನಿವಾರ್ಯತೆಗಳನ್ನು ಎದುರಿಸುತ್ತಾ ಹೊಂದಾಣಿಕೆ ಮಾಡಿಕೊಂಡು ಜೀವನದ ಗತಿಯೊಂದನ್ನು ಕಂಡುಕೊಂಡಿದ್ದರು. ಆದರೂ ಅಡಕ್ಸಾಗಿಸಲು ಜೀಪುಗಳು ಓಡಾಡುವಷ್ಟರ ಮಟ್ಟಿಗೆ ಸಂಪರ್ಕ ರಸ್ತೆಯನ್ನು ಮಾಡಬೇಕು ಎಂಬ ಇಂಗಿತ ಆ ಊರಿನಲ್ಲಿದ್ದ ಎಲ್ಲರ ಮನದಲ್ಲೂ ಇತ್ತು. ಇತ್ತೀಚೆಗೆ ಮಳೆಯು ತನ್ನ ವೇಳಾಪಟ್ಟಿಯನ್ನು ಮರೆತು ಸುರಿಯಲಾರಂಭಿಸಿದಾಗ ಮಣ್ಣಿನ ಕಾಲುದಾರಿಯು ಸಂಪೂರ್ಣ ಕೆಸರುಮಯವಾಗಿತ್ತು. ಹೇಗಾದರೂ ರಸ್ತೆ ಮಾಡಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಪಂಚಾಯಿತಿಗೆ ಮನವಿ ಪತ್ರಗಳನ್ನು ಕೊಟ್ಟಿದ್ದರು. ಒಂದೆರಡು ಮನವಿಗೆಲ್ಲ ರಸ್ತೆ ಸಿದ್ಧವಾಗುತ್ತದೆಯೇ? ಪೇಟೆಯ ರಸ್ತೆಯನ್ನು ಅಭಯಾರಣ್ಯದ ಅಂಚಿನವರೆಗೆ ಸರಿ ಮಾಡುವುದು, ಅಲ್ಲಿಂದ ಮುಂದೆ ಹಾಗೆಯೇ ಕೈಬಿಟ್ಟು ಅಭಯಾರಣ್ಯ ವ್ಯಾಪ್ತಿ ಮುಗಿದ ಮೇಲೆ ಮತ್ತೆ ಸರಿ ಮಾಡಿ ಡಾಂಬರು ಹಾಕುವುದು ಎಂದು ಪಂಚಾಯಿತಿಯಲ್ಲಿ ನಿರ್ಧಾರವಾಯಿತು. ಸಾಗೋರಿ ಊರಿನ ಜನರಿಗೆ ಅನುಕೂಲವಾಗುವಂತೆ ಜಲ್ಲಿ ರಸ್ತೆಯನ್ನಾದರೂ ಮಾಡಿಕೊಡಬೇಕು ಆಗ್ರಹಕ್ಕೆ ಉತ್ತರ ಸಿಗಲಿಲ್ಲ. ಇದೇ ವಿಚಾರದಲ್ಲಿ ಮಾತನಾಡಲು ಸೋಮಣ್ಣ ಮುತ್ತಣ್ಣನ ಅಂಗಣಕ್ಕೆ ಬಂದಿದ್ದು. ಮುತ್ತಣ್ಣ ಮತ್ತೆ ಅರ್ಜಿ ಬರೆಸಲು ಪೇಟೆಗೆ ಹೊರಟದ್ದು. ಕತೆ ಇಷ್ಟೇ ಅಂದ್ರೆ ಸರಿಯಾಗ್ಲಿಕ್ಕಿಲ್ಲ, ಒಳಗಿನ ಕತೆ ಬೇರೆ ಉಂಟು. ಹಾಗೆ ನೋಡಿದ್ರೆ ಅದುವೇ ಮುಖ್ಯ ಕತೆ. ರಸ್ತೆ ಇಲ್ಲದ ಊರಿಂದ ಮಕ್ಕಳೆಲ್ಲ ಹೊರಟು ಹೋಗುತ್ತಿದ್ದಾರೆ. ಮಕ್ಕಳು ಶಾಲೆಗೆ ನಡೆದುಕೊಂಡು ಹೋಗುವುದು ಕಷ್ಟವಾಗುತ್ತದೆ ಎಂದು ಭಾವಿಸುವ ಅಪ್ಪ ಅಮ್ಮನೇ ಮಕ್ಕಳನ್ನು ವಸತಿ ಶಾಲೆ ಹುಡುಕಿ ಹುಡುಕಿ ಅಲ್ಲಿಗೆ ಕಳಿಸುತ್ತಿದ್ದಾರೆ. ಹೀಗೇ ಆದರೆ ಊರು ಖಾಲಿಯಾಗುವುದು ಖಂಡಿತ ಎಂದು ಎಲ್ಲರಿಗೂ ಗೊತ್ತ ಕತೆ. ಅರ್ಜಿ ಕೊಟ್ಟ ನಂತರ ಮುತ್ತಣ್ಣ ಸೀದಾ ಸುಂದರಣ್ಣನ ದಿನಸಿ ಅಂಗಡಿಗೆ ಬಂದರು. ಸುಂದರಣ್ಣನ ದಿನಸಿ ಅಂಗಡಿಯ ಬಲತುದಿಗೆ ಬೆಂಚು ಮತ್ತೆ 4 ಪ್ಲಾಸ್ಟಿಕ್ ಸ್ಟೂಲ್ ಇದೆ. ಒಂದು ಸ್ಟೂಲ್ ನಲ್ಲಿ ಕೇರಂ ಬೋರ್ಡ್ ಇಟ್ಟು 4 ಸುತ್ತ ಕುಳಿತರೆ ಆಟದ ಮೇಲೊಂದು ಆಟ, ಆಟದ ಮೇಲೊಂದು ಆಟ ಎನ್ನುತ್ತಾ ಸಮಯ ಸರಿದದ್ದೇ ಗೊತ್ತಾಗುವುದಿಲ್ಲ. ಸಾಗೋರಿಯ ಜನರಿಗೆ ಸರಿಯಾಗಿ ನೆಟ್ವರ್ಕ್ ಸಿಗಿಲ್ಲ. ಅವರು ಅದೇ ಜಾಗದಲ್ಲಿ ಕುಳಿತು ತಮಗೆ ಬೇಕಾದ ವಿಡಿಯೋಗಳನ್ನು ಡೌನ್ಲೋಡ್ ಮಾಡುವುದು. ಕೇರಂ ಬೋರ್ಡ್ ಎಂಬ ಕೇಂದ್ರದ ಸುತ್ತ 4 ಊರಿನ ಸುದ್ದಿಗಳು ಒಮ್ಮೆ ಗರಿಬಿಚ್ಚಿ ಹಾರಾಡಿ ಮತ್ತೆ ಕಿಸೆಯೊಳಗೆ ಮನೆ ಕುಳಿತುಕೊಳ್ಳುತ್ತವೆ. ಸಾರಾಯಿ ಏರಿಸಿಕೊಂಡು ಬಂದವರು ಸ್ಟೂಲ್ನಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗದೇ ಇದ್ದಾಗ ಸುಂದರಣ್ಣನೇ ಮೂಲೆಯಲ್ಲಿದ್ದ ಕುರ್ಚಿಯನ್ನು ಕೊಡುವುದಿತ್ತು. ಅಲ್ಲೇ ಅಂಗಡಿಯ ಹೊರಗೆ ನಿಲ್ಲಿಸಿ ಒಂದೆರಡು ಬಾಟಲಿ ನೀರು ತಲೆಗೆ ಸುರಿದು ಅವರ ಕಿಕ್ಕಿಳಿಸುವುದಿತ್ತು. ಅವರ ಅವತಾರವನ್ನು ವಿಡಿಯೋ ಮಾಡಿ ಮತ್ತೆ ಅದನ್ನೇ ನೋಡಿ ಎಲ್ಲರೂ ಹೊಟ್ಟೆ ಹುಣ್ಣಾಗುವಂತೆ ನಗುವುದಿತ್ತು. ಆದರೆ ಅವರು ಹೀಗೆಲ್ಲ ಬಚ್ಚಾಲಿ ಕೆಲಸಗಳನ್ನು ಮಾಡಿ ಬಹಳ ದಿನವಾಗಿತ್ತು. ಯಾಕೆಂದರೆ ಅಲ್ಲಿ ಸೇರುವ ಎಲ್ಲರೂ ಒಂದು ಕೆಲಸವನ್ನು ತಾವೇ ವಹಿಸಿಕೊಂಡಿದ್ದರು, ಅದರ ಬಗ್ಗೆ ಹೆಚ್ಚು ಚರ್ಚೆ ಮಾಡಬಾರದು ಎಂದು ಒಮ್ಮತದ ನಿರ್ಣಯ ಮಾಡಿದ್ದರು. ಅದೆಲ್ಲ ನಡೆದುದು ಒಂದು ದಿನ. ಬಾಲುಸೆಟ್ರು ತಮ್ಮ ಮನೆ ಎದುರೇ ರಸ್ತೆ ಹಾದು ಹೋಗಬೇಕು ಎಂದು ಎಂಜಿನಿಯರ್ ಹತ್ರ ಡೀಲು ಮಾಡಿರುವ ಸುದ್ದಿಯನ್ನ ರಮೇಶ ಮಾತನಾಡಿದವೇ ಅವರಿಗೊಂದು ಉಪಾಯ ಫ್ಲಾಶ್ ಆಗಿತ್ತು. ತಕ್ಷಣವೇ ರಮೇಶ ಹೇಳಿದ, ಎಲ್ಲರೂ ಮೊಬೈಲ್ ದೂರದಲ್ಲಿಟ್ಟು ಬನ್ನಿ. ಅವರೆಲ್ಲ ತಮ್ಮ ತಮ್ಮ ಮೊಬೈಲ್ ಅನ್ನು ಕೇರಂ ಬೋರ್ಡ್ ಮೇಲೆ ಇಟ್ಟರು. ಎಲ್ಲರ ಮೊಬೈಲ್ ಆಫ್ ಆಗಿಯೇ ಎಂದು ರಮೇಶ ಗಮನಿಸಿದ ಬಳಿಕ ಸಮಾಧಾನವಾಗಿ ಮಾತು ಶುರು ಮಾಡಿದ. ವಿಷಯಷ್ಟೇ, ರಸ್ತೆಯು ತನ್ನ ಮನೆಯ ಬಾಗಿಲಿನಲ್ಲೇ ಹಾದು ಹೋಗಬೇಕು ಎಂದು ಬಾಲುಸೆಟ್ರು ಮಸಲತ್ತು ಮಾಡಬಹುದಾದರೆ ಸಾಗೋರಿಯ ಜನರು ತಮ್ಮ ಜೀವನದ ಪಾಡನ್ನು ಕಾಪಾಡಿಕೊಳ್ಳಲು ಏನಾದರೂ ಮಸಲತ್ತು ಮಾಡಬಾರದಾ ಅಂತ ಮಾತು ಶುರುವಾಯಿತು. ರಮೇಶ ತನ್ನ ಒಂದು ಯೋಜನೆಯನ್ನು ರೆಡಿ ಮಾಡಿ ಹೇಳಿದ. ಸ್ವಲ್ಪ ಹೊತ್ತು ಗುಸುಗುಸು ಮಾತನಾಡಿದ ಅವರು ಯೋಜನೆಗೆ ಸ್ವಲ್ಪ ತಿದ್ದುಪಡಿ ಸೂಚಿಸಿ ಒಪ್ಪಿಗೆ ಕೊಟ್ಟರು. ತಾವು ಅದಕ್ಕಾಗಿ ಕೆಲಸ ಮಾಡುವುದಾಗಿ ಹೇಳಿದರು. ಇದರ ಬಗ್ಗೆ ಎಂದೂ ಮಾತನಾಡಲಿಕ್ಕಿಲ್ಲ. ಕೇರ ಮಾಡಲು ಬಂದಾಗಲೇ ಈ ಕೆಲಸದ ಪ್ರಗತಿಯನ್ನು ಪರೋಕ್ಷವಾಗಿ ಹಂಚಿಕೊಳ್ಳುವುದು ಎಂದು ಮಾತಾಯಿತು. ಹೀಗೆ ಪ್ರಗತಿ ಹಂಚಿಕೊಳ್ಳುವ ಉದ್ದೇಶದಿಂದಲೇ ಅವರು ಮುತ್ತ ಅಲ್ಲಿಗೆ ಬಂದಿದ್ದ. ಅರ್ಜಿ ಕೊಡುವುದೇನಿದ್ದರೂ ನೆಪಕ್ಕೆ. ಕೇರಂ ಬೋರ್ಡಿನ ಸುತ್ತ ಅವರೆಲ್ಲ ಆಗಲೇ ಸೇರಿದ್ದರು. ಒಂದೆರಡು ಆಟವಾಗಿತ್ತ ಏನ, ತರಿಸಿದ ಚಾ ಕುಡಿದಿದ್ದರು. ಊಟವು ಒಣಗಿಕೊಂಡು ಅಲ್ಲೇ ಬಿದ್ದಿತ್ತು. ಬಾಯಲ್ಲಿ ಮಾವ ಇಟ್ಟುಕೊಂಡು ಬಂದ ಮುತ್ತ ಮುಖ್ಯವಾದ ವಿಷಯ ಹೇಳಿದ. ನೋಡಿ, ಲಾರಿ ರಾತ್ರಿಯೇ ಬಂದು ನಿಲ್ತದೆ. ಲಾರಿಯ ಒಂದು ಟೈರು ಪಂಕ್ಚರ್ ಮಾಡಿ ಸ್ವಲ್ಪ ದೂರದಲ್ಲಿ ಒಂದು ಸೊಪ್ಪಿನ ಗೆಲ್ಲು ನೆಟ್ಟು ನಿಲ್ಲಿಸುವುದು. ಆಗ ಲಾರಿ ಯಾಕೆ ಅಲ್ಲಿ ನಿಂತಿದೆ ಅಂತ ಯಾರಿಗೂ ಅನುಮಾನ ಬರುವುದಿಲ್ಲ. ಈ ಉಪಾಯ ಎಲ್ರಿಗೂ ಒಪ್ಪಿಗೆ ಆಯಿತು. ಲಾರಿ ಅವನಿಗೆ ಡೌಟ್ ಬರುದಿಲ್ವಾ? ಸುಂದರಣ್ಣನಿಗೆ ಯಾಕೋ ಸ್ವಲ್ಪ ಆತಂಕ. ಲಾರಿ ಅವನಿಗೆ ಈ ವಿಷಯ ಹೇಳಲಿಲ್ಲ. ಸಂಜೆ ಲಾರಿ ತಂದು ಪೇಟೆಯಲ್ಲಿ ನಿಲ್ಲಿಸಿ ಅಲ್ಲಿಂದ ನಾನೇ ಬಂದು ದಾರಿ

ತೋರಿಸ್ತೇನೆ ಅಂತ ಹೇಳಿದ್ದೇನೆ. ಸರಿಯಾಗಿ ಯಾವ ಜಾಗಕ್ಕೆ ಈ ಜಲ್ಲಿ ತರಬೇಕಂತಲೂ ಅವನಿಗೆ ಹೇಳಿಲ್ಲ. ಅವನು ಕೋರೆಯಿಂದ ಕದ್ದ ಮಾಲನ್ನು ಕಮ್ಮಿ ರೇಟಿಗೆ ಕೊಡ್ತಾ ಇರುವುದಲ್ಲ. ಹಾಗೆ ಲಾರಿ ನಮಗೆ ಬೇಕಾದಲ್ಲಿ ಬರುವಾಗ ನಾವೇ ಟೈರ್ ಪಂಕ್ಚರ್ ಮಾಡುವ, ಆಗದಾ? ಮುತ್ತ ಎಲ್ಲರ ಒಪ್ಪಿಗೆಗೆ ಕಾದ. ಆಯ್ತು, ಇದೊಂದು ರಿಸ್ಕಿನದ್ದೇ ಕೆಲಸ, ಆದ್ರೂ ನೀರಿಗೆ ಇಳಿದ ಮೇಲೆ ಚಳಿ ಅಂತ ಹೇಳಲಿಕ್ಕಾಗ್ತದ? ಆದದ್ದಾಗ್ಲಿ. ರಮೇಶ್ ಅಣ್ಣನ ಉತ್ಸಾಹ ಕಮ್ಮಿ ಆಗಿರಲಿಲ್ಲ. ಒಂದು ಲೋಡು ಪುಡಿ ಜಲ್ಲಿ ತಂದರೆ ಅಂದಿನ ಮಟ್ಟಿಗೆ ಸಾಕಾಗುತ್ತದೆ. ಮತ್ತಷ್ಟು ಬೇಕಾದರೆ ಮುಂದಕ್ಕೆ ನೋಡಿಕೊಳ್ಳುವ. ಮೊದಲ ಹಂತದ ಕೆಲಸವಾದರೆ ಸಾಕು. ಅವರವರ ಹಾರೆ ಬಟ್ಟಿಗಳನ್ನು ಅವರವರೇ ತರಬೇಕು. ಗಿಡ ಗಂಟಿ ಜೇಡು ಕಡಿಯಲು ಬೇಕಾದ ಸಲಕರಣೆ ತರಲು ಮೂವರಿಗೆ ತಿಳಿಸಿ ರೆಡಿ ಮಾಡಿಸಿದ್ದಾಯಿತು. ಎಲ್ಲ ಸಿದ್ಧತೆಗಳು ಆದಾಗ ಯುದ್ಧಕ್ಕೆ ಸಿದ್ಧರಾದ ಸೈನಿಕರಂತೆ ಅವರೆಲ್ಲೂ ಸಣ್ಣದೊಂದು ಆವೇಶದಲ್ಲಿದ್ದರು. ಅಂತೂ ಆ ದಿನ ಬಂತು. ರಾತ್ರಿ ಸುಮಾರು 10 ಗಂಟೆಗೆ ಎಲ್ಲರೂ ಸಿದ್ಧರಾಗಿದ್ದರು. ಲಾರಿ ಅದಾಗಲೇ ಬಂದು ಸಾಗೋರಿ ಪ್ರವೇಶಿಸುವ ದಾರಿ ನಿಂತಿತ್ತು. ಮುತ್ತಣ್ಣ, ಸೋಮಣ್ಣ ಮತ್ತು ರಮೇಶನೇ ಗುರಿಕಾರರಂತೆ ನಿಂತರು. ಪೇಟೆಯಂಚಿನಿಂದ ಸಾಗೋರಿ ಕಡೆಗೆ ತೆರಳುವ ಕಾಲು ದಾರಿಯಲ್ಲಿದ್ದ ಗಿಡಗಂಟಿಜುಗಳನ್ನು ಕಡಿದು ಹಾಕುತ್ತಾ ಗುಂಪು ಮುಂದುವರಿಯಿತು. ಏರು ತಗ್ಗುಗಳನ್ನು ಅಗೆದು ಬಗೆದು ಮುಂದೆ ಸಾಗಿತು ತಂಡ. ಕತ್ತಲಿನಲ್ಲಿ ಲಾಟೀನು ಬೆಳಕನ್ನಷ್ಟೇ ಬಳಸಬೇಕೆಂದು ತಾಕೀದು ಮಾಡಿದ್ರಿಂದ ಹೆಚ್ಚಿನ ಬೆಳಕು ದೂರಕ್ಕೆ ಕಾಣುತ್ತಿರಲಿಲ್ಲ. ಸಾಗೋರಿಯ ಕಾಲುದಾರಿಯು ತೆರವಾಗುತ್ತಾ ರಸ್ತೆಯ ರೂಪು ಪಡೆಯುತ್ತಾ ಬಂದಂತೆಯೇ ಲಾರಿಯಿಂದ ಜಲ್ಲಿ ಪುಡಿಯನ್ನು ತಂದು ಪುಟಿಯಲ್ಲಿ ಸುರಿದರು. ಇಲ್ಲಿ ಹಾಕಿ, ಹಾ ಆಚೆ ಬನ್ನಿ, ಈ ಕಡೆ ಈ ಕಡೆ, ನೀರ್ ಬೇಕಾ ಎಂಬ ಮಾತುಗಳ ಹೊರತಾಗಿ ಹೆಚ್ಚು ಮಾತಿರಲಿಲ್ಲ. ಎಲ್ಲರೂ ಕೂಲಿ ಕೆಲಸದಲ್ಲಿ ಕೃಷಿ ಕೆಲಸದಲ್ಲಿ ಪಳಗಿದವರೇ ಆದ್ರಿಂದ ಹೆಚ್ಚು ಕಷ್ಟವಾಗಲಿಲ್ಲ. ರಾತ್ರಿ ಕೆಲಸವನ್ನ ನೋಡಿ ಅರಚುತ್ತಾ ಓಡಾಡಿದ ಹಕ್ಕಿ ಪಕ್ಕಿಗಳ ಧ್ವನಿ ಕೇಳಿ ಮನಸ್ಸು ಅಳುಕಿತು. ಕೆಲಸವು ಅಳುಕಿನಿಂದಲೇ ಸಾಗಿತು. ಆದರೆ ಆ ಹೊತ್ತಿನಲ್ಲಿ ಕೆಲಸವನ್ನು ನಿಲ್ಲಿಸಲು ಯಾರಾದರೂ ಅಲ್ಲಿಗೆ ಬಂದಿದ್ದರೆ ಅವರನ್ನು ತಡೆಯುವುದು ಸುಲಭವಾಗಿರಲಿಲ್ಲ. ಕತ್ತಲು ಮಗ್ಗಲು ಮಗುಚಿಕೊಳ್ಳುತ್ತಿತ್ತು. ಕೆಲಸಗಾರರ ಉಸಿರು ಜೋರಾಗಿ ಪರಸ್ಪರರಿಗೆ ಕೇಳಿಸುತ್ತಿತ್ತು. ಆ ಕತ್ತಲ ಕೆಲಸದಲ್ಲಿ ಅವರ ಕೈಗಳು ತರಚಿದವು. ಕಾಲುಗಳಿಗೆ ಮುಳ್ಳುಗಳು ಕಲ್ಲುಗಳು ಚುಚ್ಚಿದವು. ಒಬ್ಬರು ಎಡವಿ ಬಿದ್ದರು, ಮತ್ತೊಬ್ಬರು ಆಧರಿಸಿದರು. ಹಗಲಿನಲ್ಲೋ ಮತ್ಯಾವುದೋ ವೇಳೆಯಲ್ಲಿಯೋ ಒಬ್ಬರನ್ನು ಕಂಡ್ರೆ ಮತ್ತೊಬ್ಬರು ಅಪಹಾಸ್ಯ ಮಾಡುತ್ತಿದ್ದವರು ಈ ಕತ್ತಲಿನಲ್ಲಿ ಒಬ್ಬರಿಗೊಬ್ಬರು ಆಸರೆಯಂತೆ ನಿಂತು ಕೆಲಸ ಮಾಡಿದರು. ಅಂತೂ ಕೆಲಸ ಮುಗಿತಾ ಬಂತು ಎಂದು ರಮೇಶಣ್ಣನಿಗೆ ಅನಿಸಿದ್ದೇ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೊರಡುವುದೆಂದಾಯಿತು. ಲಾರಿ ಆಗಲೇ ಅಲ್ಲಿಂದ ಹೊರಟು ಹೋಗಿತ್ತು. ಮುತ್ತನ ಡೀಲ್ನಿಂದಾಗಿ ಅಲ್ಲಿಗೊಂದು ಲೋಡು ಹೊಯ್ಗೆಯೂ ಬಂದಿದ್ದರಿಂದ ಬಹಳ ಉಪಕಾರವಾಯಿತು. ಲಾಟೀನುಗಳನ್ನು ನಂದಿಸಿ ಮನೆಯತ್ತ ತೆರಳಿ ಒಂದಿಷ್ಟು ಹೊತ್ತಾಗಿರಬಹುದು. ಬೆಳಿಗ್ಗೆ ಯಾರೂ ಊರಲ್ಲಿ ಕಾಣಿಸಿಕೊಳ್ಳಬಾರದು ಎಂದು ತಾಕೀತು ಮಾಡಲಾಗಿತ್ತು. ಎಲ್ಲರೂ ಮಾಮೂಲಿನಂತೆ ತಮ್ಮ ತಮ್ಮ ಕೆಲಸಗಳಿಗೆ ತೆರಳಬೇಕಿತ್ತು. ಅವತ್ತು ಮುಂಜಾನೆ ಇನ್ನೂ ಮುಸುಕು ತೆಗೆದಿರಲಿಲ್ಲ. ಒಂದು ಭಾರೀ ದೊಡ್ಡ ಸ್ಫೋಟವಾದ ಸದ್ದು ಕೇಳಿಸಿ ಇಡೀ ಸಾಗೋರಿಯೇ ಬೆಚ್ಚಿಬಿದ್ದಿತು. ಬೆನ್ನಿಗೆ ಕೇಳಿದ ಢಮ್ ಢಮಾರ್ ಎಂಬ ಸ್ಫೋಟದ ಸದ್ದಿಗೆ ಹಕ್ಕಿಗಳು ಮತ್ತೆ ಅರಚಾಡಿದವು. ಅಭಯಾರಣ್ಯದ ಒಂದು ಬದಿಯಲ್ಲಿ ಹೊಗೆ ಕಾಣಿಸಿತ್ತು. ಅಲ್ಲೇನಾಗಿದೆ ಎಂದು ಯಾರಿಗೂ ಅಂದಾಜು ಆಗಲಿಲ್ಲ. ಬಾಂಬು ಸ್ಫೋಟವೇ ಅಥವಾ ಗರ್ನಾಲು ಸ್ಫೋಟವೇ? ಯಾರಾದರೂ ಬಂಡೆ ಒಡೆಯಲು ತೂಪು ಇಟ್ಟಿದ್ರೆ? ಗೊತ್ತಾಗದೆ ಜನರು ತೋಚಿದಂತೆ ಮಾತನಾಡಿಕೊಂಡರು. ಒಂದಷ್ಟು ಜನ ಏನಾಗಿದೆ ಎಂದು ನೋಡಲು ಅತ್ತ ಓಡಿದರು. ಸುಂದರಣ್ಣ ಎಂದಿನಂತೆ ಅಂಗಡಿ ಬಾಗಿಲು ತೆಗೆದು ಗುಡಿಸುವ ಶಾಸ್ತ್ರ ಮಾಡಿ ದೇವರ ಫೋಟೋಗೆ ಊದುಗಟ್ಟಿ ಹಚ್ಚುತ್ತಾ ಅತ್ತಲಿಂದ ಟಿವಿಯ ರಿಮೋಟ್ ಒತ್ತಿದ. ನ್ಯೂಸ್ ಚಾನೆಲ್ನಲ್ಲಿ ವರದಿಯು ಬಿತ್ತರಗೊಳ್ಳುತ್ತಿತ್ತು. ಅಭಯಾರಣ್ಯಕ್ಕೆ ಹೊಂದಿಕೊಂಡಂತೆ ಇದ್ದ ಸಣ್ಣ ಊರು ಸಾಗೋರಿಯಲ್ಲಿ ಮುಂಜಾನೆಯೇ ದೊಡ್ಡ ಸ್ಫೋಟ. ಸ್ಫೋಟ ನಡೆದ ಜಾಗದಲ್ಲಿಯೇ ಪತ್ತೆಯಾದ ಕರಪತ್ರಗಳು, ಲೈಟು ಕಂಬಗಳಿಗೆ ಕಟ್ಟಿದ್ದ ರಟ್ಟುಗಳಲ್ಲಿ ಬರೆದ ಸಂದೇಶಗಳು, ರಸ್ತೆಗಳನ್ನು ನಿರ್ಮಿಸುವುದು ನಿಮಗೆ ಗೊತ್ತು, ಟಿವಿಯಲ್ಲಿ ಆ ಪ್ಲೆಕಾರ್ಡ್ಗಳನ್ನು ತೋರಿಸುತ್ತಿದ್ದರು. ಅಷ್ಟರಲ್ಲಿ ಸುಂದರಣ್ಣನ ಮೊಬೈಲಿಗೂ ವಿಡಿಯೋಗಳು ಬಂದು ಟನ್ ಟನ್ ಎಂದು ಸದ್ದು ಮಾಡಿದವು. ಸುಂದರಣ್ಣನಿಗೆ ಗೊತ್ತಿತ್ತು ಇವತ್ತು ಕೇರಂ ಬೋರ್ಡ್ ಸುತ್ತಲೂ ಕುಳಿತುಕೊಳ್ಳಲು ಯಾರೂ ಬರುವುದಿಲ್ಲ ಎಂದು. ಅಷ್ಟರಲ್ಲಿ ಮಗುವನ್ನು ಸೊಂಟದಲ್ಲಿ ಇರಿಸಿಕೊಂಡು ಮುತ್ತಣ್ಣನ ಹೆಂಡತಿ ಅಲ್ಲಿಗೆ ಬಂದಳು. ಎಂತ ಬೇಕಿತ್ತು, ಬೋಯಿನ ಕರ್ಕೊಂಡೇ ಬಂದ್ರಲ್ಲ ಎಂದು ಬೋಣಿ ಮಾಡಲು ತಕ್ಕಡಿ ಸ್ವಚ್ಛ ಮಾಡಿ ಸಿದ್ಧನಾದ. ಅದೇ ಎಂತ ಶಬ್ದ ಅದು ಅಂತ, ಯಾರು ಸ್ಫೋಟ ಮಾಡಿದ್ದು ಅಂತ ಇವ್ರು ಕೇಳ್ತಾನೆ ಇದ್ದಾರೆ. ಅಂಗಡಿಗೆ ಹೋಗಿ ಅಂದ್ರೆ ಹೋಗ್ತಿಲ್ಲ, ಅದಕ್ಕೆ ನಾನೇ ಬಂದೆ. ಎಂತದ ಯಾರಿಗೆ ಗೊತ್ತು, ನಮ್ಮ ಹೊಟ್ಟೆಪಾಡು ನಮ್ಮದಕ್ಕ ಎನ್ನುತ್ತ ಒಂದು ಬೀಡ ಹಾಕಲು ಸುಂದರಣ್ಣ ಎಲೆಯಡಿಕೆ ಸಿದ್ಧ ಮಾಡಿದ. ಬಾಯಿ ತುಂಬಾ ಎಲೆಯಡಿಕೆ ಇದ್ರೆ ಮಾತುಗಳು ಮಿತಿಯಲ್ಲಿರುತ್ತವೆ ಎಂಬಣ್ಣ. ಸಾಮಾನು ಖರೀದಿಸಿದ ಮುತ್ತನ ಹೆಂಡತಿ ಮಗುವನ್ನು ಸೊಂಟಕ್ಕೇರಿಸಿಕೊಂಡು ಅಲ್ಲಿಂದ ಹೊರಟು ಹೋದಳು. ಅಂಗಡಿಯನ್ನು ಗುಡಿಸಿದ ಕಸ, ಪ್ಲೆಕಾರ್ಡ್ಗಳನ್ನು ಕತ್ತರಿಸಿ ಉಳಿಸಿದ ರಟ್ಟಿ ತುಂಡುಗಳು, ಅದರಲ್ಲಿ ಬರೆಯಲು ಬಳಸಿದ ಸ್ಕೆಚ್ ಪೆನ್ನುಗಳನ್ನು ಸೇರಿಸಿ ಒಂದು ಪುಟ್ಟ ಕಸದ ರಾಶಿ ಮಾಡಿದ ಸುಂದರಣ್ಣ ಅದಕ್ಕೆ ಮೊದಲೇ ತಂದಿಟ್ಟುಕೊಂಡ ಸೀಮೆಎಣ್ಣೆ ಸುರಿದು ಬೆಂಕಿ ಹಚ್ಚಿದ. ಇದುವರೆಗೆ ಕೋಡಿ

0: ಬಿಟ್ಟು ರಾಜಲಕ್ಷ್ಮಿಯವರು ಬರೆದು ಪ್ರಸ್ತುತಪಡಿಸಿದ ಕಥೆ ಕಿದಿರಿ. ಮುಂದೆ ಕೇಳಿ ಲೀಲಾ ದಾಮೋದರ್ ಅವರಿಂದ ಲಘುದಾಟಿಯ ಭಾಷಣ ಪತ್ರ ಮರೀಚಿಕೆ.
1: ಸಂಜೆ ಕಚೇರಿಯಿಂದ ಮರಳುತ್ತಿದ್ದಂತೆ ವಠಾರದ ಅಂಚೆಪೆಟ್ಟಿಗೆಯನ್ನು ನೋಡುವುದು ಅಭ್ಯಾಸವಾಗಿ ಬಿಟ್ಟಿದೆ. ನಿರೀಕ್ಷೆ ಭಾವನೆಗಳು ಇಲ್ಲದೆ ಯಾಂತ್ರಿಕ ಈ ಪೆಟ್ಟಿಗೆಯ ಬಾಗಿಲನ್ನು ತೆಗೆಯುವಾಗ ಬಹುತೇಕ ಯಾವುದೇ ಪತ್ರಗಳು ಇರುವುದಿಲ್ಲ. ಕೆಲವೊಮ್ಮೆ ವಾರಕ್ಕೆ ಒಂದು ಸಲವೋ ತಿಂಗಳಿಗೊಂದು ಸಲವೋ ಬರುವ ನಿಯತಕಾಲಿಕಗಳು, ಮತ್ತೊಮ್ಮೆ ವಿದ್ಯುತ್ ಬಿಲ್ಲು, ಮಗದೊಮ್ಮೆ ಯಾವುದಾದರೂ ಸಮಾರಂಭದ ಆಹ್ವಾನ ಪತ್ರಿಕೆಗಳು, ಬ್ಯಾಂಕು ಜೀವ ವಿಮೆಗೆ ಸಂಬಂಧಿಸಿದ ಕಾಗದ ಪತ್ರಗಳು ಇರುತ್ತವೆ. ಅಮ್ಮನ ಪ್ರೀತಿಯನ್ನು, ಅಪ್ಪನ ಕಾಳಜಿಯನ್ನು, ಅಕ್ಕನ ಒಲವನ್ನು, ಅಣ್ಣನ ವಾತ್ಸಲ್ಯವನ್ನು, ಮಿತ್ರರ ಸ್ನೇಹ ವಿಶ್ವಾಸಗಳನ್ನು ಹೊತ್ತ ಪತ್ರಗಳು ಇಂದು ನೆನಪು ಮಾತ್ರ. ನಮ್ಮ ಶಾಲಾ ದಿನಗಳಲ್ಲಿ ನಮ್ಮೂರಿಗೆ ಪ್ರಪ್ರಥಮವಾಗಿ ಅಂಚೆ ಪೆಟ್ಟಿಗೆ ಬಂದಾಗ ನಡೆದ ಸ್ವಾರಸ್ಯಕರ ಘಟನೆಯೊಂದನ್ನು ಹೇಳಲೇಬೇಕು. ಶಾಲೆ ಸಮಾಜದ ಕೇಂದ್ರ ತಾನೇ. ಆ ಕೇಂದ್ರದ ಸುತ್ತ ಒಂದೆರಡಾದರೂ ಅಂಗಡಿಗಳು ಇರುವುದು ಸಾಮಾನ್ಯ. ಒಂದು ಶುಭ ದಿನದಂದು ಅಂಗಡಿಯ ಕಂಬಕ್ಕೆ ಕೆಂಪು ಕೆಂಪಾದ ಡಬ್ಬಿಯೊಂದು ತೂಗುಬಿತ್ತು. ಆಗ ಅದು ಅದೆಂತಹ ಆಕರ್ಷಕ ವಸ್ತುವಾಗಿತ್ತೆಂದರೆ ಶಾಲೆಯ ಎಲ್ಲಾ ಮಕ್ಕಳು ಅಂಚೆ ಡಬ್ಬಿಯನ್ನು ಹೊತ್ತ ಕಂಬಕ್ಕೆ ಪ್ರದಕ್ಷಿಣೆ ಹಾಕಿ ಮುಟ್ಟಿ ಮುಟ್ಟಿ ನೋಡಿ ಸಂಭ್ರಮ ಪಟ್ಟಿದ್ದರು. ಕಾಗದವನ್ನು ಪೆಟ್ಟಿಗೆಯ ತೆರೆದ ಬಾಯಿಯ ಮೂಲಕ ಒಳಗೆ ಹಾಕಬಹುದು, ಪೆಟ್ಟಿಗೆಯ ನಾಲಗೆಯೋ ಎಂಬಂತಹ ಗಟ್ಟಿ ವಸ್ತು ಪತ್ರವನ್ನು ಒಳಹಾಕಲು ಅವಕಾಶ ಕೊಡುತ್ತದೆ, ಆದರೆ ಎತ್ತಿಕೊಳ್ಳಲು ಬಿಡುವುದಿಲ್ಲ. ಬೀಗ ತೆಗೆದೆ ಪತ್ರಗಳನ್ನು ಹೊರತೆಗೆಯಬೇಕಂತೆ. ಆದರೆ ಬೀಗದ ಕೈ ಪೋಸ್ಟ್ ಮ್ಯಾನ್ ಕೈಯಲ್ಲಿ. ಆಹಾ, ಪುಣ್ಯವಂತ! ಕಾಗದ ಬರೆದು ವಿಳಾಸ ಬರೆದು ಪೆಟ್ಟಿಗೆಯೊಳಗಿದ್ದರೆ ಅದು ಸಂಬಂಧಿಸಿದವರಿಗೆ ತಲುಪುತ್ತದಂತೆ. ಅಧ್ಯಾಪಕರು ತರಗತಿಯಲ್ಲಿ ಈ ವಿಷಯವನ್ನು ತಿಳಿಸಿ ಹೇಳಿದರು. ಮಕ್ಕಳು ಪ್ರಯೋಗಶೀಲರಲ್ಲವೇ? ತಾವೊಂದು ಪತ್ರ ಬರೆದು ಅದು ಅಂಚೆ ಡಬ್ಬಿಯಿಂದ ಹೊರಬಂದು ಸಂಬಂಧಿಸಿದವರಿಗೆ ತಲುಪುವುದೆಂದರೆ ಅದೇನು ಸಾಮಾನ್ಯ ಸಂಗತಿಯೇ? ಆತುರ ಬಿದ್ದ ಕೆಲವರು ಪ್ರಯೋಗಕ್ಕೆ ಇಳಿದೇ ಬಿಟ್ಟರು. ಗಿರಿಜೆ ತನ್ನ ತರಗತಿಯ ನಿತ್ಯವೂ ಜೊತೆಗೇ ಶಾಲೆಗೆ ಮನೆಗೆ ಓಡಾಡುವ ಶೋಭೆಗೊಂದು ಪತ್ರ ಬರೆಯುವ ಆಲೋಚನೆ ಮಾಡಿದಳು. ಶೋಭೆಯೂ ಅಷ್ಟೇ, ಗಿರಿಜೆಗೊಂದು ಪತ್ರ ಬರೆಯಲು ನಿರ್ಧರಿಸಿದಳು. ನೋಟ್ಸ್ ಪುಸ್ತಕದಿಂದ ಒಂದೊಂದು ಹಾಳೆ ಹರಿದು ತೆಗೆದು ತಮ್ಮ ಜೀವಮಾನದ ಪ್ರಪ್ರಥಮ ಪತ್ರಗಳನ್ನು ಬರೆದು ಗಿರಿಜೆ ಮೂರನೇ ತರಗತಿ, ಶೋಭೆ ಮೂರನೇ ತರಗತಿ ಎಂದು ವಿಳಾಸಗಳನ್ನು ಬರೆದು ಸಣ್ಣದಾಗಿ ಮಡಚಿ ಅಂಚೆ ಡಬ್ಬಿಯೊಳಗೆ ಹಾಕಿಯೇ ಬಿಟ್ಟರು. ಮರುದಿವಸವೋ ಅದರ ಮರುದಿವಸವೋ ತಮ್ಮ ಹೆಸರಿಗೆ ಬರಬಹುದಾದ ಪತ್ರದ ನಿರೀಕ್ಷೆಯ ಸವಿಗನಸಿನಲ್ಲಿ ತೇಲುತ್ತಿದ್ದವರಿಗೆ ಮುಖ್ಯೋಪಾಧ್ಯಾಯರಿಂದ ಕರೆ ಬಂದಿತ್ತು. ನಡುಗುತ್ತಾ ಅವರ ಕೊಠಡಿಗೆ ಹೋದಾಗ ಅವರ ಮೇಜಿನ ಮೇಲೆ ಇವರಿಬ್ಬರೂ ಬರೆದ ಪತ್ರವಿತ್ತು. ಪಕ್ಕದಲ್ಲೇ ಪೋಸ್ಟ್ ಮ್ಯಾನ್ ಕೂಡ ನಿಂತಿದ್ದ. ಬೆಳಗ್ಗೆ ಬಂದು ಅಂಚೆ ಅಣ್ಣ ಟಪ್ಪಾಲು ಪೆಟ್ಟಿಗೆಯ ಬಾಗಿಲು ತೆರೆದಾಗ ಇಡೀ ಪೆಟ್ಟಿಗೆಯೊಳಗೆ ಇವೆರಡೇ ಮಡಿಚಿದ ಚೀಟಿಗಳು ಇದ್ದವು. ವಿಳಾಸವಿದ್ದಿತಾದರೂ ಅಂಚೆ ಚೀಟಿ ಹಚ್ಚಿರದ, ಲಕೋಟೆಯೊಳಗೂ ಇಡದ ಈ ಕ್ಷುಲ್ಲಕ ಕಾಗದದ ಚೂರುಗಳನ್ನು ನೋಡಿ ಅವನಿಗೆ ನಿರಾಶೆಯಾಗಿತ್ತು. ತಿಳಿ ಹಸಿರು ಬಣ್ಣ ಕೆಲವಾದರೂ ಅಂತರ್ದೇಶೀಯ ಪತ್ರಗಳು ಇದ್ದು ಅವುಗಳನ್ನು ಅಂಚೆ ಕಚೇರಿಗೆ ತೆಗೆದುಕೊಂಡು ಹೋಗಿ ಟಕ್ ಅಂತ ಸೀಲುಗುದ್ದಿ ಸಂಬಂಧಿಸಿದ ವಿಳಾಸಕ್ಕೆ ಬಟವಾಡೆ ಮಾಡುವ ತನ್ನ ಘನ ಕಾರ್ಯ ಎಂತಹ ಹಿನ್ನಡೆ! ಇದನ್ನು ಹೆಡ್ ಮಾಸ್ಟರ್ಗೆ ತೋರಿಸಿ ತಕ್ಕ ಶಾಸ್ತಿ ಮಾಡಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಅಂಚೆ ಡಬ್ಬಿ ಶಾಲಾ ಮಕ್ಕಳ ನೋಟ್ಸಿನ ಹರಿದ ಕಾಗದಗಳಿಂದ ತುಂಬಿ ಹೋಗುತ್ತದೆ ಎಂದು ಆಧಾರ ಸಮೇತ ದೂರು ಕೊಟ್ಟಿದ್ದ. ಸಹೃದಯರಾದ ಹೆಡ್ ಮಾಸ್ಟರ್ಗೆ ಒಳಗೊಳಗೆ ನಗು ಬಂದರೂ ಇವರಿಬ್ಬರನ್ನು ಕರೆದು ಅಂತರ್ದೇಶೀಯ ಪತ್ರದಲ್ಲಿ ಬರೆಯಬೇಕೆಂದು, ಇಲ್ಲವೇ ಲಕೋಟೆಯಲ್ಲಿ ಬರೆದು ಹಾಕಿದರೆ ಅಂಚೆ ಚೀಟಿ ಹಚ್ಚಬೇಕೆಂದು, ಹಣ ಕೊಟ್ಟು ಇವುಗಳನ್ನು ಕೊಂಡುಕೊಳ್ಳಬೇಕೆಂದು ತಿಳಿಯ ಹೇಳಿ ಇನ್ನು ಮುಂದೆ ಮಕ್ಕಳು ಹೀಗೆ ಮಾಡುವುದಿಲ್ಲವೆಂದು ತಿಳಿಸಿ ಪೋಸ್ಟ್ ಮ್ಯಾನ್ ಅನ್ನು ಕಳುಹಿಸಿದ್ದರು. ಪತ್ರದ ಉದ್ದ ಸಂದೇಶ ರವಾನೆ ಅಷ್ಟೇ. ಕಾಳಿದಾಸನ ಮೇಘದೂತದಲ್ಲಿ ಕುಬೇರನ ಶಾಪಕ್ಕೆ ಈಡಾಗಿ ಭೂಮಿಗೆ ದೂಡಲ್ಪಟ್ಟ ಗಂಧರ್ವ ವಿರಹ ತಾಪದಿಂದ ಬಳಲಿ ತನ್ನ ಮಡದಿ ಮೇಘಗಳ ಮೂಲಕ ಸಂದೇಶ ಕಳುಹಿಸುತ್ತಾನೆ. ಗಗನದ ತುಂಬೆಲ್ಲ ಹರಿದಾಡಿದ ಮೇಘಗಳೇ ಪ್ರಾಯ ಜಗತ್ತಿನ ಪ್ರಪ್ರಥಮ ಪತ್ರಗಳು. ಪತ್ರಗಳಲ್ಲದಿದ್ದರೂ ಕವಿಕಲ್ಪನೆಯ ಸಂದೇಶವಹಲಂತೂ ನಿಜವೇ. ಒಡಲು ತುಂಬಿದ ಭಾರವಾದ ಮೋಡಗಳು ಒಂದನ್ನೊಂದು ಘರ್ಷಿಸಿ ಗುಡುಗು ಸಿಡಿಲುಗಳೆಂಬ ಚಮತ್ಕಾರಗಳನ್ನು ಸೃಷ್ಟಿಸುವಾಗ ಅಲಕಾಪುರಿಯ ಭವನವೊಂದರೊಳಗೆ ವಿರಹಿಯಾಗಿ ಕಾಲತಳ್ಳುತ್ತಿರುವ ಯಕ್ಷನ ಮಡದಿಗೆ ಇನಿಯನ ಸಂದೇಶದ ನಿರೀಕ್ಷೆ. ದಂಡಿಯಾದ ಮೋಡಗಳೆಲ್ಲ ಯಕ್ಷನ ಸಂದೇಶವನ್ನು ಹೊತ್ತು ಆಕಾಶ ಮಾರ್ಗವಾಗಿ ಸಾಗಿ ಅಲಕಾರಣವನ್ನೇ ಸೇರುತ್ತಿದೆಯೋ ಎಂದು ಭಾಸವಾಗುತ್ತದೆ ಕಾವ್ಯರಸಿಕರಿಗೆ. ಹಾಗೆ ನೋಡಿದರೆ ನಮ್ಮ ಅಂಚೆ ಎಂಬ ಪದದ ಮೂಲ ರೂಪ ಹಂಸ ತಾನೇ. ನಳದಮಯಂತಿಯರ ಮಧ್ಯೆ ಸಂದೇಶವಾಹಕವಾಗಿ ಕೆಲಸ ಮಾಡಿದ ಹಂಸ ಇಂದು ನಮ್ಮ ಟಪ್ಪಾಲು ವ್ಯವಸ್ಥೆಯ ಮೂಲಕ ಇಡೀ ಹಂಸಕುಲಕ್ಕೆ ಶಾಶ್ವತವಾದ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದೆ. ಆದರೆ ಇಂದು ಈ ಅಂಚೆಯ ಸ್ಥಾನಮಾನಗಳಿಗೆ ಸವಾಲೊಡಿರುವುದು ಎಲ್ಲೆಂದರಲ್ಲಿ ರಿಂಗುಣಿಸುತ್ತಿರುವ ಜಂಗಮವಾಣಿ ಅರ್ಥಾತ್ ಮೊಬೈಲ್ ಫೋನು. ಅದು ಗಂಡಸರ ಕುತ್ತಿಗೆಯ ಹಾರದಲ್ಲಿ ಪದಕವಾಗಿ ಎದೆಯ ಮೇಲೆ ಪೌಡಿಸಿದರೆ ಸ್ತ್ರೀಯರ ವ್ಯಾನಿಟಿ ಬ್ಯಾಗಿನೊಳಗೆ ಬೆಚ್ಚಗೆ ಸದಾ ಸನ್ನದ್ಧ ಸ್ಥಿತಿಯಲ್ಲಿರುತ್ತದೆ. ಹದಿಹರೆಯದವರ ಕಿವಿ ಎಂಬ ಅಂಗದ ಉಪಾಂಗವಾಗಿ ಗೋಚರಿಸಿದರೆ

0: ಬೊಂಡ ಕೆತ್ತುವ ಬೀಡಿ ಸುತ್ತುವ ಲಲನೆಯರ ಸೀರೆಯ ಬಾಳೆಕಾಯಿ ಗಂಟಿನೊಳಗೆ ಅಳಿತಿರುತ್ತದೆ. ಅಡಿಕೆ ಒನೆ ಕೀಳುವವರು, ತೆಂಗಿನಕಾಯಿ ಕೆಡವುವವರು ಮರದ ಮೇಲೇರಿ ಮನೆಯ ಮೇಲೆ ಕುಳಿತು ಗಂಟೆಗಟ್ಟಲೆ ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದರೆ ಕೆಳಗೆ ನಿಂತ ಯಜಮಾನ ಕೈ ಕೈ ಹಿಸುಕಿಕೊಳ್ಳಬೇಕಷ್ಟೇ. ಅಲ್ಲವಾದರೂ ತೆಂಗಿನ ಮರದ ಮೇಲೇರುವಾಗ ಕರೆ ಬರಬೇಕಾದ್ರೆ ಅದೆಷ್ಟು ಮಹತ್ವವಾದ ವಿಚಾರವೋ ಏನೋ. ಎತ್ತರಕ್ಕೆ ಏರಿದಂತೆ ದೂರವಾಣಿಯ ಕರೆ ಗಟ್ಟಿಯಾಗಿಯೂ ಸ್ಪಷ್ಟವಾಗಿಯೂ ಕೇಳಿಸುತ್ತದೆ. ನೆಲ ಬಿಟ್ಟು ಎಲ್ಲರೂ ಮೇಲೇರದವರಾದ್ದರಿಂದ ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ ಎಂಬ ಮೆಲ್ಲೊಲಿಯನ್ನು ಕೇಳಿ ಸುಮ್ಮನಾಗಬೇಕಷ್ಟೇ. ಆಹಾ, ಮರವೇರುವ ಧೀರರಿಗೆ ಮೊಬೈಲ್ ಸಂಪೂವಾಗಿ ಒಲಿಯುವುದು. ಹಿಂದೆ ಅಂಚೆ ವ್ಯವಸ್ಥೆ ಪ್ರಾರಂಭವಾಗುವಾಗ ಪತ್ರವನ್ನು ಸ್ವೀಕರಿಸುವವರು ಅಂಚೆ ವೆಚ್ಚವನ್ನು ಭರಿಸಬೇಕಾಗಿತ್ತಂತೆ. ಮೊದಮೊದಲು ತಮ್ಮ ಹೆಸರಿಗೆ ಬರುವ ಪತ್ರಗಳಿಂದ ಸಂಭ್ರಾಂತಗೊಂಡು ಅಂಚೆ ವೆಚ್ಚ ತೆತ್ತು ಪತ್ರ ಪಡೆಯುತ್ತಿದ್ದವರು ಬರಬರುತ್ತಾ ತಮಗೆ ಬೇಡವಾದ ಕಾಗದ ಪತ್ರಗಳ ವೆಚ್ಚವನ್ನು ಭರಿಸುವುದು ಅನಾವಶ್ಯಕವೆಂದು ಭಾವಿಸತೊಡಗಿದರು. ಕ್ರಮೇಣ ಪತ್ರಗಳನ್ನು ತಿರಸ್ಕರಿಸತೊಡಗಿದರು. ಹೀಗೆ ಸಂಬಂಧಿಸಿದವರ ಕೈ ಸೇರದೆ ತಿರಸ್ಕೃತಗೊಂಡ ಕಾಗದ ಪತ್ರಗಳೆಲ್ಲ ಅಂಚೆಯ ಅಣ್ಣನ ಚೀಲದಲ್ಲೇ ಬಟವಾಡೆಯಾಗದೆ ಉಳಿದು ಅಂಚೆ ಇಲಾಖೆಗೆ ನಷ್ಟದ ಬಾಬತ್ತಾಯಿತು. ಆ ಇಲಾಖೆ ಎಚ್ಚರಗೊಂಡು ಯಾರು ಪತ್ರ ಬರೆಯುತ್ತಾರೋ ಅವರೇ ಅಂಚೆ ವೆಚ್ಚವನ್ನು ತೆರಬೇಕೆಂಬ ಪದ್ಧತಿಯನ್ನು ಜಾರಿಗೆ ತಂದಿತು. ಪತ್ರದ ಸ್ಥಾನವನ್ನು ದೂರವಾಣಿ ಆಕ್ರಮಿಸಿಕೊಂಡ ಮೇಲೆ ಪತ್ರಲೇಖನವೆಂಬ ವಿಶಿಷ್ಟ ಸಾಹಿತ್ಯ ಪ್ರಕಾರ ಮರೆಗೆ ಸರಿಯುತ್ತಿರುವುದಂತೂ ಸತ್ಯ. ಹೌದು, ಪತ್ರಲೇಖನಕ್ಕೂ ಸಾಹಿತ್ಯಕ ಮೌಲ್ಯವಿದೆ. ವಿಜಯನಗರ ಸಾಮ್ರಾಜ್ಯದ ಮಹಾದಂಡನಾಯಕ ಲಕ್ಕಣ ದಂಡೇಶ, ಕನ್ನಡದ ಚಿಣ್ಣರಿಗೆ ಬಂತಿರುವ ಪತ್ರಗುಚ್ಛ, ಲಕ್ಕಣ ದಂಡೇಶನ ಓಲೆಗಳು ನಾಡಿನ ಗತವೈಭವವನ್ನು ಬಿಂಬಿಸಿ ಕನ್ನಡಿಗರಲ್ಲಿ ದೇಶಪ್ರೇಮವನ್ನು ಸ್ವಾಭಿಮಾನವನ್ನು ಬಡಿದೆಬ್ಬಿಸಿದರೆ, ಜನಪ್ರಗತಿ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತಿದ್ದ ಸಾಧನ ಸಂಚಯ ಅಂಕಣ ನಾಡಿನ ಹೆಮ್ಮೆಯ ಸಾಹಿತಿಗಳಾದ ನಿರಂಜನ ಮತ್ತು ಅನುಪಮ ಅವರ ಹಾರ್ದಿಕ ಪ್ರೇಮದ ನವಿರು ಅಭಿವ್ಯಕ್ತಿಯಾಗಿದೆ. ಶ್ರೀಮತಿ ರಾಜೇಶ್ವರಿಯವರ ಅನ್ನ ತೇಜಸ್ವಿ ಗ್ರಂಥದಲ್ಲಿ ತೇಜಸ್ವಿ ಮತ್ತು ರಾಜೇಶ್ವರಿಯವರ ಮಧ್ಯೆ ಹರಿದಾಡಿದ ಪತ್ರಗಳ ಸರಮಾಲೆಯೇ ಇದೆ. ವೈಜ್ಞಾನಿಕ ವೈಚಾರಿಕ ಮನೋಭಾವದ ತೇಜಸ್ವಿ ಎಂಬ ಅಪ್ಪಟ ಪ್ರತಿಭೆಯ ನಿರ್ಣಯ ಪತ್ರಗಳಲ್ಲಿ ಅವರ ಸಾಧನೆಯ ಬೀಜ ಮಂತ್ರಗಳನ್ನು ಗುರುತಿಸಬಹುದು. ಇಂತಹ ವಿಶಿಷ್ಟ ಮೌಲಿಕ ಬರಹಗಳು ಮೊಬೈಲ್ ಫೋನಿನ ಭರಾಟೆಯಲ್ಲಿ ಮೂಡಿಬರುವುದು ಅಸಂಭವ. ಹಿಂದೆಲ್ಲ ಪತ್ರ ಕೈ ಕಾದು ಕುಳಿತು ಅದು ಕೈ ಸೇರಿದಾಗ ತವಕದಿಂದ ಒಡೆದು ಓದುವ ಸುಖ ಇನ್ನು ಮುಂದೆ ಮರೀಚಿಕೆಯೇ. ವಾರಕ್ಕೋ ತಿಂಗಳಿಗೋ ಅಥವಾ ಅದಕ್ಕೂ ಹೆಚ್ಚಿನ ಅಂತರದಲ್ಲಿ ಬರುವ ಪತ್ರಗಳಲ್ಲಿ ಭಾವನೆಗಳು ಸಾಂದ್ರವಾಗಿದ್ದು ಅನುಭವ ಹಾರೈಕೆ ನಿರೀಕ್ಷೆಗಳಿಂದ ಸಮೃದ್ಧವಾಗಿರುತ್ತಿತ್ತು. ಹತ್ತಾರು ಸಲ ಓದಿಸಿಕೊಳ್ಳುತ್ತಿತ್ತು. ವಿಜ್ಞಾನಿಗಳು ಸಂಶೋಧಕರು ಮೊಬೈಲ್ ಬಳಸುವಾಗ ಆಗುವ ವಿಕಿರಣದಿಂದ ಉಂಟಾಗುವ ಕಿವುಡುತನ, ಕ್ಯಾನ್ಸರ್ ಸಂಭಾವ್ಯತೆ ಇತ್ಯಾದಿ ಅಪಾಯಗಳ ಬಗ್ಗೆ ಎಚ್ಚರಿಸುತ್ತಿದ್ದರೂ ಆ ಎಚ್ಚರಿಕೆ ಯಾರಿಗೂ ಕೇಳಿದಂತಿಲ್ಲ. ಬಹುತೇಕ ಎಲ್ಲರೂ ಮೊಬೈಲ್ ದಾಸಾನುದಾಸರೇ. ಅತ್ಯಂತ ಉಪಯುಕ್ತವಾದ ತಾಂತ್ರಿಕ ಸಾಧನವೊಂದು ನಮ್ಮ ಅಧೀನದಲ್ಲಿರದೆ ತಗ್ಗಿಗೆ ನೀರು ನುಗ್ಗಿದಂತೆ ಎಲ್ಲೆಂದರಲ್ಲಿ ವ್ಯಾಪಿಸಿಕೊಂಡು ನಮ್ಮನ್ನೇ ಆಳುವ ಹಂತಕ್ಕೆ ಬಂದು ಮುಟ್ಟಿದೆ. ಬಂಧು ಬಂಧುಗಳ ಮಧ್ಯೆ ಹರಿದಾಡುವ ಬಾಂಧವ್ಯದ ಕೊಂಡಿಗಳಂತಿದ್ದ ಸ್ನೇಹ ಪ್ರೀತಿಯ ಮಹಾಪೂರವನ್ನೇ ತನ್ನೊಂದಿಗೆ ಹೊತ್ತೊಯ್ಯುತ್ತಿದ್ದ ಕಾಗದಗಳು ಇಂದು ಇಲ್ಲವೇ ಇಲ್ಲ ಎಂಬಷ್ಟು ಅಪೂಪವಾಗಿವೆ. ಮಾನವ ಸಂಬಂಧಗಳು ವ್ಯಾವಹಾರಿಕವಾಗುತ್ತಿವೆ. ಪತ್ರದ ನಿರೀಕ್ಷೆಯ ಸುಖ ಕರಗಿ ಹೋಗುತ್ತಿದೆ. ಅಂತರ್ದೇಶೀಯ ಕಾಗದದ ಒಳಗೆಲ್ಲ ಬರೆದು ಮಡಿಚಿದ ಮಡಿಕೆಯಲ್ಲೂ ಒಂದಷ್ಟು ತುಸಿ ಭದ್ರವಾಗಿ ಅಂಟಿಸಿ ಅಂಚೆ ಡಬ್ಬದೊಳಗೆ ಹಾಕಿಬಿಟ್ಟರೆ ವಾರದೊಳಗೆ ಮಗಳಿಗೋ ಮಗನಿಗೋ ಸತಿಗೋ ಪತಿಗೋ ತಲುಪಿ ಬಾಂಧವ್ಯದ ಎಳೆಗಳನ್ನು ಹದವಾಗಿ ಮೀಟಿ ಶ್ರುತಿಗೊಳಿಸಿ ಅವರ ಭಾವನೆ ಪ್ರೀತಿ ವಾತ್ಸಲ್ಯಗಳನ್ನೆಲ್ಲ ತಂದು ಇಲ್ಲಿ ಇವರ ಮಡಿಲಲ್ಲಿ ಸುರಿದು ಅವರ ಸಂಭ್ರಮಕ್ಕೆ ಸಾಕ್ಷಿಯಾಗುವ ಓಲೆಗಳೆಲ್ಲ ಎಲ್ಲಿ ಹೋದವೋ.
1: ಇದುವರೆಗೆ ಲೀಲಾ ದಾಮೋದರ್ ಅವರಿಂದ ಲಘುದಾಟಿಯ ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಗಿದೆ.

0: ಆಕಾಶವಾಣಿ ಮಡಿಕೇರಿ, ಸಮಯ 12:30.
1: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್.

0: ಬಹು ದೊಡ್ಡ ಕಲೆಕ್ಷನ್ಸ್ ಇದೆ, ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
0: ಸಿಂಚು, ರೀನಾ ಅಮ್ಮ ಇಲ್ಲಿ.
2: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
1: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಬೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
2: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
0: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: ಕವಿತಾ ಬಾರೇ, ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
6: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
5: ಎಲ್ಲಿ ಬಿಸಾಕೋದು?
6: ಇಲ್ಲೇ ಮನೆ ಮುಂದೆ ಆ ಕಡೆಗೆ ಬಿಸಾಡ್ಬೇಕು.
5: ಏನಕ್ಕೆ?

0: ಕವಿತಾ ಬಾರೆ ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ಲಿ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ ಆ ಕಡೆಗೆ ಬಿಸಾಡ್.
0: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
1: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೇ, ಅವ್ರು ತಗೊಂಡೋಗ್ಲಿ.
0: ನಿಮ್ಮ ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು, ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು, ಎರಡನ್ನೂ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರು.
1: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು, ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನೆಟ್ಟಿದ್ಯಲ್ವಾ, ಅದಕ್ಕೂ ನೀನ್ ಹಸಿ ಕಸನ ಗೊಬ್ಬರ ತರಾನು ಹಾಕಬಹುದು.
1: ಒಳ್ಳೆ ವಿಚಾರ, ಇದನ್ನ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
3: ಸಮಯ 12:35 ಆಗಲಿದೆ. ಇನ್ನು ಮುಂದೆ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ನೇತ್ರದಾನದ ಮಹತ್ವ ಕುರಿತಾಗಿ ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನೇತ್ರ ತಜ್ಞರಾದ ಡಾಕ್ಟರ್ ಶೈಲಜಾ ಎಸ್ ಅವರು. ಮೇಡಮ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಸುಂದರ ಜಗತ್ತನ್ನ ನೋಡ್ಲಿಕ್ಕೆ ಇದ್ದಂತಹ ಕಣ್ಣುಗಳು ಇದ್ದಕ್ಕಿದ್ದಂಗೆ ಯಾವಾಗ ಬೇರೆ ಬೇರೆ ಕಾರಣಗಳಿಂದ ಅದು ಕಣ್ಣು ಕಳ್ಕೊಂಡ್ಬಿಡ್ತೀವಿ. ಆ ದೃಷ್ಟಿ ಕಳ್ಕೊಂಡಂತಹ ಕಣ್ಣು ಮತ್ತೆ ವಾಪಸ್ಸು ಕಣ್ಣನ್ನ ಕೂರಿಸಿ ಮತ್ತೆ ಆ ಸುಂದರ ಜಗತ್ತನ್ನ ನೋಡ್ಲಿಕ್ಕೆ ಒಂದು ವೈದ್ಯಕೀಯ ಜಗತ್ತು ಬೆಳೆದಿದೆ. ಹಾಗಾಗಿ ಈ ನೇತ್ರದಾನದ ಬಗ್ಗೆ ಇವತ್ತು ನಾವು ಮಾತಾಡಬೇಕಾಗಿದೆ. ಇದು ಸುಲಭವಾಗಿ ನೇತ್ರದಾನ ಮಾಡ್ಲಿಕ್ಕೆ ಆಗತ್ತಾ, ಇದರ ಪರಿಣಾಮಗಳೇನು, ಎಂಥವರು ನೇತ್ರದಾನ ಮಾಡಬಹುದು ಇತ್ಯಾದಿ ವಿಷಯಗಳನ್ನು ನಾವು ಮಾತಾಡಬೇಕಾಗಿದೆ. ಮೇಡಮ್, ಈಗ ಒಬ್ಬ ಸಾಮಾನ್ಯ ವ್ಯಕ್ತಿಯ ಕಣ್ಣಿನ ಆರೋಗ್ಯದ ಬಗ್ಗೆ ಮಾತಾಡೋಣ. ಹೇಗಿರುತ್ತೆ ಮನುಷ್ಯನ ಕಣ್ಣು?
2: ಸರ್, ಕಣ್ಣು ಅನ್ನೋದು ನಾವು ಈ ಪ್ರಪಂಚ ನೋಡ್ಬೇಕು ಅಂದ್ರೆ ಕಣ್ಣು ಅನ್ನೋದು ಒಂದು ವಿಂಡೋ ಇದ್ದಂಗೆ. ಸೊ ಅದ್ರ ಮುಖಾಂತರನೇ ನಾವು ನೋಡ್ಬೇಕು. ಸೊ ನಾವೇನಾದ್ರು ದೃಷ್ಟಿ ನೋಡ್ಬೇಕು ಅಂತಂದ್ರೆ ಕಪ್ಪು ಗುಡ್ಡೆ ಮುಂದೆ ಏನು ಬ್ಲ್ಯಾಕ್ ಆಗಿ ಕಾಣುತ್ತೆ, ಕಾರ್ನಿ ಅಂತ ಹೇಳ್ತೀವಿ, ಅದರಿಂದ ಹಿಡಿದು ರೆಟಿನಾ, ಆಪ್ಟಿಕ್ ನಾವು, ಮತ್ತೆ ಕಣ್ಣೊಳಗೆ ಲೆನ್ಸ್ ಅಂತ ಹೇಳ್ತೀವಿ, ಎಲ್ಲಾ ಸರಿ ಇದ್ರೇನೆ ನಮ್ಗೆ ದೃಷ್ಟಿ ಚೆನ್ನಾಗಿ ಕಾಣೋದು. ಸೊ ಇದರಲ್ಲಿ ಯಾವುದಕ್ಕೆ ಏನು ತೊಂದರೆ ಆದ್ರೂ ನಮ್ಗೆ ದೃಷ್ಟಿ ಮೇಲೆ ಪರಿಣಾಮ ಬೀಳುತ್ತೆ.
1: ಅಂದ್ರೆ ಸಾಮಾನ್ಯ ನಾವು ಕಣ್ಣು ಅಂತಂದ್ರೆ ಇಡಿಯಾಗಿ ಕಣ್ಣನ್ನು ನೋಡ್ತೀವಿ, ಆದ್ರೆ
2: ಮೊದಲನೇದು ಇಂಪಾರ್ಟೆಂಟ್ ಅಂತಂದ್ರೆ ಕಾರ್ನಿಯಾನೇ ಕಪ್ಪು ಭಾಗ.
1: ಈಗ ನೇತ್ರದಾನದ ಬಗ್ಗೆ ನಾವು ಇವತ್ತು

0: ಸಾಕಷ್ಟು ಚರ್ಚೆ ಮಾಡಬೇಕಾಗಿದೆ. ಯಾಕಂದರೆ ಬೇರೆ ಬೇರೆ ಕಾರಣಗಳಿಂದ ಕಣ್ಣು ಕಳ್ಕೊಂಡವರಿಗೆ ಜಗತ್ತು ಕತ್ಲಾದಾಗ ಮೊದಲು ಕಣ್ಣಿರುತ್ತೆ, ನಂತರ ಕಣ್ಣು ಹೋದ ನಂತರ ಅವರಿಗೆ ಬದುಕಾಗಲ್ಲ, ಒಂದು ಕ್ಷಣ ಇರೋಕ್ಕಾಗಲ್ಲ. ಅಂಥ ವ್ಯಕ್ತಿಗಳಿಗೆ ಕಣ್ಣು ದಾನ ಮಾಡುವಂತಹ ಒಂದು ಕೆಲಸ, ಕಣ್ಣನ್ನು ಮತ್ತೆ ವಾಪಸ್ ಜೋಡಿಸಬಹುದು ಅಂತಲ್ಲುವಂತಹ ವಿಚಾರ ಇವೆಲ್ಲ ಮುನ್ನೆಲೆಗೆ ಬಂದಿದ್ದು.
1: ಸರ್, ಚೆನ್ನಾಗಿ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಎಲ್ಲ ಆಗ್ತಿರೋದು ಒಂದು 20-30 ವರ್ಷದಿಂದ. ಆವಾಗ ಅಷ್ಟು ಅರಿವಿರಲಿಲ್ಲ. ಸೊ ಕಣ್ಣಿಂದು ಟ್ರಾನ್ಸ್ಪ್ಲಾಂಟೇಷನ್, ಏನು ಕಣ್ಣು ದಾನ ಮಾಡೋದು ಮತ್ತೆ ಕಣ್ಣಿ ಟ್ರಾನ್ಸ್ಪ್ಲಾಂಟ್ ಮಾಡೋದು, ಅದು ಸ್ವಲ್ಪ ಮಟ್ಟಿಗೆ ಇರ್ತಿತ್ತು. ಈಗ ಬರ್ತಾ ಬರ್ತಾ ಟೆಕ್ನಾಲಜಿನೂ ಜಾಸ್ತಿ ಆಗಿದೆ ಮತ್ತೆ ಅವೇರ್ನೆಸ್ ಜನಗಳಲ್ಲಿ ತುಂಬಾ ಬರ್ತಾ ಇರೋದ್ರಿಂದ ಈಗ ನಮ್ಮ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ಸ್ ಜಾಸ್ತಿ ಆಗ್ತಿದೆ. ಅದರಲ್ಲೂ ಈಗ ನಾವು ಪೂರ್ತಿ ಕಪ್ಪುಗುಡೆನೂ ನಾವು ಚೇಂಜ್ ಮಾಡೋದಿಲ್ಲ, ಈಗ ನಾವು ಲೇಯರ್ಡ್ ಸರ್ಜರಿ ಅಂತ ಹೇಳ್ತೀವಿ. ಎಷ್ಟು ಕಪ್ಪುಗುಡೆ ಡ್ಯಾಮೇಜ್ ಆಗಿದೆ ಅಷ್ಟು ಮಾತ್ರ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಅದು ಕಪ್ಪುಗುಡೆ ಮುಂದೆ ಭಾಗ ಮಾತ್ರ ಆಗಿದ್ರೆ ಆಂಟಿರಿಯರ್ ಲ್ಯಾಮೆಲ್ಲರ್ ಕೆರಟೋಪ್ಲಾಸ್ಟಿ ಅಂತ ಮಾಡ್ತೀವಿ, ಒಳಗಿನ ಭಾಗ ಮಾತ್ರ ಲೇಯರ್ ಇದಾಗಿದ್ರೆ ಡಿಸೆಕ್ ಅಂತ ಮಾಡ್ತೀವಿ. ಸೊ ಈ ರೀತಿ ತುಂಬಾ ಟೆಕ್ನಾಲಜಿ ಆಗಿರೋದ್ರಿಂದ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ಸ್ ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ.
0: ಅಂದ್ರೆ ಈಗ ಒಬ್ಬ ವ್ಯಕ್ತಿ ಮರಣ ನಂತರ ಇಂತಿಷ್ಟು ವ್ಯಕ್ತಿಗಳಿಗೆ ತನ್ನ ಬೇರೆ ಬೇರೆ ಅಂಗಾಂಗಗಳನ್ನ ದಾನ ಮಾಡಿ ಇಂತಿಷ್ಟು ಜನರಿಗೆ ಅವನು ಜೀವ ಕೊಡಬಲ್ಲ ಅಂತ ಹೇಳಿ ಈಗೆಲ್ಲ ಮಾತಾಡ್ತೀವಿ ನಾವು. ಒಂದೇ ವ್ಯಕ್ತಿಯ ಕಣ್ಣನ್ನ ಬೇರೆ ಬೇರೆ ವ್ಯಕ್ತಿಗಳಿಗೂ ಕೂಡ ಅದರ ಬೇರೆ ಬೇರೆ ಭಾಗಗಳನ್ನ ಅವಶ್ಯಕತೆ ಇರೋ ರೀತಿಯಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಒಳಬಳಿಕೆ ಮಾಡಕ್ಕಾಗತ್ತ
1: ಸರ್? ಒಂದು ಕಣ್ಣನ್ನ ಮುಂಚೆ ಇಬ್ಬರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಿದ್ರು, ಇವಾಗ 4 ಜನಕ್ಕಿಂತ ಮೇಲೆ ಮಾಡಬಹುದು. ಯಾವ ರೀತಿ ಮಾಡಬಹುದು ಅಂದ್ರೆ, ಅದು ಕಪ್ಪುಗುಡೆ ಅದು ಟ್ರಾನ್ಸ್ಪರೆಂಟ್ ಏನಿದೆ ಅದನ್ನ 2 ಲೇಯರ್ ಆಗಿ ಮಾಡಬಹುದು. ಒಂದು ಆಂಟಿರಿಯರ್ ಲ್ಯಾಮೆಲ್ಲರ್ ಅಂತ ಹೇಳ್ತೀವಿ, ಆಮೇಲೆ ಪೋಸ್ಟೀರಿಯರ್ ಲ್ಯಾಮೆಲ್ಲರ್ ಅಂತ ಹೇಳ್ತೀವಿ. ಇದನ್ನ ಇಬ್ಬರಿಗೆ ಹಾಕ್ಬೋದು. ಇದಲ್ದಿರೋ ಸ್ಟೆಮ್ ಸೆಲ್ಸ್ ಕೂಡ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಕಪ್ಪುಗುಡ್ಡೆ ಬಿಳಿಗುಡ್ಡೆ ಜಂಕ್ಷನ್ ಅಲ್ಲಿ ಏನ್ ಸ್ಟೆಮ್ ಸೆಲ್ಸ್ ಇದೆ, ಅದರ ಸುತ್ತ ಏನ್ ಸ್ಟೆಮ್ ಸೆಲ್ಸ್ ಇದೆ, ಅದನ್ನ ಮಾತ್ರ ಕೆಡೆವರಿಕ್ ಲಿಂಬಲ್ ಟ್ರಾನ್ಸ್ಪ್ಲಾಂಟ್ಸ್ ಅಂತ ಹೇಳ್ತೀವಿ ನಾವು, ಕೆರಟೋ ಲಿಂಬಲ್ ಆಲೋಗ್ರಾಫ್ಸ್ ಅಂತ. ಸೊ ಅದನ್ನ 2 ಭಾಗ ಮಾಡಿ ಅದು ಅಂದ್ರೆ ಒಂದು ಕಣ್ಣನ್ನ ಇನ್ನೊಬ್ಬರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಈ ರೀತಿ ನೋಡಿದ್ರೆ 3ರಿಗೆ ಮಾಡಬಹುದು. ಲಿಂಬಲ್ ಸ್ಟೆಮ್ ಸೆಲ್ಸ್ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು, ಒಂದು ಆಂಟಿರಿಯರ್ ಲ್ಯಾಮೆಲ್ಲರ್ ಕೆರಟೋಪ್ಲಾಸ್ಟಿ ಮಾಡಬಹುದು, ಒಂದು ಪೋಸ್ಟೀರಿಯರ್ ಲ್ಯಾಮೆಲ್ಲರ್ ಕೆರಟೋಪ್ಲಾಸ್ಟಿ ಮಾಡಬಹುದು. ಮತ್ತೆ ಇದು ಬಿಳಿಗುಡ್ಡೆ ಏನು ಸ್ಕ್ಲೀರಾ ಅಂತ ತಗೋತೀವಿ, ಅದು ಸಣ್ಣ ಸಣ್ಣ ಪ್ಯಾಚಸ್, ಸ್ಕ್ಲೀರಲ್ ಪ್ಯಾಚ್ ಗ್ರಾಫ್ಟ್, ಸುಮಾರು ಜನಗೆ ಸ್ಕ್ಲೀರಲ್ ಪ್ಯಾಚ್ ಗ್ರಾಫ್ಸ್ ಮಾಡಬಹುದು. ತೊ ಬರೀ 2-4 ಅಲ್ಲ, ಸುಮಾರು ಜನಗೆ ಕಣ್ಣನ್ನ ಯೂಸ್ ಮಾಡಬಹುದು. ಸ್ಟೆಮ್ ಸೆಲ್ಸ್ ದೃಷ್ಟಿ ಕೊಡೋದಿಲ್ಲ, ಅದು ಮುಂಚೆ ಅಂದ್ರೆ ನೆಕ್ಸ್ಟ್ ಕಣ್ಣಿಗೆ ಹೀಲ್ ಆಗ್ಲಿಕ್ಕೆ ಸ್ಟೆಮ್ ಸೆಲ್ಸ್ ಅಂತ. ನಾವಿವಾಗ ಒಂದು ಕೆಮಿಕಲ್ ಇಂಜುರಿ ಆಗಿರ್ಬೋದು, ಅವ್ರಿಗೆ ಸುಣ್ಣ ಬಿದ್ದು ಎಲ್ಲ ಇದು ಲಿಂಬಲ್ ಸ್ಟೆಮ್ ಸೆಲ್ಸ್ ಡ್ಯಾಮೇಜ್ ಆಗಿರುತ್ತೆ, ಅವ್ರಿಗೆ ನಾವು 2 ಕಣ್ಣಲ್ಲೇ ಲಿಂಬಲ್ ಸ್ಟೆಮ್ ಸೆಲ್ಸ್ ಡ್ಯಾಮೇಜ್ ಆಗಿರೋರಿಗೆ ಕೆಡೆವರಿಕ್ ಲಿಂಬಲ್ ಸ್ಟೆಮ್ ಸೆಲ್ಸ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಕಣ್ಣು ದಾನ ಮಾಡಿರೋರ್ದು ಲಿಂಬಲ್ ಸ್ಟೆಮ್ ಸೆಲ್ಸ್ ತಗೊಂಡು ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಅದು ನೆಕ್ಸ್ಟ್ ಆತರ ಸರ್ಜರಿಸು ಮಾಡಬಹುದು. ಬಟ್ ದೃಷ್ಟಿ ಅಂತ ಅಂದ್ರೆ ಇಬ್ಬರಿಗೆ ಕೊಡಬಹುದು, ಒಂದು ಕಣ್ಣನ್ನ ಇಬ್ಬರಿಗೆ ಕೊಡಬಹುದು. ಸೊ 2 ಕಣ್ಣನ್ನ 4 ಜನ ಕೊಡಬಹುದು.
0: ನಾವು ಅನ್ಕೊಂಡಿದ್ವಿ ಕಣ್ಣು ಒಂದು ಸಿಕ್ಕರೆ ಇನ್ನೊಬ್ಬ ವ್ಯಕ್ತಿಗೆ ಅದೇ 2 ಕಣ್ಣು ಮಾತ್ರ ದಾನ ಮಾಡಬಹುದು, ಮತ್ತೆ ಅದರಿಂದ ಅವರಿಗೆ ಅಷ್ಟು ಉಪಯೋಗ ಬರುತ್ತೆ ಅನ್ಕೊಂಡಿದ್ವಿ. ಈ ಒಂದು ವಿಷಯ ಅದೇ ನೇತ್ರದಾನದ ಬಗ್ಗೆ, ನೇತ್ರವನ್ನ ಹೇಗೆ ದೃಷ್ಟಿಗಾಗಿ ಬಳಸ್ತಾರೆ ಅಂತ ನಾವು ತಿಳುವಳಿಕೆ ಪಡಿತಾ ಹೋದಂಗೆ ಅದ್ರ ವಿಸ್ತಾರ ಆಗುತ್ತೆ. ಹೇಗಿದೆ ವೈದ್ಯಕೀಯ ಜಗತ್ತು ಬೆಳೆದಿದೆ ಅಂತ ಹೇಳಿ, ಬಹಳ ಹಿಂದೆ ತುಂಬಾ ಕಷ್ಟ ಇದ್ದದ್ದು ಇವತ್ತು ತುಂಬಾ ಸುಲಭ ಆಗಿದೆ. ಹಾಗಾಗಿ ಯಾವ್ಯಾವ ಕಾರಣಗಳಿಂದಾಗಿ ಮನುಷ್ಯನಿಗೆ ದೃಷ್ಟಿ ಹೋಗ್ಬಿಡುತ್ತೆ ಅಂತೀರಾ? ಈಗ ಹುಟ್ಟು ಕುರುಡು ಇರುತ್ತೆ, ಒಂದು ಇರುತ್ತೆ, ನನ್ನ ನಡುವೆ ಅಪಘಾತಗಳಿಂದ ಆಗುತ್ತೆ, ಬೇರೆ ಬೇರೆ ಕಾರಣಗಳಿಂದಾಗಿ ಏನೇನು ಸ್ವಲ್ಪ ಎಲ್ಲೆಲ್ಲಿ ಕಣ್ಣುಗಳನ್ನ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಅದು ಹೇಳಿ.
1: ಸರ್, ದೃಷ್ಟಿ ಅನ್ನೋದು ಕಾಮನ್ ಆಗಿ ಈಗ ಕೆಟ್ರಾಕ್ಟ್ ಇಂದನೂ ಕಮ್ಮಿ ಆಗುತ್ತೆ, ಬಟ್ ಅದು ಕೆಟ್ರಾಕ್ಟ್ ಸರ್ಜರಿ ಮಾಡಿ ಸರಿ ಮಾಡಬಹುದು. ಬೇರೆ ರೀತಿ ಅಂದ್ರೆ ಡಯಾಬಿಟಿಕ್ ರೆಟಿನೋಪತಿ, ಗ್ಲೋಕೋಮಾ, ಇದೆಲ್ಲ ಒಂದ್ ರೀತಿ. ಇದನ್ನೆಲ್ಲ ನಾವು ಟ್ರೀಟ್ಮೆಂಟ್ ಕೊಟ್ಟು ಆತರ ಮಾಡಬಹುದು, ಬಟ್ ಇದಕ್ಕೆಲ್ಲ ಟ್ರಾನ್ಸ್ಪ್ಲಾಂಟ್ ಬರೋದಿಲ್ಲ. ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಇಲ್ಲ ಆ ಕಣ್ಣು ದಾನ ಅಂತ ಏನ್ ಹೇಳ್ತೀವಿ, ಅದು ಬರೀ ಕಪ್ಪು ಗುಡ್ಡೆಗೆ ಬಂದಿರುವಂತ ತೊಂದರೆಗಳು ಮಾತ್ರ. ಕಪ್ಪು ಗುಡ್ಡೆಗೆ ಒಂದು ಅಲ್ಸರ್ ಬಂದು ಇಲ್ಲ ಏನಾರ ಗಾಯ ಆಗಿ ಟ್ರಾಮಾ ಅಂತ ಹೇಳ್ತೀವಿ, ಇಲ್ಲ ಅಂತಂದ್ರೆ ಈಗ ನಾನು ಏನ್ ಹೇಳದೆ ಕೆಮಿಕಲ್ ಇಂಜುರಿ ಅಂತ, ಈ ರೀತಿ ಕಪ್ಪು ಗುಡ್ಡೆಗೆ ತೊಂದರೆ ಆಗಿದ್ರೆ ಇದು ರಿವರ್ಸಿಬಲ್ ಬ್ಲೈಂಡ್ನೆಸ್. ಏನ್ ಡ್ಯಾಮೇಜ್ ಆಗಿದೆ ಆ ಕಪ್ಪು ಗುಡ್ಡೆನ ತೆಗೆದು ಬೇರೆಯವ್ರ ಕಪ್ಪು ಗುಡ್ಡೆನ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಈಗ ನಮ್ಮ ವಾಚ್ಗೆ ಗಾಜ್ ಇದ್ದಂಗೆ, ವಾಚ್ ಅಲ್ಲಿ ಬ್ಯಾಟ್ರಿ ಇರುತ್ತೆ, ಮೆಷಿನ್ ಇರುತ್ತೆ, ಬಟ್ ಗಾಜ್ ಏನು ಒಡೆದು ಸ್ಕ್ರಾಚ್ ಆದ್ರೆ ನಾವು ಹೆಂಗ್ ರಿಪ್ಲೇಸ್ ಮಾಡ್ತೀವಿ ಗಾಜನ, ಅದೇ ರೀತಿ ಕಪ್ಪು ಗುಡ್ಡೆನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ವಿಷನ್ ರಿಕವರ್ ಆಗುತ್ತೆ.
0: ಅನೇಕ ಚಿಕಿತ್ಸೆಗಳ ಮೂಲಕ ಹೇಗೆ ನೀವು ಆಪರೇಷನ್ ಮಾಡ್ತಿರೋ ಹಾಗೆ ಕಣ್ಣಿನ ಯಾವ ಭಾಗದಲ್ಲಿ ಏನು ತೊಂದರೆ ಆಗಿದೆ ಅಷ್ಟನ್ನೇ ಬೇಕಾದ್ರೆ ನೀವು ಸರಿಪಡಿಸಬಹುದು.
1: ಹೌದು,
0: ಕಣ್ಣಿನ ಕಾರ್ನಿಯಾಗಳನ್ನೇ ಅಷ್ಟೇ ನೀವು ಅದನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿ.
1: ಹೌದು ಸರ್, ಎಲ್ಲದಕ್ಕೂ ಟೆಕ್ನಾಲಜಿ, ನಾಲೆಜ್ ಮತ್ತೆ ಇದೆಲ್ಲ ಹೆಲ್ಪ್ ಆಗುತ್ತೆ. ಈಗ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ಗೆ ಅಡ್ಮಿಷನ್ ಮಾಡ್ಬೇಕು ಅದೇನು ಇಲ್ಲ, ಪೇಷಂಟ್

0: ಬರ್ತಾರೆ, ಆಪರೇಷನ್ ಮಾಡ್ಕೊಂಡು ಅವತ್ತೇ ಮನೆಗೆ ಹೋಗ್ಬೋದು. ಸೊ ಆ ರೀತಿ ಆಗಿದೆ ಸರ್, ಈಗ ಇವಾಗ ಸಿಂಪಲ್ ಆಗಿದೆ ಸರ್ಜರೀಸ್ ಎಲ್ಲ. ಈಗ ಬರೀ ಕಪ್ಪುಗುಡ್ಡೆ ಪ್ರಾಬ್ಲಮ್ ಮಾತ್ರ ಇರೋರಿಗೆ ಕಪ್ಪುಗುಡ್ಡೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆ. ಈಗ ಕೆಲವೊಂದು ಮಕ್ಕಳು ಹುಟ್ಟತಾನೆ ಕೆಲವೊಂದು ಡಿಸ್ಟ್ರೋಫಿಯಿಂದ ಹುಟ್ಟಿರ್ತಾರೆ, ಅಂದರೆ ಕಪ್ಪುಗುಡ್ಡೆ ಮಾತ್ರ ಬೆಳ್ಳಗಾಗಿರುತ್ತೆ, ಮಿಕ್ಕಿದ್ದು ಕಣ್ಣೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗಿರುತ್ತೆ, ಅವ್ರಿಗೆ ತುಂಬ ಚೆನ್ನಾಗಿ ವಿಷನ್ ಬರುತ್ತೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡಿದ ಕೂಡಲೇ. ಪ್ಲಸ್ ಅವ್ರಿಗೆ ವಿಷನ್ ಬರೋದ್ರಿಂದ ಅವ್ರದ್ದು ಲೈಫ್ ಇಂಪ್ರೂವ್ ಆಗುತ್ತೆ, ಬಿಕಾಸ್ ಅದೇ ಯಂಗ್ ಏಜಲ್ಲಿ ಇರ್ತಾರೆ. ಇಂಜುರಿ ಆದಾಗ ಬರೀ ಕಾರ್ನಿಯಾಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅದು ಸೂಚರ್ ಮಾಡಿ ಗ್ಲಾಸಸ್ ಕೊಟ್ಟು ಇಲ್ಲ ಕಾಂಟ್ಯಾಕ್ಟ್ ಲೆನ್ಸ್ ಕೊಟ್ಟು ವಿಷನ್ ಸರಿ ಮಾಡ್ಬೋದು. ಬಟ್ ತುಂಬಾ ಡ್ಯಾಮೇಜ್ ಆಗಿದ್ರೆ ಸರಿಪಡಿಸ್ಲಿಕ್ಕೆ ಆಗಲ್ಲ ಅನ್ನೋ ಕಾರ್ನಿಯಾಗೆ ಸೂಚರ್ಸ್ ಎಲ್ಲ ಮಾಡಿ ಫಸ್ಟ್ ಏನು ಎಮರ್ಜೆನ್ಸಿ ಸರ್ಜರಿ ಮಾಡ್ಬೇಕು ಅದೆಲ್ಲ ಮಾಡಿದ್ಮೇಲೆ ಅದು ಇನ್ನು ವಿಷನ್ ಬರೋದಿಲ್ಲ ಇನ್ನು ಸ್ಕಾರ್ಸ್ ಇಂದ ಅಂತಂದ್ರೆ ಆವಾಗ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಆ ತರ ಕಣ್ಣುಗಳಿಗೂ ಮಾಡ್ಬೋದು. ಬಟ್ ಒಳಗಡೆ ಎಲ್ಲ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗಿದೆ ಅಥವಾ ಬೇರೆ ಏನಾರ ತೊಂದರೆಗಳಿದೆ ಅಂದ್ರೆ ಆ ತರ ಕಣ್ಣುಗಳಲ್ಲಿ ವಿಷನ್ ಬರೋದು ಸ್ವಲ್ಪ ಕಮ್ಮಿ. ಸೊ ಮೇನ್ ಏನಂದ್ರೆ ಕಪ್ಪುಗುಡ್ಡೆ ಮಾತ್ರ ಪ್ರಾಬ್ಲಮ್ ಇರೋರಿಗೆ ಸಕ್ಸಸ್ ರೇಟ್
1: ಚೆನ್ನಾಗಿರುತ್ತೆ ಅಂತ. ಅದೇ ಈಗ ಇಡಿಯಾಗಿ ಕಣ್ಣು ನೋಡ್ಲಿಕ್ಕೆ ಸುಂದರವಾಗಿನೂ ಕಾಣಬೇಕು, ದೃಷ್ಟಿನೂ ಬರಬೇಕು ಅಂತ ಎಲ್ಲಾ ಅಂಶಗಳು ನೋಡ್ಬೇಕಾಗತ್ತೆ ಕಣ್ಣೇ ಇರಲ್ಲ ಕೆಲವರಿಗೆ, ಅವಾಗ ನೀವು ಕಣ್ಣನ್ನೇ ಅಲ್ಲಿ ಸೇರಿಸಬೇಕು, ಜೊತೆ ಜೊತೆಗೆ ದೃಷ್ಟಿ ಕೂಡ ಕಾಣಿಸ್ಬೇಕು. ಸಾಧ್ಯತೆ ಇದೆಯಾ ಕಣ್ಣೇ ಇಲ್ಲದಂತ ವ್ಯಕ್ತಿಗಳಿಗೆ ಕಣ್ಣನ್ನ ಕೂರಿಸಿ ದೃಷ್ಟಿ ಬರೋಂಗೆ ಆಗಿ?
0: ಪೂರ್ತಿ ಐಬಾಲ್ ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ ಸರ್, ಕಣ್ಣಿಂದ ತೆಗೆದು ಇನ್ನೊಬ್ಬರಿಗೆ ಕಣ್ಣೇ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು ಅಂದ್ರೆ ಅದು ಆಪ್ಟಿಕ್ ನರ್ವ್ ಅಲ್ಲಿ ಇರೋ ಒಂದೊಂದು ನರಗಳನ್ನ ಜೋಡಿಸ್ಬೇಕಾಗುತ್ತೆ, 2 ಮಿಲಿಯನ್ ನರ್ವ್ಸ್ ಇರುತ್ತೆ, ಅದನ್ನೆಲ್ಲ ಜೋಡಿಸ್ಲಿಕ್ಕೆ ಬರೋದಿಲ್ಲ. ಒಂದ್ಸತಿ ನೀವು ನರ್ವ್ ಕಟ್ ಆದ್ಮೇಲೆ ವಿಷನ್ ಬರೋದಿಲ್ಲ. ಸೊ ಆ ತರ ಕಂಪ್ಲೀಟ್ ಐಬಾಲ್ ಟ್ರಾನ್ಸ್ಪ್ಲಾಂಟ್ ಅನ್ನೋದಿಲ್ಲ, ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್.
1: ಅದೇ ಬಟ್ ನೋಡ್ಲಿಕ್ಕೆ ಕಣ್ಣಿನ ರೀತಿ ಕಾಣಿಸುವಂಗೆ ಅದು ಕಣ್ಣು ಕಾಣಿಸಿದ್ರು
0: ಅದು ಅದು ಪ್ರಾಸ್ಥೆಟಿಕ್ ಐಸ್ ಅಂತ ಹೇಳ್ತಿದ್ದೀರಾ ನೀವು. ಈಗ ದೃಷ್ಟಿ ಬರೋ ಕಣ್ಣಿಗೆ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್, ದೃಷ್ಟಿ ಬರೋದಿಲ್ಲ ಅನ್ನೋ ಕಣ್ಣಿಗೆ, ಇವಾಗ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ದೃಷ್ಟಿ ಬರಲ್ಲ ಅಂತ ಹೇಳೋ ಕಣ್ಣಿಗೆ ಕೆಲವೊಂದ್ಸತಿ ಟ್ರಾನ್ಸ್ಪ್ಲಾಂಟ್ ಮಾಡಕ್ ಆಗೋದಿಲ್ಲ, ತುಂಬಾ ಕಣ್ಣು ಸ್ಟೆಫೆಲೋಮಾ ಅಂತ ಹೇಳ್ತೀವಿ, ಇಲ್ಲ ತುಂಬಾ ಡ್ಯಾಮೇಜ್ ಆಗೋಗಿದ್ದು ಸರ್ಜರಿ ಮಾಡ್ಲಿಕ್ಕೆ ಬರಲ್ಲ ಅನ್ನೋರ್ಗೆ ಆ ಕಣ್ಣು ಏನಿದೆ ಕಪ್ಪುಗುಡ್ಡೆ ತೆಗೆದು ಅದನ್ನ ಬಿಳಿಗುಡ್ಡೆದು ಕ್ಲೋಸ್ ಮಾಡಿ ಪ್ರಾಸ್ಥೆಟಿಕ್ ಐಸ್ ಅಂತ ಕೊಡ್ತಾರೆ, ಅದೂ ಇದೆ. ಇನ್ನೊಂದು ಟ್ಯಾಟು ಅಂತಾನು ಮಾಡ್ತೀವಿ ನಾವು, ಕಾರ್ನಿಯಲ್ ಟ್ಯಾಟು ಅಂತ ಮಾಡ್ತೀವಿ, ದೃಷ್ಟಿ ಬರದಿರೋರ ಕಣ್ಣಿಗೆ ನೋಡ್ಲಿಕ್ಕೆ ಕಪ್ಪುಗುಡ್ಡೆ ಕಪ್ಪುಗಿದೆ ಅಂತ ದೃಷ್ಟಿ ಬರೋದಿಲ್ಲ. ಸೊ ಇದೆಲ್ಲ ಕಾಸ್ಮೆಟಿಕ್ ಸರ್ಜರಿಗೆ ಬರುತ್ತೆ.
1: ಈಗ ದಾನದ ಬಗ್ಗೆ ಮಾತಾಡ್ಬೇಕು ನಾವು, ಕಣ್ಣಿನ ದಾನ ಅಂದ್ರೆ ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ಬಹಳ ಹಿಂದೆ ಹೇಳ್ತಿದ್ವಿ, ಆದರೆ ನಂತರದ ದಿನಮಾನಗಳಲ್ಲಿ ಅನೇಕ ದೊಡ್ಡ ವ್ಯಕ್ತಿಗಳು ಬಹಳ ಹೆಸರಾಂತ ವ್ಯಕ್ತಿಗಳು ದಾನ ಮಾಡಿ ಇದನ್ನ ಸ್ವಲ್ಪ ಜಾಸ್ತಿ ಪ್ರಚಾರಕ್ಕೆ ತಂದಂಗೆ ಆಗಿದೆ. ಈಗ ಬಹಳಷ್ಟು ಜನ ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೇದಾಗತ್ತಂದ್ರೆ ನಮ್ಮ ದೃಷ್ಟಿದಾನ ಆಗಲಿ ಬಿಡು ಅಂತ ಹೇಳಿ ಅದಕ್ಕೆ ಒಪ್ಪಿಗೆ ಕೊಡೋರು ಕೂಡ ಆ ಸಂಖ್ಯೆ ಜಾಸ್ತಿ ಆಗಿದೆ. ಹೇಗೆ ಅನ್ಸುತ್ತೆ ದೃಷ್ಟಿದಾನದ ಬಗ್ಗೆ ಜನ ಹೇಗೆ ಮುಂದ್ಬಂದರೆ?
0: ಸರ್, ಮುಂಚೆ ಕಾಲದಲ್ಲಿ ಅವ್ರಿಗೆ ಬೇರೆ ರೀತಿ ಮಿತ್ಸ್ ಇತ್ತು, ಮಿತ್ಸ್ ಅಂದ್ರೆ ಮೂಢನಂಬಿಕೆಗಳು ಅಂತ ಹೇಳ್ಬೋದು. ಸೊ ಆ ಕಾರಣಗಳಿಂದ ಮಾಡೋದು ಸ್ವಲ್ಪ ಕಮ್ಮಿ ಇರ್ತಿತ್ತು. ಈಗ ಬರ್ತಾ ಬರ್ತಾ ಅವೇರ್ನೆಸ್ ಬಂದಿದೆ, ಈಗ ಮಿತ್ಸ್ ಎಲ್ಲ ಒಂದೊಂದಾಗಿ ಅವ್ರಿಗೇನು ಕ್ಲಾರಿಟಿ ಸಿಕ್ಕಿದೆ ಈ ತರ ಇಲ್ಲ ಮಾಡ್ಬೋದು ಅಂತ. ಯಾವಾಗ ಒಬ್ರು ಫೇಮಸ್ ಪರ್ಸನ್ ಅವರು ತುಂಬಾ ಫಾಲೋ ಮಾಡೋ ಪರ್ಸನ್ ಅವರು ಪ್ಲೆಡ್ಜ್ ಮಾಡಿ ಮತ್ತೆ ಅವ್ರು ಯಾವಾಗ ಮುಂದೆ ಬರ್ತಾರೆ ಅವ್ರನ್ನ ಫಾಲೋ ಮಾಡೋರು ಕಂಪ್ಲೀಟ್ ಆಗಿ ಫಾಲೋ ಮಾಡ್ತಾರೆ. ಈಗ ನಮ್ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ಲೆಡ್ಜ್ ಮಾಡಿದ ಕೂಡ್ಲೇ ನಾರಾಯಣ ನೇತ್ರಾಲಯದಲ್ಲಿ ಮುಂಚೆ ಪ್ಲೆಜ್ ಮಾಡೋದಕ್ಕಿಂತನೂ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ಲೆಜ್ ಮಾಡಿದ್ಮೇಲೆ ಬಂದಿರೋ ಪ್ಲೆಜಸ್, ಮತ್ತೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಕಣ್ಣು ನಾವು ಯಾವಾಗ ನಾರಾಯಣ ನೇತ್ರಾಲಯದಲ್ಲಿ ಕಣ್ಣು ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ ಅದಾದ್ಮೇಲೆ ರೆಕಾರ್ಡ್ಕ್ಕಿಂತ ಜಾಸ್ತಿ ಪ್ಲೆಜಸ್ ಆಗಿದೆ. ಸೊ ತುಂಬಾ ಸಾವಿರಗಟ್ಟೆ ಜನ ಪ್ಲೆಜ್ ಮಾಡಿದ್ರೆ ಅವ್ರು ಅಷ್ಟು ತುಂಬಾನೇ ತುಂಬಾ ಜನ ಇನ್ಫ್ಲೂಯೆನ್ಸ್ ಆದ್ರು ಸರ್. ಅದಾದ್ಮೇಲೆ
1: ಕುಟುಂಬದ ಸದಸ್ಯರ ಒಂದು ಉದ್ದೇಶನೂ ಒಳಗಿರ್ಬೋದು, ಯಾರಾದ್ರೂ ಅವರಿಗೆ ಮನವರಿಕೆ ಮಾಡಿ ನೀವು ದಾನ ಮಾಡಬಹುದು ಈ ಸಂದರ್ಭದಲ್ಲೂ ಕೂಡ ಅಂತ ಹೇಳಿ ಸತ್ತ ವ್ಯಕ್ತಿಯ ಕಣ್ಣುಗಳನ್ನ ಕೂಡ ದಾನ ಮಾಡಬೇಕು ಅಂತ ಹೇಳಿ ಅಲ್ಲೇ ನಿರ್ಧಾರ ಮಾಡಬಹುದು ಅವರು. ಅದಕ್ಕೆ ಪ್ರೊಸೀಜರ್ ಎಷ್ಟು ದಿನ ಬೇಕಾಗುತ್ತೆ, ಎಷ್ಟು ತಾಸಿನಲ್ಲಿ ಕಣ್ಣುಗಳನ್ನ ಇನ್ನೊಬ್ಬ ವ್ಯಕ್ತಿಗೆ ಸ್ಥಳಾಂತರ ಮಾಡಕ್ಕೆ ಸಾಧ್ಯತೆ ಇದೆ?
0: ಇದರಲ್ಲಿ ಮೂರು ಭಾಗ ಮಾಡ್ತೇನೆ. ಒಂದು, ಒಬ್ರು ತುಂಬಾ ಇಚ್ಛೆ ಇರುತ್ತೆ ಅವ್ರಿಗೆ, ಅವ್ರು ಮುಂಚಿತವಾಗಿ ಪ್ಲಜ್ ಮಾಡಬಹುದು, ಪ್ಲಜ್ ಮಾಡಿ ಬದುಕಿದ್ದಾಗ ಪ್ಲಜ್ ಮಾಡಿ ಅದಕ್ಕೊಂದು ಸಣ್ಣ ಸರ್ಟಿಫಿಕೇಟ್ ತರ ಕೊಡ್ತಾರೆ, ಅದು ಅವ್ರ ಫ್ಯಾಮಿಲಿಯಲ್ಲಿ ಡಿಸ್ಕಸ್ ಮಾಡಿದ್ರೆ ಅವಾಗ ಅವ್ರ ಫ್ಯಾಮಿಲಿ ಅವರು ಮುಂದೆ ಬರ್ತಾರೆ, ಓಕೆ ಇವ್ರಿಗೆ ಈ ತರ ಇಚ್ಛೆ ಇತ್ತು ಮಾಡೋಣ ಅಂತ. ಕೆಲವೊಂದ್ಸತಿ ಯಾರು ಪ್ಲಜ್ ಮಾಡಿರೋದಿಲ್ಲ, ಬಟ್ ಅವ್ರ ಫ್ಯಾಮಿಲಿಯಲ್ಲೇ ಇನ್ಸ್ಪೈರ್ ಆಗಿ ಅವ್ರೂ ಒಂದು ಅವೇರ್ನೆಸ್ ಇರುತ್ತೆ ಅವ್ರಿಗೆ, ಸೊ ಅವ್ರೂ ಮಾಡಬಹುದು. ಇದರಲ್ಲಿ ಏನು ಪ್ಲಜ್ ಮಾಡೇ ಇರಬೇಕು ಅಂತ ಏನಿಲ್ಲ, ಯಾರಾದ್ರೂ ಮುಂದೆ ಬರ್ಬೋದು, ಅವ್ರ ಫ್ಯಾಮಿಲಿ ಮೆಂಬರ್ಸ್ದು ಅಕ್ಸೆಪ್ಟೆನ್ಸ್ ಬೇಕಾಗುತ್ತೆ, ಅವ್ರ ಒಪ್ಪಿಗೆ ಕೊಟ್ಕೊಂಡು ಮಾಡಬೇಕು. ಇನ್ನು ಮೂರನೇದು

0: ನೀವು ಹೇಳಿದ್ದು ಎಷ್ಟು ಸುಲಭವಾಗಿದೆ ಅಂತ. ಯಾರಾದರೂ ಮನೆಯಲ್ಲಿ ತೀರೋದಾಗ ಏನಾಗುತ್ತೆ ಅಂದರೆ, ನಮ್ಮ ಕಣ್ಣಿಗೆ ಕಬ್ಬುಗುಡೆಗೆ ಬ್ಲಡ್ ಸಪ್ಲೈ ಸ್ವಲ್ಪ ಕಮ್ಮಿ ಇರೋದ್ರಿಂದ ಈ ಆರ್ಗನ್ನು ಒಂದು 4 to 6 hoursವರೆಗೂ ಆದ್ಮೇಲೂ ನಾವು ತಗೋಬೋದು. ಬಟ್ ತುಂಬ ಲೇಟ್ ಆದರೆ ಅದರದ್ದು ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ, ಸೆಲ್ಸ್ ಲೈವ್ ಇರೋ ಸೆಲ್ಸ್ ಎಲ್ಲ ಡೆತ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ 4 to 6 hours ಒಳಗೆ ಐಡಿಯಲಿ ಕಣ್ಣು ದಾನ ಯಾರಾದರೂ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮುಂದೆ ಬಂದು ಅಕ್ಸೆಪ್ಟ್ ಮಾಡಿದ್ರೆ 15 ನಿಮಿಷದಲ್ಲಿ ಐ ಬ್ಯಾಂಕ್ ಅವ್ರು ಬಂದ್ಬಿಟ್ಟು, ನಿಯರ್ ಬೈ ಐ ಬ್ಯಾಂಕ್ ಅವ್ರು ಬಂದು ಕಣ್ಣ ತಗೋತಾರೆ. ಏನು ಡಿಸ್ಫಿಗರ್ಮೆಂಟ್ ಮಾಡೋದಿಲ್ಲ, ಮುಖ ಏನು ಮುಖದಲ್ಲಿ ಏನು ಚೇಂಜಸ್ ಬರೋದಿಲ್ಲ, ಏನು ಬ್ಲಡ್ ಬರೋದಿಲ್ಲ. ಸೊ ಯೂಶಲಿ ಒಂದು 15 ಮಿನಿಟ್ಸ್ ಸಾಕು ಸರ್.
1: ಈಗ 4 ಮತ್ತು 6 ತಾಸು ಅಂತ ಹಿಂಗೆ ಮಾತಾಡ್ತೀವಲ್ಲ, ಈಗ ಎಲ್ಲೋ ಗ್ರಾಮೀಣ ಭಾಗದಲ್ಲಿ ಅವರಿಗೆ ಆಸಕ್ತಿ ಇರುತ್ತೆ, ಅಲ್ಲಿ ಹತ್ತಿರದ ಆಸ್ಪತ್ರೆಯವರು ಬಂದು ತಗೊಂಡು ಆಮೇಲೆ ಅದನ್ನ ಬೇಕಾದ್ರೆ ಬೇರೆ ಕಡೆ ಸಾಗಿಸಬಹುದು ಅಂದ್ರೆ, ಒಟ್ಟಾರೆ ನೀವು ಹೇಳೋದು 4 to 6 ತಾಸಿನ ಒಳಗಡೆ ತಮಗೆ ಬೇಕಾದಂತಹ ಒಂದು ದಾನಕ್ಕೆ ಬೇಕಾಗಿರುವಂತಹ ಅಂಶಗಳನ್ನ ನೀವು ತೆಗಿತೀರಿ. ಲೇಟ್ ಆಗ್ಬಿಟ್ರೆ ಅಲ್ಲಿಂದ ಅಲ್ಲಿಗೆ ನೀವು ಬೇರೆ ಕಡೆ ಅವಶ್ಯಕತೆ ಇರೋರಿಗೆ ಅಲ್ಲಿಂದ ಸಾಗಿಸಬಹುದು, ಲೇಟ್ ಆಗಿ ಸಾಗಿಸಬಹುದಾ?
0: ಹಾ ಸರ್, ನೋಡಿ ಕಣ್ಣು ತೆಗಿಲಿಕ್ಕೆ ಅಂದ್ರೆ ಒಬ್ರು ತೀರೋದ್ಮೇಲೆ ಅವ್ರ ಮೈಯಿಂದ ಬ್ಲಡ್ ಸಪ್ಲೈ ಹೋಗ್ಬಿಟ್ಟು ಆಕ್ಸಿಜನ್ ಎಲ್ಲ ಕಮ್ಮಿ ಆಗುತ್ತೆ. ಸೊ ಒಂದು 4 to 6 hours ಆ ಕಣ್ಣು ಅವ್ರ ಮೈಯಲ್ಲಿ ಉಳಿಬಹುದು. ಬಟ್ ನಾವು ಕಣ್ಣು ತೆಗೆದ್ಮೇಲೆ ಎರಡು ರೀತಿ ತೆಗಿತೀವಿ. ಒಂದು ಕಂಪ್ಲೀಟ್ ಐ ಬಾಲ್ ತೆಗಿತೀವಿ, ಈ ನ್ಯೂಕ್ಲಿಯೇಷನ್ ಅಂತ ಹೇಳ್ತೀವಿ. ಇಲ್ಲ ಅಂತಂದ್ರೆ ಬಿಳಿಗುಡೆ ಕಬ್ಬುಗುಡೆನ್ ಮಾತ್ರ ತೆಗಿತೀವಿ. ಇದನ್ನ ನಾವು ಒಂದು ಮಾಯಿಸ್ಟ್ ಚೇಂಬರ್ ಅಲ್ಲಿ ಇಡ್ತೀವಿ, ಅದನ್ನ ಫ್ರಿಜ್ ಒಳಗೆ ಕೂಲ್ ಟೆಂಪರೇಚರ್ ಅಲ್ಲಿ ಕೋಲ್ಡ್ ಚೈನ್ ಮೇಂಟೈನ್ ಮಾಡಿಕೊಂಡು ಐ ಬ್ಯಾಂಕ್ ಬರುತ್ತೆ. ಇದು 24 to 48 hours ಫ್ರಿಜ್ ಅಲ್ಲಿ ಇಡಬಹುದು. ಎರಡನೇದು ನಮ್ಮಲ್ಲಿ ಪ್ರಿಸರ್ವೇಟಿವ್ ಮೀಡಿಯಮ್ಸ್ ಅಂತ ಇದೆ. ಈಗ ಕಾರ್ನಿಜಾಲ್ ಅಂತ ಬರುತ್ತೆ, ಎಂ ಕೆ ಮೀಡಿಯಾ ಅಂತ ಬರುತ್ತೆ, ಆಪ್ಟಿಜಾಲ್ ಅಂತ ಬರುತ್ತೆ. ಇದರಲ್ಲಿ ಒಂದ್ಸತಿ ಇಟ್ಟಮೇಲೆ ಇದು ನಾವು 2 weeks ವರೆಗೂ ಇಡಬಹುದು. ಈಗ ಎಂ ಕೆ ಮೀಡಿಯಾ ಅನ್ನೋದು 4 hours ಇಡ್ತೀವಿ ನಾವು, ಇನ್ನೊಂದು ಕಾರ್ನಿಜಾಲ್ ಅನ್ನೋದು 2 weeks ವರೆಗೂ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟು ಆ ಕಣ್ಣನ್ನ ನಾವು ಯೂಸ್ ಮಾಡಬಹುದು.
1: ಗ್ರಾಮೀಣ ಭಾಗದಲ್ಲಿ ಬಹಳ ದೂರದ ಒಳಗಿನ ಕೆಲವು ಸ್ಥಳಗಳಿಗೆ ಅಲ್ಲಿ ಕಣ್ಣಿನ ಬ್ಯಾಂಕ್ ಅವರು ಹೋಗಿ ತಗೊಂಡ್ ಬರಕ್ ಸಾಧ್ಯನಾ?
0: ಆಗುತ್ತೆ ಸರ್. ನಮ್ಮಲ್ಲಿ ಏನಂದ್ರೆ ಐ ಬ್ಯಾಂಕ್ಸ್ ಸಿಟಿಯಲ್ಲಿದ್ರೆ ಐ ಕಲೆಕ್ಷನ್ ಸೆಂಟರ್ಸ್ ಅಂತ ಎಲ್ಲ ಕಡೆನೂ ಇರುತ್ತೆ. ಅದು ವಿಲೇಜಸ್ ಅಲ್ಲಿ ಇರ್ಬೋದು, ತಾಲೂಕಲ್ಲಿ ಇರ್ಬೋದು, ಡಿಸ್ಟ್ರಿಕ್ಟ್ ಅಲ್ಲಿ ಇರ್ಬೋದು, ಸುಮಾರು ಐ ಕಲೆಕ್ಷನ್ ಸೆಂಟರ್ಸ್ ಇದೆ. ಇಲ್ಲ ಯಾವುದೂ ಇಲ್ಲ ಅಂತಂದ್ರೆ ನಿಯರ್ ಬೈ ಐ ಹಾಸ್ಪಿಟಲ್ಗೆ ಇಲ್ಲ ಒಂದು ಹಾಸ್ಪಿಟಲ್ಗೆ ಹೋಗಿ ಹೇಳಿದ್ರು ಅವರು ಕಣ್ಣನ್ನ ತೆಗಿತಾರೆ. ಅವರು ಅಲ್ಲಿಂದ ಐ ಬ್ಯಾಂಕ್ಗೆ
1: ತಲುಪಿಸ್ತಾರೆ.
0: ಯೂಶಲಿ ಏನಾಗುತ್ತೆ ಅಂದ್ರೆ ಒಂದು ಫ್ಯಾಮಿಲಿ ಮೆಂಬರ್ಸ್ ಏನಾರ ಅವ್ರಿಗೆ ಹೇಳಿದ್ರೆ, ಯಾರಿಗಾದ್ರೂ ಅವೇರ್ನೆಸ್ ಇರೋರು ಹೇಳಿದ್ರೆ ಐ ಬ್ಯಾಂಕ್ಸ್ದು ಫೋನ್ ನಂಬರ್ಸ್ ಆನ್ಲೈನ್ ಅಲ್ಲೇ ಸಿಗುತ್ತೆ ಸರ್. ಸೊ ಅದು ಯಾವ್ದು ನಿಯರ್ ಬೈ ಐ ಬ್ಯಾಂಕ್ ಇದೆ ಅವ್ರು ಡೈರೆಕ್ಟ್ ಆಗಿ ಐ ಬ್ಯಾಂಕ್ಗೆ ಕಾಲ್ ಮಾಡಬಹುದು. ಇವಾಗ ನೀವು ಹೇಳ್ದಂಗೆ ತುಂಬಾ ರಿಮೋಟ್ ಪ್ಲೇಸ್ ಅಲ್ಲಿ ಏನಾರ ಇದ್ರೆ ಅಲ್ಲಿ ಐ ಕಲೆಕ್ಷನ್ ಸೆಂಟರ್ಸ್ ಅಂತ ಇರುತ್ತೆ. ಸೊ ಅವ್ರು ಯೂಶಲಿ ಏನಾಗುತ್ತೆ ಅಂದ್ರೆ ಅವರೇ ಒಬ್ರು ಪರ್ಸನ್ ಹೋಗ್ತಾರೆ ಅಲ್ಲಿ, ಅಲ್ಲಿ ಹೋಗ್ಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕಾಗುತ್ತೆ ಅವ್ರಿಗೆ ಮಾಡಿ ಅವರು ಒಪ್ಪಿಗೆ ಅಂತಂದ್ಮೇಲೆ ಅಲ್ಲಿಂದ ಕಲೆಕ್ಟ್ ಮಾಡ್ಕೋತಾರೆ.
1: ಕಲೆಕ್ಟ್ ಮಾಡೋದಾಯ್ತು. ಕಣ್ಣು ದೋಷ ಇರೋರಿಗೆ ಕಣ್ಣು ದಾನ ಓಕೆ, ಅವ್ರು ಹೇಗೆ ಕಣ್ಣು ದಾನವನ್ನು ಪಡಿತಾರೆ ಅಂತ?
0: ಓಕೆ, ಈಗ ಐ ನಮ್ಮೇಲೆ ಏನಂತಂದ್ರೆ ಎಲ್ಲಾನೂ ಫಾಸ್ಟ್ ಆಗಿ ಮಾಡ್ತಾರೆ ಸರ್. ಈಗ ಐ ಒಂದ್ಸತಿ ಕಲೆಕ್ಟ್ ಆದ್ಮೇಲೆ ಅದು ಐ ಬ್ಯಾಂಕ್ಗೆ ಬೇಗ ತಲುಪುತ್ತೆ. ಬೇಗ ತಲುಪಿದ ಕೂಡಲೇ ಅಲ್ಲಿ ನಾವು ಗ್ರೇಡ್ ಮಾಡ್ತೀವಿ, ಬ್ಲಡ್ ಸ್ಯಾಂಪಲ್ ತಗೊಂಡಿರ್ತೀವಿ. ಬ್ಲಡ್ ಸ್ಯಾಂಪಲ್ ಅಲ್ಲಿ ಸಿರೋಲಜಿ ಅಂತ ಕೆಲವೊಂದು ಚೆಕ್ ಮಾಡ್ತೀವಿ. ಅಂದ್ರೆ ಕೆಲವೊಂದ್ಸತಿ ಎಚ್ ಐ ವಿ ಇದೆಯಾ, ಎಚ್ ಬಿ ಎಸ್ ಇದೆಯಾ, ಯಾಕಂದ್ರೆ ನಾವು ಅದನ್ನ ಇನ್ನೊಬ್ರಿಗೆ ಸ್ಪ್ರೆಡ್ ಮಾಡಬಾರ್ದು. ಸೊ ಈ ತರ ಸ್ಪ್ರೆಡ್ ಆಗುವಂತ ಕಂಡೀಷನ್ಸ್ ಇಲ್ಲ ಅಂತ ಬ್ಲಡ್ ಟೆಸ್ಟ್ ಅಲ್ಲಿ ಕನ್ಫರ್ಮ್ ಮಾಡಿದ್ಮೇಲೆ ಆಮೇಲೆ ಆ ಕಾರ್ನಿಯನ್ನ ಗ್ರೇಡ್ ಮಾಡ್ತೀವಿ, ಯಾವ ತರ ಗ್ರೇಡ್ ಇದೆ, ಇದನ್ನ ನಾವು ದೃಷ್ಟಿಗೆ ಅಂತ ಯೂಸ್ ಮಾಡ್ಬೋದಾ, ಇಲ್ಲ ಕೆಲವೊಂದ್ಸತಿ ತುಂಬಾ ಅಲ್ಸರ್ ಇರುತ್ತೆ, ಕಣ್ಣು ಹೋಲ್ ಆಗಿರುತ್ತೆ, ಎಮರ್ಜೆನ್ಸಿ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ಸ್ ಕೆಲವೊಂದು ಮಾಡೋದಿರುತ್ತೆ, ಅದಕ್ಕೆ ದೃಷ್ಟಿಗೆ ಗ್ರೇಡ್ ಇಲ್ಲದೆ ಇದ್ರು ಸ್ವಲ್ಪ ಗ್ರೇಡ್ ಕಮ್ಮಿ ಇರುವಂತದ್ದು ನಾವು ಅಲ್ಸರ್ದು ಟ್ರೀಟ್ ಮಾಡ್ಲಿಕ್ಕೆ ಅಂತ ಟಿ ಪಿ ಕೆ ಗ್ರೇಡ್ ಅಂತ ಹೇಳ್ತೀವಿ. ಸೊ ಈ ರೀತಿ ಗ್ರೇಡ್ ಮಾಡಿದ್ಮೇಲೆ ಮತ್ತೆ ಲೆಮೆಲಾರ್ ಸರ್ಜರೀಸ್ ಅಂತ ನಾನು ಏನ್ ಹೇಳಿದೆ, ಇದು ಯಾವ ಕಣ್ಣಿಗೆ ಯಾವ ತರ ಸರ್ಜರಿಗೆ ಸೂಟ್ ಆಗುತ್ತೆ ಅಂತ ಹೇಳಿದ ಕೂಡಲೇ ನಮ್ಮ ಐ ಬ್ಯಾಂಕ್ ಅಲ್ಲಿ ಇದಿರುತ್ತೆ, ವೇಟಿಂಗ್ ಲಿಸ್ಟ್ ಇರುತ್ತೆ, ಯಾರಿಗೆ ಯಾವ ಸರ್ಜರಿ ಇದಾರೆ ಅಂತ ಒಂದು ವೇಟಿಂಗ್ ಲಿಸ್ಟ್ ಇರುತ್ತೆ. ಅದ್ರ ಪ್ರಕಾರ ಅವ್ರು ಇಮಿಡಿಯೇಟ್ ಆಗಿ ಕಾಲ್ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಕಾಲ್ ಮಸ್ಟ್ ಆಫ್ ದ ಟೈಮ್ ಬೆಂಗಳೂರಲ್ಲೇ ಇರೋರಾದ್ರೆ ಬೇಗ ಬರ್ತಾರೆ, ಇಲ್ಲ ಅಂದ್ರೆ ನೆಕ್ಸ್ಟ್ ಡೇಗೆ ಸರ್ಜರಿಗೆ ಪೋಸ್ಟ್ ಮಾಡ್ತಾರೆ.
1: ಅಲ್ಲಿ ಆ ಅವಧಿ ನಿಮ್ಗೆ ಗೊತ್ತಿರ್ತದೆ, ರೋಗಿ ಬರ್ತಾರೆ ಬಂದು ದಾನವನ್ನ ಪಡ್ಕೊಂಡು ಹೋಗ್ತಾರೆ, ದೃಷ್ಟಿಯನ್ನು ಪಡಿತಾರೆ,
0: ಐ ಬ್ಯಾಂಕ್ ಲಿಸ್ಟ್ಗೆ ತಗೋತಾರಲ್ಲ ಅವಾಗ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿರ್ತಾರೆ. ನೋಡಿ ಇದು ಎಲೆಕ್ಟಿವ್ ಸರ್ಜರೀಸ್ ಅಲ್ಲ, ಅಂದ್ರೆ ನಮಗೆ ಬೇಕಿದ್ದಾಗ ಮಾಡ್ಕೊಳ್ಳೋಂತಲ್ಲ, ನಿಮ್ಗೆ ಕಾಲ್ ಬಂದ ಕೂಡ್ಲೆ ಯೂಶಲಿ ನೆಕ್ಸ್ಟ್ ಡೇನೆ ಬರಬೇಕು ಅಂತ, ಅದ್ರ ರಿಲೇಟೆಡ್ ಎಲ್ಲ ಮುಂಚೆನೆ ಕಾಲ್ ಯಾವಾಗ ಬರುತ್ತೆ ಅವ್ರು ಯೂಶಲಿ ನೆಕ್ಸ್ಟ್ ಡೇ ಎಲ್ಲ
1: ಬರುತ್ತೆ. ದೃಷ್ಟಿ ಪಡೆಯೋದು ಅಂದ್ರೆ ಬಹಳ ಅಲ್ವಾ, ಇಡೀ ಜಗತ್ತೇ ಕಾಣುತ್ತೆ ಅಂತಂದ್ಮೇಲೆ ಹೇಗೆ?

0: ಸರ್, ಯೂಶಲಿ ಅಫೋರ್ಡಬಲ್ ಚಾರ್ಜಸ್ ಅನ್ನ ಇರುತ್ತೆ ಸರ್. ಯಾಕೆ ಅಂತಂದ್ರೆ ಇದು ಫುಲ್ ಥಿಕ್ನೆಸ್ ಒನ್ ಚಾರ್ಜ್ ಆಗುತ್ತೆ, ಎಲ್ ಎಮ್ ಎಲ್ ಆರ್ ಸರ್ಜರಿ ಸ್ವಲ್ಪ ಚಾರ್ಜಸ್ ಆಗುತ್ತೆ, ಬಟ್ ಎವ್ರಿಥಿಂಗ್ ಇಸ್ ಅಫೋರ್ಡಬಲ್.
1: ದೃಷ್ಟಿ ಬೇಕು ಅಂತಂದ್ರೆ ಎಲ್ಲದಕ್ಕೂ ತಯಾರಿ.
0: ಬಟ್ ಕಣ್ಣಿಗೆ ದಾನ ಮಾಡಿರೋ ಕಣ್ಣಿಗೆ ಚಾರ್ಜ್ ಮಾಡೋದಿಲ್ಲ, ಬಿಕಾಸ್ ಅದನ್ನ ದಾನ ಮಾಡಿರೋದು ಅದು. ಸೊ ಅದಕ್ಕೆ ಚಾರ್ಜ್ ಮಾಡೋದಿಲ್ಲ, ಸರ್ಜರಿ ಚಾರ್ಜಸ್ ಇರುತ್ತೆ.
1: ಈಗ ನಡುವೆ ನೀವು ಮಾತಾಡ್ತಾ ಅಕಸ್ಮಾತ್ ಏನಾದ್ರು ಹೆಚ್ಚಾಗಿ ಇದೆಯಾ ಅಂತ ಅನ್ನೋದನ್ನ ಪರೀಕ್ಷೆ ಮಾಡಿ ನಾವು ನೋಡ್ಬೇಕಾಗತ್ತೆ ಅಂತ ಹೇಳಿದ್ರಿ. ಬೇರೆ ಬೇರೆ ಏನೇನು ಸಮಸ್ಯೆಗಳು ಇದ್ದಾಗ ದಾನ ಪಡಿಲಿಕ್ಕೆ ಆಗಲ್ಲ, ಅಥವಾ ಯಾರ್ಯಾರು ಸುಲಭವಾಗಿ ದಾನ ಮಾಡಬಹುದು ಅದರದ್ದು ಒಂದು?
0: ಎಲ್ಲರೂ ದಾನ ಮಾಡ್ಬೋದು. ಯೂಶಲಿ ಏಜ್ ಬಂದು 2 ಇಯರ್ಸ್ ಮೇಲೆ ಆದ್ರೆ ಆ ಕಣ್ಣು ನಮ್, ಯಾಕೆಂದ್ರೆ 2 ವರ್ಷದಾದ್ಮೇಲೆ ನಮ್ ಅಡಲ್ಟ್ ಸೈಜ್ ಕಣ್ಣಾಗಿರುತ್ತೆ ಮಗು ಕಣ್ಣು. ಸೊ ಅವ್ರನ್ನ ಇನ್ನೊಬ್ಬರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡೋ ಸ್ಟೇಜ್ ಅಲ್ಲಿ ಇರುತ್ತೆ ಆ ಕಣ್ಣು. ಸೊ ಸರ್ಜರಿ ಮಾಡ್ಬೇಕು ಅಂದ್ರೆ 2 ವರ್ಷ ಮೇಲೆ ಆಗಿರ್ಬೇಕು, ಮತ್ತೆ ವಯಸ್ಸಾಗಿರೋರು ಯಾರಾದ್ರೂ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ಸರ್. ಈಗ ಡಯಾಬಿಟಿಕ್ ಇದ್ರು, ಹೈಪರ್ ಟೆನ್ಷನ್ ಇದ್ರು, ಏನೇ ತೊಂದರೆಗಳಿದ್ರು, ಇಲ್ಲ ಕೆಟ್ರಾಕ್ಟ್ ಸರ್ಜರಿ ಆಗಿದ್ರು ಮಾಡ್ಬೋದು, ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಬಟ್ ಇದು HIV HPS AG ಅಂತ ಏನ್ ಹೇಳಿದೆ, ಇದು ಇನ್ನೊಬ್ರಿಗೆ ಸ್ಪ್ರೆಡ್ ಆಗುತ್ತೆ. ನಾವು ಒಳ್ಳೇದು ಮಾಡೋದಕ್ಕಿಂತ ಕೆಟ್ಟದ್ದು ಮಾಡ್ತೀವಿ ಸ್ಪ್ರೆಡ್ ಮಾಡೋದ್ರಿಂದ. ಸೊ ಇಂಥವ್ರದ್ದು ನಾವು ಯೂಶಲಿ ಟ್ರಾನ್ಸ್ಪ್ಲಾಂಟ್ ಮಾಡೋದಿಲ್ಲ.
1: ಡಯಾಬಿಟಿಸ್
0: ಮಾಡ್ಬೋದು ಸರ್, ಗ್ಲಾಸ್ ಹಾಕಿದ್ರೆ ಮಾಡ್ಬೋದು. ಡಯಾಬಿಟಿಕ್ ಇದ್ರೆ, ಹೈಪರ್ ಟೆನ್ಷನ್ ಇದ್ರೆ, ಕೆಟ್ರಾಕ್ಟ್ ಸರ್ಜರಿ ಆಗಿರುತ್ತೆ, ಯಾರಾದ್ರೂ ಮಾಡ್ಬೋದು ಸರ್.
1: ಹೀಗೆ ಕಣ್ಣಿನ ದೃಷ್ಟಿನಲ್ಲಿ ನಾವು ಸಾಕಷ್ಟು ಅನೇಕ ಮಾಹಿತಿಗಳನ್ನ ಪಡ್ಕೊಂಡು ಅಂದ್ರೆ ಯಾವುದನ್ನ ಪ್ರಯತ್ನ ಮಾಡಿ ನಾವು ದೃಷ್ಟಿ ಪಡಿಬೇಕಂತ ಹೇಳಿ ನಿರಂತರವಾಗಿ ಪ್ರಯತ್ನ ಮಾಡ್ತೀವಿ ಅದು ಸಿಗುತ್ತೆ. ಯಾಕಂದ್ರೆ ಇವತ್ತು ಇಂಥದ್ದು ಚಿಕಿತ್ಸೆ ಇಲ್ಲ ಅಂತ ಹೇಳಂಗಿಲ್ಲ, ಪ್ರತಿ ದಿನ ಹೊಸ ಹೊಸ ಬೆಳವಣಿಗೆಗಳಾಗ್ತಾ ಇವೆ. ಒಂದ್ ಕಾಲದಲ್ಲಿ ಮೊದಲು ಎಷ್ಟೋ ಶಸ್ತ್ರಚಿಕಿತ್ಸೆಗಳಾಗ್ತಾ ಇದ್ವು ನಾವು ನೋಡ್ತಿದ್ವಿ. ಕಣ್ಣಿನ ಪೊರೆ ಚಿಕಿತ್ಸೆ ಅಂದ್ರೆ ಭಾರಿ ಸರಳ ಅಂತ ನಾವು ರೀತಿಯಲ್ಲಿ ಈಗ ಇನ್ನೂ ಸರಳ ಆಗಿದೆ ಅಂತ ಹೇಳ್ಬೋದು. ನಾವೀಗ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ತೀವಿ. ಅಂತವ್ರು ಮುಂದೆ ಬಂದು ಈ ರೀತಿ ದೃಷ್ಟಿದಾನ ಬಹಳ ದೊಡ್ಡ ದಾನ ಅಂತ ವಿಷಯವನ್ನ ಹೇಳ್ತಾ ಅವರು ಕೂಡ ದಾನ ಮಾಡಿರೋದ್ರಿಂದ ಅವರನ್ನ ನಾವು ಅನುಸರಿಸಿ ತುಂಬಾ ಜನನು ಮುಂದೆ ಬರ್ತಾ ಇದ್ದೀವಿ. ಇನ್ನೂ ಬಹಳಷ್ಟು ಮುಂದೆ ಬರಬೇಕಾಗಿದೆ. ಇಂತಹ ಒಂದು ನೇತ್ರದಾನದ ಪಾಕ್ಷಿಕವನ್ನ ನಾವೇನು ಆಚರಣೆ ಮಾಡ್ತಿದ್ದೀವಿ, ಇಂತಹ ಸಂದರ್ಭದಲ್ಲಿ ಈ ಬಗ್ಗೆ ಹೆಚ್ಚಿನ ಅರಿವು ಸಿಗಬೇಕು. ತಾವು ಈ ಕಾರ್ಯಕ್ರಮದ ಮೂಲಕವಾಗಿ ಬಹಳಷ್ಟು ವಿಷಯಗಳನ್ನು ಹೇಳಿದಿರಿ. ನಮ್ಮ ಎಲ್ಲಾ ಕೇಳುವರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ನಮಸ್ಕಾರ.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ನೇತ್ರದಾನದ ಮಹತ್ವ ಕುರಿತಾಗಿ ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಇವರೊಂದಿಗೆ ಚಾಂಪಣ್ಣ ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದೀಗ ಒಂದು ಭಾವಗೀತೆ, ರಾಜ್ಕುಮಾರ್ ಭಾರತಿ ಮತ್ತು ಕೆಎಸ್ ಸುರೇಖಾ ಅವರ ಸ್ವರದಲ್ಲಿ, ಕೆಎಸ್ ನಿಸಾರ್ ಅಹಮದ್ ಅವರ ರಚನೆಯಿದು.

0: ಭಾವಗೀತೆಯನ್ನ ಕೇಳಿದ್ರಿ. ಸಮಯ ಇದೀಗ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಪತ್ರಕರ್ತೆಯಾದ ಸರೋಜನಿ ಯಮಕನಮರಡಿ.
1: ನೀರು ಮನುಷ್ಯನ ಬದುಕಿನ ಮೂಲ ಆಧಾರ, ಜೀವ ಜಲ ಕೂಡ. ಕೃಷಿ ಕೈಗಾರಿಕೆಗೆ ನಿತ್ಯ ದೈನಂದಿನ ನಮ್ಮ ಎಲ್ಲ ಅಗತ್ಯಕ್ಕೂ ನೀರು ಬೇಕೇ ಬೇಕು. ಆದರೆ ಮಳೆಯ ಪ್ರಮಾಣದಲ್ಲಿ ಕುಸಿತ, ಹೆಚ್ಚುತ್ತಿರುವ ನೀರಿನ ಬೇಡಿಕೆ ಮತ್ತು ಭೂಗರ್ಭ ಜಲದ ಅತಿಯಾದ ಬಳಕೆಯಿಂದ ಇಂದು ಅಂತರ್ಜಲ ಮಟ್ಟ ಕುಸಿಯುತ್ತಿದೆ. ಇದಕ್ಕೆ ಪೂರಕವಾಗಿ ಭೂಮಿಯೊಳಗಿಂದ ಪಡೆದ ನೀರಿನ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಭೂಮಿಗೆ ಮರುಪೂರಣ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಅಟಲ್ ಭೂಜಲ್ ಯೋಜನೆ ರೂಪಿಸಿದೆ. ಈ ಯೋಜನೆಯನ್ನು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ನಿಮಿತ್ತ 2019 ಡಿಸೆಂಬರ್ 25ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆರಂಭಿಸಿದರು. ಯೋಜನೆಯು ಏಪ್ರಿಲ್ 2020ರಲ್ಲಿ ಅನುಷ್ಠಾನಗೊಂಡಿತು. ಇದು ಕೇಂದ್ರ ವಲಯದ ಮತ್ತು ವಿಶ್ವ ಬ್ಯಾಂಕ್ ನೆರವಿನ ಯೋಜನೆಯಾಗಿದೆ. ನೀರಿನ ಕೊರತೆ ಮತ್ತು ಅಂತರ್ಜಲದ ಮಟ್ಟ ವೇಗವಾಗಿ ಕುಸಿಯುತ್ತಿರುವ ಕಾರಣ ಅಂಥ ಪ್ರದೇಶಗಳಲ್ಲಿ ಆ ಊರಿನ ಸಮುದಾಯ ಸಹಭಾಗಿತ್ವದ ಮೂಲಕ ಸುಸ್ಥಿರ ಅಂತರ್ಜಲ ನಿರ್ವಹಣೆ ಮಾಡುವುದೇ ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ. ಕೇಂದ್ರ ಸರ್ಕಾರವು ಮೊದಲು ಅಂತರ್ಜಲ ಹೆಚ್ಚು ಬಳಕೆಯಾದಂತಹ ದೇಶದ 7 ರಾಜ್ಯಗಳನ್ನು ಗುರುತಿಸಿ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಹರಿಯಾಣ, ರಾಜಸ್ಥಾನ್, ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶಗಳಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಿತ್ತು. ಇದಕ್ಕಾಗಿ 2020ರಿಂದ 2025ರವರೆಗೆ 5 ವರ್ಷಗಳ ಅವಧಿಗೆ ಸರ್ಕಾರವು ಒಟ್ಟು 6,000 ಕೋಟಿ ರೂಪಾಯಿಗಳ ಅನುದಾನ ನೀಡಿತ್ತು. 7 ರಾಜ್ಯಗಳ 80 ಜಿಲ್ಲೆಗಳ ಅಂತರ್ಜಲ ಕಡಿಮೆ

8,700 ಮೂರು ಗ್ರಾಮ ಪಂಚಾಯಿತಿಗಳಲ್ಲಿ ಈ ಯೋಜನೆಯಡಿ ಸಾವಿರಾರು ನೀರು ಸಂರಕ್ಷಣೆ ಮತ್ತು ನೀರು ಮರುಪೂರಣ ಕಾಮಗಾರಿಗಳು ಕೂಡ ನಡೆದಿವೆ. ನಂತರ ಯೋಜನೆಯ ನ್ಯಾಷನಲ್ ಲೆವೆಲ್ ಸ್ಟಿರಿಂಗ್ ಕಮಿಟಿಯು 2025 ನಡೆಸಿದ ಸಭೆಯಲ್ಲಿ ಮತ್ತೆ 2 ವರ್ಷದ ಅವಧಿ ವಿಸ್ತರಣೆಗೆ ನಿರ್ಧರಿಸಿತು. ಭೌಗೋಳಿಕವಾಗಿ ನೀರಿನ ಮಟ್ಟ ಕಡಿಮೆ ಇರುವ ಹೆಚ್ಚಿನ 5 ರಾಜ್ಯಗಳನ್ನು ಗುರುತಿಸಿತು. 2025 ಈ 2 ವರ್ಷಗಳ ಹೆಚ್ಚಿನ ಅವಧಿಗೆ ಹೊಸದಾಗಿ ಆಂಧ್ರಪ್ರದೇಶ, ಬಿಹಾರ್, ಪಂಜಾಬ್, ತಮಿಳುನಾಡು, ತೆಲಂಗಾಣ ಈ 5 ರಾಜ್ಯಗಳಿಗೆ ವಿಸ್ತರಿಸುವ ಪ್ರಸ್ತಾವನೆ ಕೂಡ ಮಾಡಲಾಗಿತ್ತು. ಅಂದರೆ ಒಟ್ಟು 12 ರಾಜ್ಯಗಳಿಗೆ ಅಟಲ್ ಭೂಜಲ್ ಯೋಜನೆ ವಿಸ್ತರಿಸುವ ಉದ್ದೇಶದಿಂದ 5 ರಾಜ್ಯಗಳು ಸೇರಿ 8,200 ಕೋಟಿ ಬಜೆಟ್ ನಿಗದಿಗೊಳಿಸಲಾಗಿತ್ತು. ಆದರೆ ಕೇಂದ್ರ ಸಚಿವ ಸಂಪುಟದ ಅಂತಿಮ ಅನುಮೋದನೆ ಸಿಗುವುದು ಬಾಕಿ ಇದೆ. ಪಂಜಾಬ್ ಮಾತ್ರ ಈ ಯೋಜನೆಗೆ ಹಸಿರು ನಿಶಾನೆ ತೋರಿಸಿದ್ದು, ಇನ್ನು 4 ರಾಜ್ಯಗಳು ಒಪ್ಪಿಗೆ ಸೂಚಿಸಿದ ನಂತರ ಎರಡನೇ ಹಂತದ ಅಟಲ್ ಭೂಜಲ್ ಯೋಜನೆಯು 2.0 ಅಧಿಕೃತವಾಗಿ ಶುರುವಾಗಲಿದೆ. ಇನ್ನು ಈ ಯೋಜನೆಯ ಮುಖ್ಯ ಉದ್ದೇಶ ವಿಶೇಷತೆ ಏನೆಂದರೆ, ಇದು ಕೇವಲ ಸರ್ಕಾರದಿಂದ ಹಣ ಅಥವಾ ನೀರು ಒದಗಿಸುವ ಯೋಜನೆಯಲ್ಲ, ಜನರಲ್ಲಿ ಜಾಗೃತಿ

0: ನೀರಿದೆ, ಹಾಗೆ ಎಷ್ಟು ನೀರು ಬಳಸುತ್ತಿದ್ದೇವೆ, ಬಳಸಿದ ಮೇಲೆ ಎಷ್ಟು ನೀರು ಮತ್ತೆ ಭೂಮಿಗೆ ಸೇರಿಸಬಹುದು ಎಂಬುದನ್ನು ಲೆಕ್ಕ ಹಾಕಿ ನೀರನ್ನು ಸಮರ್ಪಕವಾಗಿ ನಿರ್ವಹಿಸುವುದನ್ನು ಈ ಯೋಜನೆಯು ತಿಳಿಸುತ್ತದೆ. ನಾವು ಮನೆಯ ಆದಾಯ ಖರ್ಚಿನ ಲೆಕ್ಕ ಇಡುವಂತೆ ಗ್ರಾಮವು ಕೂಡ ತನ್ನ ನೀರಿನ ಲೆಕ್ಕ ಇಡಲೇಬೇಕು. ಒಂದು ವರ್ಷದಲ್ಲಿ ಗ್ರಾಮಕ್ಕೆ ಎಷ್ಟು ಮಳೆ ನೀರು ಲಭ್ಯವಾಗುತ್ತದೆ, ಕೃಷಿಗೆ ಎಷ್ಟು, ಕುಡಿಯಲು, ಗೃಹ ಬಳಕೆ ಮತ್ತು ಇತರ ಬಳಕೆಗೆ ಎಷ್ಟು ನೀರು ಬೇಕು, ಈ ಎಲ್ಲ ಲೆಕ್ಕಾಚಾರದ ಆಧಾರದ ಮೇಲೆ ನೀರನ್ನು ಹೇಗೆ ಬಳಸಬೇಕು ಎಂಬುದನ್ನು ಗ್ರಾಮಸ್ಥರು ಚರ್ಚಿಸಿ ಯೋಜನೆ ರೂಪಿಸುವುದೇ ನೀರಿನ ಬಜೆಟ್ ಎನ್ನುತ್ತಾರೆ. ಬೋರ್ವೆಲ್ಗಳಿಂದ ಎಷ್ಟು ನೀರು ತೆಗೆಯಲಾಗುತ್ತಿದೆ, ನೀರಿನ ಮಟ್ಟ ವರ್ಷದಿಂದ ವರ್ಷಕ್ಕೆ ಏರುತ್ತಿದೆಯೇ ಅಥವಾ ಕುಸಿಯುತ್ತಿದೆಯೋ, ಈಗೆಲ್ಲ ಮಾಹಿತಿಯನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸಲಾಗುತ್ತದೆ. ಇದಕ್ಕಾಗಿ ಮಳೆ ಮಾಪಕಗಳು, ನೀರಿನ ಮಟ್ಟ ಅಳೆಯುವ ಸಾಧನಗಳು, ನೀರಿನ ಹರಿವು ಅಳೆಯುವ ಮೀಟರ್ಗಳು ಸೇರಿದಂತೆ ವಿವಿಧ ವ್ಯವಸ್ಥೆಗಳನ್ನು ಬಳಸಲಾಗುತ್ತದೆ. ಹೀಗೆ ನೀರಿನ ಬಜೆಟ್ ಆಧರಿಸಿ ಗ್ರಾಮಕ್ಕೆ, ಅಂದರೆ ಸಮುದಾಯದ ಸಹಭಾಗಿತ್ವದ ಜಲಭದ್ರತಾ ಯೋಜನೆ ರೂಪಿಸಲಾಗುತ್ತದೆ. ಇಲ್ಲಿ ಯಾವ ಕೆರೆಯನ್ನು ಪುನರುಜ್ಜೀವನಗೊಳಿಸಬೇಕು, ಎಲ್ಲಿ ಮಳೆ ನೀರು ಸಂಗ್ರಹಿಸಬೇಕು, ಎಲ್ಲಿ ನೀರು ಭೂಮಿಗೆ ಇಂಗುವಂತೆ ಮಾಡಬೇಕು, ಕೃಷಿಯಲ್ಲಿ ನೀರಿನ ಬಳಕೆಯನ್ನು ಹೇಗೆ ಕಡಿಮೆ ಮಾಡಬೇಕು, ಯಾವ ಬೆಳೆಗಳಿಗೆ ಆದ್ಯತೆ ನೀಡಬೇಕು, ಇಂತಹ ಪ್ರಶ್ನೆಗಳಿಗೆ ಸ್ಥಳೀಯ ಪರಿಸ್ಥಿತಿಗೆ ಅನುಗುಣವಾಗಿ ಪರಿಹಾರ ಕಂಡುಕೊಳ್ಳಲಾಗುತ್ತದೆ. ಈ ಅಟಲ್ ಭೂಜಲ್ ಯೋಜನೆಯು ಇಲ್ಲಿ ಹೇಗೆ ಕಾರ್ಯ ರೂಪುಗೊಳ್ಳುವುದು ಎಂದರೆ, ಮಳೆ ನೀರನ್ನು ಭೂಮಿಗೆ ಮರಳಿ ಸೇರಿಸುವುದು, ಆ ನೀರು ವೇಗವಾಗಿ ಹರಿದು ಹೋಗದೆ ಭೂಮಿಯಲ್ಲಿ ಇಂಗುವಂತೆ ಮಾಡುವುದು, ಇದಕ್ಕಾಗಿ ಕೆರೆಕಟ್ಟೆ ಸುಧಾರಣೆ, ಚೆಕ್ ಡ್ಯಾಂ, ಮಳೆ ನೀರು ಸಂಗ್ರಹಣೆ ಮತ್ತು ಕೃತಕ ಭೂಗರ್ಭ ಜಲ ಮರುಪೂರಣದಂತಹ ವಿವಿಧ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತದೆ. ಈಗಾಗಲೇ ಈ ಯೋಜನೆಯಡಿ ಸುಮಾರು 81,000 ನೀರು ಸಂರಕ್ಷಣೆ ಮತ್ತು ಭೂಗರ್ಭ ಜಲ ಮರುಪೂರಣ ಕಾಮಗಾರಿ ನಡೆದಿರುವ ಬಗ್ಗೆ ಕೇಂದ್ರ ಸರ್ಕಾರವು ವರದಿ ಮಾಡಿದೆ. ಈ ಯೋಜನೆಯಲ್ಲಿ ರೈತರ ಪಾತ್ರ ಬಹಳ ಪ್ರಮುಖವಾಗಿದೆ. ಕೃಷಿಯಲ್ಲೇ ಅಂತರ್ಜಲದ ದೊಡ್ಡ ಪ್ರಮಾಣದ ಬಳಕೆಯಾಗುವುದರಿಂದ ಬೆಳೆ ಪದ್ಧತಿ ಬದಲಾವಣೆ, ನೀರಿನ ಸಂರಕ್ಷಣೆ ಮತ್ತು ಸಮರ್ಥ ಬಳಕೆಗೆ ರೈತರ ಸಹಕಾರ ಅತ್ಯಗತ್ಯವಾಗಿದೆ. ಹನಿ ನೀರಾವರಿ, ತುಂತುರು ನೀರಾವರಿ, ನೀರು ಉಳಿಸುವ ಕೃಷಿ ಪದ್ಧತಿಗಳು, ಸೂಕ್ಷ್ಮ ಬೆಳೆ ಆಯ್ಕೆ ಮತ್ತು ಅಗತ್ಯವಿರುವಷ್ಟು ಮಾತ್ರ ನೀರಾವರಿ ಮಾಡುವಂತಹ ಕ್ರಮಗಳಿಗೆ ಮುಂದಾಗಲೇಬೇಕಿದೆ. ಮಳೆ ನೀರು ಮರುಪೂರಣದಲ್ಲಿ ರೈತರು ನೇರವಾಗಿ ಭಾಗವಹಿಸುತ್ತಾರೆ. ಕಡಿಮೆ ನೀರಿನ ಉತ್ತಮ ಬೆಳೆ ಎಂಬ ದಿಕ್ಕಿಗೆ ಸಾಗುವುದು ಯೋಜನೆಯ ಪ್ರಮುಖ ಉದ್ದೇಶಗಳಲ್ಲಿ ಒಂದು. ಹೀಗಾಗಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ನೀರಿನ ಬಜೆಟ್ ಕಡ್ಡಾಯಗೊಳಿಸಲಾಗಿದೆ. ಇನ್ನು ಕಾರ್ಯಕ್ಷಮತೆ ಆಧಾರಿತ ಧನ ಸಹಾಯ, ಎಂದರೆ ಚೆನ್ನಾಗಿ ಕೆಲಸ ಮಾಡಿದ ರಾಜ್ಯಗಳಿಗೆ ಹೆಚ್ಚು ಹಣ ನೀಡುವ ಯೋಜನೆ ಕೂಡ ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ. ಯಾರೆಲ್ಲ ಕೆಲಸ ಮಾಡುತ್ತಾರೆ ಎಂದರೆ, ಈ ಯೋಜನೆ ಸರ್ಕಾರದ ಒಂದು ಇಲಾಖೆಯ ಕೆಲಸ ಮಾತ್ರವಲ್ಲ. ಭಾರತ ಸರ್ಕಾರ, ಜಲಶಕ್ತಿ ಸಚಿವಾಲಯ, ಜಲಸಂಪನ್ಮೂಲ, ನದಿ ವಿಕಾಸ ಮತ್ತು ಗಂಗಾ ಸಂರಕ್ಷಣೆ ಇಲಾಖೆಯು ಜಾರಿಗೊಳಿಸಿದ್ದು, ಸಮುದಾಯದ ಸಹಭಾಗಿತ್ವವನ್ನು ಉತ್ತೇಜಿಸಲು ಗ್ರಾಮ ಪಂಚಾಯಿತಿ ಮತ್ತು ರಾಜ್ಯ ಸರ್ಕಾರಗಳಿಗೆ ನೆರವಾಗಿದೆ. ಸಮುದಾಯ ಸಹಭಾಗಿತ್ವ ಅಂತರ್ಜಲ ನಿರ್ವಹಣಾ ಸಮಿತಿಯು ಜನರ ಸಹಭಾಗಿತ್ವ ಹೆಚ್ಚಿಸುವ ಹೊಣೆಗಾರಿಕೆ ನಿಭಾಯಿಸುತ್ತದೆ. ಜಿಲ್ಲಾ ಮಟ್ಟದ ಸಂಬಂಧಪಟ್ಟ ಇಲಾಖೆಗಳು ಗ್ರಾಮ ಪಂಚಾಯಿತಿಗಳಿಗೆ ತಾಂತ್ರಿಕ ಹಾಗೂ ಆಡಳಿತಾತ್ಮಕ ನೆರವು ನೀಡಿ ಯೋಜನೆ ಅನುಷ್ಠಾನಕ್ಕೆ ಸಹಕರಿಸುತ್ತವೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯಿತಿ ಮತ್ತು ಗ್ರಾಮಸ್ಥರು ಸೇರಿ ನೀರಿನ ಬಜೆಟ್ ಮತ್ತು ಜಲಭದ್ರತಾ ಯೋಜನೆ ರೂಪಿಸಿ ಅನುಷ್ಠಾನಕ್ಕೆ ಸಹಕರಿಸುತ್ತಾರೆ. ಇದರ ಜೊತೆಗೆ ವಿವಿಧ ಇಲಾಖೆಗಳು, ರೈತರು, ರೈತ ಮಹಿಳೆಯರು, ಗ್ರಾಮಸ್ಥರು, ಸ್ಥಳೀಯ ಸಂಘಟನೆಗಳು, ಸಂಘ ಸಂಸ್ಥೆಗಳು, ಯುವ ಜನತೆ ಭಾಗವಹಿಸಿ ಒಟ್ಟಾಗಿ ಕೆಲಸ ಮಾಡುವುದು ಅಟಲ್ ಭೂಜಲ್ ಯೋಜನೆಯ ಮುಖ್ಯ ಆಶಯವಾಗಿದೆ. ಇನ್ನು 2026 ಜನವರಿಯಲ್ಲಿ ಕೇಂದ್ರ ಸರ್ಕಾರ ಪ್ರಕಟಿಸಿದ ಮಾಹಿತಿಯ ಪ್ರಕಾರ 7 ರಾಜ್ಯಗಳಲ್ಲಿ ಭೂಗರ್ಭ ಜಲ ಕುಸಿತದ ದರದಲ್ಲಿ ಸುಧಾರಣೆ ಕಂಡು ಬಂದಿದೆ. ಕರ್ನಾಟಕದಲ್ಲಿ 14 ಜಿಲ್ಲೆಗಳ ಮತ್ತು 1,199 ಗ್ರಾಮ ಪಂಚಾಯಿತಿಗಳು ಯೋಜನೆಯ ವ್ಯಾಪ್ತಿಗೊಳಪಟ್ಟಿದ್ದು, ಇಲ್ಲಿಯೂ ಗಮನಾರ್ಹ ಪ್ರಗತಿ ದಾಖಲಾಗಿದೆ. ನೀರು ಪ್ರಕೃತಿಯ ಕೊಡುಗೆ, ಆದರೆ ಅದರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಮಳೆ ಕಡಿಮೆಯಾದಾಗ ಮಾತ್ರ ನೀರಿನ ಮಹತ್ವ ನೆನಪಾಗಬಾರದು. ಮಳೆ ಬಂದಾಗಲೇ ನೀರನ್ನು ಹಿಡಿದು ಉಳಿಸಿ ಭೂಮಿಗೆ ಇಂಗಿಸಿ ಅಗತ್ಯಕ್ಕೆ ತಕ್ಕಂತೆ ಬಳಸುವ ಹೊಣೆ ನಮ್ಮೆಲ್ಲರ ಮೇಲಿದೆ. ನಮ್ಮ ಗ್ರಾಮದ ನೀರನ್ನು ಉಳಿಸುವ ಕೆಲಸ ನಮ್ಮದು, ಸರ್ಕಾರದ ಕೆಲಸ ಮಾತ್ರವಲ್ಲ. ರೈತರು, ಮಹಿಳೆಯರು, ಯುವಕರು, ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು, ಪ್ರತಿಯೊಬ್ಬರೂ ಇದರಲ್ಲಿ ಪಾಲುದಾರರು ಆಗಲೇಬೇಕು. ಭೂಮಿಯೊಳಗೆ ನೀರನ್ನು ಕೇವಲ ತೆಗೆದುಕೊಳ್ಳುವುದು ನಮ್ಮ ಹಕ್ಕಲ್ಲ, ಅದನ್ನು ಮತ್ತೆ ಭೂಮಿಗೆ ಸೇರಿಸಿ ನೀರನ್ನು ಬಳಸುವ ಮೊದಲು ಅದರ ಲೆಕ್ಕ ತಿಳಿಯುವುದು ನಮ್ಮೆಲ್ಲರ ಕರ್ತವ್ಯ ಕೂಡ. ಇಂದು ಉಳಿಸಿದ ಒಂದು ಹನಿ ನೀರು ನಾಳೆಯ ಒಂದು ಬದುಕನ್ನು ಉಳಿಸಬಹುದು. ಇದೇ ಅಟಲ್ ಭೂಜಲ ಯೋಜನೆಯ ಆಶಯವಾಗಿದೆ.
1: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ಅಟಲ್ ಭೂಜಲ್ ಯೋಜನೆ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆಯಾದ ಸರೋಜನಿ ಯಮಕನ ಮರಡಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
2: ಪ್ರಧಾನಮಂತ್ರಿಗಳಾದ

0: ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್.
1: ಮನ್ ಕಿ ಬಾತ್ ಜನ್ ಕಿ ಬಾತ್ ಜನ್ ಮನ್ ಕಿ ಬಾತ್
0: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ.
2: ಮನ್ ಕಿ ಬಾತ್
0: ರಾಷ್ಟ್ರದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ.
2: ಮನ್ ಕಿ ಬಾತ್
0: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ. ಮನ್ ಕಿ ಬಾತ್ ತಪ್ಪದೆ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಮನ್ ಕಿ ಬಾತ್. ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
3: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದವನ್ನು ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತ ಕೆನಡಾ ಸ್ವಾಭಾವಿಕ ಪಾಲುದಾರ ರಾಷ್ಟ್ರಗಳು ಟೊರೊಂಟೋದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ವೇಷ್ಯಾಧಾರಿತ ಚರ್ಚೆ. ಆಹಾರ ಭದ್ರತೆ ಮತ್ತು ಜಾಗತಿಕ ಸಂಘರ್ಷಗಳ ಕುರಿತು ಭಾರತ ಕಳವಳ. ಇಂದು ಈದ್ ಮಿಲಾದ್ ಉನ್ ನಬಿ ಮತ್ತು ತಿರು ಓಣಂ ಹಬ್ಬಗಳ ಸಂಭ್ರಮ. ರಾಷ್ಟಪತಿ ಉಪರಾಷ್ಟಪತಿ ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಶುಭಾಶಯ. ಟೆಸ್ಟ್ ಕ್ರಿಕೆಟ್ ಭಾರತದ ವಿರುದ್ಧ ಫಾಲೋ ಆನ್ ಬಳಿಕ 2ನೇ ಇನ್ನಿಂಗ್ಸ್ ಮುಂದುವರೆಸಿರುವ ಶ್ರೀಲಂಕಾ. ವಾರ್ತೆಗಳ ವಿವರ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026ರ ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನುದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ದೇಶದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳ ಯುವ ಜನತೆ ಈ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕ್ರೀಡೆ, ಯುವ ನಾಯಕತ್ವ, ನಾಗರಿಕ ಜವಾಬ್ದಾರಿ ಮತ್ತು ರಾಷ್ಟ್ರ ನಿರ್ಮಾಣವನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ಯುವಜನತೆಯ ಆಶೋತ್ತರಗಳನ್ನು ದೇಶದ ಕ್ರೀಡಾ ನೀತಿಯ ಭಾಗವಾಗಿಸಲು ನೇರ ಅವಕಾಶವನ್ನು ಕಲ್ಪಿಸುತ್ತದೆ. ಕಾರ್ಯಕ್ರಮದ ನಂತರ ಸ್ಥಳೀಯ ಕ್ರೀಡಾಪಟುಗಳು, ಮೈ ಭಾರತ್ ಸ್ವಯಂ ಸೇವಕರು, ಯುವಕರು ಮತ್ತು ಸಾರ್ವಜನಿಕ ಪ್ರತಿನಿಧಿಗಳ ನಡುವೆ ಸ್ಥಳೀಯ ಸಂವಾದಗಳು ಜರುಗಲಿವೆ. ಪ್ರಮುಖವಾಗಿ ಭಾರತದ ಖ್ಯಾತ ಕ್ರೀಡಾಪಟುಗಳು ಮತ್ತು ಪದಕ ವಿಜೇತರೊಂದಿಗೆ ಯುವಕರು ನೇರವಾಗಿ ಚರ್ಚಿಸುವ ವಿಶೇಷ ಅವಕಾಶವನ್ನು ಕಲ್ಪಿಸಲಾಗಿದೆ. ಭಾರತ ಮತ್ತು ಕೆನಡಾ ಜಗತ್ತಿನ ಅತ್ಯಂತ ಸ್ವಾಭಾವಿಕ ಪಾಲುದಾರ ದೇಶಗಳಾಗಿದ್ದು ಉಭಯ ದೇಶಗಳ ಬಾಂಧವ್ಯ ಯಾವುದೇ ವ್ಯಾಪಾರ ಒಪ್ಪಂದಗಳಿಗಿಂತಲೂ ಆಳವಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. 4 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಕೆನಡಾಕ್ಕೆ ಭೇಟಿ ನೀಡಿರುವ ಅವರು ಟೊರೊಂಟೋದಲ್ಲಿ ಭಾರತೀಯ ಮೂಲದ ಉದ್ಯಮಿಗಳ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಜಾಪ್ರಭುತ್ವ ಮತ್ತು ಸಾಂಸ್ಕೃತಿಕ ವೈವಿಧ್ಯಮಯ ಬಲದಿಂದ ಎರಡೂ ದೇಶಗಳ ಸಂಬಂಧವು ಗಮನಾರ್ಹವಾಗಿ ವೃದ್ಧಿಸಿದೆ ಎಂದ ಅವರು 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು 70 ಬಿಲಿಯನ್ ಕೆನಡಿಯನ್ ಡಾಲರ್ಗೆ ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಭಾರತವು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿದ್ದು ಯುಪಿಐ ಮತ್ತು ಗಿಫ್ಟ್ ಸಿಟಿ ಮೂಲಕ ಕೆನಡಾದ ಬ್ಯಾಂಕುಗಳು ಮತ್ತು ಹೂಡಿಕೆದಾರರಿಗೆ ಬೃಹತ್ ಅವಕಾಶಗಳನ್ನು ಒದಗಿಸುತ್ತಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಜಾಗತಿಕ ಮತ್ತು ಪ್ರಾದೇಶಿಕ ಸಂಘರ್ಷಗಳ ಹಿನ್ನೆಲೆಯಲ್ಲಿ ಉಂಟಾಗುತ್ತಿರುವಂತಹ ಮಾನವೀಯ ಬಿಕ್ಕಟ್ಟುಗಳನ್ನು ನಿಯಂತ್ರಿಸುವುದು ಮತ್ತು ಆಹಾರ ಭದ್ರತೆಯನ್ನು ಕಾಯ್ದುಕೊಳ್ಳುವುದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಕ್ಷಣದ ಆದ್ಯತೆಯಾಗಬೇಕು ಎಂದು ಭಾರತ ಪ್ರತಿಪಾದಿಸಿದೆ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ನಡೆದ ಫುಡ್ ಅಂಡರ್ ಫೈರ್ ವಿಷಯಾಧಾರಿತ ಬಹಿರಂಗ ಚರ್ಚೆಯನ್ನು ಉದ್ದೇಶಿಸಿ ಮಾತನಾಡಿದ ವಿಶ್ವಸಂಸ್ಥೆಯಲ್ಲಿನ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್, ಸಂಘರ್ಷ ಪೀಡಿತ ಪ್ರದೇಶಗಳಿಗೆ ಸುರಕ್ಷಿತ, ಶೀಘ್ರ ಮತ್ತು ತಡೆರಹಿತ ಮಾನವೀಯ ನೆರವು ತಲುಪಿಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಭದ್ರತಾ ಮಂಡಳಿಯು ವಿಧಿಸುವ ನಿರ್ಬಂಧಗಳು ಅಥವಾ ಕೈಗೊಳ್ಳುವ ಕ್ರಮಗಳು ಮಾನವೀಯ ನೆರವು ಹಾಗೂ ಕಾನೂನುಬದ್ಧ ಆಹಾರ ಮತ್ತು ಕೃಷಿ ವ್ಯಾಪಾರಕ್ಕೆ ಯಾವುದೇ ರೀತಿಯಲ್ಲಿ ಅಡೆತಡೆಯಾಗದಂತೆ ಎಚ್ಚರ ವಹಿಸಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಇಂಧನ ಮಾರುಕಟ್ಟೆ, ರಸಗೊಬ್ಬರ ಪೂರೈಕೆ, ಕಡಲ ಸಾರಿಗೆ ಮತ್ತು ಕೃಷಿ ವ್ಯಾಪಾರದಲ್ಲಾಗುವಂತಹ ಅಡೆತಡೆಗಳು ಜಗತ್ತಿನಾದ್ಯಂತ ಆಹಾರ ಭದ್ರತೆಯ ಮೇಲೆ ದುಷ್ಪರಿಣಾಮ ಬೀರುತ್ತವೆ ಎಂದು ಭಾರತೀಯ ರಾಯಭಾರಿ ತಿಳಿಸಿದ್ದಾರೆ. ಪ್ರವಾದಿ ಹಜರತ್ ಮೊಹಮ್ಮದ್ ಅವರ ಜನ್ಮದಿನವಾದ ಇಂದು ಅವರ ಸ್ಮರಣಾರ್ಥ ಆಚರಣೆ ಮಾಡಲಾಗುವಂತಹ ಈದ್ ಮಿಲಾದ್ ಉನ್ ನಬಿ ಹಬ್ಬವನ್ನು ದೇಶದಾದ್ಯಂತ ವಿವಿಧ ಭಾಗಗಳಲ್ಲಿ ಅತ್ಯಂತ ಶ್ರದ್ದೆ ಮತ್ತು ಭಕ್ತಿ ಹಾಗೆ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತಿದೆ. ಈ ಪವಿತ್ರ ದಿನದ ಅಂಗವಾಗಿ ಪ್ರವಾದಿ ಅವರ ದಿವ್ಯ ಜೀವನ ಮತ್ತು ಸಂದೇಶಗಳನ್ನು ಪ್ರಸಾರ ಮಾಡುವ ಉದ್ದೇಶದಿಂದ ವಿವಿಧೆಡೆ

0: ಮಿಲಾದ್, ಮೆಹಬಿಲ್ ಮತ್ತು ಸೀತರ್ ಗೋಷ್ಠಿಗಳನ್ನು ಆಯೋಜನೆ ಮಾಡಲಾಗಿದೆ. ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಜನತೆಗೆ ವಿಶೇಷವಾಗಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ತಮ್ಮ ಸಂದೇಶದಲ್ಲಿ ಈ ಹಬ್ಬ ಪ್ರವಾದಿ ಮೊಹಮ್ಮದ್ ಅವರ ಬೋಧನೆಗಳನ್ನು ಸ್ಮರಿಸುವ ಸಂದರ್ಭವಾಗಿದ್ದು ಅವರ ಕರ್ತವ್ಯ ನಿಷ್ಠೆಯ ಮಾರ್ಗವನ್ನು ಅನುಸರಿಸಲು ನಾಗರಿಕರಿಗೆ ಸ್ಫೂರ್ತಿ ನೀಡುತ್ತವೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ಹಬ್ಬ ಸಮಾಜದಲ್ಲಿ ಸಹಬಾಳ್ವೆ ಮತ್ತು ಸಂತಸವನ್ನು ನೆಲೆಸುವಂತೆ ಮಾಡಲಿ ಎಂದು ಹೇಳಿದ್ದಾರೆ. ವಿಶ್ವದಾದ್ಯಂತ ನೆಲೆಸಿರುವ ಕೇರಳ ಮೂಲದ ಜನರು ಇಂದು ಮಹಾರಾಜ ಮಹಾಬಲಿಯನ್ನು ಭಕ್ತಿಯಿಂದ ಸ್ವಾಗತಿಸುವಂತಹ ತಿರು ಓಣಂ ಹಬ್ಬವನ್ನು ಅತ್ಯಂತ ಸೌಹಾರ್ದತೆ ಮತ್ತು ವೈಭವದಿಂದ ಆಚರಣೆ ಮಾಡುತ್ತಿದ್ದಾರೆ. ಮನೆಗಳ ಮುಂದೆ ವರ್ಣರಂಜಿತವಾಗಿ ಬಿಡಿಸಲಾದಂತಹ ಸಾಂಪ್ರದಾಯಿಕ ಹೂವಿನ ಹಾಸು ಓಣ ಪೂಕಳಂನೊಂದಿಗೆ ಇಂದಿನ ಹಬ್ಬದ ಆಚರಣೆಗಳು ಅಧಿಕೃತವಾಗಿ ಚಾಲನೆ ಪಡೆದುಕೊಂಡಿವೆ. ಕೇರಳಂನ ಕೊಯ್ಲು ಹಬ್ಬವಾದ ಓಣಂ ಅನ್ನು ಜಾತಿ, ಮತ ಮತ್ತು ಧರ್ಮದ ಗಡಿಗಳನ್ನು ಮೀರಿ ಪ್ರತಿಯೊಬ್ಬರೂ ಒಂದಾಗಿ ಆಚರಣೆ ಮಾಡುತ್ತಾರೆ. ಹಬ್ಬದ ನಿಮಿತ್ತ ಪ್ರಸಿದ್ಧ ಶಬರಿಮಲೆ, ಅರನ್ಮುಲ ಮತ್ತು ಗುರುವಾಯೂರು ಸೇರಿದಂತೆ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗುತ್ತಿದ್ದು ಮಳೆಯ ನಡುವೆಯೂ ಅಪಾರ ಸಂಖ್ಯೆಯ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ಸಾಂಪ್ರದಾಯಿಕ ಸಸ್ಯಹಾರಿ ಭೋಜನ ಓಣ ಸದ್ಯ ಈ ಹಬ್ಬದ ಪ್ರಮುಖ ಆಕರ್ಷಣೆಯಾಗಿದೆ. ಇದರ ಜೊತೆಗೆ ಇಂದು ಮಧ್ಯಾಹ್ನದಿಂದ ರಾಜ್ಯದಾದ್ಯಂತ ಅಧಿಕೃತ ಆಚರಣೆಗಳು ಸೇರಿದಂತೆ ಸಾವಿರಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಸಾಂಪ್ರದಾಯಿಕ ಕ್ರೀಡಾಕೂಟಗಳು ಆಯೋಜನೆಗೊಂಡಿವೆ. ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಹಲವು ಗಣ್ಯರು ಜನತೆಗೆ ತಿರು ಓಣಂ ಹಬ್ಬದ ಶುಭಾಶಯ ಕೋರಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದಕ್ಷಿಣದ ರಾಜ್ಯವಾದ ಕೇರಳದ ಹೆಸರನ್ನು ಕೇರಳಂ ಎಂದು ಅಧಿಕೃತವಾಗಿ ಮರು ನಾಮಕರಣ ಮಾಡಿ ಕೇಂದ್ರ ಗೃಹ ಸಚಿವಾಲಯವು ಅಧಿಸೂಚನೆ ಹೊರಡಿಸಿದ್ದು, ಈ ಹೊಸ ಹೆಸರು ನಿನ್ನೆಯಿಂದ ಜಾರಿಗೆ ಬಂದಿದೆ. ಕಳೆದ August 11 ಲೋಕಸಭೆಯಲ್ಲಿ ಹಾಗೂ ಮಾರನೇ ದಿನ ರಾಜ್ಯಸಭೆಯಲ್ಲಿ ಕೇರಳ ಹೆಸರು ಬದಲಾವಣೆ ವಿಧೇಯಕಕ್ಕೆ ಕಾಯ್ದೆಯಾಗಿ ಮಂಜೂರಾತಿ ಸಿಕ್ಕಿತ್ತು. ಈ ತಿಂಗಳ ಆರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಈ ವಿಧೇಯಕಕ್ಕೆ ತಮ್ಮ ಒಪ್ಪಿಗೆ ಸೂಚಿಸುವ ಮೂಲಕ ಶಾಸನಕ್ಕೆ ಅಂತಿಮ ಅನುಮೋದನೆ ನೀಡಿದ್ದರು. ಇದರ ಬೆನ್ನಲ್ಲೇ ಗೃಹ ಸಚಿವಾಲಯವು ಅಧಿಕೃತ ಆದೇಶ ಹೊರಡಿಸಿದ್ದು, ರಾಜ್ಯದ ಅಧಿಕೃತ ಹೆಸರು ಇನ್ಮುಂದೆ ಕೇರಳಂ ಎಂದು ಬದಲಾಗಿದೆ. ಮೀನುಗಾರಿಕೆ ಕ್ಷೇತ್ರ ಮತ್ತು ಕಡಲ ಆರ್ಥಿಕತೆ ಎರಡೂ ದೇಶಗಳ ಆರ್ಥಿಕ ಪ್ರಗತಿ, ಗ್ರಾಮೀಣ ಉದ್ಯೋಗ ಸೃಷ್ಟಿ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ನಿರ್ಣಾಯಕ ಸ್ತಂಭಗಳಾಗಿವೆ ಎಂದು ಭಾರತ ಮತ್ತು ಸೆಷೆಲ್ಸ್ ಗುರುತಿಸಿವೆ. ಈ ನಿಟ್ಟಿನಲ್ಲಿ ದ್ವಿಪಕ್ಷೀಯ ಬಾಂಧವ್ಯವನ್ನು ಮತ್ತಷ್ಟು ಸದೃಢಗೊಳಿಸಲು ಭಾರತದ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹಾಲಿನ ಉತ್ಪಾದನೆ ಸಚಿವಾಲಯವು ಸೆಷೆಲ್ಸ್ನ ಮೀನುಗಾರಿಕೆ, ಕೃಷಿ ಮತ್ತು ಕಡಲ ಆರ್ಥಿಕತೆ ಸಚಿವ ವಾಲ್ಲೇಸ್ ಕಾಸ್ಗೋ ಅವರ ನೇತೃತ್ವದ ನಿಯೋಗದೊಂದಿಗೆ ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿತು. ಈ ಸಭೆಯಲ್ಲಿ ಪ್ರಸ್ತುತ ಇರುವ ಸಹಕಾರ ಚೌಕಟ್ಟನ್ನು ಪರಾಮರ್ಶೆ ಮಾಡಲಾಯಿತು. ಸುಸ್ಥಿರ ಸಾಮುದ್ರಿಕ ಸಂಪನ್ಮೂಲಗಳ ಬಳಕೆ, ಆಕ್ವಾಕಲ್ಚರ್, ಸುಧಾರಿತ ವೈಜ್ಞಾನಿಕ ಸಂಶೋಧನೆ ಮತ್ತು ತಾಂತ್ರಿಕ ಸಾಮರ್ಥ್ಯ ವೃದ್ಧಿಯ ಕ್ಷೇತ್ರಗಳಲ್ಲಿ ಜಂಟಿ ಸಹಯೋಗವನ್ನು ವಿಸ್ತರಿಸಲು ಭಾರತ ತನ್ನ ಬದ್ಧತೆಯನ್ನು ವ್ಯಕ್ತಪಡಿಸಿತು. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಆರ್ಥಿಕ ಸ್ಥಿರತೆ, ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆಯನ್ನು ಹೆಚ್ಚಿಸಲು ಎರಡೂ ದೇಶಗಳು ನಿಕಟ ಬಾಂಧವ್ಯದ ಅಗತ್ಯತೆ ಇದೆ ಎಂಬುದನ್ನು ಸಭೆಯಲ್ಲಿ ಪ್ರತಿಪಾದಿಸಲಾಯಿತು. ಭಾರತ ಮತ್ತು ಸೆಷಲ್ಸ್ ನಡುವಿನ ಸುದೀರ್ಘ ಸಾಮುದ್ರಿಕ ಸಮೃದ್ಧಿಯನ್ನು ಕಾಯ್ದುಕೊಳ್ಳಲು ರಾಜತಾಂತ್ರಿಕ ಬದ್ಧತೆಗಳನ್ನು ಫಲಪ್ರದ ಯೋಜನಾ ಚೌಕಟ್ಟನ್ನಾಗಿ ಪರಿವರ್ತಿಸುವ ಜಂಟಿ ನಿರ್ಧಾರದೊಂದಿಗೆ ಸಭೆಯು ಯಶಸ್ವಿಯಾಗಿ ಮುಕ್ತಾಯಗೊಂಡಿತ್ತು. ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿರುವಂತಹ ಪಾಕಿಸ್ತಾನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಸ್ಪತ್ರೆಯ ಸ್ತ್ರೀರೋಗ ವಿಭಾಗದಲ್ಲಿ ಇಂದು ಸಂಭವಿಸಿದ ಭೀಕರ ಅಗ್ನಿ ಅವಘಡದಲ್ಲಿ ಕನಿಷ್ಠ 15 ನವಜಾತ ಶಿಶುಗಳು ಸಜೀವ ದಹನವಾಗಿವೆ. ಮುಂಜಾನೆ ಸುಮಾರು 6:45 ವೇಳೆಗೆ ಆಸ್ಪತ್ರೆಯ ತಾಯಿ ಮತ್ತು ಮಗು ಆರೋಗ್ಯ ವಿಭಾಗದ ನರ್ಸರಿಯಲ್ಲಿದ್ದಂಥ ಏರ್ ಕಂಡೀಷನರ್ ಕಂಪ್ರೆಸರ್ ಸ್ಫೋಟಗೊಂಡಿದೆ ಈ ದುರಂತಕ್ಕೆ ಕಾರಣ ಎನ್ನಲಾಗಿದೆ. 16 ನವಜಾತ ಶಿಶುಗಳಲ್ಲಿ ಕೇವಲ ಒಂದು ಶಿಶುವನ್ನು ರಕ್ಷಿಸಲು ಸಾಧ್ಯವಾಗಿದೆ. ಶ್ರೀಲಂಕಾ ವಿರುದ್ಧ ನಡೆಯುತ್ತಿರುವಂತಹ ಎರಡನೇ ಟೆಸ್ಟ್ ಪಂದ್ಯದ 4ನೆಯ ದಿನದಾಟದಲ್ಲಿ ಭಾರತ ತಂಡವು ಪಂದ್ಯದ ಮೇಲಿನ ತನ್ನ ಪೂರ್ಣ ಹಿಡಿತವನ್ನು ಸಾಧಿಸಿದೆ. ಪ್ರಥಮ ಇನ್ನಿಂಗ್ಸ್ನಲ್ಲಿ 503 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿ ಡಿಕ್ಲೇರ್ ಮಾಡಿಕೊಂಡಿದ್ದ ಭಾರತದ ವಿರುದ್ದ ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್

ಇನ್ನಿಂಗ್ಸ್ನಲ್ಲಿ 290 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಇದರೊಂದಿಗೆ ಭಾರಿ ಮುನ್ನಡೆ ಸಾಧಿಸಿದ ಭಾರತ ತಂಡವು ಶ್ರೀಲಂಕಾ ತಂಡಕ್ಕೆ ಫಾಲೋ ಆನ್ ಹೇರಿದ್ದು, ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿರುವ ಶ್ರೀಲಂಕಾ ಇತ್ತೀಚಿನ ವರದಿಯ ಪ್ರಕಾರ 2 ವಿಕೆಟ್ನಷ್ಟಕ್ಕೆ 106 ರನ್ ಗಳಿಸಿ ಆಟ ಆಡುತ್ತಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದವನ್ನು ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಭಾರತ ಕೆನಡಾ ಸ್ವಾಭಾವಿಕ ಪಾಲುದಾರ ರಾಷ್ಟಗಳು. ಟೊರೊಂಟೋದಲ್ಲಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಮತ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ವಿಷಯಾಧಾರಿತ ಚರ್ಚೆ. ಆಹಾರ ಭದ್ರತೆ ಮತ್ತು ಜಾಗತಿಕ ಸಂಘರ್ಷಗಳ ಕುರಿತು ಭಾರತ ಕಳವಳ. ಇಂದು ಈದ್ ಮಿಲಾದ್ ಉನ್ ನಬಿ ಮತ್ತು ತಿರು ಓಣಂ ಹಬ್ಬಗಳ ಸಂಭ್ರಮ. ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರ ಶುಭಾಶಯ. ಟೆಸ್ಟ್ ಕ್ರಿಕೆಟ್ ಭಾರತ ವಿರುದ್ಧ ಫಾಲೋ ಆನ್ ಬಳಿಕ ಎರಡನೇ ಇನ್ನಿಂಗ್ಸ್ ಮುಂದುವರೆಸಿರುವ ಶ್ರೀಲಂಕಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30 ಕ್ಕೆ.

0: ಆಕಾಶವಾಣಿ ಮಡಿಕೇರಿ, ಸಮಯ 1:20:46.
1: ತೋಳ ಕುರಿಯ ತಾಯಿ ಅಂತ ಹೇಳಲಬಾರ್ದು.
2: ಒಂದ್ ಗಾದೆ ಇದೆ, ಹಂಗಾಯ್ತು.
3: ಓ ಮಲ್ಲಿ, ಏನವ ಇವತ್ತಿನ ಸಮಾಚಾರ?
1: ಇದು ನಿಮಗೆ ಗೊತ್ತು, ಅದು ನಮಗೆ ಗೊತ್ತು.
2: ನೈದಿಲಿ ಗಾದೆ ಘಮ
4: ಹೊಸ ಯೋಚನೆ ಶುಭ ಸೂಚನೆ.
5: ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು,
2: ಕೈ ಕೆಸರಾದ್ರೆ ಬಾಯಿ ಮೊಸರು. ನೈದಿಲಿ ಗಾದೆ ಘಮ
1: ಕುಡಿಯಲಬೇಕು.
5: ಆಗಸ್ಟ್ 30 ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ನೈದಿಲಿ ಗಾದೆ ಘಮ ವಿಶೇಷ ಕಾರ್ಯಕ್ರಮ. ಟ್ಯೂನ್ ಮಾಡಿ FM 103.1 MHz ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 9:05.
2: ನೈದಿಲೆ ಗಾದೆ ಘಮ. ಈ ಕವಿತಾ ಬಾರೇ ಕಸ ಹಾಕ್ಬಿಟ್ ಬರೋಣ, ಗಾಡಿ ಬಂತು.
6: ನಾನ್ ಬರಲ್ಲ ಸೋನಿ, ನಾನ್ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ. ಅವ್ರು ಬಂದ ತಗೊಂಡೋಗ್ಲಿ.
2: ಎಲ್ ಬಿಸಾಕೋದು?
6: ಇಲ್ಲೇ ಮನೆ ಮುಂದೆ ಆ ಕಡೆಗೆ ಬಿಸಾಡ್.
2: ಏನಕ್ಕೆ? ಅದಕ್ಕೆ ತಾನೆ ಕಸ ಗಾಡಿ ಬರ್ತಾ ಇದೆ. ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
6: ಅವ್ರು ಬರೋವರೆಗೆ ನನ್ ಕಾಯಿಯಷ್ಟು ತಾಳ್ಮೆ ಇಲ್ಲ. ಅವ್ರದ್ದು ಕೆಲಸ ಅದೇ ತಾನೆ, ಅವ್ರು ತಗೊಂಡೋಗ್ಲಿ.
2: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾರ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ. ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ? ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
6: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದಾನೇ ಅವ್ರಿಗಾಗಿ ಕಾಯ್ತೀನಿ. ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
2: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು. ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು. ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
6: ಓಕೆ, ಹೇಳಿದ ಒಳ್ಳೆದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನ ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
2: ಹೌದು. ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೆ ನೀನ್ ಹಸಿ ಕಸನ ಗೊಬ್ಬರ ತರಾನು ಹಾಕ್ಬಹುದು.
6: ಒಳ್ಳೆ ವಿಚಾರ, ಇದನ್ನ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
2: ಆಯ್ತು ಕವಿತಾ, ಹಾಗೆ ಮಾಡು.
5: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
7: ಮಡಿಕೇರಿ ಆಕಾಶವಾಣಿಗೆ 33 ಶುಭ ಹಾರೈಸಿ ನೀವು ಒಂಚೂರು.
4: ಚುರುಪಾನು ಸಿಗಬಹುದೇ, ಎದೆ ಬಡಿತ ಕೇಳಬಹುದೇ, ಒಮ್ಮೆ ಸುಳಿದು ಹೋಗಬಹುದೇ?
8: ದಿನಾಂಕ 28, ಹಂಚಿಕೊಳ್ಳಿ ರೇಡಿಯೋದೊಂದಿಗೆ ನಿಮ್ಮ ನಂಟು.
7: ಶುಕ್ರವಾರ ಬೆಳಗ್ಗೆ 9:30-10:30 ಕರೆ ಮಾಡಿ ಮಡಿಕೇರಿ ಆಕಾಶವಾಣಿಗೆ. ನಮ್ಮ ನಿಮ್ಮ ಗೆಳೆತನ ಸಾಗಲಿ ಎಂದಿಗೂ.

0: ಕರೆ ಮಾಡಲು ದೂರವಾಣಿ ಸಂಖ್ಯೆ 228-558 ಅಥವಾ 228-129 ಎಸ್ಟಿಡಿ ಕೋಡ್ 08-2-7-2
1: ಈಗಿನಿಂದಲೇ ಸಂದೇಶ ಕೂಡ ಕಳುಹಿಸಬಹುದು. ನಮ್ಮ ವಾಟ್ಸಪ್ 6361703572 6361703572

ಒಂಬತ್ತು ತಿಂಗಳ ಕಂದಮ್ಮನ ಮಾತುಗಳನ್ನ ಆಲಿಸಲು ವಿಶೇಷ ಮನಸ್ಸು ಬೇಕು. ಆದರೆ ಅಳುವಾಗ ಕಂದನನ್ನ ಸಂತೈಸಲು ಬೇಕು ತಾಯಿ. ತಾಯಿಯ ಆರೋಗ್ಯಕ್ಕೆ ಆದ್ಯತೆ ಕೊಡುವುದು ಹಿರಿಯರ ಜೊತೆಗಿರುವವರ ಆದ್ಯ ಕರ್ತವ್ಯ. ಜೀವವಿಲ್ಲದ ಮೊಬೈಲ್ನೊಂದಿಗೆ ಕಳೆಯುವಂತಹ ಸಮಯವನ್ನ ಕಂದನೊಂದಿಗೆ ಕಳೆದರೆ ಕಂದನಿಗೆ ರಕ್ಷಣೆ ಇಂದಷ್ಟು.

ಪ್ರೀತಿಯ ಶ್ರೋತೃಗಳೇ, ನಿಮ್ಮಿಷ್ಟದ ಗಾದೆಯ ಬಗ್ಗೆ ನೀವು ಕೂಡ ಪತ್ರ ಬರೆಯಬಹುದು. ವಿಳಾಸ: ನಿಲಯದ ನಿರ್ದೇಶಕರು, ಗಾದೆಗಳ ಅಂತರಂಗ ಅರಿಯುವ ಸಮಯ, ಗಾದೆ ಘಮ ವಿಭಾಗ, ಆಕಾಶವಾಣಿ, ಮಡಿಕೇರಿ. ಪಿನ್ಕೋಡ್ ಸಂಖ್ಯೆ 571201. ಶ್ರೋತೃಗಳೇ, ಪತ್ರ ಬರೀತಿರಲ್ಲ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು.

0: ಮಣಿ ಮಡಿಕೇರಿ, ಪಿನ್ಕೋಡ್ ಸಂಖ್ಯೆ 571201. ಶ್ರೋತೃಗಳೇ, ಪತ್ರ ಬರೀತೀರಲ್ಲ, ವೇದ ಸುಳ್ಳಾದರೂ ಕಾದೆ ಸುಳ್ಳಾಗದು,
1: ನೈದಿಲೆ ಕಾದೆ ಘಮ
0: ನಿರೀಕ್ಷಿಸಿ. ಪ್ರೀತಿಯ ಮಕ್ಕಳೇ, ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ದೇಶ ಪ್ರೇಮ ಮೆರೆದ ಬಾಲಕಿ ಹಾಗೂ ಮತ್ತಿತರ ಕಥೆಗಳು. ಪನ್ನಹಳ್ಳಿ ಹರೀಶ್ ಕುಮಾರ್ ಅವರ ಮಕ್ಕಳ ಕಥಾ ಸಂಕಲನದ ಓದು ಪ್ರಸಾರ ಆಗ್ತಾ ಇದೆ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ದೇಶ ಪ್ರೇಮ ಮೆರೆದ ಬಾಲಕಿ ಹಾಗೂ ಮತ್ತಿತರ ಕಥೆಗಳು ನಿರೀಕ್ಷಿಸಿ.
2: ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಕೇಳಿ ಪ್ರಸಕ್ತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.

ಕೇಳಿದ್ರೆ ಇಂದು ಮಹಿಳಾ ಸಮಾನತೆ ದಿನ. ಒಬ್ಬ ಮಹಿಳೆಗೆ ಸಮಾನ ಅವಕಾಶ ನೀಡಿದಾಗ ಒಂದು ಕುಟುಂಬವಷ್ಟೇ ಅಲ್ಲ, ಇಡೀ ಸಮಾಜವೇ ಅಭಿವೃದ್ಧಿಯತ್ತ ಸಾಗುತ್ತದೆ. ಪ್ರತಿ ವರ್ಷ ಆಗಸ್ಟ್ 26ರಂದು ಮಹಿಳಾ ಸಮಾನತೆ ದಿನವನ್ನು ಆಚರಣೆ ಮಾಡಲಾಗ್ತದೆ. ಈ ದಿನ ಮಹಿಳೆಯರಿಗೆ ಸಮಾನ ಹಕ್ಕುಗಳು, ಸಮಾನ ಅವಕಾಶಗಳು ಮತ್ತು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಸಮಾನ ಗೌರವ ದೊರೆಯಬೇಕೆಂಬ ಸಂದೇಶವನ್ನು ಸಾರುವ ಉದ್ದೇಶ ಹೊಂದಿದೆ. ಮಹಿಳೆಯರು ಶಿಕ್ಷಣ, ಉದ್ಯೋಗ, ರಾಜಕೀಯ, ವಿಜ್ಞಾನ, ಕ್ರೀಡೆ, ಸಾಹಿತ್ಯ ಹಾಗೂ ಉದ್ಯಮ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. ಆದರೂ ನಿಜವಾದ ಸಮಾನತೆ ಸಾಧಿಸಲು ಇನ್ನೂ ನಿರಂತರ ಪ್ರಯತ್ನ ಪಡಬೇಕಾಗಿದೆ.

ಇಂದು ಮಹಿಳಾ ಸಮಾನತೆಯ ದಿನ. ಮಹಿಳೆಗೆ ಸಮಾನತೆ ಏಕೆ ಬೇಕು? ಹೆಣ್ಣು ಸಂಸಾರದ ಕಣ್ಣು ಮಾತ್ರವಲ್ಲ, ಈ ಸಮಾಜದ ಪ್ರಗತಿಗೂ ಅವಳ ಕೊಡುಗೆ ಇದೆ. ಮಹಿಳೆಯರು ಸಮಾಜದ ಅರ್ಧದಷ್ಟು ಜನಸಂಖ್ಯೆಯಾಗಿದ್ದು, ನ್ಯಾಯಯುತ, ಸ್ವತಂತ್ರ ಮತ್ತು ಅಭಿವೃದ್ಧಿಶೀಲ ಸಮಾಜ ನಿರ್ಮಾಣವಾಗಲು ಮಹಿಳೆಗೆ ಸಮಾನತೆ ನೀಡುವುದು ಅವಶ್ಯಕವಾಗಿದೆ. ಅವರ ಅಭಿವೃದ್ಧಿ ಇಲ್ಲದೆ ದೇಶದ ಸಂಪೂರ್ಣ ಅಭಿವೃದ್ಧಿ ಸಾಧ್ಯವಿಲ್ಲ. ಮಹಿಳೆಗೆ ಸಮಾನ ಹಕ್ಕು ದೊರೆತಾಗ ಮಾತ್ರ ಸಮಾಜದ ಪ್ರಗತಿ ಸಂಪೂರ್ಣವಾಗಿರುತ್ತದೆ. ಗೌರವ ಮತ್ತು ಸಮಾನ ಅವಕಾಶಗಳು ಮಹಿಳೆಯರಲ್ಲಿ ಆತ್ಮವಿಶ್ವಾಸ ಹಾಗೂ ಸ್ವಾಭಿಮಾನವನ್ನು ಬೆಳೆಸುತ್ತವೆ. ಮಹಿಳೆ ವಿದ್ಯಾವಂತೆ ಹಾಗೂ ಸ್ವಾವಲಂಬಿಯಾಗಿದ್ದರೆ ಕುಟುಂಬ, ಶಿಕ್ಷಣ, ಆರೋಗ್ಯ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಉತ್ತಮ ಕೊಡುಗೆ ನೀಡಬಹುದು. ಹೆಣ್ಣು ಎಂಬ ಕಾರಣಕ್ಕೆ ಸಮಾನತೆ ವಂಚನೆ ಮಾಡುವ ಮನೋಭಾವವನ್ನು ಬಿಟ್ಟು ಸಮಾನತೆ ನೀಡಬೇಕಾಗಿದೆ. ಸಮಾನತೆಯ ವಾತಾವರಣದಲ್ಲಿ ಬೆಳೆದ ಹೆಣ್ಣು ಮಕ್ಕಳು ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ ಎಲ್ಲರನ್ನು ಗೌರವಿಸಲು ಕಲಿಯುತ್ತಾರೆ. ಸಮಾನತೆ ಭವಿಷ್ಯದ ಪ್ರಗತಿಗೆ ನಾಂದಿಯಾಗಿದೆ.

ಮಹಿಳಾ ಸಮಾನತೆಯ ಇತಿಹಾಸ ಹೇಗೆಲ್ಲ ಇದೆ ನೋಡೋಣ. ಮಹಿಳಾ ಸಮಾನತೆಯ ಇತಿಹಾಸವು ಮಹಿಳೆಯರಿಗೆ ಶಿಕ್ಷಣ, ಸ್ವಾತಂತ್ರ್ಯ, ಆಸ್ತಿ, ಉದ್ಯೋಗ, ಮತದಾನ ಮತ್ತು ಸಾಮಾಜಿಕ ಗೌರವ ಸೇರಿದಂತೆ ಸಮಾನ ಹಕ್ಕುಗಳನ್ನು ಪಡೆಯಲು ನಡೆದ ದೀರ್ಘ ಹೋರಾಟದ ಇತಿಹಾಸವಾಗಿದೆ. ಅನೇಕ ಶತಮಾನಗಳಿಂದ ಮಹಿಳೆಯರಿಗೆ ಸಾಮಾಜಿಕ ಮತ್ತು ಕಾನೂನುಬದ್ಧ ನಿರ್ಬಂಧಗಳನ್ನು ಎದುರಿಸಿದರು. ಹಲವಾರು ಸಮಾಜ ಸುಧಾರಕರು ಮತ್ತು ಮಹಿಳಾ ಹೋರಾಟಗಾರರು ಮಹಿಳಾ ಸಮಾನತೆಗಾಗಿ ಶ್ರಮಿಸಿದ್ದಾರೆ. ಬಸವಣ್ಣ, ಮಹಾತ್ಮ ಜ್ಯೋತಿರಾವ್ ಫುಲೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೆ ಹಲವಾರು ಮಂದಿ ಶ್ರಮಿಸಿದ್ದಾರೆ. ಮಹಿಳಾ ಸಮಾನತೆಯ ಇತಿಹಾಸವು ಅನ್ಯಾಯದ ವಿರುದ್ಧ ಹೋರಾಟದಿಂದ ಸಮಾನ ಹಕ್ಕುಗಳತ್ತ ಸಾಗಿದ ನಿರಂತರ ಪ್ರಯಾಣವಾಗಿದೆ. ಈ ಹೋರಾಟವನ್ನು ಮುಂದುವರಿಸುವುದು ಕೇವಲ ಮಹಿಳೆಯರ ಜವಾಬ್ದಾರಿಯಲ್ಲ. ಪುರುಷರು, ಕುಟುಂಬ, ಶಿಕ್ಷಣ ಸಂಸ್ಥೆಗಳು, ಸರ್ಕಾರ ಮತ್ತು ಸಮಾಜದ ಜವಾಬ್ದಾರಿಯಾಗಿದೆ. ಮಹಿಳೆಯರ ಹಕ್ಕುಗಳು ಬಲವಾದಾಗ ಸಮಾಜದ ಪ್ರಜಾಪ್ರಭುತ್ವವೂ ಬಲಪಡುತ್ತದೆ.

0: ಇದುವರೆಗೆ ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಕೇಳುವರೆ, ಸಮಯ ಈಗ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಆಭರಣ ಪಾರ್ಕ್ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ಸಚಿವರು, ಶಾಸಕರು, ಪಕ್ಷದ ಶಿಸ್ತಿನ ಸಿಪಾಯಿಗಳು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ವಿಶ್ವವಿಖ್ಯಾತ ಮೈಸೂರು ದಸರಾ ಮೊದಲ ಹಂತದ ಗಜಪಯಣಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಂಗಳೂರು ವ್ಯಾಪ್ತಿಯ ರೈಲು ಜಾಲವನ್ನು ನೈಋತ್ಯ ರೈಲ್ವೆ ವಲಯಕ್ಕೆ ಸೇರ್ಪಡೆಗೊಳಿಸಲು ಆಡಳಿತಾತ್ಮಕ ಸಹಕಾರ ನೀಡುವಂತೆ ಮುಖ್ಯಮಂತ್ರಿಗೆ ಸಂಸದ ಬ್ರಿಜೇಶ್ ಚೌಟಾ ಮನವಿ. ರಾಜ್ಯದೆಲ್ಲೆಡೆ ಇಂದು ಈದ್ ಮಿಲಾದ್ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ವಾರ್ತೆಗಳ ವಿವರ. ಕರ್ನಾಟಕ ಜ್ಯುವೆಲ್ಲರಿ ಅಸೋಸಿಯೇಷನ್ ಸಂಘದ ಅಧ್ಯಕ್ಷ ಟಿಎಚ್ ಶರ್ಮಾ ನೇತೃತ್ವದಲ್ಲಿ ಸಂಘದ ಸದಸ್ಯರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಜ್ಯುವೆಲ್ಲರಿ ಪಾರ್ಕ್ ಸ್ಥಾಪಿಸಲು ಜಮೀನು ಮಂಜೂರು ಮಾಡುವಂತೆ ಮನವಿ ಸಲ್ಲಿಸಿದರು. ಮನವಿಗೆ ಸ್ಪಂದಿಸಿದ ಮುಖ್ಯಮಂತ್ರಿಗಳು ದಕ್ಷಿಣ ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಜ್ಯುವೆಲ್ಲರಿ ಪಾರ್ಕ್ ಸ್ಥಾಪಿಸುವುದಾಗಿ ಭರವಸೆ ನೀಡಿದ್ದಾರೆ. ವಿರೋಧ ಪಕ್ಷಗಳ ಒತ್ತಡದ ಹಿನ್ನೆಲೆಯಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವ ಸಾಧ್ಯತೆ ಇದೆ ಎಂದು ಐಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಪಕ್ಷದ ಹಿತದೃಷ್ಟಿಯಿಂದ ರಾಜೀನಾಮೆ ನೀಡಲು ಸಿದ್ದ ಇರುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಚಿವ ನಾಗೇಂದ್ರ ತಿಳಿಸಿದ್ದಾರೆ ಎಂದು ವರದಿಯಾಗಿದೆ. ಈ ಕುರಿತಂತೆ ಬೆಂಗಳೂರಿನಲ್ಲಿ ಇಂದು ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವರು, ಶಾಸಕರು, ಕಾರ್ಯಕರ್ತರು ಪಕ್ಷದ ಸಿಪಾಯಿಗಳು ಎಂದು ತಿಳಿಸಿದ್ದಾರೆ. ನಾಗೇಂದ್ರ ರಾಜೀನಾಮೆ ವಿಚಾರವನ್ನು ತಳ್ಳಿಹಾಕದ ಮುಖ್ಯಮಂತ್ರಿ ಈ ಕುರಿತಂತೆ ಪ್ರತಿಕ್ರಿಯಿಸಲು ನಿರಾಕರಿಸಿ ಸ್ಥಳದಿಂದ ನಿರ್ಗಮಿಸಿದ್ದಾರೆ. ಪ್ರತಿಪಕ್ಷಗಳು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಸದನದಲ್ಲೂ ಪ್ರತಿಭಟನೆ ನಡೆಸಿದ್ದರಿಂದ ವಿಧಾನಮಂಡಲ ಅಧಿವೇಶನವನ್ನು ಅರ್ಧಕ್ಕೆ ಮೊಟಕುಗೊಳಿಸಲಾಗಿತ್ತು. ಇದೀಗ ಪ್ರತಿಪಕ್ಷ ಜೆಡಿಎಸ್ ಹಾಗೂ ಬಿಜೆಪಿ ಪಾದಯಾತ್ರೆ ನಡೆಸಲು ನಿರ್ಧರಿಸುವುದು ಸರ್ಕಾರಕ್ಕೆ ಮುಜುಗರ ಉಂಟುಮಾಡಿದೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ 2026 ಗಜಪಯಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಹುಣಸೂರು ಸಮೀಪದ ವೀರನ ಹೊಸಹಳ್ಳಿಯಲ್ಲಿ ಸಾಂಪ್ರದಾಯಿಕವಾಗಿ ಚಾಲನೆ ನೀಡಿದರು. ನಾಡಹಬ್ಬ ದಸರಾದಲ್ಲಿ ಪಾಲ್ಗೊಳ್ಳುವ ಗಜಪಡೆಗೆ ಅರಣ್ಯದಿಂದ ನಾಡಿಗೆ

ಆಹ್ವಾನಿಸುವ ಪರಂಪರೆಯಂತೆ ಧಾರ್ಮಿಕ ಪೂಜೆ ಸಲ್ಲಿಸಿ ಬೀಳ್ಕೊಡಲಾಯಿತು. ಮೊದಲ ಹಂತದಲ್ಲಿ ಮಹೇಂದ್ರ, ಶ್ರೀಕಂಠ, ಲಕ್ಷ್ಮಿ, ಏಕಲವ್ಯ, ಧನಂಜಯ, ಗೋಪಿ, ಕಾವೇರಿ, ಪ್ರಶಾಂತ ಮತ್ತು ಶ್ರೀರಾಮ ಸೇರಿ ಒಟ್ಟು 9 ಆನೆಗಳು ಮೈಸೂರಿನತ್ತ ಪಯಣ ಬೆಳೆಸಿದವು. ಇದೇ ವೇಳೆ ಕಳೆದ ಕೆಲವು ವರ್ಷಗಳಿಂದ ಯಶಸ್ವಿಯಾಗಿ ಅಂಬಾರಿ ಹೊತ್ತು ಪ್ರಸ್ತುತ ನಿವೃತ್ತಿಯಾಗುತ್ತಿರುವಂತಹ ಅಭಿಮನ್ಯು ಆನೆಗೆ ಗೌರವಪೂರ್ವಕವಾಗಿ ಬೀಳ್ಕೊಡುಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಅನಿಲ್ ಚಿಕ್ಕಮಾದು, ಜಿಡಿ ಹರೀಶ್ ಗೌಡ, ಡಿ ರವಿಶಂಕರ್, ವಿಧಾನ ಪರಿಷತ್ ಸದಸ್ಯ ಸಿಎನ್ ಮಂಜೇಗೌಡ, ಪ್ರಾದೇಶಿಕ ಆಯುಕ್ತ ನಿತೀಶ್ ಪಾಟೀಲ್, ದಕ್ಷಿಣ ವಲಯದ ಐಜಿಪಿ ಬೋರ್ಲಿಂಗಯ್ಯ, ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತರೆಡ್ಡಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಎಸ್ ಯುಕೇಶ್ ಕುಮಾರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಂಗಳೂರು ವ್ಯಾಪ್ತಿಯ ರೈಲು ಜಾಲವನ್ನು ನೈರುತ್ಯ ರೈಲ್ವೆ ವಲಯಕ್ಕೆ ಸೇರ್ಪಡೆಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಐತಿಹಾಸಿಕ ನಿರ್ಧಾರ ಕೈಗೊಂಡಿದೆ. ಈ ಬಗ್ಗೆ ರೈಲ್ವೆ ಮಂಡಳಿ ಹೊರಡಿಸಿರುವ ಅಧಿಸೂಚನೆಯನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ರಾಜ್ಯ ಸರ್ಕಾರವು ಪೂರ್ಣ ರೀತಿಯ ಆಡಳಿತ

0: ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಂಗಳೂರು ವ್ಯಾಪ್ತಿಯ ರೈಲು ಜಾಲವನ್ನು ನೈರುತ್ಯ ರೈಲ್ವೆ ವಲಯಕ್ಕೆ ಸೇರ್ಪಡೆಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಐತಿಹಾಸಿಕ ನಿರ್ಧಾರ ಕೈಗೊಂಡಿದೆ. ಈ ಬಗ್ಗೆ ರೈಲ್ವೆ ಮಂಡಳಿ ಹೊರಡಿಸಿರುವ ಅಧಿಸೂಚನೆಯನ್ನು ಕಾರ್ಯರೂಪಕ್ಕೆ ತರುವುದಕ್ಕೆ ರಾಜ್ಯ ಸರ್ಕಾರವು ಪೂರ್ಣ ರೀತಿಯ ಆಡಳಿತಾತ್ಮಕ ಸಹಕಾರ ನೀಡಬೇಕು ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ಮಂಗಳೂರು ರೈಲು ಜಾಲವನ್ನು ಕೇರಳನ ಪಾಲ್ಘಾಟ್ ವಿಭಾಗದಿಂದ ಬೇರ್ಪಡಿಸಿ ಮೈಸೂರು ವಿಭಾಗಕ್ಕೆ ಸೇರಿಸಲಾಗಿದೆ. ಈ ಮೂಲಕ ಕರಾವಳಿ ಜನತೆಯ ಬಹುವರ್ಷಗಳ ಬೇಡಿಕೆ ಈಡೇರಿರುವುದರಿಂದ ಈ ಭಾಗಕ್ಕೆ ಮಾತ್ರವಲ್ಲ ಸಮಗ್ರ ಕರ್ನಾಟಕದ ರೈಲು ಜಾಲ ಬಲವರ್ಧನೆಗೂ ಇದೊಂದು ಮಹತ್ವದ ಹೆಜ್ಜೆಯಾಗಿದೆ. ಶೀಘ್ರವೇ ಮಂಗಳೂರು ರೈಲು ಭಾಗವನ್ನು ಮೈಸೂರು ವಿಭಾಗದ ಜೊತೆಗೆ ಸೇರಿಸುವಂತಹ ಪ್ರಕ್ರಿಯೆ ಪೂರ್ಣಗೊಳಿಸುವುದಕ್ಕೆ ರಾಜ್ಯ ಸರ್ಕಾರ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಎಂದು ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಹಾಸನ ತಾಲೂಕಿನ ಹಂದಿನಕೆರೆ ಏತ ನೀರಾವರಿ ಯೋಜನೆಗೆ ಪರಿಹಾರ ನೀಡದೆ ಭೂಮಿ ನೀಡುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ಯೋಜನಾ ಸ್ಥಳಕ್ಕೆ ಅಬಕಾರಿ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಹಂದಿನಕೆರೆ ಏತ ನೀರಾವರಿ ಯೋಜನೆಯಿಂದ ಹಾಸನದ ಸತ್ಯಮಂಗಲ ಹಾಗೂ ಚನ್ನಪಟ್ಟಣ ಕೆರೆ ತುಂಬಿಸುವ ಯೋಜನೆ ಕಾಮಗಾರಿ ವಿಳಂಬವಾಗಿತ್ತು. ರೈತರು ಪರಿಹಾರಕ್ಕೆ ಪಟ್ಟು ಹಿಡಿದ ಕಾರಣ ಕಳೆದ 5 ವರ್ಷದಿಂದ ಕಾಮಗಾರಿ ಪೂರ್ಣಗೊಳ್ಳದೆ ಬಾಕಿ ಉಳಿದಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಸೇರಿದಂತೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಮಗಾರಿಗಾಗಿ 32 ಗುಂಟೆ ಜಮೀನು ನೀಡಬೇಕಿದ್ದ 5 ರೈತರನ್ನು ಕರೆದು ಸ್ಥಳದಲ್ಲೇ ಪರಿಹಾರ ಚೆಕ್ ವಿತರಿಸಿದ ಸಚಿವರು 2 ದಿನದಲ್ಲಿ ಕೆರೆಗಳಿಗೆ ನೀರು ಹರಿಸಬೇಕು ಎಂದು ಸೂಚನೆ ನೀಡಿದರು. ಈ ವೇಳೆ ಮಾತನಾಡಿದ ಸಚಿವ ಕೆಎಂ ಶಿವಲಿಂಗೇಗೌಡ, ಹಂದಿನಕೆರೆ ಏತ ನೀರಾವರಿ ಯೋಜನೆಯ ಮೂಲಕ ಕೆರೆಗಳಿಗೆ ನೀರು ಹರಿಸುವ ಸದುದ್ದೇಶಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಜ್ಯದ ವಿವಿಧ ಕಡೆ ಇಂದು ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬ ಈದ್ ಮಿಲಾದ್ ಅನ್ನು ಶ್ರದ್ದಾಭಕ್ತಿ ಸಡಗರದಿಂದ ಆಚರಣೆ ಮಾಡಲಾಗುತ್ತಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನಾಚರಣೆಯ ಅಂಗವಾಗಿ ವಿವಿಧ ಮಸೀದಿಗಳಲ್ಲಿ ಮೌಲಿದ್ ಪಾರಾಯಣ ನಡೆಯಿತು. ಮುಸ್ಲಿಂ ಬಾಂಧವರು ಪರಸ್ಪರ ಈದ್ ಶುಭಾಶಯಗಳನ್ನು ಕೋರುವ ಮೂಲಕ ಸಂಭ್ರಮಿಸಿದರು. ಕೋಲಾರ ನಗರದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಅಂಗವಾಗಿ ಈದ್ ಮಿಲಾದ್ ಆಚರಣೆ ಮಾಡಲಾಯಿತು. ನಗರದ ಮಸೀದಿಗಳನ್ನು ವಿಶೇಷವಾಗಿ ಅಲಂಕರಿಸಲಾಗಿದೆ. ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನಿಕಾ ಸಿಕ್ರಿವಾಲ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಈದ್ ಮಿಲಾದ್ ಹಬ್ಬವನ್ನು ದಾವಣಗೆರೆ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಮುಸಲ್ಮಾನ ಬಾಂಧವರು ಭಕ್ತಿ ಶ್ರದ್ದೆ ಮತ್ತು ಸೌಹಾರ್ದತೆಯಿಂದ ಆಚರಿಸಿದರು. ಚಿಕ್ಕಮಗಳೂರು ನಗರದಲ್ಲಿ ಈದ್ ಮಿಲಾದ್ ಅಂಗವಾಗಿ ಮುಸ್ಲಿಂ ಬಾಂಧವರು ಮುಂಜಾನೆಯಿಂದಲೇ ಮಸೀದಿಗಳಿಗೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ಇಂದು ಸಂಜೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಮೆರವಣಿಗೆಯಲ್ಲಿ ಸುಮಾರು 10,000 ಜನರು ಪಾಲ್ಗೊಳ್ಳಲಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಗರದಲ್ಲಿ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯ ಒಳಹರಿವಿನ ಪ್ರಮಾಣ ಏರಿಕೆಯಾಗಿದೆ. ಏರಿಕೆ ಕಂಡಿರುವ ಅರ್ಧ ಪ್ರಮಾಣದ ನೀರು ತಮಿಳುನಾಡಿಗೆ ಹರಿದು ಹೋಗುತ್ತಿದೆ. 124.80 ಅಡಿ ವಿಸ್ತೀರ್ಣದ ಅಣೆಕಟ್ಟೆಯಲ್ಲಿ ಇಂದು 9,438 ಕ್ಯೂಸೆಕ್ ನೀರಿನ ಒಳಹರಿವು ಇದ್ದರೆ 4,478 ಕ್ಯೂಸೆಕ್ ಹೊರ ಹರಿವಿದೆ. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ನೀರು ಬಿಡಬೇಕೆಂಬ ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಸಿಡಬ್ಲ್ಯೂಎಂಎ ಎತ್ತಿ ಹಿಡಿದಿರುವಂತಹ ಹಿನ್ನೆಲೆಯಲ್ಲಿ ನೀರು ಬಿಡಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಪ್ರಸ್ತುತ ಅಣೆಕಟ್ಟೆಯಲ್ಲಿ 108.63 ಟಿಎಂಸಿ ನೀರಿದ್ದು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಜಲಪಾತ ಮತ್ತು ಮುತ್ತತ್ತಿಯಲ್ಲಿ ನೀರಿನ ಹೊರಹರಿವು ಹೆಚ್ಚಾಗಿದೆ. ತಮಿಳುನಾಡಿಗೆ ಕಾವೇರಿ ನೀರು ಬಿಡುವ ಆದೇಶ ಖಂಡಿಸಿ ಕನ್ನಡಪರ ಸಂಘಟನೆ ಸದಸ್ಯರು ಚಾಮರಾಜನಗರದ ಭುವನೇಶ್ವರಿ ವೃತ್ತದಲ್ಲಿ ಎಳ್ಳು ನೀರು ಬಿಟ್ಟು ಪ್ರತಿಭಟನೆ ನಡೆಸಿದರು. ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ನೀಡಿರುವ ತೀರ್ಪು ಅವೈಜ್ಞಾನಿಕವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿದಿನ 9,000 ಕ್ಯೂಸೆಕ್ ಕಾವೇರಿ ನೀರು ಬಿಡುವಂತೆ ನೀಡಿರುವಂತಹ ತೀರ್ಪು ಮರುಪರಿಶೀಲನೆ ಆಗಬೇಕು. ನ್ಯಾಯಾಧೀಕರಣ ಅಧಿಕಾರಿಗಳು ಮೊದಲು ಕೆಆರ್ಎಸ್ ಜಲಾಶಯ

0: ಪರಿಶೀಲಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆಸ್ಪತ್ರೆಯಲ್ಲಿ ವಿಚಾರಣಾಧೀನ ಕೈದಿಯೊಂದಿಗೆ ರಾಜಾತಿಥ್ಯ ನೀಡಲಾಗುತ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಕಾರಾಗೃಹ ಮತ್ತು ಸುಧಾರಣಾ ಸೇವೆಯ ಡಿಜಿಪಿ ಅಲೋಕ್ ಕುಮಾರ್ ಮಿಮ್ಸ್ ಆಸ್ಪತ್ರೆ ಮತ್ತು ಜಿಲ್ಲಾ ಕಾರಾಗೃಹಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜೈಲು ಪಾಲಾಗಿದ್ದ ಶ್ರೀರಂಗಪಟ್ಟಣದ ಎಡಿಎಲ್ಆರ್ ಮೊಹಮ್ಮದ್ ಹುಸೇನ್ ಎಂಬ ವಿಚಾರಣಾಧೀನ ಖೈದಿಯನ್ನು ಆಸ್ಪತ್ರೆಗೆ ದಾಖಲಿಸಿ ವಿಶೇಷ ಆತಿಥ್ಯ ನೀಡಲಾಗುತ್ತಿದೆ ಎಂಬ ವಿಚಾರ ಇತ್ತೀಚೆಗೆ ಜಿಲ್ಲಾ ಸತ್ರ ನ್ಯಾಯಾಧೀಶರು ಆಸ್ಪತ್ರೆಗೆ ಭೇಟಿ ನೀಡಿದ್ದಾಗ ಬೆಳಕಿಗೆ ಬಂದಿತ್ತು. ಈ ಕುರಿತು ಮಾಧ್ಯಮದಲ್ಲಿ ಸರಣಿ ಸುದ್ದಿಗಳು ಪ್ರಸಾರವಾಗುತ್ತಿದ್ದಂತೆಯೇ ಎಚ್ಚೆತ್ತುಕೊಂಡ ಡಿಜಿಪಿ ಅಲೋಕ್ ಕುಮಾರ್ ಖುದ್ದು ಆಸ್ಪತ್ರೆಗೆ ಭೇಟಿ ನೀಡಿ ಪರಿಸ್ಥಿತಿ ಪರಿಶೀಲಿಸಿದರು. ಪ್ರಕರಣದಲ್ಲಿ ನಡೆದಿರುವಂತಹ ಕರ್ತವ್ಯ ಲೋಪ ಹಾಗೂ ನಿಯಮ ಉಲ್ಲಂಘನೆಗಳ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ದಕ್ಷಿಣ ವಲಯದ ಡಿಐಜಿ ದಿವ್ಯಶ್ರೀ ನೇತೃತ್ವದ ತನಿಖಾ ತಂಡಕ್ಕೆ ಸೂಚನೆ ನೀಡಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮದ್ದೂರು ವನ್ಯಜೀವಿ ವಲಯ ವ್ಯಾಪ್ತಿಯ ಚೆಂಡುಮಲ್ಲಿಗೆ ಜಮೀನಿನಲ್ಲಿ ಬೀಡು ಬಿಟ್ಟಿದ್ದಂತಹ ಹುಲಿಯನ್ನು ಅರಣ್ಯ ಇಲಾಖೆ ಸೆರೆ ಹಿಡಿದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಆಭರಣ ಪಾರ್ಕ್ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ಸಚಿವರು, ಶಾಸಕರು, ಪಕ್ಷದ ಶಿಸ್ತಿನ ಸಿಪಾಯಿಗಳು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಮತ. ವಿಶ್ವವಿಖ್ಯಾತ ಮೈಸೂರು ದಸರಾ ಮೊದಲ ಹಂತದ ಗಜಪಯಣಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಂಗಳೂರು ವ್ಯಾಪ್ತಿಯ ರೈಲು ಜಾಲವನ್ನು ನೈರುತ್ಯ ರೈಲ್ವೆ ವಲಯಕ್ಕೆ ಸೇರ್ಪಡೆಗೊಳಿಸಲು ಆಡಳಿತಾತ್ಮಕ ಸಹಕಾರ ನೀಡುವಂತೆ ಮುಖ್ಯಮಂತ್ರಿಗೆ ಸಂಸದ ಬ್ರಜೇಶ್ ಚೌಟ ಮನವಿ. ರಾಜ್ಯದೆಲ್ಲೆಡೆ ಇಂದು ಈದ್ ಮಿಲಾದ್ ಸಂಭ್ರಮ, ಮುಸ್ಲಿಂ ಬಾಂಧವರಿಂದ ವಿಶೇಷ ಪ್ರಾರ್ಥನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
2: ನಿಮ್ಮ ಬಿಸಿನೆಸ್ ಗ್ರೋ ಮಾಡೋಕೆ ರೆಡಿನ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನೀತು ಸೇನಿ.
1: ನಮಸ್ತೆ ಮೇಡಮ್.
2: ನಮಸ್ತೆ, ಕೇಸೆ ಹೋ?
1: ನಾನು ಚೆನ್ನಾಗಿದ್ದೀನಿ ಮೇಡಮ್.
3: ಮೇ ಬಿ ಠೀಕ್ ಹೂ ಮೇಡಮ್.
2: ಠೀಕ್ ಹೇ. ಅಚ್ಛಾ ಯೇ ಬತಾವ್, ತುಮ್ ಲೋಗೋ ನೇ ಇತವಾರ್ ಕೋ ಕ್ಯಾ ಕಿಯಾ?
1: ಮೇಡಮ್ ನಾ ಮೀ
2: ಬೋಲೋ ಬೋಲೋ, ಹಿಂದಿ ಕನ್ನಡ ಜೋ ಬೋಲ್ನಾ ಬೋಲೋ.
1: ಬಜಾರ್ ಗಯಿ ಥಿ ಮೇಡಮ್.
2: ಐಸೆ ಕೋಶಿಶ್ ಕರ್ನಿ ಚಾಹಿಯೇ, ಠೀಕ್ ಹೈ? ಡರ್ನಾ ನಹೀ ಹೈ, ಜೋ ಆಪ್ಕೆ ಮುಂಹ್ ಮೇ ಆ ರಹಾ ಹೈ ಹಿಂದಿ ಶಬ್ದ ಬೋಲಿಯೇ.
1: ಸರಿ ಮೇಡಮ್.
3: ಮೇ ಕ್ರಿಕೆಟ್ ಖೇಲ್ ರಹಾ ಥಾ ಮೇಡಮ್.
2: ಠೀಕ್ ಹೈ, ತೋ ಅಬ್ ಆಜ್ ಏಕ್ ಕಾಮ್ ಕರ್ತೇ ಹೈ, ಐಸಾ ಸಮಝಿಯೇ ಕಿ ಆಪ್ ಬಜಾರ್ ಜಾ ರಹೇ ಹೋ, ಠೀಕ್ ಹೈ? ಔರ್ ದುಕಾನ್ ಸೇ ಆಪ್ಕೋ ರೋಜ್ಮರ್ರಾ ಕಿ ಜೋ ಘರ್ ಮೇ ಲಗ್ತೀ ಹೈ ಚೀಜೇ ಉಸ್ಕಿ ಖರೀದಾರಿ ಕರ್ನಿ ಹೈ, ಜೈಸೆ ತೇಲ್ ಹೈ, ಸಾಬುನ್ ಹೈ, ಠೀಕ್ ಹೈ?
3: ಜೀ ಮೇಡಮ್.
2: ಠೀಕ್ ಹೈ, ತೋ ನಾಗ್ವೇನಿ ಬನ್ ಜಾಓ ಗ್ರಾಹಕ್.
1: ಗ್ರಾಹಕ್ ಅಂದ್ರೆ ಏನು ಮೇಡಮ್?
2: ಗ್ರಾಹಕ್ ಮತ್ಲಬ್ ಹೋತಾ ಹೈ ಖರೀದಾರ್.
1: ಹಾಂ, ಗಿರಾಕಿ.
2: ಹಾಂ, ಜೋ ಕಿ ಖರೀದನೆ ಜಾತಾ ಹೈ ದುಕಾನ್ ಮೇ, ಔರ್ ಆಪ್ ಮುತಜಾ ದುಕಾನ್ದಾರ್ ಬನಿಯೆ.
3: ಜೀ ಮೇಡಮ್.
2: ಠೀಕ್ ಹೈ, ತೋ ಚಲಿಯೇ ಅಪ್ನಾ ವಾರ್ತಾಲಾಪ್ ಶುರು ಕೀಜಿಯೇ.
1: ಸರಿ ಮೇಡಮ್. ಸಬೂನ್ ಹೈ?
2: ನಹೀ, ಸಬ್ಸೆ ಪಹಲಾ ಶಬ್ದ ಯೇ ಸಬೂನ್ ನಹೀ ಹೋತಾ ಹೈ, ಸಾಬುನ್, ಸ ಮೇ ಬಡಿಯಾ ಕಿ ಮಾತ್ರಾ.
1: ಸರಿ ಮೇಡಮ್. ಸಾಬುನ್ ಹೈ?
3: ಹಾಂ ಹೈ ಮೇಡಮ್. ಕಿಸ್ಕಾ ದೂ?
2: ಕಿಸ್ಕಾ ದೂ ನಹೀ, ಕಿತ್ನೇ ದೂ? ಕಿಸ್ಕಾ ದೂ ಮತ್ಲಬ್ ಅಗರ್ ಆಪ್ ಪೂಚ್ ರಹೇ ಹೋ ಕಿ ಕಿಸ್ ಕಂಪನಿ ಕಾ ದೂ, ಠೀಕ್ ಹೈ, ತೋ ಆಪ್ ಪೂಚ್ ಸಕ್ತೇ ಹೋ. ಅಗರ್ ಆಪ್ಕೋ ಪೂಚ್ನಾ ಹೈ ಕಿ ಏಕ್ ದೂ, ದೋ ದೂ, ತೋ ಆಪ್ ಪೂಚಿಯೇ ಕಿತ್ನೇ ದೂ.
3: ಜೀ ಮೇಡಮ್. ಹಾಂ ಹೈ ಮೇಡಮ್. ಕಿತ್ನೇ ದೂ?
1: ದೋ ದೇ ದೋ. ಕಿತ್ನೋ ಕಾ ಹೈ?
2: ಕಿತ್ನೋ ಕಾ ಹೈ ನಹೀ, ಕಿತ್ನೇ ಕಾ ಹೈ?
1: ಕಿತ್ನೇ ಕಾ ಹೈ?
3: ಪಂದ್ರಹ ರುಪೇ ಕಾ ಏಕ್ ಹೈ, ಔರ್ ಕ್ಯಾ ದೂ ಮೇಡಮ್?

0: ಕೇಳುಗರೆ, ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ ಈಗ 4:20. ಸಂಜೆಯ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ವಿನೋದ್ ಮುಡಗದ್ದೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರು.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಒಂದ್ ಗಾದೆ ಇದೆ, ಹಂಗಾಯ್ತು.
6: ಓ ಮಲ್ಲಿ, ಏನದು ಇವತ್ತಿನ ಸಮಾಚಾರ?
7: ಇದು ನಿಮಗೂ ಗೊತ್ತು, ಅದು ನಮಗೂ ಗೊತ್ತು.
5: ನೈದಿಲಿ ಕಾದೆ ಘಮ
8: ಹೊಸ ಯೋಚನೆ, ಶುಭ ಸೂಚನೆ.
9: ವೇದ ಸುಳ್ಳಾದರೂ ಕಾದೆ ಸುಳ್ಳಾಗದು,
5: ಕೈ ಕೆಸರಾದ್ರೆ ಬಾಯಿ ಮೊಸರು. ನೈದಿಲಿ ಕಾದೆ ಘಮ
8: ಕುಡಿಯಲೇಬೇಕು.
9: ಆಗಸ್ಟ್ 30 ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ನೈದಿಲಿ ಗಾದೆ ಘಮ ವಿಶೇಷ ಕಾರ್ಯಕ್ರಮ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ ಬೆಳಿಗ್ಗೆ 9:05.
5: ನೈದಿಲೆ ಕಾದೆ ಘಮ.
10: ಮೈ ಬಡ್ಸಿ ದುಡ್ದು ಸಂಪಾದನೆ ಮಾಡ್ಬಾರ್ದ?
11: ಹಿಂಗ್ ಮಾಡಕ್ಕಿಲ್ಲ. ಅವೋ ಅವ ಸುಮ್ತಿರವ, ಅದೇನು ಅದರ್ತೀಯ
10: ಮಗ? ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತೀಯಲ್ಲ.
11: ಅಯ್ಯೋ ಸುಮ್ಕಿರವ,
10: ಕುಣಿಲಾರ್ದಂಗೆ ನೆಲ ಡೌಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿನ್ ಕತೆ ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
11: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ? ಅದನ್ನ ಓದ್ತಾ ಇದ್ದೀನಿ.
9: ಹೌದು, ಹೆಚ್ಚು ಮಕ್ಕಳು ಓದಿನ ನೆಪದಲ್ಲಿ ತಂದೆ ತಾಯಿಯನ್ನ ನಂಬಿಸುವುದು ಹೀಗೆ ತಾನೆ?
10: ನಾನಿರೋತ್ಗೆ ಇಷ್ಟಾರು ಹಾಕಿನಿ, ನಾಳೆ ನಾನೋದ್ರೆ ನಿನ್ನ ಇಚ್ಚಚ್ಚಿ ಬಾ ಇಟ್ಟಾಕ್ನಿ ಅಂತ ಹೇಳೋರು ಯಾರು ಇಲ್ಲ. ತಿಳ್ಕೊಳ್ಳ ಮಗ.
12: ನನ್ನಮ್ಮ ದೈವ ನೀನಮ್ಮ.
9: ಗಾದೆಗಳ ಮುಖಾಂತರ ಜೀವನದ ಅರ್ಥವನ್ನ ತಿಳಿಸುವಂತಹ ವಿನೂತನ ಪತ್ರಾಧಾರಿತ ಕಾರ್ಯಕ್ರಮ ಬರುವ ಶನಿವಾರ 9:05 ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ.
5: ಕೈ ಕೆಸರಾದ್ರೆ ಬಾಯಿ ಮೊಸರು.
9: ವೇದ ಸುಳ್ಳಾದರೂ ಕಾದೆ ಸುಳ್ಳಾಗದು.
5: ನೈದಿಲೆ ಕಾದೆ

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ

0: ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಪ್ರೀತಿಯ ಶ್ರೋತೃಗಳೇ, ನಿಮ್ಮಿಷ್ಟದ ಗಾದೆಯ ಬಗ್ಗೆ ನೀವು ಕೂಡ ಪತ್ರ ಬರೆಯಬಹುದು. ವಿಳಾಸ, ನಿಲಯದ ನಿರ್ದೇಶಕರು, ಗಾದೆಗಳ ಅಂತರಂಗ ಅರಿಯುವ ಸಮಯ, ಗಾದೆ ಘಮ ವಿಭಾಗ, ಆಕಾಶವಾಣಿ, ಮಡಿಕೇರಿ. ಪಿನ್ಕೋಡ್ ಸಂಖ್ಯೆ 571201. ಶ್ರೋತೃಗಳೇ, ಪತ್ರ ಬರೀತೀರಲ್ಲ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ನಿರೀಕ್ಷಿಸಿ ಪ್ರೀತಿಯ ಮಕ್ಕಳೇ, ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ದೇಶ ಪ್ರೇಮ ಮೆರೆದ ಬಾಲಕಿ ಹಾಗೂ ಮತ್ತಿತರ ಕಥೆಗಳು. ಪನ್ನಹಳ್ಳಿ ಹರೀಶ್ ಕುಮಾರ್ ಅವರ ಮಕ್ಕಳ ಕಥಾ ಸಂಕಲನದ ಓದು ಪ್ರಸಾರ ಆಗ್ತಾ ಇದೆ. ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ದೇಶ ಪ್ರೇಮ ಮೆರೆದ ಬಾಲಕಿ ಹಾಗೂ ಮತ್ತಿತರ ಕಥೆಗಳು ನಿರೀಕ್ಷಿಸಿ.
3: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪುರಿಯಾಪಟ್ಟಣ.

ಕೆಳಗಡೆ ಸಮಯ ಈಗ 4:06:30 ಇನ್ನು ಮುಂದೆ ಭಾವಗೀತೆ. ಮೊದಲಿಗೆ ಬಾಲಕೃಷ್ಣ ಹೊಸಂಗಡಿಯವರ ರಚನೆಯನ್ನು ಹಾಡಿದ್ದಾರೆ ಮೌನೇಶ್ ಕುಮಾರ್ ಚಾವಣಿ ಮತ್ತು ದೀಕ್ಷಾ ರಾಮಕೃಷ್ಣ.

0: ಇದುವರೆಗೆ ಭಾವಗೀತೆಗಳನ್ನ ಆಲಿಸಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ.
2: ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2026 ಕೆಸೆಟ್ ಇದಕ್ಕಾಗಿ ಅಧಿಸೂಚನೆ ಪ್ರಕಟಿಸಿದ್ದು, ಅರ್ಹ ಅಭ್ಯರ್ಥಿಗಳು ಸೆಪ್ಟೆಂಬರ್ 5 ಅರ್ಜಿ ಸಲ್ಲಿಸಬಹುದು. ಮುಂದಿನ ಅಕ್ಟೋಬರ್ 11 ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ, ಪ್ರಥಮ ದರ್ಜೆ ಪದವಿ ಕಾಲೇಜು, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಅಂದರೆ ಸರ್ಕಾರಿ, ಅನುದಾನಿತ ಮತ್ತು ಖಾಸಗಿ ಸೇರಿದಂತೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೇಮಕಗೊಳ್ಳಲು ಅರ್ಹರಾಗಿರುತ್ತಾರೆ. ಸ್ನಾತಕೋತ್ತರ ಪದವಿ ಪಡೆದವರು ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆ ತೆಗೆದುಕೊಳ್ಳಬಹುದು. ನಿಗದಿತ ವಿದ್ಯಾರ್ಹತೆಯಲ್ಲಿ ಕನಿಷ್ಠ ಶೇಕಡ 55 ಅಂಕಗಳೊಂದಿಗೆ, ಅದರಲ್ಲಿ ಎಸ್ಸಿ ಎಸ್ಟಿ ವಿಶೇಷಚೇತನರು ತೃತೀಯ ಲಿಂಗಿ ವಿದ್ಯಾರ್ಥಿಗಳಾಗಿದ್ದಲ್ಲಿ ಕನಿಷ್ಠ ಶೇಕಡ 50 ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶ ನೀಡಲಾಗಿರುತ್ತದೆ. ಅಂತಹ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆ ಫಲಿತಾಂಶ ಪ್ರಕಟಿಸಿದ ದಿನದಿಂದ 2 ಸ್ನಾತಕೋತ್ತರ ಪದವಿಯ ಅಂಕಪಟ್ಟಿಯನ್ನು ಸಲ್ಲಿಸಿದರೆ ಮಾತ್ರ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪ್ರಮಾಣ ಪತ್ರ ಪಡೆಯಬಹುದು. ಹಾಗೆ ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲಿಯೇ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು. ಈ ಪರೀಕ್ಷೆ ತೆಗೆದುಕೊಳ್ಳಲು ಯಾವುದೇ ಗರಿಷ್ಠ ವಯೋಮಿತಿ ಇರುವುದಿಲ್ಲ. ಅರ್ಜಿ ಶುಲ್ಕ ಸಾಮಾನ್ಯ ವರ್ಗ ಪ್ರವರ್ಗ 2A, 2B ಮತ್ತು 3A, 3B ವರ್ಗದವರು ಮತ್ತು ಇತರ ರಾಜ್ಯದ ಅಭ್ಯರ್ಥಿಗಳು 750 ರೂಪಾಯಿ, ಪ್ರವರ್ಗ 1 ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ವಿಶೇಷಚೇತನರು ಮತ್ತು ತೃತೀಯ ಲಿಂಗಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು ಮತ್ತು ಮಂಗಳೂರು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 5, ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 6. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800-234-6060. ಹೆಚ್ಚಿನ ವಿವರಗಳಿಗೆ CET online.karnataka.gov.in ಅನ್ನು ನೋಡಬಹುದು.

ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಹಾಗೂ ಸಹಾಯಕ ತೋಟಗಾರಿಕಾ ಅಧಿಕಾರಿ ಹುದ್ದೆಗಳ ನೇಮಕಾತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅರ್ಜಿ ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 30 ಕೊನೆಯ ದಿನ. ಉಳಿಕೆ ಮೂಲ ವೃಂದದಲ್ಲಿ ಸಹಾಯಕ ತೋಟಗಾರಿಕೆ ನಿರ್ದೇಶಕರ 5 ಹುದ್ದೆ ಹಾಗೂ ಸಹಾಯಕ ತೋಟಗಾರಿಕಾ ಅಧಿಕಾರಿ ದರ್ಜೆಯಲ್ಲಿ 75 ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಕಲ್ಯಾಣ ಕರ್ನಾಟಕ ವೃಂದದಲ್ಲಿ 5 ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಹುದ್ದೆಗೆ ತೋಟಗಾರಿಕಾ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿರಬೇಕು, ಬಿಎಸ್ಸಿಯಲ್ಲೂ ತೋಟಗಾರಿಕಾ ವಿಷಯ ಓದಿರಬೇಕು. ಹಾಗೆ ಸಹಾಯಕ ತೋಟಗಾರಿಕಾ ಅಧಿಕಾರಿ ಹುದ್ದೆಗೆ ತೋಟಗಾರಿಕೆಯಲ್ಲಿ ಪದವಿ ಪಡೆದಿರಬೇಕು. ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 40 ವರ್ಷ. ಪ್ರವರ್ಗ 2A, 2B, 3A, 3B ವರ್ಗದ ಅಭ್ಯರ್ಥಿಗಳಿಗೆ 43 ವರ್ಷ. SC/ST ಮತ್ತು ಪ್ರವರ್ಗ 1 ರ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ. ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನ ಅಭ್ಯರ್ಥಿಗಳು 250 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಹೆಚ್ಚಿನ ವಿವರಗಳಿಗೆ CET online.karnataka.gov.in ಅನ್ನು ನೋಡಬಹುದು. ಸರ್ಕಾರಿ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ 15,000 ಶಿಕ್ಷಕರ ಹುದ್ದೆಗಳನ್ನು ನೇಮಕಾತಿ ಮಾಡಲು ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 7 ಅವಕಾಶವಿದೆ. ಕಂಪ್ಯೂಟರ್ ಶಿಕ್ಷಕ, ಪ್ರಾಥಮಿಕ ಶಾಲಾ ಶಿಕ್ಷಕ, ಪದವೀಧರ ಪ್ರಾಥಮಿಕ ಶಿಕ್ಷಕ, ಪ್ರೌಢಶಾಲಾ ಶಿಕ್ಷಕ ವೃಂದ, ದೈಹಿಕ ಶಿಕ್ಷಣ ಶಿಕ್ಷಕ ವೃಂದದಲ್ಲಿನ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಎಲ್ಲಾ ವೃಂದದ ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಬಹುದು. ಒಂದಕ್ಕಿಂತ ಹೆಚ್ಚಿನ ಅರ್ಜಿ ಸಲ್ಲಿಸುವವರು ಯಾವ ಹುದ್ದೆಗೆ ಆಯ್ಕೆಯಾಗಲು ಬಯಸುತ್ತಾರೋ ಅಂತಹ ವೃಂದದ ಹುದ್ದೆಗಳ ತಾತ್ಕಾಲಿಕ ಆದ್ಯತೆಯನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಜಿಲ್ಲೆಯ ಆದ್ಯತೆಯನ್ನು ಸಹ ನಮೂದಿಸಬೇಕು. ಕನ್ನಡ, ಆಂಗ್ಲ ಭಾಷೆ, ಕಲಾ ಶಿಕ್ಷಣ, ಜೀವವಿಜ್ಞಾನ, ದೈಹಿಕ ಶಿಕ್ಷಣ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಸಾಮಾನ್ಯ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಒಂದು ವೃಂದದ ಹುದ್ದೆಗೆ 750 ರೂಪಾಯಿ, ಎರಡೂ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದಲ್ಲಿ 1,125 ರೂಪಾಯಿ ಪಾವತಿಸಬೇಕು. ಇನ್ನು ಪರಿಶಿಷ್ಟ ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಕ್ರಮವಾಗಿ 500 ರೂಪಾಯಿ ಹಾಗೂ 750 ರೂಪಾಯಿ ನಿಗದಿಪಡಿಸಲಾಗಿದೆ. ಎರಡಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಹೆಚ್ಚುವರಿಯಾಗಿ ಪ್ರತಿ ವಿಷಯಕ್ಕೆ 375 ಹಾಗೂ 250 ರೂಪಾಯಿ ನಿಗದಿಪಡಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆ 0802242483145 ಅಥವಾ 2248310 ಮತ್ತು ಮೊಬೈಲ್ ಸಂಖ್ಯೆ 9483024723 ಸಂಪರ್ಕಿಸಬಹುದು. ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸ schooleducation.karnataka.gov.in.

ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಬಿಐ ಕ್ಲರಿಕಲ್ ಕೇಡರ್ನ 9,124 ಹುದ್ದೆಗಳನ್ನ ಭರ್ತಿ ಮಾಡಲು ಅಧಿಸೂಚನೆ ಪ್ರಕಟಿಸಿದೆ. ಇದರಲ್ಲಿ 1,444 ಬ್ಯಾಕ್ಲಾಗ್ ಹುದ್ದೆಗಳು ಸೇರಿವೆ. ಆಗಸ್ಟ್ 31 ಅರ್ಜಿ ಸಲ್ಲಿಸಬಹುದು. ಒಟ್ಟು ಹುದ್ದೆಗಳ ಪೈಕಿ ಕರ್ನಾಟಕಕ್ಕೆ 760 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಅದರಲ್ಲಿ ಎಸ್ಸಿ ಅಭ್ಯರ್ಥಿಗಳಿಗೆ 121, ಎಸ್ಟಿ ಅಭ್ಯರ್ಥಿಗಳಿಗೆ 53, ಒಬಿಸಿ ಅಭ್ಯರ್ಥಿಗಳಿಗೆ 205, ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳಿಗೆ 76 ಹಾಗೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 305 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ಕನ್ನಡದಲ್ಲಿಯೇ ಪೂರ್ವಭಾವಿ ಮುಖ್ಯ ಪರೀಕ್ಷೆ ಬರೆಯುವ ಅವಕಾಶವಿದೆ. ನೇಮಕ ಪ್ರಕ್ರಿಯೆಯ ಭಾಗವಾಗಿ ಸ್ಥಳೀಯ ಭಾಷಾ ಪರೀಕ್ಷೆಯನ್ನು ನಡೆಸಲಾಗುವುದು. ಸೆಪ್ಟೆಂಬರ್ ಮತ್ತು ನವೆಂಬರ್ನಲ್ಲಿ ಕ್ರಮವಾಗಿ ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆ ನಡೆಯಲಿದೆ. ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಅರ್ಜಿ ಸಲ್ಲಿಸಬಹುದು. ಇಂಟಿಗ್ರೇಟೆಡ್ ಡ್ಯುಯಲ್ ಡಿಗ್ರಿ ಪಡೆದವರು ಅರ್ಜಿ ಸಲ್ಲಿಸಲು ಅರ್ಹರು. ಅಂತಿಮ ವರ್ಷದ ಪದವಿ ಓದುತ್ತಿರುವ ಅಭ್ಯರ್ಥಿಗಳು ಪರೀಕ್ಷೆ ಬರೆಯಬಹುದು. ಆದರೆ ಅಂತಹ ಅಭ್ಯರ್ಥಿಗಳು ಈ ವರ್ಷದ ಡಿಸೆಂಬರ್ ಒಳಗೆ ಪದವಿ ಪೂರ್ಣಗೊಳಿಸಿರುವ ಬಗ್ಗೆ ಪ್ರಮಾಣ ಪತ್ರವನ್ನು ಬ್ಯಾಂಕಿಗೆ ಸಲ್ಲಿಸಬೇಕಾಗುತ್ತದೆ. ಅಭ್ಯರ್ಥಿಯ ಕನಿಷ್ಠ ವಯಸ್ಸು 20 ವರ್ಷ, ಗರಿಷ್ಠ ವಯೋಮಿತಿ 28 ವರ್ಷ. ಸಾಮಾನ್ಯ, ಒಬಿಸಿ ಮತ್ತು ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳು ಮಾತ್ರ 750 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಎಸ್ಸಿ ಎಸ್ಟಿ ವಿಶೇಷಚೇತನರು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಎಸ್ಸಿ ಎಸ್ಟಿ ಒಬಿಸಿ ವಿಶೇಷಚೇತನರು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಬ್ಯಾಂಕ್ ವತಿಯಿಂದ ಪರೀಕ್ಷಾ ಪೂರ್ವ ತರಬೇತಿ ನೀಡಲಾಗುವುದು. ಆನ್ಲೈನ್ ಮೂಲಕವೇ ತರಬೇತಿ ಕಾರ್ಯಕ್ರಮ ನಡೆಯಲಿದೆ.

ಸಲ್ಲಿಸಲು ಆಗಸ್ಟ್ 31 ಕೊನೆ ದಿನ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ. ಸಹಾಯವಾಣಿ ಸಂಖ್ಯೆ 0212-228-20-427. ವೆಬ್ಸೈಟ್ ವಿಳಾಸ www.sbi.co.in/careers. ಕರ್ನಾಟಕ ಲೋಕಸೇವಾ ಆಯೋಗವು 2026-27 ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು 319 ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟು ಹುದ್ದೆಗಳ ಪೈಕಿ 297 ಹುದ್ದೆಗಳು ಉಳಿಕೆ ಮೂಲ ವೃಂದಕ್ಕೂ, ಉಳಿದ 22 ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ವೃಂದಕ್ಕೂ ಸೇರಿದೆ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಆಗಸ್ಟ್ 31 ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಅಂತಿಮ ವರ್ಷದ ಪದವಿ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಕೂಡ ಪೂರ್ವಭಾವಿ ಪರೀಕ್ಷೆ ಬರೆಯಲು ಅರ್ಹರು. ಮುಖ್ಯ ಪರೀಕ್ಷೆಯ ಸಮಯಕ್ಕೆ ಪದವಿ ತೆರಿಗಡೆಯಾದ ದಾಖಲಾತಿಯನ್ನು ಒದಗಿಸಬೇಕಾಗುತ್ತದೆ. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 21 ವರ್ಷ, ಗರಿಷ್ಠ ವಯೋಮಿತಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷ ಹಾಗೂ SC/ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ. ಮಾಜಿ ಸೈನಿಕರು ಹಾಗೂ ವಿಶೇಷಚೇತನ ಅಭ್ಯರ್ಥಿಗಳಿಗೆ ನಿಯಮಾನುಸಾರ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 300 ರೂಪಾಯಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ವಿಶೇಷಚೇತನ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 31 ಕೊನೆಯ ದಿನ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0803050749957 ಸಂಪರ್ಕಿಸಬಹುದು. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ kpsc.kar.nic.in.

0: ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ ಖಾಲಿ ಇರುವ 233 ಗ್ರೂಪ್ ಸಿ ವೃಂದದ ಫಾರ್ಮಸಿ ಆಫೀಸರ್ ಮತ್ತು ನರ್ಸಿಂಗ್ ಆಫೀಸರ್ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಭರ್ತಿ ಮಾಡಲು ಅಧಿಸೂಚನೆ ಪ್ರಕಟಿಸಿದೆ. ಅಭ್ಯರ್ಥಿಗಳು August 30 ಅರ್ಜಿ ಸಲ್ಲಿಸಬಹುದು. ಫಾರ್ಮಸಿ ಆಫೀಸರ್ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಫಾರ್ಮಸಿಯಲ್ಲಿ ಡಿಪ್ಲೊಮಾ ಪಡೆದಿದ್ದು ಕರ್ನಾಟಕ ಫಾರ್ಮಸಿ ಕೌನ್ಸಿಲ್ನಲ್ಲಿ ಹೆಸರು ನೋಂದಾಯಿಸಿಕೊಂಡಿರಬೇಕು. ನರ್ಸಿಂಗ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ನರ್ಸಿಂಗ್ ಡಿಪ್ಲೊಮಾದ ಜೊತೆಗೆ ನರ್ಸಿಂಗ್ ಕೌನ್ಸಿಲ್ನ ಸದಸ್ಯತ್ವ ಪಡೆದಿರಬೇಕು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ ವಯೋಮಿತಿ 18 ತುಂಬಿರಬೇಕು. ಗರಿಷ್ಠ ವಯೋಮಿತಿಯಲ್ಲಿ 5 ಸಡಿಲಿಕೆ ನೀಡಲಾಗಿದ್ದು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 40 ಮೀರಿರಬಾರದು. ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 43. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45. ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 750. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500. ವಿಶೇಷಚೇತನ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 250. ಅರ್ಜಿ ಸಲ್ಲಿಸಲು August 30 ಕೊನೆಯ ದಿನ. ಸಹಾಯವಾಣಿ ಸಂಖ್ಯೆ 0800-23-460-460. ಹೆಚ್ಚಿನ ಮಾಹಿತಿಗಾಗಿ CET online.karnataka.gov.in ಅನ್ನು ನೋಡಬಹುದು. ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎಲ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಮೈ ಬಗ್ಸಿ ದುಡ್ದು ಸಂಪಾದನೆ ಮಾಡಬಾರ್ದ?
1: ಇನ್ನು ಹಿಂಗ್ ಮಾಡಕ್ಕಿಲ್ಲ. ಅವೋ ಅವ ಸುಮ್ತಿರವ, ಅದೇನು ಒದರ್ತೀಯ
0: ಮಗ? ಅದೇನ್ ಮೊಬೈಲು ಮೊಬೈಲು ಅಂತ 24 ಗಂಟೆ ಇಟ್ಕೊಂಡ್ ಕುಂತೀಯಲ್ಲ.
1: ಅಯ್ಯೋ ಸುಮ್ತಿರವೋ,
0: ಕುಣಿಲಾರ್ದಂಗೆ ನೆಲ ಡೊಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿಮ್ ಕತೆ. ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
1: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ? ಅದನ್ನ ಓದ್ತಾ ಇದ್ದೀನಿ.
2: ಹೌದು, ಹೆಚ್ಚು ಮಕ್ಕಳು ಓದಿನ ನೆಪದಲ್ಲಿ ತಂದೆ ತಾಯಿಯನ್ನ ನಂಬಿಸುವುದು ಹೀಗೆ ತಾನೆ?
0: ನಾನಿರೋತ್ಗೆ ಇಷ್ಟಾರು ಹಾಕಿವ್ನಿ, ನಾಳೆ ನಾನು ಹೋದ್ರೆ ನಿನ್ನ ಇಚ್ಚಚ್ಚಿ ಬಾ ಇಟ್ಟಾಕ್ನಿ ಅಂತ ಹೇಳೋರು ಯಾರು ಇಲ್ಲ. ತಿಳ್ಕೊಳ್ಳ ಮಗ.
3: ನನ್ನಮ್ಮ ದೈವ ನೀನಮ್ಮ.
2: ಗಾದೆಗಳ ಮುಖಾಂತರ ಜೀವನದ ಅರ್ಥವನ್ನ ತಿಳಿಸುವಂತಹ ವಿನೂತನ ಪತ್ರಾಧಾರಿತ ಕಾರ್ಯಕ್ರಮ ಬರುವ ಶನಿವಾರ ಬೆಳಗ್ಗೆ 9:05 ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ.
4: ಕೈ ಕೆಸರಾದ್ರೆ ಬಾಯಿ ಮೊಸರು,
2: ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ. ನೆನಪು ನಿನಾದ, ನೆನಪು ನಿನಾದ. ನೆನಪು ನಿನಾದ ಕಾರ್ಯಕ್ರಮ, ನೆನಪು ನಿನಾದ,
4: ನೆನಪು ನಿನಾದ
3: ಕಾರ್ಯಕ್ರಮ, ನೆನಪು ನಿನಾದ.
5: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ,
3: ನೆನಪು ನಿನಾದ.
2: ಎಲ್ಲಾ ಕೇಳುಗರಿಗೂ ನೆನಪು ನಿನಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಭಾಗ್ಯವಂತರು ಚಿತ್ರದ ಗೀತೆ, ರಚನೆ ಜಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಸಹೋದರರ ಸವಾಲ್ ಚಿತ್ರದ ಗೀತೆ, ರಚನೆ ಜಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಸತ್ಯಂ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಪಿ ಸುಶೀಲಾ.

ಶ್ರೀಮಂತನ ಮಗಳು ಚಿತ್ರದ ಗೀತೆ ರಚನೆ ಜಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್, ಹಾಡಿದ್ದಾರೆ ಎಸ್ ಜಾನಕಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಒಲವೇ ಗೆಲುವು ಚಿತ್ರದ ಗೀತೆ ರಚನೆ ಜಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್, ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ.

0: ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ. ನೆನಪು ನಿನಾದ.
2: ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಮುಂದೆ ಕಿಟ್ಟು ಪುಟ್ಟು ಚಿತ್ರದ ಗೀತೆ ರಚನೆ ಜಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ರಾಜನಾಗೇಂದ್ರ, ಹಾಡಿದ್ದಾರೆ ಕೆಜೆ ಯೇಸುದಾಸ್ ಮತ್ತು ಎಸ್ ಜಾನಕಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ದಾದಗಿರಿಗೆ ಹೆಮ್ಮದ್ದು ಮಲ್ಲಯ್ಯನಗಿರಿಗೆ ಎದ್ದು ಬಂದರು ನೋಡಿರು ಮಾದಯ್ಯನಗಿರಿಗೆ ಪರಿಷೆ ಬಂದರು ಕಾಣಿರು ಏರಂಗ ಓ ಲಿಂಗ ಹುಡಿಗಾಂಜ ಬಂ ಬಂ ಬಂ ಬಂ ಬಂ ಬಂ ಬಂ ಶಂಭೋ ಶಂಕರ ಚಂದ್ರಶೇಖರ ನಂಜುಂಡೇಶ್ವರ ಮಲೆ ಮಾದೇಶ್ವರ ಶಂಭೋ

ನೆನಪುರಿನದ ಕಾರ್ಯಕ್ರಮದ ಕೊನೆಯಲ್ಲಿ ಎರಡು ಕನಸು ಚಿತ್ರದ ಗೀತೆ ರಚನೆ ಜಿ ಉದಯ್ ಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಹಾಡಿದ್ದಾರೆ ಟಿ ಬಿ ಶ್ರೀನಿವಾಸ್.

0: ಇದುವರೆಗೆ
1: ನೆನಪುನಿನಾದ
0: ನೆನಪುನಿನಾದ
1: ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.

ಒಂಬತ್ತು ತಿಂಗಳ ಕಂದಮ್ಮನ ಮಾತುಗಳನ್ನ ಆಲಿಸಲು ವಿಶೇಷ ಮನಸ್ಸು ಬೇಕು. ಆದರೆ ಅಳುವಾಗ ಕಂದನನ್ನ ಸಂತೈಸಲು ಬೇಕು ತಾಯಿ. ತಾಯಿಯ ಆರೋಗ್ಯಕ್ಕೆ ಆದ್ಯತೆ ಕೊಡುವುದು ಹಿರಿಯರ ಜೊತೆಗಿರುವವರ ಆದ್ಯ ಕರ್ತವ್ಯ. ಜೀವವಿಲ್ಲದ ಮೊಬೈಲ್ನೊಂದಿಗೆ ಕಳೆಯುವಂತಹ ಸಮಯವನ್ನ ಕಂದನೊಂದಿಗೆ ಕಳೆದರೆ ಕಂದನಿಗೆ ರಕ್ಷಣೆ ಇಂದಷ್ಟು.

0: ಸರ್ವರ್ ಅನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
1: The number you've dialed is currently busy.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ.

0: ಹಲೋ
1: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
0: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
1: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
0: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು, ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
6: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
5: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಂಜಾ, ಕನ್ಸಲ್ಟೆಂಟ್ ಹೆಮಟಾಲಜಿ, ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್.
7: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
8: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
9: ಆಕಾಶವಾಣಿ ಮಡಿಕೇರಿ.

0: ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ.
1: ನಾಮಕೋಟಿಗಳನ್ನು ಮೀಟಿ
0: ಕೇಳಿ ಹಿರಿಯ ನಾಗರಿಕರೊಂದಿಗೆ ಸಂವಾದ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ.
1: ಭಾವದೇಂಟಿ ಆನನ್ನ
2: ಪ್ರಿಯ ಕೇಳುಗರೆ, ಇವತ್ತಿನ ಹಿರಿಯ ಜೀವಗಳ ಭಾವ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೋಮರ್ಪೇಟೆ ತಾಲೂಕು ಜಂಬೂರು ಗ್ರಾಮದ ಎಂ ಶ್ರೀನಿವಾಸ್ ಅವರೊಂದಿಗಿನ ಮಾತುಕತೆಯ ಮುಂದುವರಿದ ಭಾಗವನ್ನು ಕೇಳಲಿದ್ದೀರಿ. ತಾವು ಯಾವ್ದಾದ್ರು ಕಾರ್ಯಕ್ರಮಗಳಲ್ಲಿ ಎಲ್ಲ ಹಾಡಿದ್ದುಂಟ?
3: ಭಾಗವಹಿಸ್ತೀನಿ.
2: ಯಾವ ಯಾವ ಕಾರ್ಯಕ್ರಮಗಳಲ್ಲಿ ಹಾಡಿದ್ದೀರಿ?
3: ಫಂಕ್ಷನ್ಗೆ ಮತ್ತೆ
2: ಗಣೇಶೋತ್ಸವಕ್ಕೆ,
3: ಅದಕ್ಕೆ ಬಹಳ ಕಮ್ಮಿ
2: ಕಡಿಮೆ
3: ಈ ತರ ಫಂಕ್ಷನ್ಗೆ ಹೋಗ್ತಾ ಇದ್ದೆ, ಕರೀತಾರೆ.
2: ಯಾವ್ದೆಲ್ಲ ಫಂಕ್ಷನ್ ಅಲ್ಲಿ ಹಾಡಿದ್ರಿ?
3: ಮೈಸೂರಲ್ಲಿ ಆಡ್ತೆ, ನಮ್ಮ ಭಾವಂದು ಮದುವೆ ಅಲ್ಲಿ ರಿಸೆಪ್ಷನ್,
2: ಮದುವೆ ಸಮಾರಂಭದಲ್ಲೆಲ್ಲ ಹಾಡ್ತೆ.
3: ಮದುವೆ ಸಮಾರಂಭದಲ್ಲಿ
2: ಅಲ್ಲಿ ಬೇರೆ ಯಾವುದೆಲ್ಲ ಸ್ಟೇಜ್ ಕಾರ್ಯಕ್ರಮಗಳಲ್ಲಿ?
3: ಬೇರೆ ಸ್ಟೇಜ್ ಅಂದ್ರೆ ನಾವು ಮ್ಯಾಂಗ್ಳೂರು ಜಾಸ್ತಿ ಫಂಕ್ಷನ್.
2: ಫಂಕ್ಷನ್ಗೆ ಅಂದ್ರೆ ಈ ದೇವಸ್ಥಾನದ ಫಂಕ್ಷನ್ಗಳಿಗೆ
3: ದೇವಸ್ಥಾನದಲ್ಲಿ ಹಾಡಿದ್ದೇನೆ ಅಂದ್ರೆ, ನಮ್ಮ ಊರಲ್ಲಿ ಏಕಾಹ ಭಜನೆ ಅಂತ ಇಷ್ಟ, ಬೆಳಿಗ್ಗೆವರೆಗೆ ಅದರಲ್ಲೂ ಭಾಗವಹಿಸಿದೆ.
2: ಶಿವರಾತ್ರಿ
3: ಇಲ್ಲ ಇಲ್ಲ, ಅದೊಂದು ದೇವಿ ಉತ್ಸವ.
2: ಉತ್ಸವದಲ್ಲಿ
3: ಆಗ ಅಲ್ಲಿಂದು ಟೀಮ್ ಇತ್ತು, ಒಳ್ಳೆ ಭಜನೆ ಹಾಡ್ತಾರೆ. ಒಂದು ಒಬ್ಬಳು ಕೊಳಲು ಆದನ ಒಬ್ಬ ಇದ್ದ, ಒಳ್ಳೆ ಚೆನ್ನಾಗಿ ನೋಡ್ತಾನೆ. ನನಗೆ ಭಾಳ ಖುಷಿ ಆಯ್ತು. ಲಾಸ್ಟಿಗೆ ಅಲ್ಲಿಂದು ಫಸ್ಟ್ ಟೈಮ್ ಅಲ್ಲಿಂದು ಹಾಡ್ದೆ ನಾನು. ಅದನಂತ ಅವ್ರಿಗೆ ಖುಷಿ ಆಯ್ತು, ನೀವು ನಮ್ಮ ಜೊತೆ ಬರಬೇಕು ಅಂದರು. ಆಯಿತು.
2: ಮೊದಲು ನೀವು ಸಮಾರಂಭದಲ್ಲಿ ಯಾವಾಗ ಹಾಡಿದ್ದು?
3: ಚಿತ್ರಗೀತೆ.
2: ಚಿತ್ರಗೀತೆ ಯಾವ, ಎಷ್ಟು ವರ್ಷದ ಹಿಂದೆ ಅದು?
3: ಅದು ವರ್ಷ 30 ವರ್ಷದಿಂದ ಆಗಿರ್ಬೋದು.
2: ಸುಮಾರು 30 ವರ್ಷ ಆಯಿತು. ಆಗ ಹಾಡಬೇಕಿದ್ರೆ ಏನಾದರೂ ಸ್ವಲ್ಪ ಸ್ಟೇಜ್ ಫಿಯರ್ ಇತ್ತ?
3: ಸ್ವಲ್ಪ ಫಸ್ಟಿಗೆ ಫಸ್ಟ್ ಟೈಮ್ ಆಗೇನೆ. ಆಮೇಲೆ ಒಂಥರ ಸರ್ವಿಸ್ ಆಯಿತು. ಆದರೂ ಈಗ ಅಪರೂಪಕ್ಕೆ ತಾನೆ ಆಗ ಸ್ವಲ್ಪ, ನೀವು ಹೇಳಿದಾಗೆ ಸ್ವಲ್ಪ ಫಿಯರ್ ಆಗ್ತದೆ.
2: ಮನೆಯಲ್ಲಿ ಟೈಮ್ ಪಾಸ್ ಮಾಡುವಾಗ
3: ಒಬ್ಬನಿದ್ರೆ ಒಬ್ಬನೇ ಹಾಡ್ತಾ,
2: ಮನೆಯಲ್ಲಿ ಇರುವಾಗ ಹಾಡ್ತೀರಿ?
3: ಬೋರ್ ಆಗೋದಿಲ್ಲ. ಸಂಗೀತ ಇದೆ, ಸಂತೋಷ ಕೊಡೋ
2: ಸಂಗೀತವೇ ನನ್ನ ಉಸಿರು.
3: ಉಸಿರು ಸಂಗೀತನೇ ಜೀವ.
2: ಈಗ ಇನ್ನೊಂದು ಹಾಡೊಂದು ಹಾಡ್ಬೋದಾ?
3: ಯಾವುದು ಇದು? ತೆಲುಗು.
2: ತೆಲುಗು ಹಾಡು ಹಾಡ್ತೀರಿ ಅಂತ ಹೇಳಿದ್ರಿ.
3: ಹೌದು.
2: ಶಂಕರಾಭರಣ ಹಾಡ್ಬೋದಾ?

0: ಈ ಹಾಡನ್ನ ಎಸ್ ಪಿ ಬಿ ಅವರು ಆ ಸಿನಿಮಾದಲ್ಲಿ ಹಾಡಿದ್ರು.
1: ಹಾಡಿತು.
0: ಮೊದಲಿಗೆ ಬಾಲಮುರಳಿ ಕೃಷ್ಣ ಅವರನ್ನ
1: ಅವ್ರಿಗೆ
0: ಆಡಿಸ್ಬೇಕಾಗಿತ್ತು,
1: ಆಡಿಸ್ಬೇಕಾಗಿತ್ತು, ಅವರು ಹೊರಗಡೆ ಇದ್ರು, ಇವರಿಗೆ ಚಾನ್ಸ್ ಇತ್ತು.
0: ಹಾಗಾಗಿ ಎಸ್ ಪಿ ಬಿ ಅವರಿಗೆ ಒಂದು ಅವಕಾಶ ಅದರಲ್ಲಿ ಸಿಕ್ತು.
1: ಆದರೂ
0: ಅದಕ್ಕೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂದಿದೆ
1: ಬಂದಿದೆ
0: ಆ ಹಾಡಿಗೆ.
1: ಹೌದು,
0: ಅದು ಶಾಸ್ತ್ರೀಯ ಆಧಾರಿತ ಗೀತೆ ಆಗಿದ್ದರಿಂದ ತುಂಬಾ ಸವಾಲು ಇತ್ತು ಅವರಿಗೆ ಹಾಡೋದಕ್ಕೆ. ಆದರೆ ತುಂಬಾ ಅದ್ಭುತವಾಗಿ ಹಾಡಿ ಅದೊಂದು
1: ಬಾಲಮುರಳಿಯೇ ಹಾಡಬೇಕಾದ
0: ಬಾಲಮುರಳಿ ಕೃಷ್ಣ ಅವರು ಹಾಡಬೇಕಾಗಿತ್ತು. ಈಗಲೂ ಅತ್ಯಂತ ಜನಪ್ರಿಯವಾಗಿರುವಂಥ ಹಾಡಾಗಿದೆ ಅದು. ಸರ್, ಈಗ ಚಿತ್ರಕಲೆಯಲ್ಲಿ ಕೂಡ ತಾವು ಆಸಕ್ತಿಯನ್ನು ಬೆಳೆಸಿಕೊಂಡವರು. ಯಾವ ಯಾವ ರೀತಿಯ ಚಿತ್ರಗಳನ್ನೆಲ್ಲ ಮಾಡಿದ್ದೀರಿ?
1: ಫಸ್ಟಿಗೆ ನನಗೆ ಬಸ್ಸು ಕಾರು ಇದೆಲ್ಲ ಬಿಡಿಸೋದು. ಎರಡನೇ ಮೂರನೇ ಕ್ಲಾಸಲ್ಲಿ ಇರುವಾಗ ಯಾವ ಬಸ್ ಇತ್ತು ಆಗ ಚಾಂಪಿಯನ್ ಬಸ್ಸು ಫಾರ್ಗಡಿ ಎಲ್ಲ ಇತ್ತು. ಅದನ್ನು ಹೋಗುವಾಗ ನನಗೆ ಒಂದು ಇಂಟ್ರೆಸ್ಟ್ ಆಯಿತು. ನಾವಂದರೆ ಅಲ್ಲಿ ಎಲ್ಲ ಒಬ್ಬರು ಹತ್ತಿರದವರು ಪಿ ಡಬ್ಲ್ಯೂ ಡಿ ಅವರು ಇದ್ದರು, ಅವರು ಲಾರಿ ಡ್ರೈವರ್, ಅವರು ನಮ್ಮನ್ನ ಮಕ್ಕಳನ್ನ ಕರ್ಕೊಂಡು ಹೋಗೋದು. ಮತ್ತು ನಾನು ಭಾಳ ಖುಷಿ ಆಯಿತು, ಫಸ್ಟ್ ಲಾರಿನ ಬಿಡಿಸಲಿ ಶುರು ಮಾಡಿದೆ.
0: ಲಾರಿ
1: ನಾನು ಹೋಗಿದ್ದೆ ಲಾರಿಯಲ್ಲಿ, ಒಂದು ಇಂಟ್ರೆಸ್ಟ್ ಅದಕ್ಕೆ ಕೂತ್ಕೊಂಡು ಬಿಡಿಸಿದೆ. ಆಮೇಲೆ ಅದರಲ್ಲಿ ಆಸಕ್ತಿ ಬಂತು. ಏನೋ ಒಂಥರ ಮನಸ್ಸಿಗೆ ಏನೋ ಇದರಲ್ಲಿ ಏನೋ ಇರಬೇಕು, ನೋಡುವ ಪ್ರಾಕ್ಟೀಸ್ ಮಾಡ್ತೇನೆ ಅಂತೇಳಿ ಕಾರು ಅಂಬಾಸಡರ್ ಕಾರ್ ಆಗುತ್ತೆ.
0: ಬಾಲ್ಯದ ದಿನಗಳಲ್ಲಿ
1: ಬಾಲ್ಯದ ದಿನ
0: ನಮಗೆ ಹುಡುಗರಿಗೆ ಸ್ವಲ್ಪ ಬಸ್ಸು ಕಾರು ಇಂತ ಸ್ವಲ್ಪ ಆಸಕ್ತಿ ಜಾಸ್ತಿ ಇರುತ್ತೆ.
1: ಹಾಗೆ ನಾನು ಅದನ್ನೇ
0: ಬಸ್ಸು ಕಾರು ಚಿತ್ರಗಳನ್ನು ಬಿಡಿಸ್ತಾ ಬಂದ್ರಿ.
1: ಆಮೇಲೆ ನಾನೊಂದು 18 ವರ್ಷ ಒಂದು ಶಾರದ ಮಾತೆ, ಆ ದೇವಿ ನೋಡ್ಲಿಕ್ಕೆ ಅಷ್ಟು ಅದು ಏನೂ ಗೊತ್ತಿಲ್ಲ, ಆ ಫೋಟೋ ಈಗಲೂ ಇಲ್ಲ ಅದು, ಅದರ ಮುಖಲಕ್ಷಣ.
0: ಪೆನ್ಸಿಲ್ ಅಲ್ಲಿ ಬಿಡಿಸ್ತಾ
1: ಪೆನ್ಸಿಲ್ ಅಲ್ಲಿ ಬಿಡಿಸಿ ಆಮೇಲೆ ಪೇಂಟಿಂಗ್ ಮಾಡ್ತಿದ್ದೆ, ಅದನ್ನು ಬಿಡಿಸಿದೆ. ಅದನ್ನು ಫಸ್ಟಿಗೆ ಸರಿಯಾಗಿಲ್ಲ, ಮತ್ತೆ ಒಬ್ಬೊಬ್ರು ಹೇಳಿದ್ರು ಇದೇನು ಊಟ ಮಾಡಿದೆ ಎಷ್ಟು ದಿವಸ ಆಯ್ತು ಅಂತ. ಅಂದ್ರೆ ಹಿರಿಯವರು, ಅವ್ರಿಗೆ ಬೇಕಲ್ಲ. ಆದ್ರೆ ಅವರು ನೀನು ಮುಂದುವರ್ಸಪ್ಪ ಮುಂದುವರ್ಸ ಎಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ರು, ಬಿಡ್ಬೇಡ ಅದನ್ನು ಬಿಡಿಸು ಅಂತ ನಮ್ಮ ಚಿಕ್ಕ ತಂದೆಯವರು. ಹಾಗೆ ಬಿಸಿ ಬಿಸಿ ಅಂತ ಒಂದು ಅದು ಆ ಮಟ್ಟಿಗೆ ಬಂದೆ.
0: ಎಷ್ಟು ಚಿತ್ರಗಳನ್ನೆಲ್ಲ ನೀವು ಮಾಡಿ?
1: ಈಗ ಮನೆಯಲ್ಲಿ ಅಂದ್ರೆ ಒಂದು ಸ್ವಾಮಿ ವಿವೇಕಾನಂದ, ಮತ್ತೊಂದು ಶಾರದ ಮಾತೆ, ಇದು
0: ದೊಡ್ಡ ಚಿತ್ರಗಳು. ಬೇರೆ ಬಿಡಿಸಿದಿರಿ?
1: ಬೇರೆ ಅಂದ್ರೆ ನಮ್ಮ ಸ್ವಾಮಿ ವಿವೇಕಾನಂದ ತಾಯಿ ಭುವನೇಶ್ವರಿ ದೇವಿ ಸ್ನಾನ ಮಾಡಿಸೋದು ನೋಡಿ, ನೋಡಿ ಸಿಕ್ಕ ಫೋಟೋ ನೋಡಿ, ನೋಡೋದು ಒಳಗ ಕಷ್ಟ ಉಂಟು.
0: ಈಗ ನೀವು ಚಿತ್ರ ಬಿಡಿಸುವ ನಿಮಗೆ ಆ ಪರಿಣತಿ ಇದೆ ಅಂತ ಹೇಳಾಗ, ಮನೆಯಲ್ಲಿ ಮಕ್ಕಳು ಈಗ ಬಂದು
1: ಅವರಿದ್ರೆ ನಾನು ಬಿಡಿಸೋದಿಲ್ಲ
0: ಬಿಡಿಸೋದಿಲ್ಲ,
1: ಒಬ್ಬನೇ ಇದ್ರೆ ಬಿಡಿಸ್ತೇನೆ
0: ಬಿಡಿಸ್ತೀರಿ
1: ಏಕಾಂತ ಬಯಸ್ತೇನೆ.
0: ಎಲ್ಲ ಮಕ್ಕಳು ನಮಗೊಂದು ಚಿತ್ರ ಬಿಡಿಸಿಕೊಡಿ ಹೇಳಿದ್ರು,
1: ಆಗ ಬಿಡಿಸಿಕೊಡ್ತೇನೆ
0: ಬಿಡಿಸಿಕೊಡ್ತೇನೆ
1: ಮಕ್ಕಳಿಗೆ,
0: ಸ್ಕೂಲಿಗೆ
1: ಸ್ಕೂಲಿಗೆ. ಈಗ ಸಣ್ಣ ಮಗಳ ಮಗ ಒಬ್ಬ ಇದ್ದಾನೆ, ಭಾಳ ತುಂಟ, ಆದರೆ ಅವನಿಗೆ ಆಸಕ್ತಿ ಚಿತ್ರಕಲೆಯಲ್ಲಿ
0: ಚಿತ್ರಕಲೆಯಲ್ಲಿ.
1: ಅಜ್ಜ ನಾನು ನೋಡಿ ಏನು ಬಿಡಿಸಿದ್ರೆ ನೋಡಿದ ನನ್ನ ಹತ್ರ ತಂದು ಕೊಡ್ತೇನೆ. ಅಂದರೆ ಅದು ನಾನು ಅವನ ಚಿಕ್ಕವನ ಹೈದರಾಬಾದಲ್ಲಿದ್ದೆ ಮಗಳಲ್ಲಿ,
0: ಹೈದರಾಬಾದಲ್ಲಿ
1: ಹೈದರಾಬಾದಲ್ಲಿ ನಮ್ಮ ಅಳಿಯ ಏರ್ಪೋರ್ಟಲ್ಲಿ ಇಂಜಿನಿಯರ್.
0: ಎಷ್ಟು ಜನ ಮಕ್ಕಳು ತಮಗೆ?
1: ನನಗೆ ಮೂರು ಜನ.
0: ಮೂರು ಜನ ಏನು ಮಾಡ್ತಾ ಇದ್ದಾರೆ ಮಕ್ಕಳು?
1: ಮಕ್ಕಳು ಇಬ್ಬರು ಮದುವೆ ಮಾಡಿ ಕೊಟ್ಟಾಯಿತು, ಹೆಣ್ಮಕ್ಳು ಎರಡು, ಗಂಡು ಮಕ್ಕಳು
0: ಒಬ್ಬ ಮಗ.
1: ಒಬ್ಬ ಮಗ
0: ಮಗ ಏನು ಮಾಡ್ತಾ ಇದ್ದಾರೆ?
1: ಅದು ಸೌದಿಯಲ್ಲಿ ಇದ್ದಾನೆ,
0: ಸೌದಿ ಹೊರಗಡೆ ಇದ್ದಾರೆ.
1: ಹೌದು.
0: ಹೆಣ್ಮಕ್ಳು ಮದುವೆ ಆಗಿರೋದು?
1: ಮದುವೆ ಆಗಿದ್ದು ಒಬ್ಬಳನ್ನ ದೊಡ್ಡವಳನ್ನ ಬೆಳ್ತಂಗಡಿ, ಆಮೇಲೆ ಎರಡನೇ ಇಲ್ಲಿ ಮಡಿಕೆ.
0: ಮಡಿಕೆ. ಓ ಹೌದು. ಓ ಹೋ ಹೋ ಮಡಿಕೆ.

0: ಬೇರೆ ಬಂದರೆ ಮಗಳನ್ನ ಮಾತಾಡಿಸ್ಕೊಂಡು ಹೋಗ್ತೀರಿ.
1: ಅದು ಹೌದು.
0: ಈಗ ತಮ್ಮದು ವಯಸ್ಸು
1: 65.
0: 65, ಹಾಡುವ ಆಸಕ್ತಿಗೆ ಹಾಗೇನೆ ಬೆಳೆಸ್ಕೊಂಡು ಬಂದಿದ್ರಿ.
1: ಹೌದು,
0: ಈಗ ಕೆಲಸಗಳು ಕೂಡ ತಮಗೆ ಮೊದಲಿಗಿಂತ ಬಹಳಷ್ಟು ಕಡಿಮೆ ಇದೆ.
1: ಕಡಿಮೆ ಕೆಲಸಕ್ಕೆ ಈಗ ಹೋಗೋದು ಕಡಿಮೆ, ಹಾರ್ಡ್ ವರ್ಕಿಗೆ ಹೋಗೋದಿಲ್ಲ. ಏನಾದರೂ ಮಾರ್ಕಿಂಗ್ ಮಾಡಿ ಅದು ಕೂಡಿ ಹೋಗ್ತೇನೆ.
0: ಈಗ ಹಾಡೋದಕ್ಕೆ ತುಂಬ ಟೈಮ್ ಸಿಗುತ್ತೆ
1: ಟೈಮ್
0: ನಿಮಗೆ.
1: ಸಿಗ್ತದೆ ಇದರಲ್ಲೇ ನನಗೆ, ನಾನು ಯಾವತ್ತೂ ಚಿಂತೆ ಮಾಡೋದಿಲ್ಲ. ಒಂದು ಸಮಯ ಮನಸ್ಸಿಗೆ ಏನಾದರೂ ಏನೋ ನಿಮ್ಮಂಥವ್ರು ಸಿಕ್ಕಿದರೆ ಓಹ್
0: ಓ,
1: ಯೋಚನೆ ಮಾಡ್ತೇನೆ.
0: ಈ ಮನೆಯಲ್ಲಿ
1: ಇಲ್ಲ
0: ನಿಮ್ಮ ಮೊಮ್ಮಕ್ಕಳು ಹಾಡ್ತಾರ?
1: ಮೊಮ್ಮಕ್ಕಳಂದ್ರೆ ಈ ಸಣ್ಣ ಒಬ್ಬನೇ,
0: ಮಕ್ಕಳಿಗೆ ಯಾರಿಗೂ ಹಾಡೋ ಅಭ್ಯಾಸ ಮಾಡಿಲ್ಲ.
1: ಮಕ್ಕಳಿಗೆ ದೊಡ್ಡ ಮಗಳಿಗಿದೆ.
0: ಮಗಳು ಹಾಡ್ತಾಳೆ?
1: ಹೌದೌದು, ಅವಳು ಭಜನೆ ಹಾಡ್ತಾಳೆ.
0: ಹಾಂ ಸರಿ, ಈಗ ನೀವು ಎಸ್ ಪಿ ಬಿ ಅವರ ಹಾಡುಗಳನ್ನು ಹಾಡಿದ್ರಿ,
1: ಹೌದು
0: ಆಮೇಲೆ ಅಯ್ಯಪ್ಪ ಹಾಡು, ಅದು ಯೇಸುದಾಸ್ ಅವರು ಹಾಡಿರುವಂಥದ್ದು,
1: ಹೌದು
0: ಅದು ಹಾಡಿದ್ರಿ.
1: ಹೌದು.
0: ಈಗ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಹಾಡಲಿಕ್ಕೆ ಆಗುತ್ತಾ?
1: ಟ್ರೈ ಮಾಡ್ತೇನೆ ಸರ್, ಅವರ ಧ್ವನಿ ಅಂತೂ ಆಗೋದಿಲ್ಲ. ಅಂತೂ
0: ಯಾವ
1: ನಾನು
0: ಹಾಡನ್ನು ಹಾಡ್ಬೋದು?
1: ಹರಿನಾಮವೇ ಚಂದ
0: ಭಕ್ತ ಕುಂಬಾರದಲ್ಲಿ.
1: ಭಕ್ತ ಕುಂಬಾರದಲ್ಲಿ

0: ಹರಿ ನಾಮವೇ.
1: ಸರ್, ಈಗ ಬೇರೆ ಏನು ನಿಮ್ಮದು ಆಸಕ್ತಿ ಇದೆ? ಗಾರ್ಡನ್ ಮಾಡ್ತೀರಾ?
0: ಗಾರ್ಡನ್ ನಾನು ಮಾಡೋದಿಲ್ಲ.
1: ಇಲ್ಲ.
0: ಇಲ್ಲ
1: ಹೂವಿನ ಗಿಡಗಳು
0: ಇಲ್ಲ ಸರ್.
1: ಮನೆಯಲ್ಲಿ ನಿಮ್ಮ
0: ಮನೇಲಿ ಇದೆ,
1: ಶ್ರೀಮತಿಯವರು?
0: ಅವರು ಮಾಡ್ತಾರೆ. ಒಂದು ಇಂಟ್ರೆಸ್ಟ್ ಇದೆ
1: ಹ್ಞೂ ಹ್ಞೂ
0: ಅದರಲ್ಲಿ.
1: ಏನೆಲ್ಲ ಹೂಗಳಿವೆ?
0: ಹೂಗಳಿವೆ. ಒಂದು ಹೂ ಕಿತ್ತರೆ ಆಯ್ತಲ್ಲಿ ಇದೆ.
1: ಏನೆಲ್ಲ ಹೂಗಳನ್ನು ಅವರು ಬೆಳೆಸಿದರೆ?
0: ಗುಲಾಬಿ ಮತ್ತು ದಾಸವಾಳಗಳು ಒಂದು ಎರಡು ಮೂರು ಐಟಮ್ಸ್ ಅಷ್ಟೆ. ಮತ್ತೆ ಅಲ್ಲಿ ಜಾಗ ಇಲ್ಲ.
1: ಎಷ್ಟು ಮನೆ ನಿಮ್ಮ ಪಕ್ಕದಲ್ಲಿ ಎಷ್ಟು ಜಾಗ ಇದೆ?
0: ಒಂದು ಮೂರು ಮುಕ್ಕಾಲು ಸೆಂಟು
1: ಮನೆಯಲ್ಲಿ ಜಂಬೂರಲ್ಲಿ.
0: ಜಂಬೂರಲ್ಲಿ
1: ಜಂಬೂರಲ್ಲಿ ಗಿಡಗಳನ್ನು ನೋಡ್ತಾ ಖುಷಿ ಆಗುತ್ತೆ.
0: ಹೌದು.
1: ನಿಮ್ಮ ಇಷ್ಟದ ಹಾಡುಗಾರರು?
0: ಎಲ್ಲರೂ ಹಾಡುಗಾರರೇ ಸರ್.
1: ಅದರಲ್ಲಿ ನಿಮಗೆ ತುಂಬ ಇಷ್ಟ ಆಗುವಂತಹ ಹಾಡುಗಾರರು
0: ಎಲ್ಲ ಒಂದೇ
1: ಇಂಥವ್ರೆ ಅಂತ ಹೇಳಿಕ್ಕೆ
0: ಅಂತ ಹೇಳಲಿಕ್ಕೆ ಬರುವುದಿಲ್ಲ ಸರ್. ಒಬ್ಬರಿಗಿಂತ ಒಬ್ಬರು,
1: ಒಬ್ಬರದು ಪ್ರತಿಯೊಬ್ಬರಿಗಿಂತ ಒಬ್ಬರು ವಿಭಿನ್ನವಾಗಿರ್ತಾರೆ.
0: ವಿಭಿನ್ನವಾಗಿರ್ತಾರೆ. ಅದು ಯಾರನ್ನ ನಾವು ಎಲ್ಲರೂ ಇಷ್ಟನೇ ನನಗೆ.
1: ಐದು ಬೆರಳಲ್ಲಿ ಯಾವುದು
0: ಹೌದು
1: ಹೆಚ್ಚು ಅಂತ ಕೇಳಿದರೆ ಹೇಳಕ್ಕೆ ಕಷ್ಟ.
0: ಹೇಳಕ್ಕೆ
1: ಅಂತ
0: ಕಷ್ಟ
1: ಹೇಳಿದ್ರೆ
0: ಸರ್.
1: ಐದು ಬೆರಳು ಕೂಡ ಭಾಳ ಮುಖ್ಯ. ಹಾಗೇನೆ ಹಾಡುಗಾರರು ಕೂಡ ನಿಮಗೆ ಅದೇ ರೀತಿ.
0: ಹಾಡುಗಾರರೇ ಎಲ್ಲರೂ ಹಾಡುಗಾರರೇ.
1: ಓಕೆ ಸರ್, ಈಗ ಬೇರೆ ನಿಮ್ಮ ಆಸಕ್ತಿಯ ವಿಷಯ ರೇಡಿಯೋ ಕೇಳೋದು.
0: ಅಷ್ಟೇ
1: ಕೇಳ್ತೀನಿ
0: ರೇಡಿಯೋ ಈಗ ಇಲ್ಲ ಅಂತ ಕೇಳಿ.
1: ಎಷ್ಟು ವರ್ಷದಿಂದ ರೇಡಿಯೋ ಕೇಳ್ತಾ ಇದ್ರಿ?
0: 5ನೇ ತರಗತಿಯಲ್ಲಿರುವಾಗ
1: ಸ್ಕೂಲಿಗೆ ಹೋಗಾಗಲೇ ರೇಡಿಯೋ ನಿಮ್ಮ ಮಿತ್ರ.
0: ರೇಡಿಯೋ ಆತ್ಮ ಮಿತ್ರ ಅಂತ ಹೇಳ್ಬೋದು.
1: ಅಂದರೆ ಹಾಡುಗಳೆಲ್ಲ ಆಗ ನೀವು ರೇಡಿಯೋದಲ್ಲೇ ಕೇಳಬೇಕಾದಂಥ ಒಂದು ಕಾಲ ಇತ್ತು.
0: ಕಲೆ ಇತ್ತು ಕಲೆ.
1: ಆಮೇಲೆ ಟೇಪ್ ರೆಕಾರ್ಡರ್ ಬಂತು.
0: ಈಗ ಟಿವಿ ಬಂತು.
1: ಅದಕ್ಕಿಂತ ಮೊದಲು ಗ್ರಾಮೋಫೋನ್ ಬಂದಿತ್ತು.
0: ಹೌದು.
1: ಗ್ರಾಮೋಫೋನ್ ಅಂದರೆ ಅದು ಶ್ರೀಮಂತರ
0: ಮನೆಯಲ್ಲಿರುವಂಥದ್ದು
1: ಆ ಟೈಮಲ್ಲಿ.
0: ಹೌದು. ಆದಿ ಅಂತಲೇ ಹೇಳ್ಬೋದು.
1: ಹೌದು. ಆಮೇಲೆ ಟೇಪ್ ರೆಕಾರ್ಡರ್ ಬಂತು.
0: ಬಂತು.
1: ಸಿಡಿಗಳು.
0: ಹೌದು.
1: ಕ್ಯಾಸೆಟ್ ಸಿಡಿಗಳೆಲ್ಲ ಬಂತು.
0: ಸರಿ.
1: ಕಂಪ್ಯೂಟರ್ ಬಂತು. ಆನ್ಲೈನಲ್ಲಿ ಕೂಡ ಹಾಡುಗಳು ಸಿಗ್ತವೆ.
0: ಹೌದು.
1: ಆ ಥರ ತುಂಬ ಬದಲಾವಣೆ ಕಾಣ್ತಾ ಬಂತು. ಹಿಂದೆ ನಿಮ್ಮ ಮನೆಯಲ್ಲಿ ರೇಡಿಯೋ ಇತ್ತಾ?
0: ಇತ್ತು ಸರ್.
1: ಎಷ್ಟು ದೊಡ್ಡ ರೇಡಿಯೋ?
0: ಅದು ಚಿಕ್ಕದೇ.
1: ಸಣ್ಣದು.
0: ಟಾಟಾ ನೆಲ್ಕೊ.
1: ಒಂದು ಟೈಮಲ್ಲಿ ರೇಡಿಯೋ ಅಂದರೆ ನಾವು ಅದಕ್ಕೆ ಒಂದು ಏರಿಯಲ್ಲೆಲ್ಲ ಫಿಟ್ ಮಾಡಿಬಿಟ್ಟು ಆಗ ಮೀಡಿಯಂ ವೇವ್ ಮತ್ತು ಶಾರ್ಟ್ ವೇವ್ ಬರ್ತಾಯಿತ್ತು. ಬೆಂಗಳೂರು, ಮಂಗಳೂರು, ಭದ್ರಾವತಿ. ರೇಡಿಯೋ ಕೇಳೋದಕ್ಕೆ ಅಷ್ಟೊಂದು ಸ್ಪಷ್ಟವಾಗಿ ಇರ್ತಾ ಇರಲಿಲ್ಲ. ತುಂಬ ನಾಯ್ಸ್ ಇರ್ತಾ ಇತ್ತು. ಈಗೆಲ್ಲ ಎಫ್ ಎಂ ಬಂದಿರೋದ್ರಿಂದ ಈಗ ಮಡಿಕೇರಿ ಆಕಾಶವಾಣಿ ಕೂಡ ಎಫ್ ಎಂ ಕೇಳಲಿಕ್ಕೆ ತುಂಬ ಕ್ಲಿಯರ್ ಆಗಿರುತ್ತೆ. ನಾಟಕಗಳನ್ನು ನೋಡ್ತೀರಾ?
0: ನೋಡ್ತೇನೆ.
1: ಯಾವ ಯಾವ ನಾಟಕಗಳು?
0: ಸದಾರಾಮೆ ಅದು ಇದು ನಾಟಕ.
1: ಹಳೆ ನಾಟಕಗಳು.
0: ರಂಗಭೂಮಿ. ಈಗ ಎಲ್ಲಿ ನಾಟಕ?
1: ಈಗ ತುಳು, ನೀವು ತುಳು ಭಾಷೆಯಿಂದ ಮಾತಾಡ್ತೀರಿ ಅಂತ ಹೇಳಿದ್ರಿ. ತುಳು ಭಾಷೆ ನಾಟಕಗಳು ನೋಡೋದಿದೆಯಾ?

0: ಭಾಷೆನ ನೋಡ್ತೇನೆ
1: ನೋಡ್ತೀರಿ ಅಂದರೆ
0: ನೋಡ್ತೇನೆ.
1: ತುಳು ತುಂಬ ಹಾಸ್ಯಭರಿತವಾಗಿರುತ್ತೆ
0: ಹೌದೌದು
1: ನಾಟಕಗಳು.
0: ಹೌದು
1: ಯಕ್ಷಗಾನದಲ್ಲಿ
0: ಹಾಸ್ಯಭರಿತನೇ.
1: ಆಸಕ್ತಿ
0: ಹೌದೌದು
1: ಯಕ್ಷಗಾನದಲ್ಲಿ ಏನಾದ್ರು,
0: ಯಕ್ಷಗಾನದಲ್ಲಿ ಒಳ್ಳೊಳ್ಳೆ ಹಾಸ್ಯ
1: ಹೌದು,
0: ಇರ್ತಾರೆ.
1: ಹಾಡುಗಾರಿಕೆ ಏನಾದ್ರು ಗೊತ್ತುಂಟಾ ಯಕ್ಷಗಾನದಿಲ್ಲ?
0: ಕೇಳ್ತೇನೆ,
1: ಹ್ಞೂ,
0: ಅದು ತುಂಬ ಪ್ರಾಕ್ಟೀಸ್
1: ಯಕ್ಷಗಾನ
0: ಮಾಡ್ತೇನೆ,
1: ನೋಡ್ತೀರಿ?
0: ನೋಡ್ತೇನೆ,
1: ಹ್ಞೂ,
0: ಬೆಳಿಗ್ಗೆವರೆಗೂ ನೋಡ್ತೇನೆ.
1: ಈಗಂದ್ರೆ
0: ಈಗಂದ್ರೆ ಜೊತೆಯಲ್ಲಿ ಇರ್ತಾರೆ ಕಂಪನಿ,
1: ಹೌದು, ಅದು ಅಂದರೆ
0: ಅದು
1: ಮಂಗಳೂರು ಕಡೆ ಹೋಗ್ಬೇಕು ನೀವು?
0: ಮಂಗಳೂರು ಕಡೆ ಹೋಗಿ
1: ಹೋ, ಮಂಗಳೂರಿಗೆ ಹೋಗಿ ನೋಡೋದುಂಟು.
0: ನೋಡು,
1: ಮಾತೃಭಾಷೆ ತುಳು ಅಂತ ಹೇಳಿದ್ರೆ,
0: ತುಳು
1: ತುಳುವಿನಲ್ಲಿ ಯಾವ್ದಾದ್ರು ಒಂದು ಹಾಡು ಹಾಡ್ಬೋದಾ?
0: ಮೂಕಿದ ಸಿಂಗಾರಿ ಒಂತು ದೇವಯ್ಯಾರಿ ಯಾನ್ ಮೂಲೆ ಕಾ ತಂದುಲ್ಲೆ ಮದತಿ ಪೋಪಣ ಓ ಪೊಣ್ಣೆಯನ್ನ ಮೋನೆ ತುದು ದಾಯಿ ಕೋಪನ ಮೂಕಿದ ಸಿಂಗಾರಿ.

0: ಪಗೆತ ಪೊಗೆ ಅಂತೇಳಿ ಒಂದು ಸಿನಿಮಾ ಬಂದಿತ್ತು,
1: ಹೌದು, ಅದೇನು ಅದರಲ್ಲಿ
0: ಅದೇ
1: ಬರೋದು.
0: ಸಿನಿಮಾದ ಹಾಡಿದು,
1: ಹೌದು,
0: ಎಸ್ ಪಿ ಬಿ ಅವರೇ
1: ಹಾಡಿ
0: ಹಾಡು
1: ಅದರಲ್ಲಿ
0: ಸಾವಿರದ
1: ಹಾಡು.
0: ಒಂಬೈನೂರ 1972ರಲ್ಲಿ
1: ಹೌದು,
0: ಹಾಗೇನೆ ಹಾಡಿದಿರಿ ನೀವು.
1: ಹಾಗೆ
0: ಮತ್ತೆ ಇನ್ನೊಂದು ಎಕ್ಕ ಸಕ್ಕ ಎಕ್ಕ ಸಕ್ಕ ಅಂತೇಳಿ ಒಂದು ಬರ್ತಾ ಇತ್ತಲ್ಲ, ಒಂದು ಹಾಡು
1: ಹೌದು,
0: ಕೋಟಿ
1: ಅದು
0: ಜನೆ,
1: ಕೋಟಿ ಜನ.
0: ಕೋಟಿ ಜನೆ
1: ಅದು
0: ಅದು. ಮತ್ತೆ ದಾಂದೇ ಪೊಣ್ಣೆ ದಿನ್ನ ಮನಸೆಂಗೆ
1: ಪಕ್ಕಿಲು ಮೂಜಿ ಒಂಜೆ ಗೂಡು,
0: ಪಕ್ಕಿಲು ಮೂಜಿ ಒಂಜೆ ಗೂಡುಟ್ಟು ಎಕ್ಕಸಕ್ಕ ಎಷ್ಟು ಜನಕ್ಕೆ ಅವರು
1: ಎಷ್ಟು
0: ಹಾಡಿದ್ದು
1: ಜನಗಳು
0: ಅಂತ.
1: ಹಾಡಿದ್ದು
0: ಸರ್ ಇನ್ನೊಂದು ಯಾವುದಾದ್ರೂ ಒಂದು ಕನ್ನಡ ಹಾಡು.
1: ಜೀವ ವೀಣೆ
0: ಜೀವ ವೀಣೆ ನೀಡು ಮಿಡಿತದ
1: ನೀಡಿತು
0: ಸಂಗೀತ,
1: ಸಂಗೀತ
0: ಹೊಂಬಿಸಿಲು ಸಿನಿಮಾ.
1: ಹೊಂಬಿಸಿಲು.

ಭಾವಗೀತೆ ಬಾಳಿನುಲುಮೆಯ ಸಂಕೇತ ಇಂದು ಮಿಲನದ ಸಂತೋಷ.

0: ಸರಿ, ಈ ಹಾಡಲ್ಲಿ ರೇಡಿಯೋ ಕೂಡ ಕಾಣಿಸ್ತೆ. ಈ ಹಾಡು ಸಿನಿಮಾದಲ್ಲಿ ಉಂಟಲ್ಲ,
1: ಹೌದು.
0: ಹಾಡು ಬರ್ತಾ ಇರುವಾಗ ಅದರಲ್ಲಿ ವಿಷ್ಣುವರ್ಧನ್ ಅವರು ಹೊಂಬಿಸಿಲು ಈ ಹಾಡು ಉಂಟಲ್ಲ ನೀವು ಹಾಡಿದ್ದಾರಲ್ಲ
1: ಈಗ,
0: ಇಲ್ಲ ಇಲ್ಲ, ಜೀವ ವೀಣೆ ನೀಡು ಮಿಡಿತದ ಸಂಗೀತ ವಿಷ್ಣುವರ್ಧನ್ ಮತ್ತು ಆರತಿ ಅವರು.
1: ಕರೆಕ್ಟ್.
0: ಅದರಲ್ಲಿ ಇವರು ಹಾಡು ಬರ್ತಾ ಇರುವಾಗ ರೇಡಿಯೋದಲ್ಲಿ ಕೇಳುವಂಥ ಒಂದು ದೃಶ್ಯ ಕೂಡ ಹಾಡಲ್ಲಿ ಕಾಣ್ತದೆ ನಮಗೆ. ಇವರು ವಿಷ್ಣುವರ್ಧನ್ ಗಲ್ಲಕ್ಕೆ ಕೈಕೊಟ್ಟು ಹಾಡನ್ನು ರೇಡಿಯೋದಲ್ಲಿ ಕೇಳುವಂತಹ ದೃಶ್ಯ ಆ ಸಿನಿಮಾದ ಹಾಡಿನಲ್ಲಿದೆ.
1: ಹೌದು, ಕರೆಕ್ಟ್.
0: ಸಿನಿಮಾ ನೋಡಿದರೆ ಗೊತ್ತಾಗುತ್ತೆ. ಆಗ ರೇಡಿಯೋ ಎಷ್ಟು ಜನಪ್ರಿಯವಾಗಿತ್ತು ಅನ್ನೋದಕ್ಕೆ ಈ ಸಿನಿಮಾ ಒಂದು ಸಾಕ್ಷಿ.
1: ಅದು ಕೇಳೋದನ್ನೇ ಕೇಳ್ತಾ ಇತ್ತು.
0: ರೇಡಿಯೋ ಕಾರ್ಯಕ್ರಮಗಳು ಯಾವ ಯಾವ ಕಾರ್ಯಕ್ರಮಗಳೆಲ್ಲ ಕೇಳ್ತಾ ಇದ್ರಿ ನೀವು?
1: ಕಾರ್ಯಕ್ರಮ ಅದರಲ್ಲಿ ಎಲ್ಲ ಎಲ್ಲ ಸಂಗೀತ ಮಾತ್ರ,
0: ಚಿತ್ರಗೀತೆಗಳನ್ನು
1: ಚಿತ್ರಗೀತೆ
0: ಕೇಳ್ತೀರಿ?
1: ಮಾತ್ರ, ಏನಾದರೂ ಒಂದು
0: ಹವ್ಯಾಸ.
1: ಅದೇ ಒಂದು ಅಭ್ಯಾಸ.
0: ಸರ್, ಇಷ್ಟೊತ್ತು ನಮ್ಮ ಆಕಾಶವಾಣಿಗೆ ಬಂದು ನಮ್ಮ ಕೇಳುಗರ ಜೊತೆಗೆ ನಿಮ್ಮ ಬದುಕಿನ ಅನುಭವಗಳು, ಹಾಗೇನೆ ಹಾಡಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡು ಕೆಲವು ಹಾಡುಗಳನ್ನು ಕೂಡ ಹಾಡಿ ನಮ್ಮ ಕೇಳುಗರಿಗೆ ಒಂದು ಮನೋರಂಜನೆಯನ್ನು ಕೊಟ್ಟಿದ್ದೀರಾ. ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ತಮ್ಮ ಕಾರ್ಯಕ್ರಮದ ಬಗ್ಗೆ ಯಾರಾದರೂ ತಮ್ಮ ಜೊತೆ ಮಾತಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕೂಡ ಕೊಡ್ಬೋದಲ್ಲ, ಏನು ತೊಂದರೆ ಇಲ್ಲ.
1: ತೊಂದರೆ
0: ಎಷ್ಟು ಗಂಟೆಯಿಂದ ಕರೆ ಮಾಡ್ಬೋದು ತಮಗೆ? ಒಂದು ಸಂಜೆ 4 ಗಂಟೆಯಿಂದ ಒಂದು 8 ಗಂಟೆವರೆಗೆ ಕರೆ ಮಾಡಿ ಮಾತಾಡ್ಬೋದು. ಓಕೆ, ತಮ್ಮದೊಂದು ನಂಬರ್ ಹೇಳಿ ಸರ್.
1: 8 9 7 1 2 0 9 0 5 7.
0: ನಿಮ್ಮ ಮೊಬೈಲ್ ಸಂಖ್ಯೆಯಿಂದ ನಾನೊಮ್ಮೆ ಹೇಳ್ತೇನೆ.

0: 8971209057.
1: ಸರಿ
0: ಸರ್, ತಮಗೆ 4 ಗಂಟೆಯಿಂದ ಸಂಜೆ 8 ಗಂಟೆ ಒಳಗಡೆ ಕರೆ ಮಾಡಿ ಮಾತಾಡ್ಬೋದು. ಇದುವರೆಗೆ ಹಿರಿಯ ಜೀವಗಳ ಭಾವ ಈ ಕಾರ್ಯಕ್ರಮದಲ್ಲಿ ಸೋಮರಪೇಟೆ ತಾಲೂಕು ಜಂಬೂರು ಗ್ರಾಮದ ಎಂ ಶ್ರೀನಿವಾಸ್ ಅವರೊಂದಿಗಿನ ಮಾತುಕತೆಯ ಮುಂದುವರಿದ ಭಾಗವನ್ನು ಕೇಳಿದಿರಿ. ಎಲ್ರಿಗೂ ನಮಸ್ಕಾರ.

0: ಇದುವರೆಗೆ ಹಿರಿಯ ಜೀವಗಳ ಭಾವ ಹಿರಿಯ ನಾಗರಿಕರೊಂದಿಗೆ ಸಂವಾದ ಕೇಳಿದಿರಿ.
1: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
0: ಪ್ರಸ್ತುತಪಡಿಸಿದವರು ಬಿಎಸ್ ರಫೀಕ್ ಅಹಮದ್.
1: ನೀ ತುಂಬಿದ ಕೊಡವಾಗಿರು.
0: ಸಮಗ್ರ ನಿರ್ವಹಣೆ ಪಿಎಂ ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮಡಿಕೇರಿ ಆಕಾಶವಾಣಿಗೆ 33 ಶುಭ ಹಾರೈಸಿ ನೀವು ಒಂಚೂರು.
3: ಚುರುಪಾನು ಸಿಗಬಹುದೇ, ಎದೆ ಬಡಿತ ಕೇಳಬಹುದೇ, ಒಮ್ಮೆ ಸುಳಿದು ಹೋಗಬಹುದೇ?
4: ದಿನಾಂಕ 28, ಹಂಚಿಕೊಳ್ಳಿ ರೇಡಿಯೋದೊಂದಿಗೆ ನಿಮ್ಮ ನಂಟು.
2: ಶುಕ್ರವಾರ ಬೆಳಗ್ಗೆ 9:30-10:30 ಕರೆ ಮಾಡಿ ಮಡಿಕೇರಿ ಆಕಾಶವಾಣಿಗೆ. ನಮ್ಮ ನಿಮ್ಮ ಗೆಳೆತನ ಸಾಗಲಿ ಎಂದಿಗೂ ಹೀಗೆ.
4: ಕರೆ ಮಾಡಲು ದೂರವಾಣಿ ಸಂಖ್ಯೆ 2285558 ಅಥವಾ 2281219, STD ಕೋಡ್ 08272.
5: ಸಂದೇಶ
6: ಈಗಿನಿಂದಲೇ ಸಂದೇಶ ಕೂಡ ಕಳುಹಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 6361703572, 6361703572.

0: ಈ ಕವಿತಾ ಬಾರೇ ಕಸ ಹಾಕ್ಬಿಟ್ ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ಲಿ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ. ಆ ಕಡೆಗೆ ಬಿಸಾಡ್
0: ಏನಕ್ಕೆ? ಅದಕ್ಕೆ ತಾನೆ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
1: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೆ, ಅವ್ರು ತಗೊಂಡೋಗ್ಲಿ.
0: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು, ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು, ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
1: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು. ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೆ ನೀನ್ ಹಸಿ ಕಸನ ಗೊಬ್ಬರ ತರಾನು ಹಾಕಬಹುದು.
1: ಒಳ್ಳೆ ವಿಚಾರ, ಇದನ್ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.
2: ಪ್ರತಿಯೊಬ್ಬರು

ಜಾಗೃತ ಮನೋಭಾವದಿಂದ ಹಸಿ ಕಸ ಒಣಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.

0: ಕೇಳುವರೇ, ಸಮಯ ಈಗ 5:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯ.

ಎಲ್ಲ ಕೇಳುಗರಿಗೂ ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರಕಾವೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ನೀವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 08272228558. ಮೊದಲ ಕರೆ ಯಾರು ಇಲ್ಲಿಂದ ಮಾಡ್ತಾರೆ ಅಂತ ನೋಡೋಕೆ ಮುಂಚೆ ಒಂದು ಗೀತೆಯನ್ನು ಆಲಿಸೋಣ.

0: ಕೇಳುಗರೆ, ದಿನದ ಮೊದಲ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ನಾನು ಸರ್, ನಮಸ್ತೆ
0: ಹೇಳಿ, ಯಾರು ಮಾತಾಡ್ತಿರೋದು?
1: ನಾನು ಕಾರ್ಕಳ ವರಂಗದಿಂದ ರಾಮಣ್ಣ ಅಂತ.
0: ರಾಮಣ್ಣರು ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಸರ್. ನೀವು ಮತ್ತು ನಮ್ಮ ಕಶೋಣಿ ಎಲ್ಲರೂ?
0: ಎಲ್ಲರೂ ಹುಷಾರಾಗಿದ್ದೇವೆ. ಹೇಗಿದೆ ಮಳೆ, ಜೋರಿದೆಯಾ, ಕಮ್ಮಿ ಆಯ್ತಾ?
1: ಮಳೆ ನಿನ್ನೆ ಸ್ವಲ್ಪ ಜಾಸ್ತಿ ಇತ್ತು ಸರ್, ಇವತ್ತು ಬೆಳಿಗ್ಗೆ ಕಮ್ಮಿ ಇತ್ತು, ಈಗ ಸ್ವಲ್ಪ ಬರುತ್ತಾ ಉಂಟು ಜಾಸ್ತಿ.
0: ಮಳೆ ಕಮ್ಮಿ ಅಂತೇಳಿ ಒಮ್ಮೆಗೆ ಜಾಸ್ತಿ ಆಗಿದೆ.
1: ಹೌದೌದು.
0: ಹೇಗೆ ಹಬ್ಬ ಎಲ್ಲ ಜೋರಿತ್ತ?
1: ಅಲ್ಲಿ ಅಲ್ಲಿ ಅಲ್ಲಿ ಮಳೆ ಇದೆಯಾ ಸರ್?
0: ಇಲ್ಲಿ ಕೂಡ ಹಾಗೇನೆ ಮಳೆನೆ, ಮಳೆಗೆ ಸ್ವಲ್ಪ ಕಮ್ಮಿ ಇತ್ತು ಮತ್ತೆ ಜೋರಾಗಿದೆ.
1: ಓಕೆ. ಮತ್ತು ನಿಮಗೆ ಮತ್ತು ನಮ್ಮ ಆಕಾಶವಾಣಿಗೆ, ಆಕಾಶವಾಣಿ ಅವರಿಗೆ ನಾಡಿದ್ದು ಶುಕ್ರವಾರ ರಕ್ಷಾಬಂಧನ ಸರ್, ರಕ್ಷಾಬಂಧನ ಹಬ್ಬದ ಶುಭಾಶ.
0: ಧನ್ಯವಾದಗಳು ನಿಮಗೂ ಕೂಡ ರಾಮಣ್ಣರೇ. ನಿಮಗೊಂದು ಹಾಗೆ ಪ್ರಶ್ನೆ, ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು?
1: ಮಂಜೇಶ್ವರ ಪೈ ಗೋವಿಂದ ಪೈ ಸರ್.
0: ಹೌದು, ಮಂಜೇಶ್ವರ ಗೋವಿಂದ ಪೈ. ಯಾವ ಚಿತ್ರದ ಗೀತೆ ಬೇಕಾಗಿತ್ತು?
1: ನನಗೆ ಅಣ್ಣ ತಂಗಿ ಫಿಲ್ಮ್ ಅಲ್ಲಿ ಸರ್, ಅಣ್ಣ ತಂಗಿಯರ ಈ ಬಂದ ಅಂತಂದು ಹಾಡಿತ.
0: ಸರಿ, ನಿಮ್ಮ ನೆಚ್ಚಿನ ಗೀತೆ ಬರ್ತಿದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಕೇಳಿಕೊಡಿ ನಮ್ಮ ಮೊದಲ ಮುಂದಿನ ಕರೆ ಯಾವುದು ನೋಡೋಣ. ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ಸೌಮ್ಯವರೇ, ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೇವೆ. ಏನ್ ಮಾಡ್ಕೊಂಡಿರೋದು ನೀವು? ಮನೇಲಿರೋದು. ನಿಮ್ಮ ಹವ್ಯಾಸಗಳು? ಹಾಡು ಕೇಳೋದು. ಮತ್ತು ಹಾಡ್ತೀರಾ? ಅಂದ್ರೆ ಹವ್ಯಾಸಕ್ಕ ಅಥವಾ ಎಲ್ಲಾರು ಕಾರ್ಯಕ್ರಮ ಕೊಡ್ತೀರಾ ಹೇಗೆ? ಈಗ ಎಲ್ಲೂ ಭಾಗವಹಿಸಲ್ಲ. ನಿಮ್ಗೊಂದು ಪ್ರಶ್ನೆ. ಕರ್ನಾಟಕಕ್ಕೆ ಕಾಫಿ ಬೀಜವನ್ನ ಮೊದಲು ತಂದವರು ಯಾರು? ಕೇಳಿದಿರಾ? ಅವ್ರ ಹೆಸರಲ್ಲಿ ಒಂದು ಬೆಟ್ಟ ಕೂಡ ಇದೆ. ಚಿಕ್ಕಮಗಳೂರಲ್ಲಿ ಒಂದು ಬೆಟ್ಟ ಇದೆ ಅವ್ರ ಹೆಸರಲ್ಲಿ.

0: ಬಾಬಾ ಬುಡನ್.
1: ಬಾಬಾ ಬುಡನ್ಗಿರಿ.
0: ಬಾಬಾ ಬುಡನ್ಗಿರಿ ಬೆಟ್ಟ ಕೇಳಿದಿರಾ? ಅದೇ ಬಾಬಾ ಬುಡನ್ ಅವರು ಮೊತ್ತ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಕಾಫಿ ಬೀಜವನ್ನು ಅರಬ್ಬಿ ದೇಶದಿಂದ ತಂದು ಹಾಕ್ತಾರೆ, ನಂತರ ಇಲ್ಲಿ ಕಾಫಿ ಮುಂದುವರಿತಾ ಹೋಗುತ್ತೆ. ಯಾವ ಚಿತ್ರದ ಗೀತೆ ಬೇಕಾಗಿತ್ತು? ಸರಿ, ನಿಮ್ಮ ನೆಚ್ಚಿನ ಗೀತೆ ಬರ್ತಿದೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೇಳಿದ್ರೆ ಮುಂದಿನ ಕರೆ ಯಾರು ಎಲ್ಲಿಂದ ಮಾಡಿದ ನೋಡೋಣ. ನಮಸ್ತೆ.
3: ನಮಸ್ತೆ ಸರ್.
2: ಹೇಳಿ, ಯಾರು ಮಾತಾಡ್ತಿರೋದು?
3: ನಾನು ಪುಷ್ಪರಾಜ್ ಮಾತಾಡೋದು ಸರ್, ಕಗ್ಗೋಡ್ಲು ಹೂಕಾಡು ಪೈಸಾಗಿಂದ ಸರ್.
2: ಪುಷ್ಪರಾಜ್ ಅವರು ಹೇಗಿದ್ದೀರಿ?
3: ಚೆನ್ನಾಗಿದ್ದೀನಿ ಸರ್. ನೀವೆಲ್ಲ ಹೇಗಿದ್ದೀರಿ ಸರ್?
2: ನಾವು ಹುಷಾರಾಗಿದ್ದೇವೆ. ಹೇಗಿದೆ ಊರ್ ಕಡೆ ಎಲ್ಲ, ಮಳೆ ಎಲ್ಲ?
3: ಮಳೆ ಇವತ್ತು ಮಧ್ಯಾಹ್ನ ಮೇಲೆ ಬಿಸಿಲಿತ್ತು ಸರ್. ಈಗ ಸಂಜೆ ಮತ್ತೆ ಶುರುವಾಗಿದೆ ಸರ್ ಮಳೆ.
2: ಕೆಲಸಗಳೆಲ್ಲ ಏನಾಗ್ತಿದೆ ತೋಟ ಕಡೆ?
3: ಕೆಲಸ ನಮಗೆ ತೋಟ ಇಲ್ಲ ಸರ್.
2: ಅದು ಊರ್ ಕಡೆ ಎಲ್ಲ ಏನು ನಿಮ್ಮ ಕಡೆ ಕೆಲಸ ನಡೀತಾ ಇದೆ
3: ಅಂದ್ರೆ ಕಚ್ಚಡ ಮಾಡ್ತಿದ್ದಾರೆ ಸರ್.
2: ಹಾಗೆ ಪುಷ್ಪರಾಜ್ ಅವರೇ, ನಿಮಗೊಂದು ಪ್ರಶ್ನೆ. ಈಗ ಬರುವ ಶನಿವಾರ ಅಂದ್ರೆ ಈ 29ಕ್ಕೆ ಒಂದು ವಿಶೇಷ ದಿನ, ಯಾವ ದಿನವಾಗಿ ಅದನ್ನ ಆಚರಿಸ್ತಿದ್ದಾರೆ?
3: ರಾಷ್ಟ್ರೀಯ ಕ್ರೀಡಾ ದಿನ ಸರ್.
2: ರಾಷ್ಟ್ರೀಯ ಕ್ರೀಡಾ ದಿನ, ಹೌದು. ಯಾವ ಕಾರಣಕ್ಕಾಗಿ?
3: ಅದು ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಅವರ ಜನ್ಮದಿನ
2: ಸರ್. ಹೌದು, ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಅವರ ಜನ್ಮದಿನ ಅಂಗವಾಗಿ ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ.
3: ಹೌದು ಸರ್.
2: ಯಾವ ಚಿತ್ರದ ಗೀತೆ ಬೇಕಾಗಿತ್ತು
3: ಸರ್? ಜನ್ಮ ಚಿತ್ರದಲ್ಲಿ ಅನುಸೀಲಿನ ಅವರು ಆಡಿರುವ ಅವ್ವ ನೀನೆ ನಿನ್ನಿಂದಾನೆ ಪುಣ್ಯಾತನೆ ಭೂಮಿಗೆ ಆಗಿದೆ ಸರ್.
2: ಸರಿ ಪುಷ್ಪರಾಜ್, ನಿಮ್ಮ ನೆಚ್ಚಿನ ಗೀತೆ ಬರ್ತಿದೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
3: ನಮಸ್ತೆ ಸರ್.

ಆಕಾಶವಾಣಿ ಮಡಿಕೇರಿ. ಕೆಲವರೇ, ಸಮಯ ಇನ್ನೇನು 6 ಗಂಟೆಯಾಗಲಿದೆ. ಇನ್ನು ಮುಂದೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇಂದು 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ, 6:50 ಕೃಷಿ ರಂಗ, ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ, 7:20 ಸುದ್ದಿಜುಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ, 7:29 ಸುದ್ದಿ ಸಮಾಚಾರ.

ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಸಿರಿಗಂಧ. 9:15 ಪ್ರಚಲಿತ ವಿದ್ಯಮಾನ. 9:30 ಬೆಂಗಳೂರು ಕೇಂದ್ರದಿಂದ ಕ್ರೀಡಾಲೋಕ. ಕರ್ನಾಟಕ ರಾಜ್ಯ ಮಹಿಳೆಯರ ಫೆಡರೇಟೆಡ್ ಚೆಸ್ ಚಾಂಪಿಯನ್ಶಿಪ್ 2026 ಇದರ ಬಾನುಲಿ ವರದಿ. 10 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಮೀರ್ ರಾವ್ ಅವರಿಂದ ಕೊಳಲು ವಾದನ ಕೇಳುವಿರಿ. 10:30 ಕಾರ್ಯಕ್ರಮ ಗೀತ ಚಂದ್ರಿಕೆ. ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಉದಯ ರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಚಿಂತನ, ಪ್ರಸ್ತುತಿ ಕೆ ರಘುನಾಥ ರೈ. 6:35 ರೈತರಿಗೆ ಸಲಹೆ. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:35 ಕನ್ನಡ ಚಲನಚಿತ್ರ ಗೀತೆಗಳು. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು. 9:30 ಚಿತ್ರ ಚಿತ್ತಾರ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:30 ಗಾನ ಭಜಾನ. 11:00 ಗಾನಡಂಗೂರ. 12:05 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ವನಿತಾ ವಿಹಾರ. ರಕ್ಷಾಬಂಧನದ ಪ್ರಯುಕ್ತ ಶಿಕ್ಷಕಿ ಕೊಡಗಿನ ಮಡಿಕೇರಿ ಮೂರ್ನಾಡಿನ ರಮ್ಯಾ ಕೆಜಿ ಅವರಿಂದ ಸೋದಾಹರಣ ಭಾಷಣ. ಬೆಚ್ಚಗಿನ ರಕ್ಷೆಯ ರಕ್ಷಾಬಂಧನ ಬಳಿಕ ಜನಪದ ಗೀತೆ. ನಿರ್ವಹಣೆ ಪಿಎಂ ಜಗದೀಶ್. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಸಯಾಟಿಕ ಸಮಸ್ಯೆ ಕುರಿತು ಭದ್ರಾವತಿಯ ಕೀಲು ಮೂಳೆ ತಜ್ಞರಾದ ಡಾ ರಾಮಚಂದ್ರ ಅವರೊಡನೆ ಸಂದರ್ಶನ. ಸಂದರ್ಶಕರು ಶಿಲ್ಪಾ ಎಚ್ಎಂ. 1:00 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. ಇದರಲ್ಲಿ ಪಿಎಂ ಕೃಷಿ ಸಿಂಚಾಯಿ ಯೋಜನೆ ಈ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ ರೂಪಾಗೌಡ. 1:30 ಪ್ರಚಲಿತ. 3:00 ಮುಂಬೈ ಕೇಂದ್ರದಿಂದ ವಿವಿಧ ಭಾರತಿ ಕಾರ್ಯಕ್ರಮ. 4:00 ಕೊಡಗಿನ ಜಾನಪದ ಹಾಡುಗಳು. 4:30 ನೆನಪು ನಿನಾದ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. 5:00 ಕೊಡವ ಸಿರಿ ಇಕ್ಕಾಯ್ತು ಕೊಡವ ತಕ್ಕ ತರ್ಜುಮೆ ಆನ ದೇಶತ್ರ ಕೇಳಿಪಟ್ಟ ಕನಕದಾಸರ ಕಾವ್ಯ ಪರಿಚಯ ಸೋದಾಹರಣ ಭಾಷಣ ನಾಗೇಶ್ ಕಾಲೂರು ಅವರಿಂದ. ನಿರ್ವಹಣೆ ಬಾಳ್ಯಾಡ ದಿವ್ಯಾ ಮಂದಪ್ಪ. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಚಿತ್ರ ಕಾವೇರಿ. 6:10 ಜನಪದ ಸಂಗೀತ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ. 6:50 ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಜೇನು ಕೃಷಿ ಅನುಭವ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಮುತ್ತಾರಮುಡಿಯ ಕೆಎಂ ಮಂದಣ್ಣ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಸಿರಿಗಂಧ. 9:15 ಭಾವಗೀತೆಗಳು. 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿ. 10:00 ಆರೋಗ್ಯ ಕಾರ್ಯಕ್ರಮದಲ್ಲಿ ನೇತ್ರದಾನದ ಮಹತ್ವ ಕುರಿತು ಡಾ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 10:30 ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮ ಗೀತ ಚಂದ್ರಿಕೆ. ಇದುವರೆಗೆ ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಕೇಳುಗರೆ, ಸಮಯ ಇನ್ನೇನು 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಇನ್ನು ಮುಂದೆ ಜಾಹೀರಾತು.
1: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ ಜುಲೈ 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
2: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th ಜುಲೈ ಇನ್ 1978 ಇನ್ ಇಂಗ್ಲೆಂಡ್. ನೌ ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂಡ್ ವಿ ಶುಡ್ ರಿಮೆಂಬರ್ ದಿಸ್ ಡೇ. ಸೊ ದಿಸ್ ಡೇ ಇಸ್ ನಾಟ್ ಓನ್ಲಿ ಫಾರ್ ರಿಮೆಂಬರಿಂಗ್ ದಿಸ್ ಹ್ಯೂಜ್ ಅಚೀವ್ಮೆಂಟ್ ಬಟ್ ಆಲ್ಸೋ ಟು ಕ್ರಿಯೇಟ್ ಅವೇರ್ನೆಸ್ ದಟ್ ಇನ್ಫರ್ಟಿಲಿಟಿ ಈಸ್ ಇನ್ಕ್ರೀಸಿಂಗ್. ಈಗ ಸದ್ಯಕ್ಕೆ 1 in 6 ಕಪಲ್ಸ್ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ವಿತ್ ಕನ್ಸೀವಿಂಗ್ ಆ್ಯಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಟು ರಿಡ್ಯೂಸ್ ದ ಸ್ಟಿಗ್ಮಾ ಸರೌಂಡಿಂಗ್ IVF ಅಂಡ್ ಇನ್ಫರ್ಟಿಲಿಟಿ.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈಫ್ಸ್.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: ಪ್ರೀತಿಯ ಶ್ರೋತೃಗಳೇ, ನಿಮ್ಮಿಷ್ಟದ ಗಾದೆಯ ಬಗ್ಗೆ ನೀವು ಕೂಡ ಪತ್ರ ಬರೆಯಬಹುದು. ವಿಳಾಸ, ನಿಲಯದ ನಿರ್ದೇಶಕರು, ಗಾದೆಗಳ ಅಂತರಂಗ ಅರಿಯುವ ಸಮಯ,
6: ಗಾದೆ ಘಮ
5: ವಿಭಾಗ, ಆಕಾಶವಾಣಿ, ಮಡಿಕೇರಿ. ಪಿನ್ಕೋಡ್ ಸಂಖ್ಯೆ 571-201. ಶ್ರೋತೃಗಳೇ, ಪತ್ರ ಬರೀತೀರಲ್ಲ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಸೌಹಾರ್ದ ಸೌರಭ.
7: ದೇಶದ ಭವಿಷ್ಯಕ್ಕೆ ಮಕ್ಕಳೇ ನಾಂದಿಯು, ನಾಳೆಯ ಕನಸಿಗೆ ಇವರೇ ಸ್ಫೂರ್ತಿಯು.
5: ಪ್ರೀತಿಯ ಮಕ್ಕಳೇ, ಇದೇ ಭಾನುವಾರ ಅಂದರೆ August 31 ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಸೌಹಾರ್ದ ಸೌರಭ, ದೇಶಭಕ್ತಿ ಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ.
7: ಗಾನ ದೇಗುಲದಿ ಬೆಳಗುವ ಜ್ಯೋತಿಯು, ಕನಸನು ನನಸಾಗಿಸುವ ಶಕ್ತಿಯು.
5: ಕರೆ ಮಾಡಬಹುದಾದಂತಹ ದೂರವಾಣಿ ಸಂಖ್ಯೆ 2285558, ಮತ್ತೊಂದು ದೂರವಾಣಿ ಸಂಖ್ಯೆ 2281129, ಕೋಡ್ ಸಂಖ್ಯೆ 08272. ಸೌಹಾರ್ದ ಸೌರಭ ತಿಂಗಳ ಕಡೆಯ ಭಾನುವಾರ ಬೆಳಗ್ಗೆ 10:00 to 10:30 ಸೌಹಾರ್ದ ಸೌರಭ, ದೇಶಭಕ್ತಿ ಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಪ್ರೀತಿಯ ಮಕ್ಕಳಿಗಾಗಿ.
8: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
9: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
10: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
9: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
10: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
11: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
12: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
13: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
14: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. June 15 September 14 5,000 ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
15: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
16: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
15: ಹ್ಯುಂಡೈ ಎಕ್ಸ್ ಶೋರೂಮ್ 5.55 lakh ದಿಂದ 46 lakh ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
17: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ.

0: சிட்டி, இருட்டி, தலசேரி, கண்ணூர், பையனூர், ஸ்ரீகண்டபுரம், சுல்தான் பத்தேரி, மானந்தவாடி, தளிப்பரம்பா.
1: The number you've dialed is currently busy. Kindly
2: try after the tone. கால் மாட்டா இதனி, இஷ்டுந்து பிசி. ಹಲೋ
3: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
4: ಆಂಟೂರಾ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಟೂರಾ ಕೋಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
5: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ. ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
6: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
7: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
6: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
7: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
6: ಟೋಲ್ ಫ್ರೀ 1800420223.
5: ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
2: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲ ಸಿಗುತ್ತೆ.
5: ಅಲ್ಲೇ ತಗೊಳ್ಳೋಣ, ನಮ್ಮ ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
2: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
1: ಎಷ್ಟೊತ್ತಿನಿಂದ
2: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
0: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
8: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
9: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
10: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
9: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
11: ಫೋನ್ 2225571.
12: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
13: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರೂ ಸೆಲೆಕ್ಟ್ ಮಾಡಿ ತನ್ನಿ.
12: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
13: ವಿಲ್ಕೋ ಗೋಲ್ಡ್, ಕುಶಾಲನಗರ.
8: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. ಬೆಡ್ರೂಮ್ ಸೆಟ್ ಕೇವಲ 22,900 ರೂಪಾಯಿಗೆ, ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 wooden chairs 16,900 ರೂಪಾಯಿಗೆ. ಆಕರ್ಷಕ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ EMI ಫೆಸಿಲಿಟಿ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
13: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
14: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಇದೇ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
13: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
2: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
6: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
7: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
6: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
7: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
6: ಟೋಲ್ ಫ್ರೀ 1800420.

0: 2333.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
2: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
5: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
5: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್, ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
5: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
6: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
7: ಗರಿಷ್ಠ ಸಾಲ ಚಿನ್ನಾಭರಣದ ಮೌಲ್ಯದ ಮೇಲೆ 75% ವರೆಗೆ ಕಡಿಮೆ ಬಡ್ಡಿ ದರ, ಆಕರ್ಷಕ ಮತ್ತು ಸ್ಪರ್ಧಾತ್ಮಕ ದರ. 6 ತಿಂಗಳು ಅಥವಾ 1 ವರ್ಷದ ಕಾಲಾವಧಿಗೆ ಲೋನ್ ಕೊಡಲಾಗುವುದು. ಸರಳ ಪ್ರಕ್ರಿಯೆ ಮತ್ತು ಕಡಿಮೆ ದಾಖಲೆಗಳು. 100% ಸುರಕ್ಷತೆ, ನಿಮ್ಮ ಚಿನ್ನಾಭರಣಕ್ಕೆ ಪೂರ್ಣ ಭದ್ರತೆ. ಹೆಚ್ಚಿನ ಮಾಹಿತಿಗಾಗಿ 1-8 ವರೆಗೆ.
8: ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರ್ತಮಾಡ ಪುನೀತ್. ಕಾಲ್ 9606048734.
9: ನಂಬರ್ 2801 ವಿರಾಜಪೇಟೆ ಪ್ರಾಥಮಿಕ ಕೃಷಿಪತ್ತಿನ ಸಹಕಾರ ಸಂಘ ನಿಯಮಿತ ವಿರಾಜಪೇಟೆ. ಇದರ 2025-26 ಸಾಲಿನ 46ನೇ ವಾರ್ಷಿಕ ಮಹಾಸಭೆ ಇದೇ 28ರಂದು ಶುಕ್ರವಾರ ಪೂರ್ವಾಹ್ನ 10 ಗಂಟೆಗೆ ಸಂಘದ ಅಧ್ಯಕ್ಷರಾದ ಶ್ರೀ ಅಮ್ಮಣಿಚಂಡ ಪಿ ಸುಬ್ರಹ್ಮಣ್ಯ ಅವರ ಅಧ್ಯಕ್ಷತೆಯಲ್ಲಿ ವಿರಾಜಪೇಟೆಯಲ್ಲಿರುವ ಅಖಿಲ ಕೊಡವ ಸಮಾಜದ ಸಭಾಂಗಣದಲ್ಲಿ ನಡೆಯಲಿದೆ. ಅರ್ಹ ಸದಸ್ಯರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
10: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. ಬೆಡ್ರೂಮ್ ಸೆಟ್ ಕೇವಲ 22,900 ರೂಪಾಯಿಗೆ, ಗ್ಲಾಸ್ ಡೈನಿಂಗ್ ಟೇಬಲ್ ವಿತ್ 6 wooden ಚೇರ್ಸ್ 16,900 ರೂಪಾಯಿಗೆ. ಆಕರ್ಷಕ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಫೆಸಿಲಿಟಿ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
11: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು, ಎಲ್ಲಿ ಕೊಡಿಸ್ತೀರಾ ಹೇಳಿ?
4: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
11: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದಲೇ ಮಾಡೋಣ.
4: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
12: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ ನೊಂದಿಗೆ ಲಕ್ಕಿ ಡ್ರಾ ನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ ಸೆಪ್ಟೆಂಬರ್ 5 ರವರೆಗೆ ಮಾತ್ರ. ಲಕ್ಕಿ ಡ್ರಾ ಸೆಪ್ಟೆಂಬರ್ 10 ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಕೊಪ್ಪಲ್, ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
11: ಈ ಹಳೆ ಕಾಲದ್ದು ಕುಕ್ಕರ್ ಸ್ಟೌವ್ ಎಲ್ಲ ಇಟ್ಕೊಂಡು ನಾನಂತೂ ಅಡಿಗೆ ಮಾಡಲ್ಲ, ಹೊಸದ್ ತನ್ನಿ.
4: ಅಯ್ಯಯ್ಯೋ, ಸಿಟ್ಟಾಗ್ಬೇಡ್ವೆ, ಇವತ್ತೇ ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡೋಣ. ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಎನಿಥಿಂಗ್ ಫಾರ್ ಎನಿಥಿಂಗ್ ಎಕ್ಸ್ಚೇಂಜ್ ಆಫರ್ ಬಂದಿದೆ. ನಮಗೆ ಅಗತ್ಯ ಇಲ್ಲದ ಹಳೆ ಯಾವುದೇ ಗೃಹೋಪಯೋಗಿ ವಸ್ತುಗಳನ್ನ ಹೊಸ ಶೈಲಿಯ ಯಾವುದಾದ್ರು ಗೃಹೋಪಯೋಗಿ ವಸ್ತುಗಳೊಂದಿಗೆ ಬದಲಾಯಿಸಿಕೊಳ್ಳೋದ್ರೊಂದಿಗೆ ಜೊತೆಗೆ ಶೇಕಡ 20% ರಿಂದ ಶೇಕಡ 50% ರಿಯಾಯಿತಿನೂ ಪಡಿಬಹುದು.
11: ಈ ಆಫರ್ ಮಡಿಕೇರಿ ಮಹಾದೇವ ಪೇಟೆಯ ನಿಮ್ಮ ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಮಾತ್ರ.
4: ಕಾಲ್ 229-199.
13: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್.

0: ವಸ್ತುಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್ ಉಳಿಯಲ್ ಇರಿಟಿ ತಾವಕ್ಕರ ಕಣ್ಣೂರು.
1: ಸಿಂಚು ರೆಡಿನಾ? ಅಮ್ಮ ಎಲ್ಲಿ?
2: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳಕ್ಕೆ ಹೊರಟಿದೀವಿ.
3: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
2: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
1: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
3: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
2: ಅದಕ್ಕೆ ಈ ಹಳೇದು ಯಾರ್ ತಗೋತಾರೆ?
3: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
0: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
4: ಕಣ್ಣಂಗಾಲ ಗ್ರಾಮ, ಮಚ್ಚಾರಂಡ ನವೀನ್ ಬೋಪಣ್ಣ, ಕೃತಿಕಾ ದಂಪತಿ ರಮೋವ, ದಿಯಾ ದೇಚಮ್ಮ, ಪಿಂಗ ನಾಪೋಕ್ಲು, ಅರೇಡ ನಕುಲ್ ಪೊನ್ನಪ್ಪ, ಗೊಂಬೆ ದಂಪತಿ ರಮೋವ, ವಿಪಿನ್ ನಾಚಪ್ಪ, ಇಂಗಡ ಮಂಗಲತ್ನ ಇದೇ ತಿಂಗ ನುಪ್ಪದಾಂಗ ನಾರಾಚೆ ಅಮ್ಮತ್ತಿ ಕೊಡವ ಸಮಾಜದಲ್ಲಿ ನಡೆದುಕ ತೀರ್ಮಾನ ಮಾಡಿತಿಂಜಾನ ಇದಕ್ಕೆ ಅನಿವಾರ್ಯ ಕಾರಣತುಂಡು ಮಿಂಜಕ್ಕೆ ತೆರಕಿತ್ತು. ಆಹ್ವಾನಿತಂಗೆಲ್ಲ ಇದನ್ನ ಅರಂಜಿತ ಸಹಕಾರ ತರುಣಂದು ಮಚ್ಚಾರಂಡ ನವೀನ್ ಬೋಪಣ್ಣ, ಕೃತಿಕಾ ದಂಪತಿಯ ಕಟ್ಟಂಡಿತು.
0: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್, ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
5: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
6: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಇದೇ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
3: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
7: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ನಾಪುಕ್ಲು, ಅರೇಡ ನಕುಲ್ ಪೊನ್ನಪ್ಪ, ಗೊಂಬೆ ದಂಪತಿರ ಮೋವ, ವಿಪಿನ್ ನಾಚಪ್ಪ, ಪಿಂಗ ಕಣ್ಣಂಗಾಲ, ಮಚ್ಚಾರಂಡ ನವೀನ್ ಬೋಪಣ್ಣ, ಕೃತಿಕಾ ದಂಪತಿರ ಮೋವ, ದಿಯಾ ದೇಚಮ್ಮ, ಇಂಗಡ ಮಂಗಲತ್ನ ಇದೇ ತಿಂಗ ನುಪ್ಪದಾಂಗ್ ನಾರಾಚೆ ಅಮ್ಮತ್ತಿ ಕೊಡವ ಸಮಾಜದಲ್ಲಿ ನಡೆದೋಕ ತೀರ್ಮಾನ ಮಾಡಿತಿಂಜಾನ ಇದಕ್ಕೆ ಅನಿವಾರ್ಯ ಕಾರಣತುಂಡು ಮಿಂಜಕ್ಕೆ ತೆರಕಿತ್ತು. ಆಹ್ವಾನಿತಂಗೆಲ್ಲ ಇದನ್ನ ಅರಂಜಿತ ಸಹಕಾರ ತರುಣಂದು ಅರೇಡ ನಕುಲ್ ಪೊನ್ನಪ್ಪ, ಗೊಂಬೆ ದಂಪತಿಯ ಕಟ್ಟಂಡಿತು.
8: ಮೈ ಬಗ್ಸಿದ್ ದುಡ್ದು ಸಂಪಾದನೆ ಮಾಡ್ಬಾರ್ದು.
9: ಇನ್ನು ಹಿಂಗ್ ಮಾಡಕ್ಕಿಲ್ಲ. ಅವೋ ಅವ ಸುಮ್ತಿರವ, ಅದೇನು ಒದರ್ತೀಯ
8: ಮಗ? ಅದೇನ್ ಮೊಬೈಲು ಮೊಬೈಲು ಅಂತ 24 ಇಟ್ಕೊಂಡ್ ಕುಂತೀಯಲ್ಲ.
9: ಅಯ್ಯೋ ಸುಮ್ಕಿರವೋ,
8: ಕುಣಿಲಾರ್ದಂಗೆ ನೆಲ ಡೊಂಕು ಅಂತ ಗಾದೆ ಕೇಳಿಲ್ವಾ? ಹಂಗಾಯ್ತು ನಿನ್ ಕತೆ ಓದಕ್ಕೆ ಅಂತ ಕಳ್ಸಿದ್ರೆ ಮೊಬೈಲ್ ಇಟ್ಕೊಂಡ್ ಕೂತಿದ್ಯಲ್ಲೋ.
9: ಈ ಮೊಬೈಲ್ ನಲ್ಲೇ ಓದ್ಲಿಕ್ಕೆಲ್ಲ ಬರ್ತದವೋ? ಅದನ್ನ ಓದ್ತಾ ಇದ್ದೀನಿ.
10: ಹೌದು, ಹೆಚ್ಚು ಮಕ್ಕಳು ಓದಿನ ನೆಪದಲ್ಲಿ ತಂದೆ ತಾಯಿಯನ್ನ ನಂಬಿಸುವುದು ಹೀಗೆ ತಾನೆ?
8: ನಾನಿರೋತ್ಗೆ ಇಷ್ಟಾರು ಹಾಕಿವ್ನಿ, ನಾಳೆ ನಾನೋದ್ರೆ ನಿನ್ನ ಇಚ್ಚಚ್ಚಿ ಬಾ ಇಟ್ಟಾಕ್ನಿ ಅಂತ ಹೇಳೋರು ಯಾರು ಇಲ್ಲ. ತಿಳ್ಕೊಳ್ಳ ಮಗ.
11: ನನ್ನಮ್ಮ ದೈವ ನೀನಮ್ಮ.
10: ಗಾದೆಗಳ ಮುಖಾಂತರ ಜೀವನದ ಅರ್ಥವನ್ನ ತಿಳಿಸುವಂತಹ ವಿನೂತನ ಪತ್ರಾಧಾರಿತ ಕಾರ್ಯಕ್ರಮ ಬರುವ ಶನಿವಾರ ಬೆಳಗ್ಗೆ 9:05 ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ.
12: ಕೈ ಕೆಸರಾದ್ರೆ ಬಾಯಿ ಮೊಸರು,
10: ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು.
12: ನೈಜಿಲೆ ಗಾದೆ

ಇಲ್ಲ. ಕಾಡಾಗ್ಲಿ, ಮೇಡಾಗ್ಲಿ, ಬೆಟ್ಟ ಇರ್ಲಿ, ಗುಡ್ಡ ಇರ್ಲಿ, ಆನೆ ನಡೆಯೋದೇ ದಾರಿ. ಈ ನಮ್ಮ ಏಷ್ಯಾ ಆನೆಗಳು ಬೇರೆಲ್ಲ ಆನೆಗಳಿಗಿಂತ ಬಹಳ ಚೆನ್ನಾಗಿ ಬೆಟ್ಟ ಹತ್ತುತ್ತಂತೆ. ಮನುಷ್ಯರು ಟ್ರಕ್ಕಿಂಗ್ ಮಾಡ್ತಾರಲ್ಲ, ಹಾಗೇನೆ ಬೆಟ್ಟ ಹತ್ತುತ್ತವೆ. ಟ್ರಕ್ಕಿಂಗ್ನಲ್ಲಿ ಪುಟಾಣಿ, ನೀರು ಬಾಟ್ಲೆ ನಮಗೆ ಭೂತಾಕಾರವಾಗಿ ಕಾಡೋಕೆ ಶುರುವಾಗುತ್ತೆ. ಹೀಗಿರುವಾಗ 300 ಟನ್ ದೇಹನ ಹೊತ್ಕೊಂಡು ಕಡಿದಾದ ಬೆಟ್ಟದಲ್ಲಿ ರಾಜನಂತೆ ಹತ್ಕೊಂಡು ಗುಡ್ಡದ ಮೇಲೆ ನಿಂತ್ಕೊಳ್ಳೋದು ಅಂದ್ರೆ ಸುಮ್ಮನೆ ಅಲ್ಲ. ಆನೆ ಇಷ್ಟು ದೊಡ್ಡ ದೇಹನ ಹೇಗೆಲ್ಲ ಬ್ಯಾಲೆನ್ಸ್ ಮಾಡಬಹುದು ಅನ್ನೋದೇ ಗಜಶಾಸ್ತ್ರ. ಆನೆಗಳ ಪಾದದ ಹಿಂಭಾಗ ದಡು ದಪ್ಪಗಿದೆ. ಅದರೊಳಗೆ ಕೊಬ್ಬಿನ ಅಂಗಾಂಶದ ದೊಡ್ಡ ಪದರಾನ ದೇವರು ಇಟ್ಟಿದ್ದಾನೆ. ಬೆಟ್ಟ ಹತ್ತಬೇಕಾದ್ರೆ ಆನೆಗಳು ದೇಹದ ತೂಕನ 4 ಪಾದದ ಮೇಲೆ ಸಮನಾಗಿ ಹಂಚೋದ್ರಿಂದ ಅವು ಶಾಕ್ ಅಬ್ಸರ್ಬರ್ ತರ ಕೆಲಸ ಮಾಡುತ್ತವಂತೆ. ಹಾಗೇನೆ ಆನೆ ಕಾಲುಗಳು ವಕ್ರ ವಕ್ರವಾಗಿಲ್ಲ, ನಿಖರ ನೇರ. ಇದರ ಲಾಭ ಏನಂದ್ರೆ ಸ್ನಾಯುಗಳ ಮೇಲೆ ಒತ್ತಡ ಬಿಡಲ್ಲ, ನೇರವಾಗಿ ಮೂಳೆ ಮೇಲೆ ಬಿಡೋದ್ರಿಂದ ಆನೆಗೆ ಬ್ಯಾಲೆನ್ಸ್ ಮಾಡೋದು ಬಲೆ ಈಸಿಯಂತೆ. ನಡೆಯೋದ್ರಲ್ಲಿ ಆನೆದು ಟೆಕ್ನಿಕೋ ಟೆಕ್ನಿಕ್. 4 ಕಾಲುಗಳಲ್ಲಿ 3 ಕಾಲುಗಳನ್ನು ನೆಲದಲ್ಲಿ ಊರಿ 1 ಕಾಲನ್ನು ಮಾತ್ರ ಮುಂದೆ ಇಡ್ತಾ ಹೋಗುತ್ತೆ. ಇಡೀ ದೇಹದ ತೂಕನ ನೆಲಕ್ಕೆ ಎಷ್ಟು ಬೇಕೋ ಅಷ್ಟು ಬಿಡೋದ್ರಲ್ಲಿ ಆನೆಗೆ ಆನೆನೇ ಸಾಟಿ. ಇದರ ಪಾದಗಳು ಹೈಕಿಂಗ್ ಶೂಗಳಂತಿರೋದ್ರಿಂದ ಬೆಟ್ಟನಾದ್ರೂ ಸೈ, ಗುಡ್ಡನಾದ್ರೂ ಸೈ ಅಂತ ಹತ್ತುತ್ತಾನೆ ಇರ್ತವಂತೆ. ಆನೆ ಬಗ್ಗೆ ಇಷ್ಟೆಲ್ಲ ಹೇಳ್ತಿರೋದು ಯಾಕಂದ್ರೆ ಹೋದ ವಾರ ಅರುಣಾಚಲ ಪ್ರದೇಶದ 3266 ಮೀಟರ್ ಎತ್ತರದಲ್ಲಿರುವಂತಹ ಕಡಿದಾದ ನೀಲಗಿರಿ ಬೆಟ್ಟಗಳ ಮೇಲೆ ಕಾಡಾನೆಗಳು ಟ್ರಕ್ಕಿಂಗ್ ಮಾಡಿವೆ. ಇತಿಹಾಸದಲ್ಲಿ ಫಾರ್ ದ ಫಸ್ಟ್ ಟೈಮ್ ಆನೆಗಳು ಇಷ್ಟು ಎತ್ತರಕ್ಕೆ ಏರಿರೋದು ಅಂತ ತಜ್ಞರು ಸಂಶೋಧಕರು ಹುಬ್ಬೇರಿಸಿದ್ದಾರೆ. ಭೋಪಾಲ್ನ ಜಬಲ್ಪುರದ ರಾಷ್ಟ್ರೀಯ ಹೆದ್ದಾರಿ 45ರಲ್ಲಿ ಓಡಾಡುವರು ಕೂಡ ಹುಬ್ಬೇರಿಸ್ತಾರೆ. ಕಾರಣ ಇಷ್ಟೇ, ಸ್ಟೇರಿಂಗ್ ಹಿಡಿದ ಡ್ರೈವರ್ಗಳಿಗೆ ತೂಕಡಿಕೆ ಬರೋದೇ ಇಲ್ವಂತೆ. ಅರೆ, ಇದು ಹೇಗೆ ಸಾಧ್ಯ ಅನ್ಸೋದು ಸಹಜ. ಕಾಡಿನ ಮಧ್ಯೆ 11.9 ಕಿಲೋಮೀಟರ್ ಉದ್ದದ ಈ ರಸ್ತೆ ಕೆಂಪಾದವೋ ಇಲ್ಲ ಕೆಂಪಾದವೋ ಅನ್ನೋ ರೀತಿ ಇದೆ. ದೂರದಿಂದ ನೋಡಿದ್ರೆ ಆಕ್ಸಿಡೆಂಟ್ ಆಗಿ ರಸ್ತೆ ಮೇಲೆ ರಕ್ತ ಚೆಲ್ಲಾಡಿದಂತೆ ಕಾಣುತ್ತೆ. ಸುತ್ತ ಕಾಡು, ಗವ್ವೆನ್ನುವ ಸದ್ದು, ಎಲ್ಲೋ ಹುಲಿ ಕೂಗಿದ ಫೀಲು. ಏನೇ ಆದರೂ ಪ್ರಾಣಿಗಳು ನಿಮ್ಮ ಹತ್ತಿರಕ್ಕಂತೂ ಬರೋದಿಲ್ಲ. ದೇಶದ ಪ್ರಪ್ರಥಮ ಟೇಬಲ್ ಟಾಪ್ ರೆಡ್ ಮಾರ್ಕಿಂಗ್ ಹೈವೇ ಅಂದ್ರೆ ಇದೆ. ಸಂಚಾರ ಪ್ರಾಣಿಗಳ ಪ್ರಾಣ ತೆಗೀಬಾರದು ಅಂತ ಹೀಗೆ ನಿರ್ಮಾಣ ಮಾಡಿದ್ದಾರೆ. ಎಲ್ಲೂ ಸ್ಪೀಡ್ ಬ್ರೇಕರ್ ಹಾಕಿಲ್ಲ. ಬ್ರೇಕ್ ಹಾಕೋಕೆ ಹೋಗಿ ಆಕ್ಸಿಡೆಂಟ್ಗಳು ಇಲ್ಲಿ ಆಗೋಗುತ್ತೆ ಅನ್ನೋ ಭಯನೂ ಇಲ್ಲ. ಅದಕ್ಕೆ ರಸ್ತೆ ಪೂರ್ತಿ ಕೆಂಪಣ್ಣಂತರ ಇದೆ. ಕೆಂಪು ಬಣ್ಣ ಬಳಿಯೋಕೆ ಸೈಕಾಲಜಿ ರೀಸನ್ ಇದೆಯಂತೆ. ರೆಡ್ ಕಲರ್ ಕಾಣಿಸಿದ ತಕ್ಷಣ ಡ್ರೈವರ್ಗಳ ಮನಸ್ಸು ಎಚ್ಚೆತ್ತುಕೊಳ್ಳುತ್ತೆ. ಕಣ್ಣಲ್ಲಿ ಕಣ್ಣಿಟ್ಟು ವೆಹಿಕಲ್ ಓಡಿಸ್ತಾರೆ. ರೆಡ್ ರಸ್ತೆ ಆಗಿರೋದ್ರಿಂದ 30 ಕಿಲೋಮೀಟರ್ ವೇಗಕ್ಕಿಂತ ಹೆಚ್ಚು ವಾಹನ ಓಡಿಸಕ್ಕಾಗಲ್ವಂತೆ. ರಸ್ತೆಗೆ ಬಣ್ಣ ಬಳಿಯೋದ್ರ ಜೊತೆಗೆ 5 ಮಿಲಿಮೀಟರ್ ದಪ್ಪದ ಥರ್ಮೋಪ್ಲಾಸ್ಟಿಕ್ ಚೆಕರ್ಡ್ ಲೇಯರ್ ಬೇರೆ ಹಾಕಿದ್ದಾರೆ. ಇದರಿಂದ ವಾಹನ ಇದರ ಮೇಲೆ ಚಲಿಸುವಾಗ ಡ್ರೈವರ್ಗೆ ಸಣ್ಣ ಕಂಪನ, ವಿಭಿನ್ನವಾದ ಶಬ್ದ ಕೇಳಿಸುತ್ತೆ. ಇಷ್ಟೆಲ್ಲ ಇರಬೇಕಾದ್ರೆ ನಿದ್ದೆ ಬರೋದಾದ್ರೂ ಹಾರ್ನ್ ಹೊಡೆಯೋಕ್ಕಾದ್ರೂ ಹೇಗೆ ತಾನೆ ಸಾಧ್ಯ? ರಸ್ತೆ ದಾಟುವಾಗ ಪ್ರಾಣಿಗಳಿಗೆ ಪ್ರಾಣ ಹಾನಿ ಆಗಬಾರದು ಅಂತ ಈ ರಸ್ತೆನ ರೆಡ್ ಕಾರ್ಪೆಟ್ ತರ ಮಾಡಿದ್ದಾರೆ. ಪ್ರಾಣಿಗಳು ರಸ್ತೆಯ ಮೇಲಕ್ಕೆ ಬರದೇ ಇರಲಿ ಅಂತ ಇಡೀ 11.9 ಕಿಲೋಮೀಟರ್ ಮಾರ್ಗದಲ್ಲಿ 25 ಸುರಂಗನ ನಿರ್ಮಿಸಿದ್ದಾರೆ. ಈ ರಸ್ತೆಯಲ್ಲಿ ಓಡಾಡಿರೋದು ಒಂದೇ ಪ್ರಾರ್ಥನೆ, ಪ್ರಾಣಿ ದೇವನೇ ಲೋಕಪಾಲನೆ ದೇ ನಮೋಸ್ತು ನಮೋಸ್ತುತೆ. ಪ್ರಿಯ ಶ್ರೋತೃಗಳೇ, ಭಾರತ 33 ಲಕ್ಷ ಕಿಲೋಮೀಟರ್ ವಿಸ್ತೀರ್ಣದಲ್ಲಿದೆ ಅಂತ ಹೇಳಿತ್ತು ಬ್ರಿಟಿಷರು. ಟಿಪ್ಪು ಸುಲ್ತಾನ್ ಮರಣದ ನಂತರ ಇಂಡಿಯಾನ ಹಿಡಿತದಲ್ಲಿ ತಗೊಂಡಂತಹ ಬ್ರಿಟಿಷರು ಮಾಡಿದ ಮೊದಲ ಕೆಲಸ ಇಡೀ ಭಾರತನ ಆಳೋಕೆ ಶುರು ಮಾಡಿದ್ದು. ಕಾಡು, ಮೇಡು, ಗುಡ್ಡ, ಬೆಟ್ಟ, ಸಮುದ್ರ ಎಲ್ಲಾ ಸೇರಿಸಿ ಸುಮಾರು 5 ವರ್ಷದಲ್ಲಿ ಮುಗಿಸಬಹುದು ಅನ್ಕೊಂಡವರು 70 ವರ್ಷ ತನಕ ಅಳೆದರತ್ತೆ. ಅವರೇನು ಟೇಪು ಹಿಡಿದು ಅಳಿಲಿಲ್ಲ, ಟ್ರಿಗ್ನೋಮೆಟ್ರಿ ಅನ್ನೋ ಲೆಕ್ಕಾಚಾರದಲ್ಲಿ ಅಳೆ ಹಾಕಿದ್ರು. ವಿಷಯ ಏನಂದ್ರೆ, ಬ್ರಿಟಿಷರು ದೇಶ ಅಳೆಯೋ ಕಾರ್ಯಕ್ರಮ ಆರಂಭಗೊಂಡಿದೆ ಬೆಂಗಳೂರಲ್ಲಂತೆ. ಇಲ್ಲಿ ತಾಲೀಮು ಯಶಸ್ವಿ ಆದ ಮೇಲೆ ಮದ್ರಾಸ್ನಲ್ಲಿ ಶುರು ಮಾಡಿದರಂತೆ. ಆಗ ಮೇಕ್ರಿ ಸರ್ಕಲ್ ನಲ್ಲಿರೋ ಕೆಂಪೇಗೌಡ ಪಾರ್ಕ್ನಿಂದ ಹೆಣ್ಣೂರು ಬಾಗಲೂರು ರಸ್ತೆಯ ಕಣ್ಣೂರು ಗ್ರಾಮದ ತನಕ ಹಾಗೂ ಬಾಣಸವಾಡಿ ಕೆಆರ್ಪುರಂ ಅಗರ ನಡುವೆ ಒಟ್ಟು 11 ಕಿಲೋಮೀಟರ್ ತನಕ ಸ್ಟೀಲ್ ಬಾರ್ಗಳನ್ನ ಬಳಸಿ ಬೇಸ್ ಲೈನ್ ಎಳೆದಿದ್ದಾರೆ. ಅದಕ್ಕೆ ಕೆಂಪೇಗೌಡ ಪಾರ್ಕ್ನಲ್ಲಿ ಹಾಗೂ ಸಂಪಿಗೆಹಳ್ಳಿ, ಚೊಕ್ಕನಹಳ್ಳಿ ಇವತ್ತಿಗೂ ಸಾಕ್ಷಿಗಳಿವೆ. ಇವತ್ತಿಗೂ ಬಳ್ಳಾರಿ ರಸ್ತೆಯಲ್ಲಿರುವಂತಹ ವಿಜ್ಞಾನ ಗ್ಯಾಲರಿಯಲ್ಲಿ ಆವತ್ತು ಬಳಸಿದಂತಹ ಬೃಹತ್ ಉಪಕರಣಗಳು ಸರ್ವೆ ಖಾತೆಗಳನ್ನು ಹೇಳ್ತವೆ. ಇಂಡಿಯಾ ಅಳೆಯೋಕೆ ಬೆಂಗಳೂರಲ್ಲಿ ಲೈನ್ ಹಾಕೋದರ ಉಸ್ತುವಾರಿ ವಹಿಸಿಕೊಂಡರು ವಿಲಿಯಂ ಲ್ಯಾಂಪ್ಟನ್ ಮತ್ತು ಜಾರ್ಜ್ ಎವರೆಸ್ಟ್. ಇಬ್ರು ಕೂಡ ಬೆಂಗಳೂರಲ್ಲಿ ತಂಗಿದ್ರು. ಕೊನೆಗೆ ಇವರೇ ಮೌಂಟ್ ಎವರೆಸ್ಟ್ ಅನ್ನ ಅಳೆದ್ರು. ಅದಕ್ಕೂ ಮೂಲ ನಮ್ಮ ಬೆಂಗಳೂರು ಅಂತ ಹೇಳ್ತಾ ಈ ವಾರದ ರಸವಾರ್ತೆಯನ್ನ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ.

0: ಆಕಾಶವಾಣಿ ಮಡಿಕೇರಿ, ಸಮಯ ಈಗ 6:35. ಇನ್ನು ಮುಂದೆ ಜಾಹೀರಾತು.
1: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
2: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.

0: ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ, ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
0: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900 9012 82.
2: ಸರ್ವರ್ ಅನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ. ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
1: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲಾ ಸಿಗುತ್ತೆ.
2: ಅಲ್ಲೇ ತಗೊಳ್ಳೋಣ, ನಮ್ಮ ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
1: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
3: ಜಾಹೀರಾತುಗಳು ಪ್ರಸಾರವಾದವು. ಸಮಯ ಇನ್ನೇನು 6:37 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी इगा नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र हेच्चिन माहितिगागी www.samrakshane.karnataka.gov.in वेबसाइट के भेटी नीडि।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 ರಿಂದ 7:20 ರವರೆಗೆ ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ। ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು। ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080। ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ। ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ। ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ। ಸಂಪರ್ಕಿಸಿ CBSVLR@gmail.com।

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಬಿಜೆಪಿ ಹೋರಾಟ, ಸರ್ಕಾರಕ್ಕೆ ಬಿವೈ ವಿಜಯೇಂದ್ರ ಎಚ್ಚರಿಕೆ. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಕುರಿತಂತೆ ಶೀಘ್ರದಲ್ಲೇ ಸರ್ಕಾರ ಮಾರ್ಗಸೂಚಿಗಳನ್ನು ಹೊರಡಿಸಲಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಬೌರಿಂಗ್ ಕ್ಲಬ್, ಸೆಂಚುರಿ ಕ್ಲಬ್, ಕೆಎಸ್ಸಿಎ ಕ್ಲಬ್ ಸೇರಿದಂತೆ 8 ಪ್ರಮುಖ ಕ್ಲಬ್ಗಳಲ್ಲಿ ಆಹಾರ ಸುರಕ್ಷತಾ ತಪಾಸಣೆ ನಡೆಸಲಾಗಿದ್ದು, ನೈರ್ಮಲ್ಯವಿಲ್ಲದ ಕ್ಲಬ್ಗಳಿಗೆ ನೋಟಿಸ್ ನೀಡಲಾಗಿದೆ ಎಂದು ಹೇಳಿದ್ದಾರೆ. ತಪಾಸಣೆಯ ಸಮಯದಲ್ಲಿ ಅಧಿಕಾರಿಗಳು ಕುಡಿಯುವ ನೀರು ಮತ್ತು ಅಡಿಗೆ ಎಣ್ಣೆಯ ಮಾದರಿಗಳನ್ನು ಸಂಗ್ರಹಿಸಿದ್ದು, ಈ ಮಾದರಿಗಳನ್ನು ವಿಶ್ಲೇಷಣೆಗಾಗಿ ಸರ್ಕಾರಿ ಆಹಾರ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನುದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ರಾಜ್ಯದ ಬಳ್ಳಾರಿ, ಮಂಗಳೂರು, ಮೈಸೂರು, ಬೆಂಗಳೂರು ನಗರ, ದಕ್ಷಿಣ ಕನ್ನಡ, ಧಾರವಾಡ, ಚಿತ್ರದುರ್ಗ, ರಾಮನಗರ, ವಿಜಯಪುರ, ರಾಯಚೂರು, ಹಾಸನ, ಚಿಕ್ಕಮಗಳೂರು, ಕಲಬುರಗಿ, ಬೆಳಗಾವಿ, ಗದಗ ಮತ್ತು ಉಡುಪಿ ಜಿಲ್ಲೆಯ 2 ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ರಾಜ್ಯದ ಎಲ್ಲಾ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ವಿಧಾನ ಪರಿಷತ್ ಸದಸ್ಯರೊಂದಿಗೆ ಸಭೆ ನಡೆಯಿತು. ಸಭೆಯಲ್ಲಿ ಹಲವು ಮಹತ್ವದ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಉಪಸಭಾಪತಿ ಉಮಾಶ್ರೀ, ಸಚಿವ ಜಮೀರ್ ಅಹಮದ್ ಖಾನ್, ಪರಿಷತ್ ಸದಸ್ಯರಾದ ಪುಟ್ಟಣ್ಣ, ಚನ್ನರಾಜ ಹಟ್ಟಿಹುಳಿ, ಗೋವಿಂದರಾಜು ಸೇರಿದಂತೆ ಹಲವರು ಸಭೆಯಲ್ಲಿ ಉಪಸ್ಥಿತರಿದ್ದರು. ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರ ಇಟ್ಟುಕೊಂಡು ಬಿಜೆಪಿ ಸದನದ ಸಮಯ ಹಾಳು ಮಾಡಿದ್ದು ಖಂಡನಾರ್ಹ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರ, ನಿರುದ್ಯೋಗ ಸೇರಿದಂತೆ ಅನೇಕ ವಿಚಾರಗಳ ಕುರಿತು ಬಿಜೆಪಿ ಸದನದಲ್ಲಿ ಚರ್ಚೆ ನಡೆಸಬೇಕಿತ್ತು. ನಾಗೇಂದ್ರ ವಿಚಾರ ಕುರಿತಂತೆಯೂ ಸರ್ಕಾರ ಚರ್ಚೆ ನಡೆಸಲು ಸಿದ್ದವಿದ್ದರೂ ಬಿಜೆಪಿ ಅವಕಾಶ ನೀಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಮೂಲಕ ಮಾತ್ರ ದೇಶದ ಪ್ರಗತಿ ಸಾಧ್ಯ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಖಾಸಗಿ ಸುದ್ದಿಸಂಸ್ಥೆಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಇನ್ನೆರಡು ದಿನಗಳಲ್ಲಿ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ ನೀಡುವುದು ಕಾಂಗ್ರೆಸ್ ಸರ್ಕಾರದ ಬದ್ದತೆ ಎಂದು ತಿಳಿಸಿದ್ದಾರೆ. ಮಹಾರಾಷ್ಟ್ರ, ಗುಜರಾತ್ಗೆ ಹೋಲಿಕೆ ಮಾಡಿದರೆ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಕ್ಷೇತ್ರ ಮರುವಿಂಗಡಣೆ ವಿಚಾರದಲ್ಲಿ ಕೇಂದ್ರದ ತೀರ್ಮಾನವನ್ನು ಒಪ್ಪಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಬೆಂಗಳೂರು ಮೂಲಸೌಕರ್ಯ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಸಂಚಾರ ದಟ್ಟಣೆ ವಿಚಾರದಲ್ಲಿ ಈಗಿರುವ ರಸ್ತೆಗಳಿಂದ ವಾಹನ ದಟ್ಟಣೆಯನ್ನು ನಿಭಾಯಿಸಲು ಆಗುತ್ತಿಲ್ಲ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿರುವ ಉದ್ಯಾನವನಗಳ ಶೇಕಡ 5% ಪ್ರದೇಶವನ್ನು ಸಾರ್ವಜನಿಕ ಉದ್ದೇಶಕ್ಕೆ ಬಳಸಲಾಗುವುದು ಎಂದು ಸಮರ್ಥಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದಲ್ಲಿ ಬರ ಪರಿಸ್ಥಿತಿಯ ಸಮಗ್ರ ಅವಲೋಕನ ನಡೆಯುತ್ತಿದೆ ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ರೈತರಿಗೆ ಬೆಳೆ ನಷ್ಟವಾಗಿದೆ. ಆದರೆ ವಿರೋಧ ಪಕ್ಷದವರು ಸದನದಲ್ಲಿ ಚರ್ಚೆ ಮಾಡಿ ಸಲಹೆಗಳನ್ನು ನೀಡುವ ಬದಲು ರಾಜಕೀಯ ಮಾಡಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವ ವೇಳೆ ಪರಮೇಶ್ವರ್ ಅವರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ ಎಂದು ಹೈಕಮಾಂಡ್ ಅನ್ನು ಒತ್ತಾಯಿಸಿರುವುದು ನಿಜ ಎಂದು ತಿಳಿಸಿದ್ದಾರೆ. ಸಂಪುಟ ಪುನರ್ ರಚನೆ ಕೇವಲ ಊಹಾಪೋಹ ಎಂದು ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ದೊಡ್ಡ ದೊಡ್ಡ ತಿಮಿಂಗಿಲಗಳ ಕೈವಾಡವಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಕುರಿತಂತೆ ಶೀಘ್ರವೇ ಮಾರ್ಗಸೂಚಿ ಬಿಡುಗಡೆ, ಆರೋಗ್ಯ ಸಚಿವ ಯುಟಿ ಖಾದರ್. ರಾಷ್ಟೀಯ ಕ್ರೀಡಾ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ನಾಳೆ ಪ್ರಧಾನಿ ಸಂವಾದ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ಮೇಲ್ಮನೆ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಚರ್ಚೆ ಹಾಗೂ ಸಚಿವ

0: ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿಯ ಪ್ರತಿಭಟನೆಗಳು ಮತ್ತು ಎಚ್ಚರಿಕೆಗಳನ್ನು ಹಗುರವಾಗಿ ಪರಿಗಣಿಸದಂತೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನಾಗೇಂದ್ರ ನಿರಪರಾಧಿ ಎಂದು ಸಾಬೀತಾದರೆ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡುವಂತೆ ಸವಾಲು ಹಾಕಿದ್ದಾರೆ. ಜಾರಿ ನಿರ್ದೇಶನಾಲಯದ ಆರೋಪ ಪಟ್ಟಿಯಲ್ಲಿ ನಾಗೇಂದ್ರ ಅವರ ಹೆಸರಿದೆ ಎಂದು ತಿಳಿಸಿದ್ದಾರೆ. ನಾಗೇಂದ್ರ ರಾಜೀನಾಮೆ ನೀಡುವವರೆಗೂ ಬಿಜೆಪಿಯ ಹೋರಾಟ ಮುಂದುವರಿಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದ ಮದ್ದೂರು ವನ್ಯಜೀವಿ ವಲಯ ವ್ಯಾಪ್ತಿಯ ಚೆಂಡುಮಲ್ಲಿಗೆ ಜಮೀನಿನಲ್ಲಿ ಬೀಡು ಬಿಟ್ಟಿದ್ದ ಹುಲಿಯನ್ನು ಅರಣ್ಯ ಇಲಾಖೆ ಸೆರೆ ಹಿಡಿದಿದೆ. ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಹುಲಿ ಕಾಣಿಸಿಕೊಂಡ ಮಾಹಿತಿ ಮೇರೆಗೆ ಅರಣ್ಯಾಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಹುಲಿ ಸೆರೆ ಹಿಡಿದಿದ್ದಾರೆ. ಸೆರೆ ಸಿಕ್ಕ ಹುಲಿ ಹೆಣ್ಣಾಗಿದ್ದು 10 ರಿಂದ 12 ವರ್ಷದ್ದಿರಬಹುದು ಎಂದು ಅಂದಾಜಿಸಲಾಗಿದೆ. ಸೆರೆ ಸಿಕ್ಕ ಹುಲಿಯನ್ನು ಮೈಸೂರಿನ ಕೂರ್ಗಳ್ಳಿ ಪುನರ್ವಸತಿ ಕೇಂದ್ರಕ್ಕೆ ರವಾನೆ ಮಾಡಲಾಗಿದೆ ಎಂದು ಮದ್ದೂರು ವಲಯ ಅರಣ್ಯಾಧಿಕಾರಿ ಮಾಹಿತಿ ನೀಡಿದ್ದಾರೆ. ರಾಜ್ಯದ ಹಲವೆಡೆ ಇಂದು ಮುಸ್ಲಿಂ ಬಾಂಧವರ ಪವಿತ್ರ ಈದ್ ಮಿಲಾದ್ ಅನ್ನು ಶ್ರದ್ದಾಭಕ್ತಿ ಸಡಗರಗಳಿಂದ ಆಚರಿಸಲಾಗುತ್ತಿದೆ. ಈದ್ ಮಿಲಾದ್ ಹಬ್ಬವನ್ನು ಗದಗ ಜಿಲ್ಲಾದ್ಯಂತ ಮುಸ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಆಚರಿಸಿದರು. ವಿಜಯಪುರ ಜಿಲ್ಲೆಯಾದ್ಯಂತ ಈದ್ ಮಿಲಾದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ವಿಶೇಷ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಆಚರಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲಾಯಿತು. ಕಾರವಾರ, ಶಿರಸಿ ಹಾಗೂ ಭಟ್ಕಳ ಸೇರಿದಂತೆ ಹಲವೆಡೆಗಳಲ್ಲಿ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಬೃಹತ್ ಮೆರವಣಿಗೆ ನಡೆಸಲಾಯಿತು. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಈದ್ ಮಿಲಾದ್ ಉನ್ ನಬಿ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶ್ರದ್ದಾ ಮತ್ತು ಭಕ್ತಿಪೂರ್ವಕವಾಗಿ ಆಚರಿಸಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರು ಇಂದು ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣ ಜಲಾಶಯಕ್ಕೆ ಮಹಾರಾಷ್ಟದ ಕೊಯ್ನಾ ಅಣೆಕಟ್ಟು ಸೇರಿದಂತೆ ವಿವಿಧ ಬ್ಯಾರೇಜ್ಗಳಿಂದ 28,746 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಈ ಹಿನ್ನೆಲೆಯಲ್ಲಿ ಜಲಾಶಯದಿಂದ 22,658 ಕ್ಯೂಸೆಕ್ ನೀರನ್ನು ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಜಲಾಶಯಕ್ಕೆ ಹರಿಬಿಡಲಾಗುತ್ತಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಹಾವೇರಿ ಜಿಲ್ಲೆ ಶೇಕಡ 91.38% ಸಾಧನೆ ಮಾಡುವ ಮೂಲಕ ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪೆತ್ತಾಂಡಹಳ್ಳಿ ಗ್ರಾಮದಲ್ಲಿ ಕಾನೂನು ಸಲಹಾ ಕೇಂದ್ರವನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಪ್ರಭು ನೀಲಾಚಾರಿ ಬಡಿಗೇರ ಉದ್ಘಾಟಿಸಿದರು. ವಿಜಯಪುರ ನಗರ ವ್ಯಾಪ್ತಿಯಲ್ಲಿ ಅಗತ್ಯಕ್ಕೆ ತಕ್ಕಂತೆ ಗಣೇಶ ಮೂರ್ತಿಗಳ ವಿಸರ್ಜನೆಗಾಗಿ ಶಾಶ್ವತ ಹೊಂಡ ನಿರ್ಮಿಸಲು ಸೂಕ್ತ ಜಾಗ ಗುರುತಿಸಿ ಸ್ಥಳ ವೀಕ್ಷಣೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲು ಜಿಲ್ಲಾಧಿಕಾರಿ ಡಾ ಆನಂದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ದೌರ್ಜನ್ಯ ತಡೆ ಅಧಿನಿಯಮದಡಿಯಲ್ಲಿ ದಾಖಲಾದ ಪ್ರಮುಖ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸಮರ್ಥವಾಗಿ ವಾದ ಮಂಡಿಸಲು ನುರಿತ ಹಾಗೂ ಅನುಭವಿ ನ್ಯಾಯವಾದಿಗಳನ್ನು ವಿಶೇಷ ಸಾರ್ವಜನಿಕ ಅಭಿಯೋಜಕರನ್ನಾಗಿ ನಿಯಮಾನುಸಾರ ನೇಮಕ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಸ್ವವಿವರವುಳ್ಳ ಅರ್ಜಿ ಹಾಗೂ ಇತರೆ ವಿವರಗಳನ್ನೊಳಗೊಂಡ ದಾಖಲಾತಿಗಳೊಂದಿಗೆ ಸೆಪ್ಟೆಂಬರ್ 7 ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಇಲಾಖೆಯ ಕಚೇರಿ ಪ್ರಕಟಣೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಆಹಾರ ಸುರಕ್ಷತೆ ಕುರಿತಂತೆ ಶೀಘ್ರವೇ ಮಾರ್ಗಸೂಚಿ ಬಿಡುಗಡೆ, ಆರೋಗ್ಯ ಸಚಿವ ಯುಟಿ ಖಾದರ್. ರಾಷ್ಟೀಯ ಕ್ರೀಡಾ ದಿನಾಚರಣೆ ಹಿನ್ನೆಲೆ ರಾಜ್ಯದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ನಾಳೆ ಪ್ರಧಾನಿ ಸಂವಾದ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಕುರಿತಂತೆ ಮೇಲ್ಮನೆ ಸದಸ್ಯರೊಂದಿಗೆ ಮುಖ್ಯಮಂತ್ರಿ ಚರ್ಚೆ ಹಾಗೂ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವವರಿಗೆ ಬಿಜೆಪಿ ಹೋರಾಟ, ಸರ್ಕಾರಕ್ಕೆ ಬಿವೈ ವಿಜಯೇಂದ್ರ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಮಡಿಕೇರಿ ಕೆಳಗರೆ, ಸಮಯ ಈಗ 6:50 25 ಸೆಕೆಂಡ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ಸಿರಿ, ಕೃಷಿ ಮತ್ತು ಪರಿಸರ ಕುರಿತಾದಂಥ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಆತ್ಮೀಯ ರೈತ ಬಾಂಧವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ತಾವು ಕರೆ ಮಾಡಬೇಕಾದಂಥ ಆಕಾಶವಾಣಿ ಮಡಿಕೇರಿಯ ದೂರವಾಣಿ ಸಂಖ್ಯೆ 2285558, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 2285558, STD ಕೋಡ್ 08272. ಈಗ ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಉದ್ಘೋಷಕರಾದಂಥ ವಿನೋದ್ ಮೂಡಗದ್ದೆಯವರು ಕೂಡ ಇದ್ದಾರೆ. ವಿನೋದ್, ನಿಮಗೂ ಕೂಡ ಸುಸ್ವಾಗತ.
1: ಧನ್ಯವಾದಗಳು ಸರ್.
0: ಈಗ ಮೊದಲಿಗೆ ನಿಮಗೆ ಅಭಿನಂದನೆಗಳು.
1: ಧನ್ಯವಾದ.
0: ಯಾಕೆಂದರೆ ತಾವು ಈ ಪತ್ರಕರ್ತರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಈ ಕೃಷಿಗೆ ಸಂಬಂಧಪಟ್ಟ ವರದಿಗೆ ಗುಂಡುಕುಟ್ಟಿ ಎಸ್ಟೇಟ್ ಮಾಲೀಕರಾದಂಥ ಜಿ ಎಂ ಮಹೇಂದ್ರ ಅವರು, ಅವರ ತಂದೆ ಜಿ ಎಂ ಮೋಹನ್ ಅವರ ಹೆಸರಿನಲ್ಲಿ ನೀಡುವಂತಹ ಕೊಡಗು ಪತ್ರಕರ್ತರ ಸಂಘದ ದತ್ತಿನಿಧಿ ಪ್ರಶಸ್ತಿಗೆ
1: ಪಾತ್ರರಾಗಿದ್ದೀರಾ.
0: ಕಾಫಿ ಬೆಳೆಯಿಂದ ಹಸನಾದ ಕೃಷಿಕ ಅಂತ ಅದರ ಒಂದು ಶಿರೋನಾಮೆ. ಯಾವುದ್ರ ಬಗ್ಗೆ ನೀವು ಬೆಳಕು ಚೆಲ್ಲಿದ್ರಿ ವಿನೋದ್ ಅಂತ ಸ್ವಲ್ಪ ಹಂಚ್ಕೋಬೋದಾ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಯಲ್ಲಿ?
1: ಹಾಂ ಸರ್, ಅದು ಪೊನ್ನಂಪೇಟೆ ತಾಲೂಕಿನ ಒಬ್ಬ ಯುವ ಕೃಷಿಕರು, ಇಟ್ಟಿರ ವಿಷ್ಣು ತಿಮ್ಮಯ್ಯ ಅಂತೇಳಿ, ಕಾಫಿ ಬೆಳೆಯನ್ನು ಬೆಳೀತಾ ಇದ್ದಾರೆ ಸುಮಾರು 30-40 ಎಕರೆಯಲ್ಲಿ. ಅದರ ಜೊತೆ ಕಾಫಿಯನ್ನು ಅವರು ಮೌಲ್ಯವರ್ಧಿತವಾಗಿ ಮಾಡ್ತಿದ್ದಾರೆ. ಅಂದರೆ ಏನಿವತ್ತು ಎನರ್ಜಿ ಡ್ರಿಂಕ್ಗಳನ್ನ ನಮಗೆ ಸಾಮಾನ್ಯವಾಗಿ ಸಿಗ್ತಾ ಇದೆ, ಅದು ಆರೋಗ್ಯಕ್ಕೆ ಹಾನಿಕರ. ಸೊ ಅದರಲ್ಲಿ ಏನು ಕೆಫಿನ್ ಅಂಶ ಇದ್ದೇ ಇರುತ್ತೆ. ಸೊ ಅದನ್ನೇ ಮೂಲ ಕೆಫಿನ್ ಅನ್ನು ಬಳಸ್ಕೊಂಡು ಒಂದು ಎನರ್ಜಿ ಡ್ರಿಂಕ್ ಮಾಡಬೇಕು ಅಂತ ಅವರು ಪ್ರಯತ್ನ ಪಟ್ಟಿದ್ದಾರೆ. ಅದೇ ಒಂದು ಎನರ್ಜಿ ಡ್ರಿಂಕ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ಕಡೆ ದೇಶಗಳಲ್ಲಿ ಹೋಗಿ ಅಲ್ಲಿನ ಒಂದು ಪ್ರಯೋಗಗಳನ್ನ ನೋಡಬಹುದು, ಇಲ್ಲಿ ಅವರು ಒಂದು ಘಟಕವನ್ನ ಸ್ಥಾಪನೆ ಮಾಡಿ ಅದನ್ನ ಮಾರುಕಟ್ಟೆಗೆ ಬಿಡ್ತಾ ಇದ್ದಾರೆ.
0: ಅಂದ್ರೆ ಒಂದು ಮೌಲ್ಯವರ್ಧನೆ ಮಾಡ್ತಾ ಇದ್ದಾರೆ.
1: ಹೌದು,
0: ಈ ರೀತಿ ವಿಚಾರಗಳನ್ನು ನಮ್ಮ ಎಲ್ಲ ಕೃಷಿಕರು ಕೂಡ ಗಮನಿಸಬೇಕು. ವಿವಿಧ ಮಾಧ್ಯಮಗಳಲ್ಲಿ ಕೃಷಿಗೆ ಸಂಬಂಧಪಟ್ಟ ಒಳ್ಳೆ ಮಾಹಿತಿಯನ್ನು ತೆಗೆದುಕೊಂಡು ಅವರು ಆ ಕೃಷಿಯನ್ನು ಅವರು ಇನ್ನೂ ಹೆಚ್ಚು ಹೆಚ್ಚು ಉತ್ತಮವಾಗಿ ಮಾಡ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಬೇಕಾಗತ್ತೆ. ಮತ್ತು ಸರ್ಕಾರದ ಉದ್ದೇಶನೂ ಕೂಡ ಅದೇನೆ.
1: ಹೌದು,
0: ರೈತರ ಒಂದು ಆದಾಯವನ್ನು ದ್ವಿಗುಣಗೊಳಿಸಬೇಕು, 3 ಪಟ್ಟುಗೊಳಿಸಬೇಕು ಅಂತ ಒಂದು ಗುರಿ ಇದ್ದೇ ಇದೆ ಸರ್ಕಾರದ್ದು. ಅವರು ಕೃಷಿ ಜೊತೆಗೆ ಈ ಮೌಲ್ಯವರ್ಧನೆ ಅಂತಾರೆ, ಅದನ್ನೇ ಬಳಸ್ಕೊಂಡು ಇನ್ನೂ ಒಂದು ರೀತಿ ಹೆಚ್ಚಿನ ಒಂದು ಆದಾಯವನ್ನು ಗಳಿಸೋದಕ್ಕೆ ಅವರಿಗೆ ಸಹಾಯ ಆಗುತ್ತೆ.
1: ಹೌದು,
0: ಈಗ ಕೆಲವರೆಲ್ಲ ಚೆರ್ರಿ ಅಂತ ಮಾಡ್ತಾರೆ, ಚೆರ್ರಿ ಮಾಡಿದಾಗ ಇದು ಕಾಫಿ ಇದು ಸಿಪ್ಪೆ ಕೂಡ ಅವ್ರ ಮಾರಾಟಗಾರರಿಗೆ ಹೋಗುತ್ತೆ. ಆ ಸಿಪ್ಪೆ ಕೂಡ ಒಂದು ರೀತಿ ಮೌಲ್ಯ ಇರುವಂಥದ್ದಿದೆ.
1: ಹೌದು,
0: ಕೆಲವು ನಮ್ಮ ಮಣ್ಣಿನಿಂದ ಸಾಕಷ್ಟು ಪೋಷಕಾಂಶಗಳನ್ನು ಹೀರಿಕೊಂಡು ಆ ಸಿಪ್ಪೆ ಬೆಳೆದಿರುತ್ತೆ, ಅದನ್ನು ನಾವು ಕಳ್ಕೊಳ್ತೀವಿ. ಆದರೆ ಪಾರ್ಚ್ಮೆಂಟು ಕೆಲವರು ಮಾಡ್ತಾರೆ, ಅಂಥವರು ಕೂಡ ಆ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ಅಷ್ಟು ನಿರ್ಲಕ್ಷ್ಯವಾಗಿ ಕಾಣ್ತಾರೆ. ಆದರೆ ಅವನ್ನೆಲ್ಲ ಬಳಸ್ಕೋಬೇಕು. ಕೆಲವರು ಮೌಲ್ಯವರ್ಧನೆ ಕೂಡ ಮಾಡ್ತಾ ಇದ್ದಾರೆ, ತಾವೇ ಕಾಫಿ ಪುಡಿಯನ್ನು ತಯಾರು ಮಾಡಿ
1: ಕೆಲವರು ಸಿಪ್ಪೆಯನ್ನ ಅಂದ್ರೆ ಅದು ಹೆಚ್ಚು ಹೀಟ್ ಆಗಿ ಅಂತ ಹೇಳ್ತಾರೆ, ಆದರೂ ಕೂಡ ಅದನ್ನ ನ್ಯೂಟ್ರಲೈಸ್ ಮಾಡಿ ಗೊಬ್ಬರವನ್ನ ಕೂಡ ಮಾಡ್ಕೋತಾ ಇದ್ದಾರೆ.
0: ಕಾಂಪೋಸ್ಟ್ ಗೊಬ್ಬರವನ್ನ ಮಾಡ್ಕೋಬಹುದು, ತ್ಯಾಜ್ಯ ನೀರನ್ನ ಬಳಸ್ಕೋಬಹುದು, ಅದು ಕೂಡ ಫಲವತ್ತಾಗಿರುತ್ತೆ.
1: ಹೌದು,
0: ಅದನ್ನೆಲ್ಲ ಬಳಸ್ಕೊಂಡು ಮಾಡುವಂಥದ್ದೊಂದು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಇನ್ನೊಂದು ಮೌಲ್ಯವರ್ಧನೆ ಕೂಡ ಅವರು ಗಮನವನ್ನು ಕೊಡಬೇಕಾಗುತ್ತೆ. ಈಗ ಬಾಳೆ ಬೆಳೀತಾ ಇರ್ತಾರೆ, ಬೇರೆ ಬೇರೆ ಕೃಷಿ ಉತ್ಪನ್ನಗಳ ಒಂದು ಮೌಲ್ಯವರ್ಧನೆ ಕೂಡ ಕಡೆಗೂ ಕೂಡ ಒಂದು ಗಮನ ಕೊಡಬೇಕಾಗತ್ತೆ. ಇದಕ್ಕಾಗಿ PMFME ಅಂತ ಒಂದು ಯೋಜನೆ ಕೂಡ ಇದೆ, ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ ಅಂತ. ಅದರಲ್ಲಿ ಅವರಿಗೆ ಸಹಾಯಧನನೂ ಕೂಡ ಸಿಗುತ್ತೆ, ಅವರ ಒಂದು ಕೃಷಿ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡೋದಕ್ಕೆ ಒಂದು ಅವಕಾಶವೂ ಕೂಡ ಆಗುತ್ತೆ. ಮೌಲ್ಯವರ್ಧನೆ ಆದಾಗ ಹೆಚ್ಚು ಅವರಿಗೆ ಬೆಲೆ ಸಿಗುತ್ತೆ. ಇದ್ರ ಕಡೆಗೆ ನಮ್ಮ ರೈತ ಬಾಂಧವರು ಗಮನವನ್ನು ಕೊಡಬೇಕಾಗತ್ತೆ ಅನ್ನೋದನ್ನ ನಾವು ಹೇಳ್ಬೋದು ಈ ಒಂದು ಸಂದರ್ಭದಲ್ಲಿ.
1: ಅದಕ್ಕೊಂದು ಉದಾಹರಣೆ ಅಂತಂದ್ರೆ ಎಲ್ಲರೂ ಕೂಡ ಡ್ರಾಗನ್ ಅನ್ನ ಹೆಚ್ಚು ಬೆಳೀತಾ ಇದ್ರು.
0: ಹೌದೌದು,
1: ಯಾವಾಗ ಅದಕ್ಕೆ ಎಲ್ಲರೂ ಬೆಳೆದಾಗ ಮಾರುಕಟ್ಟೆ ಹೋದಾಗ ಯಾರೋ ಒಬ್ಬರು ಅದನ್ನ ಜಾಮ್ ಮತ್ತೆ ಜಲ್ಲಿ ಮಾಡೋದಕ್ಕಾಗಿ ಹೊಸ ಅನ್ವೇಷಣೆ ಮಾಡ್ಕೊಂಡು,
0: ಈಗ ಅದು ಅನಿವಾರ್ಯನೇ ಆಗಿದೆ. ಈಗ ಒಂದು ಡ್ರಾಗನ್ ಹಣ್ಣಿನ ಬೆಲೆ 50 ರೂಪಾಯಿಗೆ ಕುಸ್ತಿದೆ ನೋಡಿಕೊಂಡ್ರೆ, ಅಂತ ಸಂದರ್ಭದಲ್ಲಿ ಮೌಲ್ಯವರ್ಧನೆ ಮಾಡದೆ ಒಳ್ಳೇದು ಅಂತ ನಾವು ಹೇಳ್ಬೋದು.
1: ಹೌದು
0: ಅಲ್ವಾ. ಈಗ ಕಳೆದ

0: ಆಗಸ್ಟ್ 21 ನಾವು ಅಕ್ಷಯ ಊರ್ಜಾ ದಿವಸವನ್ನಾಗಿ ಆಚರಿಸಿದ್ವಿ. ಅದ್ರ ಕಡೆಗೂ ಕೂಡ ನಮ್ಮ ರೈತರು ಇವತ್ತು ಗಮನ ಕೊಡಬೇಕಾಗ್ತದೆ. ಯಾಕೆಂದರೆ ಇವತ್ತು ನಮ್ಮಲ್ಲಿರುವಂತಹ ಶಕ್ತಿಯ ಮೂಲಗಳು ಮುಗಿದು ಹೋಗುವಂಥವು. ನಾವೇನು ಪೆಟ್ರೋಲು ಡೀಸಲ್ಲು ಇವೆಲ್ಲ ಬಳಸ್ತಾ ಇದ್ದೀವಿ, ಮತ್ತು ಸ್ವಲ್ಪ ಮಟ್ಟಿಗೆ ನಮ್ಮ ಈ ಅನಿಲ ಏನು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎಲ್ಲ ಅಂತ ಹೇಳ್ತೀವಲ್ಲ, ಅವೆಲ್ಲ ಮುಗಿದು ಹೋಗುವಂಥ ಒಂದು ಶಕ್ತಿಯ ಮೂಲಗಳು. ಆದ್ದರಿಂದ ನಾವು ಈಗಲಿಂದಲೇ ನಮ್ಮ ಬೇರೆ ಬೇರೆ ಒಂದು ಶಕ್ತಿಯ ಮೂಲಗಳ ಕಡೆಗೆ ಗಮನ ಕೊಡಬೇಕು. ಅದರಲ್ಲಿ ಈ ಜೈವಿಕ ಇಂಧನವನ್ನು ನಮ್ಮ ರೈತರು ಬೆಳೀಬಹುದು. ತಮ್ಮಲ್ಲಿರುವಂತಹ ಒಂದು ಫಲವತ್ತಲ್ಲದ ಜಮೀನಲ್ಲೂ ಕೂಡ ಈ ಕೆಲವೊಂದು ಜೈವಿಕ ಇಂಧನ ಸಸ್ಯಗಳನ್ನು ಹಾಕ್ಕೊಂಡು
1: ಜಟ್ರೋಪ
0: ಅಂತ ಒಂದಿದೆ, ಮತ್ತು ಇಲ್ಲಿ ಸುರಹೊನ್ನೆ ಇಂಥವೆಲ್ಲ ಬೇರೆ ಬೇರೆ ಹೊಂಗೆ ಬೇವು ಇಲ್ಲೆಲ್ಲಿ ಸಾಧ್ಯವಾಗುತ್ತೆ. ಯಾಕೆಂದರೆ ಇಲ್ಲಿ ನಮ್ಮ ಕೊಡಗಿನಲ್ಲಿ ಮಳೆ ಬಂದರೂ ಕೂಡ ಅವೆಲ್ಲ ನಾವು ನೋಡ್ಬೋದು. ಯಾಕೆಂದರೆ ಇಲ್ಲಿ ಉಷ್ಣಾಂಶ ಅಷ್ಟು ಕಡಿಮೆ ಏನಾಗಲ್ಲ, 20 ಡಿಗ್ರಿ ಸೆಲ್ಸಿಯಸ್ ಆಸ್ಪಾಸ್ನಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲೂ ಕೂಡ ಹೊಂಗೆ ಬೇವು, ನೀವು ಹೇಳ್ತಂಗೆ ಜಟ್ರೋಪ, ಸುರಹೊನ್ನೆ, ನಾಗಸಂಪಿಗೆ ಇವಂಥವೆಲ್ಲ ಸುಮಾರು ಒಂಥರ ಆ ಬೀಜಗಳಲ್ಲಿ ಎಣ್ಣೆ ಇದ್ದಿರುತ್ತೆ. ಅದನ್ನು ಒಂದು ತೆಗೆದು ಅದನ್ನು ಜೈವಿಕ ಇಂಧನವನ್ನಾಗೂ ಕೂಡ ಬಳಸ್ಕೋಬಹುದು.
1: ಕೊಡಗಿನಲ್ಲಿ ಹೆಚ್ಚಾಗಿ ಜಟ್ರೋಪವನ್ನು ಬೇಲಿ ಗಿಡವಾಗಿ ಬೆಳೀತಾರೆ,
0: ಬೇಲಿ ಗಿಡವಾಗಿ
1: ಕಾಚಿ ಅಂತ ಹೇಳ್ತಾರೆ. ಆದರೆ ಅದರ ಜಟ್ರೋಪ ಅನ್ನುವಂಥದ್ದು ಹೆಚ್ಚಿನ ಜನಕ್ಕೆ ಅರಿವಿಲ್ಲ.
0: ಆ ರೀತಿಯಾಗಿ ಅದು ಒಂದು ಕ್ರಮ ಆಯಿತು. ಇನ್ನೊಂದು, ಯಾರ್ಯಾರು ಸ್ವಲ್ಪ ಈ ದನಕರುಗಳನ್ನು ಕಟ್ಕೊಂಡಿದ್ದಾರೆ ಅವರು ಈ ಜೈವಿಕ ಅನಿಲವನ್ನು ಕೂಡ ಮಾಡ್ಕೋಬಹುದು. ನಮ್ಮಲ್ಲಿರುವಂತಹ ಕೃಷಿ ತ್ಯಾಜ್ಯಗಳ ಜೊತೆಗೆ ಸಗಣಿ ಗಂಜು ಇದನ್ನೆಲ್ಲ ಹಾಕ್ಕೊಂಡು ಆ ಜೈವಿಕ ಇಂಧನದ ಉತ್ಪಾದನೆಗೂ ಕೂಡ ಅವರು ಗಮನವನ್ನು ಕೊಡಬೇಕಾಗತ್ತೆ. ಇದೇ ಇದರ ಮೂಲ ಒಂದು ಉದ್ದೇಶ. ಅಕ್ಷಯ ಊರ್ಜಾ ದಿವಸವನ್ನು ಆಚರಿಸೋದರ ಉದ್ದೇಶ ಆದರೆ ನಮ್ಮ ಮಾಜಿ ಪ್ರಧಾನಿಗಳಾದಂಥ ದಿವಂಗತ ರಾಜೀವ್ ಗಾಂಧಿಯವರ ಹುಟ್ಟುಹಬ್ಬದ ಅಂಗವಾಗಿ ಇದನ್ನು ಪ್ರತಿ ವರ್ಷ ಆಚರಿಸಲಾಗತ್ತೆ. ಇದೊಂದೇ ಅಲ್ಲ, ಬೇರೆ ಬೇರೆ ಮೂಲಗಳು ಕೂಡ ನಮ್ಮಲ್ಲಿ ಇದ್ದಾವೆ. ಈಗ ಜಲಮೂಲವನ್ನು ನಾವು ಬಳಸ್ಕೊಳ್ತಲೇ ಇದ್ದೀವಿ, ಗಾಳಿಯಿಂದ ಕೂಡ ಆಗ್ತಾಯಿದೆ. ಈ ರೀತಿಯಾಗಿ ಬೇರೆ ಬೇರೆ ಒಂದು ಇವೇನೇ ಅಂತ. ಮತ್ತು ಇನ್ನೊಂದು ಮುಖ್ಯವಾದ್ದು ಅಂದರೆ ಸೌರಶಕ್ತಿ. ಸೌರಶಕ್ತಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಒಂದು 3 ತಿಂಗಳು ಸ್ವಲ್ಪ ಸೂರ್ಯ ಅಷ್ಟು ಕಾಣಿಸ್ಕೊಳ್ಳದೆ ಇದ್ದರೆ, ತೀವ್ರವಾಗಿ ಕಾಣಿಸ್ಕೊಳ್ಳಲಿಲ್ಲ ಅಂದ್ರೂ ಇನ್ನು 9 ತಿಂಗಳಂತೂ ಸೂರ್ಯನ ಒಂದು ಶಕ್ತಿ ಇದ್ದೇ ಇರುತ್ತೆ ಇಲ್ಲಿ. ಮತ್ತು ಇಲ್ಲಿ ಮನೆ ಮೇಲ್ಛಾವಣಿಗಳ ಮೇಲೂ ಕೂಡ ನಾವು ಬಿಸಿ ನೀರಿನ ಘಟಗಳನ್ನು ನೋಡ್ಬೋದು. ಸೋಲಾರ್ ಈ ಸೌರ ಫಲಕಗಳನ್ನು ಹಾಕ್ಕೊಂಡ್ರೂ ನೋಡ್ಬೋದು. ಅದನ್ನ ವಿದ್ಯುತ್ ಉತ್ಪಾದನೆಯೂ ಕೂಡ ಈಗ ಬಳಸ್ಕೊಳ್ಳೋದಕ್ಕೆ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಅಂತಲೂ ಯೋಜನೆ ಬಂದಿದೆ. ಗರಿಷ್ಠ 78,000 ರೂಪಾಯಿವರೆಗೂ ಸಹಾಯಧನ ಕೂಡ ಸಿಗುತ್ತೆ. ಅದಕ್ಕೆ ಸಂಬಂಧಪಟ್ಟಾಗಿ ರೈತ ಬಾಂಧವರು ಮತ್ತು ಎಲ್ಲ ನಾಗರಿಕರು ಕೂಡ ಈ ನವೀಕರಿಸಬಹುದಾದ ಇಂಧನ ಮೂಲಗಳ ಕಡೆಗೆ ಗಮನವನ್ನು ಕೊಟ್ಟರೆ ನಾವು ಈ ಶಕ್ತಿಯ ಒಂದು ದೃಷ್ಟಿಯಿಂದ ಸ್ವಾವಲಂಬಿಗಳಾಗಬಹುದು ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಇನ್ನೊಂದು ಮುಖ್ಯವಾದ ವಿಚಾರ ಏನೋದಂದರೆ, ಈಗ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಗೆ 14ನೇ ತಾರೀಕು ಕಡೆಯ ದಿನಾಂಕ ಆಗಿತ್ತು.
1: ಹೌದು,
0: ನಮ್ಮ ನೀರಾವರಿ ಭತ್ತ ಮತ್ತು ಮಳೆಯಾಶ್ರಿತ ಭತ್ತಕ್ಕೆ ಸಂಬಂಧಪಟ್ಟಾಗೆ ಈಗ ಕೊನೆಯ ದಿನಾಂಕವನ್ನು ಈ ತಿಂಗಳ 31ನೇ ತಾರೀಕುವರೆಗೂ ಕೂಡ ವಿಸ್ತರಿಸಲಾಗಿದೆ. ಆದ್ದರಿಂದ ರೈತ ಬಾಂಧವರು ಇದರ ಕಡೆಗೆ ಗಮನವನ್ನು ಕೊಟ್ಟು ಇದನ್ನು ಯಾರು ಅಳವಡಿಸ್ಕೋಬೇಕು ಅಂದ್ಕೊಳ್ತಾ ಇದ್ದಾರೆ ಅವ್ರಿಗಿನ್ನೂ ಅವಕಾಶ ಇದೆ, ಸೋಮವಾರದವರೆಗೂ ಕೂಡ ಅವಕಾಶ ಇದೆ. ಆದ್ದರಿಂದ ರೈತ ಬಾಂಧವರು ಇದರ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ. ಯಾರ್ಯಾರಿಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ತಮ್ಮ ಸಮೀಪದ ಕೃಷಿ ಇಲಾಖೆಯ ಕಚೇರಿಗಳನ್ನು ಸಂಪರ್ಸ್ಬೋದು, ಮತ್ತು ಹೋಬಳಿ ಮಟ್ಟದಲ್ಲಿರುವಂತಹ ರೈತ ಸಂಪರ್ಕ ಕೇಂದ್ರಗಳನ್ನು ಕೂಡ ಸಂಪರ್ಸ್ಬೋದು. ಒಂದು ರಾಜ್ಯ ಮಟ್ಟದ ಒಂದು ಸಹಾಯವಾಣಿ ಇದೆ, 1800045535353. ಇದು ನಮ್ಮ ಕೃಷಿ ಆಯುಕ್ತಾಲಯ ಬೆಂಗಳೂರು, ಅಲ್ಲಿ ಇರುವಂತಹ ಒಂದು ರೈತರ ಸಹಾಯವಾಣಿ ಅಂತ. ಇಲ್ಲಿ ಎಲ್ಲ ಮಾಹಿತಿಯೂ ಕೂಡ ಸಿಗುತ್ತೆ. ಮತ್ತು ನಮ್ಮ ಕೇಂದ್ರ ಸರ್ಕಾರದ್ದು ಕೂಡ ಇದೆ, 1800051. ಇದು ನಮ್ಮ ಕೇಂದ್ರ ಸರ್ಕಾರದ್ದು, ಅದಕ್ಕೂ ಕೂಡ ನಮ್ಮ ರೈತ ಬಾಂಧವರು ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು ಅಂತ ಹೇಳೋಣ. ಈಗ ದೂರವಾಣಿ ಕರೆಗಳನ್ನು ಸ್ವೀಕರಿಸೋಣ. ಹಲೋ,
2: ನಮಸ್ತೆ ಸರ್.
0: ನಮಸ್ಕಾರ, ತಾವು?
2: ನಾನು ಮಾಧವ ಚೆಂಬೂರು ಸರ್, ಜಗದೀಶ್ ಅವರ. ಹೇಗಿದ್ದೀರಾ?
0: ಹಾ, ಮಾಧವ ಚೆಂಬೂರು, ನಾನು ಆರಾಮಾಗಿದ್ದೀನಿ. ತಾವು ಹೇಗಿದ್ದೀರಾ ಮಾಧವ ಅವರು?
2: ನಾನು ಚೆನ್ನಾಗಿದ್ದೀನಿ ಸರ್. ಮತ್ತೆ ಮೂಳಿಗಿದವರು ಚೆನ್ನಾಗಿದ್ದಾರಲ್ವಾ?
0: ಚೆನ್ನಾಗಿದ್ದಾರೆ, ಮಾತಾಡ್ತಾ ಇದ್ದಾರಲ್ಲ. ಹೇಳಿ ಹೇಳಿ ಹೇಳಿ.
2: ಪಾಪ ತುಂಬಾ ಒಳ್ಳೆ ಮನುಷ್ಯರು.
0: ಹಾ ಸರಿ, ಏನು ಇವತ್ತು ಕೃಷಿಗೆ ಸಂಬಂಧಪಟ್ಟ ಏನ್ ಮಾಹಿತಿ ಕೊಡಕ್ಕೆ ಇಚ್ಛೆ ಪಡ್ತೀರಾ ಮಾಧವ ಚೆಂಬೂರು?
2: ಇವಾಗ ನನಗೆ ಮಾಹಿತಿ ಅಂದ್ರೆ ಹೇಗಂದ್ರೆ,

0: ಅಡಿಕೆಗಳಿದೆಯಲ್ವಾ, ಅಡಿಕೆ ಗಿಡ ಎಲ್ಲಿ ಚಿಕ್ಕ ರೋಗ ಬರುತ್ತೆ ಸರ್? ಈ ನಾವು ಬಟ್ಟಿಗೆ ಆಗತಕ್ಕಂತ ಯಾವ್ದು ಇದೆಲ್ಲ, ಯಾವ್ದು ಉಜಾಲ ಉಜಾಲ ಇದೆಲ್ವಾ, ಉಜಾಲ ಮತ್ತು ಸುಣ್ಣ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಇದು ಬಟ್ಟೆ ತೊಳಿತಕ್ಕಂತ ಯಾವ್ದು ಕುಸಿ ಸೊಪ್ಪು ಇದೆಲ್ವಾ, ಇದನ್ನ ಸಾಧಾರಣವಾಗಿ ಒಂದು ದೊಡ್ಡ ಬಕೆಟ್ ಅಲ್ಲಿ ಚೆನ್ನಾಗಿ ನೀರು ಮಾಡಿಬಿಟ್ಟು ಅದು ಗಟ್ಟಿಯಾಗದ ನೊರೆಯನ್ನ 300 ಲೀಟರ್ ಹಾಕಿದ್ರೆ ಎಲೆ ಚುಕ್ಕಿ ರೋಗ ಕಡಿಮೆ ಆಗುತ್ತೆ ಅಂತ ನಮ್ಮವರೊಬ್ರು ಹೇಳಿದ್ರು ಸರ್.
1: ಸರಿ, ನೀವು ಪ್ರಯೋಗ ಮಾಡಿದ್ದೀರಾ ಅದು?
0: ಇಲ್ಲ, ನಾವು ಮಾಡಲಿಲ್ಲ, ಮಾಡ್ಬೇಕಾಗಿತ್ತು.
1: ಅಲ್ಲ, ಅದು ಪ್ರಯೋಗ ಮಾಡಿ ನೋಡ್ಕೋಬೇಕಾಗತ್ತೆ, ಹಾಗೆ ಅದು ಫಲಕಾರಿ ಆದ್ರೆ ಬಳಸ್ಕೋಬಹುದು. ಹೌದೌದೌದು, ಅದರಲ್ಲಿ ಕೆಲವೊಂದು ಅಂಶಗಳಿರುತ್ತೆ, ಸುಣ್ಣದ ಅಂಶ ಇರುತ್ತೆ, ಬೇರೆ ಬೇರೆ ರಾಸಾಯನಿಕಗಳು ಕೂಡ ಇರ್ತವೆ ಅದರಲ್ಲಿ, ಅದರಿಂದ ಸ್ವಲ್ಪ ಮಟ್ಟಿಗೆ ಪರಿಣಾಮ ಆಗ್ಬೋದೇನೋ. ಅದನ್ನ ಪ್ರಾಯೋಗಿಕವಾಗಿ ಅವರು ಮಾಡಿ ಬಳಸ್ಕೋಬಹುದು, ಆದ್ರೆ
0: ಅವರು
1: ಮಾಡ್ಕೊಂಡು
0: ಮಾಡಲಿಲ್ಲ.
1: ಅದು ಯಾಕೆಂದ್ರೆ ನಾವು ಇಲ್ಲಿ ನಮ್ಮ ಆಕಾಶವಾಣಿಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಶ್ವವಿದ್ಯಾಲಯಗಳು ಹೇಳುವಂತ ತಂತ್ರಜ್ಞಾನವನ್ನೇ ನಾವು ಹೇಳುವಂತದ್ದು. ಯಾಕೆಂದ್ರೆ ಅವರು ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿರ್ತಾರೆ, ಮತ್ತೆ ರೈತರ ಜಮೀನಿಗೆ ಬಂದು ಪರೀಕ್ಷೆ ಮಾಡಿ ಆ ಫಲಿತಾಂಶವನ್ನು ಪ್ರಕಟಿಸಿರ್ತಾರೆ ಅವರು ಒಂದು ಮುದ್ರಣ ರೂಪದಲ್ಲಿ. ಅಂತ
0: ಒಳ್ಳೆಯ ಉಪಯುಕ್ತವಾದ ಮಾಹಿತಿಗಳು. ಇನ್ನು ಯಾಕಂದ್ರೆ ಸರ್, ನಂಗೊಂದು ಆಶೆಗಳು ಏನಂದ್ರೆ, ಕೃಷಿ ರಂಗದಲ್ಲಿ ಇಂಥ ಪೂರ್ಣ ಕಾರ್ಯಕ್ರಮ ಇರುವಾಗ ಕೃಷಿಕರಿಗೆ ಖುಷಿ ಆಗತಕ್ಕಂತ ರೈತ ಗೀತೆಗಳನ್ನ ಪ್ರಸಾರ ಮಾಡಿದ್ರೆ
1: ರೈತ ಗೀತೆಗಳನ್ನ ಪ್ರಸಾರ ಮಾಡಬಹುದು. ಏನಂದ್ರೆ ನಮ್ದು ಅವಧಿ ಸೀಮಿತ ಆಗಿದೆಯಲ್ಲ 30 ನಿಮಿಷಕ್ಕೆ, ಹಾಗಾಗಿ ಮಾಹಿತಿ ಕೊಡೋದೇ ಮುಖ್ಯ. ಬೇರೆ ಬೇರೆ ಗೀತೆಗಳನ್ನು ಪ್ರಸಾರ ಮಾಡ್ತಲೇ ಇರ್ತೀವಿ, ಜನಪದ ಗೀತೆ ಇದೆ, ಭಕ್ತಿಗೀತೆ, ಚಿತ್ರಗೀತೆಗಳು, ಈ ರೀತಿಯಾಗಿ ಇಲ್ಲಿ ಕೂಡ ಸಾಧ್ಯವಾದರೆ ನಾವು ಪ್ರಸಾರ ಮಾಡಬಹುದು. ಈ ಒಂದು ನಮ್ಮ ಫೋನಿನ ಇಂದ ರೀತಿ ಇರುತ್ತಲ್ಲ, ನೇರವ ಸಂವಾದ ಕಾರ್ಯಕ್ರಮ, ಇಲ್ಲೂ ಕೂಡ ಮಾಡಬಹುದು. ಇನ್ನೊಂದು, ರೈತರು ಕೂಡ ತಮ್ಮ ತಮ್ಮ ವಿಧಾನಗಳನ್ನು ಬಳಸ್ಕೋಬಹುದು. ಏನಂದ್ರೆ ಈಗ ಅಡಿಕೆಗೆ ಚುಕ್ಕೆ ರೋಗ ಬಂದಿರುತ್ತೆ, ಪಕ್ಕದಲ್ಲೇ ಇರುವಂತ ಗಿಡಗಳಿಗೆ ಏನು ತೊಂದರೆ ಆಗಿರೋದಿಲ್ಲ, ಅಂತ ಗಿಡಗಳ ಸೊಪ್ಪನ್ನ ಒಂದು ರಸ ಮಾಡಿ ಸಿಂಪರಣೆ ಮಾಡುವಂತ ಪ್ರಯೋಗ ಮಾಡುವಂತ ರೈತರು ಕೂಡ ಇದ್ದಾರೆ. ಯಾಕೆಂದ್ರೆ ಅಂತವನ್ನ ನಾವು ಗಮನಿಸ್ಬೇಕು, ಸೂಕ್ಷ್ಮವಾಗಿ ಪ್ರಕೃತಿನ ಗಮನಿಸ್ತಾ ಇದ್ರೆ ನಿಮ್ಗೇನೆ ಒಂದು ಪರಿಹಾರಗಳು ಸಿಗ್ತಾ ಹೋಗ್ತವೆ. ಆದ್ರೆ ಅದನ್ನ ವಿಜ್ಞಾನಿಗಳು ಮೌಲ್ಯಮಾಪನಕ್ಕೆ ಒಳಪಡಿಸಿನೇ ಅವರು ಶಿಫಾರಸು ಮಾಡ್ತಾರೆ.
0: ಒಂದು ವೇಳೆ ತಾವುಗಳು ಇಂತ ಕಾರ್ಯಕ್ರಮದಲ್ಲಿ ಭಾಗಿ ತಾವುಗಳು ರೆಡಿ ಮಾಡಿಸಿದ್ರೆ ನಾವು ಖಂಡಿತ ಹೋಗಿ ಬರ್ತೇವೆ, ನಿಮ್ಮ ಆಕಾಶವಾಣಿಗೆ ಬರ್ತೇವೆ. ನಿಮ್ಮ ಆಕಾಶವಾಣಿ ಅಲ್ಲ, ನಮ್ಮ ಆಕಾಶವಾಣಿ.
1: ಜನರ ಒಂದು ಸಂಸ್ಥೆ ಇದೆ, ಮಾಧವ ಚಂಬೂರಿ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ನಮಸ್ತೆ, ಮಾಧವ ಚಂಬೂರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಈಗ ನಾವು ಇಲ್ಲಿ ಪ್ರಸಾರ ಮಾಡೋದು ಕೃಷಿ ಒಂದು ಸಂಶೋಧನಾ ಸಂಸ್ಥೆಗಳು ಏನು ಪ್ರಯೋಗ ಮಾಡಿ ಫಲಿತಾಂಶವನ್ನು ಅವರು ವಿವಿಧ ಹಂತಗಳಲ್ಲಿ ಪರೀಕ್ಷೆ ಮಾಡಿ ಅದನ್ನು ಅವರು ಪ್ರಕಟಿಸಿರ್ತಾರೆ ಅಂತ ಮಾಹಿತಿಯನ್ನು ಮಾತ್ರ ನಾವು ಹೇಳಬೇಕಾಗತ್ತೆ ಅಲ್ವಾ. ಮತ್ತೆ ರೈತರಿಗೆ ಅವರು ತಮ್ಮ ತಮ್ಮ ವಿಧಾನಗಳನ್ನು ಬಳಸ್ಕೊಡೋದಕ್ಕೆ ಅವರು ಸರ್ವತಂತ್ರ ಸ್ವತಂತ್ರರು. ಯಾಕೆಂದ್ರೆ ಕೆಲವು ಪರಿಸ್ಥಿತಿಯಲ್ಲಿ ಅದು ಕೆಲಸ ಮಾಡುತ್ತೆ, ಇನ್ನು ಕೆಲವು ಪರಿಸ್ಥಿತಿಯಲ್ಲಿ ಕೆಲಸ ಮಾಡೋದಿಲ್ಲ. ಆದರೆ ವೈಜ್ಞಾನಿಕವಾಗಿ ಅದರ ಹಿನ್ನೆಲೆಯನ್ನು ಪತ್ತೆ ಹಚ್ಚಬೇಕಾಗತ್ತೆ.
2: ಕೆಲವರು ಅಂದ್ರೆ ಈಗ ಎಲೆ ಚುಕ್ಕೆಗೆ ಮೆಕ್ಲಾಕ್ಸಲ್ ಮ್ಯಾಂಕೋಸಬ್ನ ಹಾಕಿ ಅಂತ ಹೇಳ್ತಾರೆ, ಅದರ ಕಾಂಪೋನೆಂಟ್ ಈಗ ಇವರು ಹೇಳಿದ್ರಲ್ಲಿ ಕೂಡ ಇರಬಹುದು.
1: ಹೌದು.
2: ಅಂದ್ರೆ ಇದು ನಾವು
1: ಹೆಕ್ಸಾಕ್ರೋನಾಸೋಲ್ ಅಂತಾರೆ, ಈ ಒಂದು ಶಿಲೀಂದ್ರನಾಶಕ, ಅವೆಲ್ಲ ಕೂಡ ನೀವು ಹೇಳಿದಾಗೆ ಇದರಲ್ಲಿ ಇದ್ರು ಇರಬಹುದು ಅಂತ ಒಂದು ನಾವು ಹೇಳ್ಬೋದು. ಈಗ ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ, ನಂತರ ನಮ್ಮ ಒಂದು ಸಂವಾದವನ್ನು ಮುಂದುವರಿಸೋಣ.
3: ಭವಿಷ್ಯದ ಖರ್ಚಿಗಾಗಿ ನೀವು ಹಣವನ್ನು ಠೇವಣಿ ಇಡುವಿರಾದರೆ
4: ನಾಳಿನ ಬಳಕೆಗಾಗಿ ನೀರಿನ ಠೇವಣಿಯನ್ನು ನೀವೇಕೆ ಇಡಬಾರದು?
5: ತಡೆಯೊಡ್ಡಿರೋ ಅಣ್ಣ ತಡೆಯೊಡ್ಡಿರೋ.
3: ಮಳೆ ನೀರ ಸಂಗ್ರಹಕ್ಕೆ ಇದು ಸಕಾಲ.
5: ಓಡುವ ನೀರನ್ನು ನಡೆಯುವ ಹಾಗೆ
4: ಮನೆ ಕಚೇರಿ ಶಾಲಾ ಮೇಲ್ಛಾವಣಿ ಹಾಗೂ ನೆಲದ ಮೇಲೆ ಬಿದ್ದೋಡುವ ಮಳೆ ನೀರನ್ನು ಸಂಗ್ರಹಿಸಿ ಅಂತರ್ಜಲದೊಂದಿಗೆ ಜೋಡಿಸಿ.

0: ಬೇಸಿಗೆಯ ನೀರ ನೆಮ್ಮದಿಗೆ ಈಗಿಂದಲೇ ಕೈಜೋಡಿಸಿ.
1: ಮತ್ತೆ ಕೃಷಿ ಸಿರಿ ಕಾರ್ಯಕ್ರಮಕ್ಕೆ ಆತ್ಮೀಯ ರೈತ ಬಾಂಧವರಿಗೆಲ್ಲ ಸುಸ್ವಾಗತ. ಈಗ ವಿನೋದ್, ನಮ್ಮ ರೈತರಿಗೆ ಸಂಬಂಧಪಟ್ಟ ಮಾಹಿತಿಯನ್ನ ತಾವು ಕೈಯಲ್ಲಿ ಹಿಡ್ಕೊಂಡಿದ್ದೀರಾ, ಅದೇನು ಅಂತ ಸ್ವಲ್ಪ ತಿಳಿಸಬಹುದಾ?
2: ಖಂಡಿತ ಸರ್. ಮೊದಲನೇದಾಗಿ 2026-27 ಸಾಲಿನ ಕೃಷಿ ಪಂಡಿತ ಪ್ರಶಸ್ತಿಗೆ ರೈತ ಅಥವಾ ರೈತ ಮಹಿಳೆಯರಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ವಿನೂತನ ಅಥವಾ ಹೊಸ ಅನ್ವೇಷಣೆ ಮತ್ತು ಸೃಜನಾತ್ಮಕ ಕಾರ್ಯಗಳಿಂದ ವಿಶಿಷ್ಟ ಮತ್ತು ಗಮನಾರ್ಹ ಸಾಧನೆ ಮಾಡಿರುವ ರೈತ ಸಮುದಾಯದ ಶ್ರೇಯೋಭಿವೃದ್ಧಿಗೆ ಅಪಾರ ಕೊಡುಗೆ ನೀಡುತ್ತಿರುವ ಪರಿಣಿತರಿಗೆ ಕೃಷಿ ಇಲಾಖೆ ವತಿಯಿಂದ ಕೃಷಿ ಪಂಡಿತ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. 2026-27 ಸಾಲಿನಲ್ಲಿ ಕೃಷಿ ಇಲಾಖೆಯಿಂದ ಈ ಪ್ರಶಸ್ತಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಭಾಗವಹಿಸಲಿಕ್ಕೆ ಇಚ್ಛಿಸಿರುವ ಜಿಲ್ಲೆಯ ರೈತರು ಅರ್ಜಿಗಳನ್ನು ಸಲ್ಲಿಸಬಹುದು. ರೈತರ ಸಂಶೋಧನೆ ಸಾಧನೆಗಳು ಮೂಲ ಸ್ವರೂಪದಾಗಿದ್ದು ಬೇರೆಯವರ ಸಾಧನೆಗಿಂತ ವಿಭಿನ್ನವಾಗಿರಬೇಕು ಹಾಗೂ ವ್ಯಾಪಕವಾಗಿ ಕೃಷಿ ಕ್ಷೇತ್ರದ ಏಳಿಗೆಗೆ ಕಾರಣರಾಗಿರಬೇಕು. ಈ ರೀತಿ ಹೆಸರು ಸಲ್ಲಿಸಲು ಬಯಸುವಂತಹ ರೈತರು ಅಥವಾ ರೈತ ಮಹಿಳೆಯರು ಅಗತ್ಯ ದಾಖಲೆಗಳೊಂದಿಗೆ ತಮ್ಮ ಫ್ರೂಟ್ಸ್ ಐಡಿ FID ಏನಿದೆ ಅದನ್ನು ಬಳಸಿಕೊಂಡು ಕೆ ಕಿಸಾನ್ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸುವುದಕ್ಕೆ ಇದೇ August 31 ಅಂತಿಮ ದಿನ. ಹೆಚ್ಚಿನ ಮಾಹಿತಿಗಾಗಿ ಅಥವಾ ಏನಾದರೂ ಸಹಾಯ ಬೇಕಾದರೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನ ಸಂಪರ್ಕಿಸಬಹುದಾಗಿದೆ. ಹಾಗೆ ಅದರ ಜೊತೆಗೆ ಇದೇ ಜಂಟಿ ನಿರ್ದೇಶಕರ ಕಚೇರಿ ಇವರ ವತಿಯಿಂದ 2026-27 ಸಾಲಿನ ಕೃಷಿ ಪ್ರಶಸ್ತಿಗೆ ರೈತ ಅಥವಾ ಇದು ತಾಲೂಕು, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ಪ್ರಶಸ್ತಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ರೈತ ರೈತ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಭತ್ತ ಮಳೆಯಾಶ್ರಿತ ಬೆಳೆ ಸ್ಪರ್ಧೆಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ. ಕನಿಷ್ಠ 1 ಎಕರೆಯಲ್ಲಿ ಭತ್ತವನ್ನ ಬೆಳೆದಿರಬೇಕಾಗುತ್ತೆ. ಇವರ ಹೆಸರಲ್ಲೇ RTC ಇರಬೇಕು ಹಾಗೂ ಇವರೇ ಬೇಸಾಯದಲ್ಲಿ ತೊಡಗಿಸಿಕೊಂಡಿರಬೇಕು. ಒಂದು ಕುಟುಂಬದಿಂದ ಒಬ್ಬರಿಗೆ ಮಾತ್ರ ಭಾಗವಹಿಸೋದಕ್ಕೆ ಅವಕಾಶ. ರಾಜ್ಯ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ರಚಿಸಲಾಗಿರುವ ಸಮಿತಿ ಅಥವಾ ಸದಸ್ಯರುಗಳ ತಂಡದಲ್ಲಿ ಇದರ ಕುಟುಂಬದ ಸದಸ್ಯರು ಯಾರು ಕೂಡ ಇರಬಾರದು, ಅಂತವರು ಭಾಗವಹಿಸೋ ಹಾಗಿಲ್ಲ. ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಸೇವೆಯಲ್ಲಿರುವ ಯಾವುದೇ ಇಲಾಖೆ, ವಿಶ್ವವಿದ್ಯಾಲಯ, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ನೌಕರರು ಮತ್ತು ಅವರ ಕುಟುಂಬದ ಸದಸ್ಯರು ಕೂಡ ಭಾಗವಹಿಸೋದಕ್ಕಿಲ್ಲ. ನಂತರ ಅರ್ಜಿ ಸಲ್ಲಿಸಿದ ಮೇಲೆ 15 ದಿನಗಳ ಮುಂಚಿತವಾಗಿ ಕಟಾವಿಗೆ ಸಂಬಂಧಿಸಿದ ಕೃಷಿ ನಿರ್ದೇಶಕರ ಕಚೇರಿಗೆ ತಮ್ಮ ಕಟಾವಿನ ದಿನಾಂಕವನ್ನು ತಿಳಿಸತಕ್ಕದ್ದು. ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟ ಈ ಮೂರು ಮಟ್ಟದಲ್ಲೂ ಕೂಡ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನವನ್ನು ನೀಡಲಾಗುತ್ತಿದೆ. ಭಾಗವಹಿಸುವಂತಹ ಜಿಲ್ಲೆಯ ರೈತ ಅಥವಾ ರೈತ ಮಹಿಳೆಯರು ಪ್ರತ್ಯೇಕವಾಗಿ ಅಗತ್ಯ ದಾಖಲೆಗಳೊಂದಿಗೆ FID ಮುಖಾಂತರ ಕೆ ಕಿಸಾನ್ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೂ ಕೂಡ August 31 ಕಡೆಯ ದಿನ.
1: ನಮ್ಮ ಕೊಡಗು ಜಿಲ್ಲೆಯ ಇಬ್ಬರು ರೈತರು ರಾಜ್ಯ ಮಟ್ಟದಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ರು. ಒಂದು ಉದಾಹರಣೆಗಳು ಕೂಡ ಇದ್ದಾವೆ, ನಾವು ಕೂಡ ಸಂದರ್ಶನ ಮಾಡಿದ್ವಿ. ಒಬ್ಬರು ಧನಂಜಯ ಅಂತ, ಇನ್ನೊಬ್ಬರು ವೇಣುಕುಮಾರ್ ಅಂತ. ಅವರು ಇಡೀ ರಾಜ್ಯಕ್ಕೆ 1 ಮತ್ತು 2ನೇ ಸ್ಥಾನ ತೆಗೆದುಕೊಂಡಿದ್ರು. ಆ ಒಂದು ಹೆಮ್ಮೆ ಕೊಡಗು ಜಿಲ್ಲೆಯದು. ಹಾಗಾಗಿ ರೈತ ಬಾಂಧವರು ಇದರ ಕಡೆಗೆ ಗಮನ ಹರಿಸ್ಬೋದು ಅನ್ನೋದನ್ನು ನಾವು ಹೇಳ್ಬೋದು. ಈಗ ಎಲ್ಲ ಕಡೆನೂ ಈ ಭತ್ತದ ಸಸಿಗಳ ನಾಟಿ ಕಾರ್ಯ ನಡೀತಾ ಇದೆ. ಈ ಸಂದರ್ಭದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕಡೆಗೆ ಅವರು ಸ್ವಲ್ಪ ಮಟ್ಟಿಗೆ ಗಮನವನ್ನು ಕೊಡಬೇಕಾಗತ್ತೆ. ನಮ್ಮ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟ ಒಂದು ಭತ್ತದ ಬೆಳೆಗೆ ಶಿಫಾರಸು ಮಾಡಿರುವಂಥ ಗೊಬ್ಬರಗಳ ಪ್ರಮಾಣ ಅಂದರೆ ಎಕರೆಗೆ 30 ಕಿಲೋಗ್ರಾಂನಷ್ಟು ಸಾರಜನಕ, 30 ಕಿಲೋಗ್ರಾಂನಷ್ಟು ರಂಜಕ, 36 ಕಿಲೋಗ್ರಾಂನಷ್ಟು ಪೊಟ್ಯಾಷು. ಇದರಲ್ಲಿ ಶಿಫಾರಸು ಮಾಡಿದ 1/3 ಭಾಗದಷ್ಟು ಸಾರಜನಕ ಅಂದರೆ 10 ಕಿಲೋಗ್ರಾಂನಷ್ಟು ಸಾರಜನಕ, ಪೂರ್ತಿ ರಂಜಕ ಅಂದರೆ 30 ಕಿಲೋಗ್ರಾಂನಷ್ಟು ರಂಜಕ ಮತ್ತು 1/4 ಭಾಗದಷ್ಟು ಪೊಟ್ಯಾಷ್ ಅಂದರೆ 18 ಕಿಲೋಗ್ರಾಂನಷ್ಟು ಪೊಟ್ಯಾಷು. ಇದನ್ನು ನಾಟಿ ಸಮಯದಲ್ಲೇ ನಾವು ಭೂಮಿಗೆ ಸೇರಿಸಬೇಕಾಗತ್ತೆ. ಅಂದರೆ ಈಗ 10 ಕಿಲೋಗ್ರಾಂನಷ್ಟು ಸಾರಜನಕ ಅಂದರೆ 22 ಕಿಲೋಗ್ರಾಂನಷ್ಟು ಯೂರಿಯಾ ಬರುತ್ತೆ. ಯಾಕೆಂದರೆ ಯೂರಿಯಾದಲ್ಲಿ 46 ಭಾಗ ಸಾರಜನಕ ಇರುತ್ತೆ. ಅಂದರೆ ನಾವು 10 ಕಿಲೋಗ್ರಾಂನಷ್ಟು ಸಾರಜನಕ ಕೊಡಬೇಕು ಅಂದರೆ 22 ಕಿಲೋಗ್ರಾಮು ಯೂರಿಯಾವನ್ನು ಕೊಡಬೇಕಾಗತ್ತೆ. ಆ ರೀತಿ ನಾವು ಅದನ್ನು ಲೆಕ್ಕ ಹಾಕಬೇಕಾಗತ್ತೆ. ಅದೇ ನಮಗೆ 30 ಕಿಲೋಗ್ರಾಂನಷ್ಟು ನಾವು ಈ ರಂಜಕವನ್ನು ಕೊಡಬೇಕು ಅಂತಂದರೆ ಈಗ ಸಿಂಗಲ್ ಸೂಪರ್ ಫಾಸ್ಪೇಟ್ ಅಂತ ಒಂದು ಸಿಗುತ್ತೆ, ಅದರಲ್ಲಿ 16 kg ರಂಜಕದ ಅಂಶ ಇರುತ್ತೆ. ಅದ್ರ 2 ಪಟ್ಟು ಅಂದರೆ 200 ಕಿಲೋಗ್ರಾಂನಷ್ಟು ನಾವು ಕೊಡಬೇಕಾಗತ್ತೆ. 30 ಕಿಲೋಗ್ರಾಮ್ನ ನಾವು ಕೊಡಬೇಕು ಅಂತಂದರೆ, ಮತ್ತು ನಮಗೆ ಈಗ ಶಿಲಾರಂಜಕವನ್ನು ಕೂಡ ಕೊಡ್ಬೋದು ಅಂದರೆ ಅದರಲ್ಲಿ ಒಂದು 20% ಪ್ರಮಾಣದಲ್ಲಿ ರಂಜಕದ ಅಂಶ ಇರುತ್ತೆ. ಹುಳಿ ಮಣ್ಣಿಗೆ ಅದನ್ನು ಕೂಡ ಬಳಸ್ಕೋಬೋದು. ಅಂದರೆ ಅಲ್ಲಿಗೆ 150 ಕಿಲೋಗ್ರಾಮ್ನಷ್ಟು ಅದು ಕೊಡಬೇಕಾಗತ್ತೆ ಎಕರೆಗೆ. ಅದೇ

0: ನಿಮಗೆ ಪೊಟ್ಯಾಶ್ ಆದರೆ 18 ಕಿಲೋಗ್ರಾಮ್ ನಾವು ಕೊಡಬೇಕಾಗತ್ತೆ. ಒಂದು ಮ್ಯೂರೇಟ್ ಆಫ್ ಪೊಟ್ಯಾಶ್ 100 ಕೆಜಿ ನಾವು ಚೀಲವನ್ನು ತೆಗೆದುಕೊಂಡ್ರೆ ಅದರಲ್ಲಿ 60% ಪೊಟ್ಯಾಶ್ ಇರುತ್ತೆ, 60% ಪ್ರಮಾಣದಲ್ಲಿ ಪೊಟ್ಯಾಶ್ ಇರುತ್ತೆ. ಅದನ್ನು ರೈತ ಬಾಂಧವರು ಲೆಕ್ಕ ಹಾಕ್ಕೊಂಡು ಕೊಡಬಹುದು. ಇದು ವಿಚಾರಗಳನ್ನು ಅವರು ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ತಿಳ್ಕೊಬೋದು, ಕೃಷಿ ಮತ್ತು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲೂ ಕೂಡ ತಿಳ್ಕೊಬೋದು. ಮತ್ತು ನಾಟಿ ಮಾಡಿದ 30 ದಿನಗಳ ನಂತರ 1/3 ಭಾಗದಷ್ಟು ಸಾರಜನಕ ಒದಗಿಸುವ ರಾಸಾಯನಿಕ ಗೊಬ್ಬರವನ್ನು ಮೇಲ್ಗೊಬ್ಬರವಾಗಿ ಕೊಡಬೇಕು 1 ತಿಂಗಳ ನಂತರ. ಮತ್ತು ಒಂದು ತಿಂಗಳ ನಂತರ ಮತ್ತೆ 25 ದಿನಗಳಿಗೆ, ಅಂದರೆ ನಾಟಿ ಮಾಡಿದ 55 ದಿನಗಳಿಗೆ ಮತ್ತೆ 1/3 ಭಾಗದಷ್ಟು ನಾವು ಸಾರಜನಕ ಕೊಡಬೇಕಾಗತ್ತೆ. 10 ಕಿಲೋಗ್ರಾಮ್ನಷ್ಟು ಸಾರಜನಕ, 18 ಕಿಲೋಗ್ರಾಮ್ನಷ್ಟು ಪೊಟ್ಯಾಷನ್ನು ಅವಾಗ ಕೊಡಬೇಕಾಗತ್ತೆ. ಯಾಕೆಂದರೆ ಇವಾಗ ಗಿಡದ ಬೆಳವಣಿಗೆಗೂ ಒಂದು ಅವಶ್ಯಕತೆ ಇರುತ್ತೆ, ಜೊತೆಗೆ ಇನ್ನೇನು ತೆನೆಗಳು ಕೂಡ ಹೊರಗಡೆ ಬರೋದು ಒಂದು ಅದು ಸಮಯ. ಆದ್ದರಿಂದ ಆವಾಗ ಪೊಟ್ಯಾಶ್ ಅಂಶ ಬೇಕಾಗತ್ತೆ ತೆನೆ ಹೊರಗಡೆ ಬರೋದು, ಮತ್ತು ಕಾಳುಗಳು ಗಟ್ಟಿಯಾಗೋದು, ಎರಡಕ್ಕೂ ಕೂಡ ಅದರಿಂದ ಅನುಕೂಲ ಆಗುತ್ತೆ. ಆದ್ದರಿಂದ ನಾವು ಈ ಒಂದು ವಿಚಾರವನ್ನು ತಿಳ್ಕೋಬೇಕಾಗತ್ತೆ. ನಾನು ಈಗಾಗಲೇ ಮೊದಲೇ ಹೇಳಿದ ರೀತಿಯಲ್ಲಿ ಈಗ ಸಿಂಗಲ್ ಸೂಪರ್ ಫಾಸ್ಫೇಟನ್ನು ಉಪಯೋಗಿಸಿದರೆ ಅದು ಸ್ವಲ್ಪ ಮಣ್ಣಲ್ಲಿ ಸ್ಥಿರೀಕರಣ ಆಗೋ ಸಾಧ್ಯತೆ ಇರುತ್ತೆ, ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಜೊತೆ ಬೆರೆತು, ಯಾಕೆ ಹುಳಿ ಮಣ್ಣಲ್ಲಿ ಯಾವುದು ಅಂಶ ಜಾಸ್ತಿ ಇರುತ್ತೆ ಮತ್ತು ಬೆಳೆಗೆ ಸಿಗೋದಿಲ್ಲ ಅಂತ ಸಿಂಗಲ್ ಸೂಪರ್ ಫಾಸ್ಫೇಟ್ ಆದರೆ ಅದಕ್ಕೆ ಶಿಲಾರಂಜಕವನ್ನು ಬಳಸ್ಕೋಬೇಕಾಗತ್ತೆ. ಅದರಲ್ಲಿ 20% ಒಂದು ರಂಜಕದ ಅಂಶ ಇರುತ್ತೆ, ಅದನ್ನು ರೈತ ಬಾಂಧವರು ಬಳಸ್ಕೋಬೇಕಾಗತ್ತೆ. ಮತ್ತು ಪ್ರಾರಂಭದಲ್ಲಿ ನಾಟಿ ಮಾಡಿದ ಒಂದು ಪ್ರಾರಂಭದಲ್ಲಿ 1 ಅಂಗುಲ ನೀರನ್ನು ಕಾಪಾಡ್ಕೋಬೇಕು. ಆ ನಂತರ ಸ್ವಲ್ಪ ಒಂದು 10 ದಿನ ಆದಮೇಲೆ 1-2 ಅಂಗುಲ ನೀರನ್ನು ನಾವು ಕಾಪಾಡ್ಕೋಬೇಕಾಗ ನಿರಂತರವಾಗಿ, ಅದಕ್ಕಿಂತ ಹೆಚ್ಚೇನು ಬೇಕಾಗಿದ್ದಿಲ್ಲ. ಅದನ್ನು ಒಂದು ನಾವು ಕೊಯ್ಲಿಗಿಂತ ಒಂದು 10 ದಿನಗಳ ಮುಂಚಿನವರೆಗೂ ಅದೇ ಮಟ್ಟವನ್ನು ಕಾಪಾಡಿಕೊಂಡ್ರೆ ಸಾಕಾಗತ್ತೆ. ಅತಿಯಾದ ಒಂದು ನೀರನ್ನು ನಿಲ್ಲಿಸೋದ್ರಿಂದ ತೆಂಡಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಂತಲೂ ಗೊತ್ತಾಗಿದೆ. ಆದ್ದರಿಂದ ರೈತ ಬಾಂಧವರು ಈ ಒಂದು ವಿಚಾರಗಳಿಗೆ ಗಮನವನ್ನು ಕೊಡಬೇಕಾಗತ್ತೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ದೂರವಾಣಿ ಸಂಪರ್ಕದಲ್ಲಿ ಕಡಿತ ಉಂಟಾಗಿದೆ. ಈಗ ನಾವು ನಮ್ಮ ಕರಿಮೆಣಸಿನ ಬೆಳೆ ಕಡೆಗೆ ಸ್ವಲ್ಪ ಗಮನವನ್ನು ಕೊಟ್ಟರೆ ಈಗ ಮತ್ತೆ ದೂರವಾಣಿ ಸಂಪರ್ಕ ಉಂಟಾಗಿದೆ. ಹಲೋ ಹಲೋ
1: ಹಲೋ ನಮಸ್ತೆ
0: ನಮಸ್ತೆ ತಾವು ಯಾರು?
2: ಕಿರುಗೂರಿಂದ ಯಾರು ನಿಮ್ಮ ಹೆಸರು?
0: ನಿಮ್ಮ ಹೆಸರು?
1: ಹರೀಶ.
2: ಹರೀಶ್
0: ಹರೀಶ್ ಹಾ ಹಾ ಹಾ ಹಾ ಹೇಳಿ ಹರೀಶ್. ಈಗ ಹೇಳಿ ಹೇಗಿದೆ ಕೃಷಿ ಹರೀಶ್ ಅವರು?
1: ಗೊಬ್ಬರ ಹಾಕಬೇಕು.
0: ಯಾವುದಕ್ಕೆ?
1: ಕಾಫಿಗೆ.
0: ಈಗ ಗೊಬ್ಬರ ಕೊಡ್ಬೇಕಾ ನೀವು?
1: ನಿಮ್ದು
0: ರೋಬಸ್ಟ್ ಅನ್ನ ನಿಮ್ದು? ರೋಬಸ್ಟ್ ಆ ಗಿಡಕ್ಕೆ ಈಗ ಗೊಬ್ಬರ ಕೊಡೋದಕ್ಕೆ ಸಕಾಲ ಅಂತ ಹೇಳ್ಬೋದು. ಸೆಪ್ಟೆಂಬರ್ ತಿಂಗಳಲ್ಲಿ ಗೊಬ್ಬರ ಕೊಡೋದಕ್ಕೆ ಇದು ಸಕಾಲ. ಆದ್ದರಿಂದ ನೀವು ಒಂದು ಏನು ಅಂತ ಅಂದರೆ ನಿಮ್ಮ ಗಿಡಗಳು ಎಷ್ಟೆಷ್ಟು ದೂರಕ್ಕಿದ್ದಾವೆ ಹರೀಶ್?
2: ಒಂಬತ್ತಡಿ
0: ಇದೆಯಲ್ಲ. ಅದಕ್ಕೆ ನೀವು ಈಗ ಒಂದು ಸುಮಾರು 500 ಕಿಲೋಗ್ರಾಮ್ನಷ್ಟು ಶುದ್ಧ ಕಾಫಿ ಇಳುವರಿ ನೀಡುವಂಥ ತೋಟಕ್ಕೆ ಈಗ ನೀವು ಗೊಬ್ಬರ ಏನಾದರೂ ಕೊಡೋದಾದರೆ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳ ಮೊದಲನೇ ವಾರದ ಒಳಗಡೆ ಕೊಡಬೇಕಾಗತ್ತೆ. ಅದಕ್ಕೆ 1/2 ಬ್ಯಾಗು ಯೂರಿಯಾ ಮತ್ತು 2¼ ಚೀಲದಷ್ಟು 20:20:13 ಅಂತ ಒಂದು ಬರುತ್ತೆ ಅಮೋನಿಯಂ ಫಾಸ್ಫೇಟ್ ಸಲ್ಫೇಟ್ ಅಂತ. ಮ್ಯೂರೇಟ್ ಆಫ್ ಪೊಟ್ಯಾಶು 1¼ ಚೀಲ. ಇವನ್ನ ಮೂರನ್ನು ಕೂಡ ಮಿಶ್ರಣ ಮಾಡಿಕೊಂಡು ಯೂರಿಯಾ ಅಮೋನಿಯಂ ಫಾಸ್ಫೇಟು ಅಮೋನಿಯಂ ಸಲ್ಫೇಟ್ ಅಂತಾರೆ ಅಮೋನಿಯಂ ಫಾಸ್ಫೇಟ್ ಸಲ್ಫೇಟು ಮ್ಯೂರೇಟ್ ಆಫ್ ಪೊಟ್ಯಾಶ್ ಮೂರನ್ನು ಬೆರೆಸ್ಕೊಂಡು ಪ್ರತಿ ಗಿಡಕ್ಕೆ ಒಂದೊಂದು 300 ಗ್ರಾಮ್ ಹಾಕೋಬೇಕಾಗತ್ತೆ. ಯಾಕೆಂದ್ರೆ ಮಳೆನೂ ಬರ್ತಾ ಇದೆಯಲ್ವಾ ಹರೀಶ್? ಕಡಿಮೆನೇ ಆಗಿದೆಯಾ? ಅಲ್ಲ, ಮಣ್ಣಲ್ಲಿ ತೇವಾಂಶ ಇದೆಯಲ್ಲ. ಮಣ್ಣಲ್ಲಿ ತೇವಾಂಶ ಇದ್ದಾಗ ಕೊಡ್ಬಹುದು.

0: ನೋಡ್ಕೊಂಡೆ ಕೊಡ್ಬೇಕಾಗತ್ತೆ. ಮಣ್ಣಲ್ಲಿ ತೇವಾಂಶ ಇಲ್ಲ ಅಂದ್ರೆ ಏನು ಪ್ರಯೋಜನ ಆಗಲ್ಲ. ಈ ಕ್ರಮವನ್ನು ಅನುಸರಿಸಿ ನಿಮ್ಮ ಸಮೀಪದಲ್ಲಿ ಏನಾದರೂ ಕಾಫಿ ಮಂಡಳಿ ಒಂದು ಪೊನ್ನಂಪೇಟೆ ನಿಮಗೆ ಅರಣ್ಯ ಮಹಾವಿದ್ಯಾಲಯ
1: ಮಹಿಳಾ ಸಮಸ್ಯೆ ಉಂಟು
0: ಅಲ್ಲಿಗೆ ಬರ್ತಿರ್ತಾರ ಅವರು ಕಾಫಿ ಮಂಡಳಿ ಅಧಿಕಾರಿಗಳು ಬರ್ತಾ ಇರ್ತಾರಲ್ಲ ಸರಿ ಅವ್ರನ್ನ ಸಂಪರ್ಕಿಸಿದ್ರು ಅವರು ನಿಮಗೆ ಮಾರ್ಗದರ್ಶನ ಕೊಡ್ತಾರೆ. ಮತ್ತೆ ನಿಮ್ದು ಒಳ್ಳೇದು ಒಳ್ಳೇದು ಹಿಂಗ್ ನೀವು ಕರೆ ಮಾಡ್ತಾ ಇರಿ ಕಾರ್ಯಕ್ರಮಕ್ಕೆ. ಧನ್ಯವಾದಗಳು
1: ಧನ್ಯವಾದಗಳು.
0: ಈಗ ಒಳ್ಳೆ ಸಕಾಲಿಕವಾದ ಪ್ರಶ್ನೆ ಕೇಳಿದರು.
2: ಹೌದು.
0: ಈಗ ಕಾಫಿಗೆ ಏನು ಗೊಬ್ಬರ ಕೊಡ್ಬೇಕಾಗತ್ತೆ ಅಂದ್ರೆ ಸೆಪ್ಟೆಂಬರ್ ಮೊದಲನೇ ವಾರದಲ್ಲೇ ಇದನ್ನ ಕೊಡ್ಬೇಕಾಗತ್ತೆ. ಮುಖ್ಯವಾಗಿ ಈಗ ಯಾಕೆಂದ್ರೆ ಈ ಮಳೆ ಸ್ವಲ್ಪ ಇಳಿಮುಖ ಆದ್ಮೇಲೆ ಕಾಫಿ ಬೆಳೆಗೆ ಗೊಬ್ಬರ ಕೊಡಬೇಕಾಗತ್ತೆ ಒಂದು. ಮತ್ತೆ ಇನ್ನೊಂದು ಏನಂದ್ರೆ ಮುಂದಿನ ವರ್ಷದ ಏನು ಹೂಗಳು ಬರ್ತಾವಲ್ಲ ಅವುಗಳು ಮೊಗ್ಗುಗಳು ಅಭಿವೃದ್ಧಿ ಆಗುವ ಪ್ರಕ್ರಿಯೆ ಆ ಕಾಫಿ ಗಿಡಗಳಲ್ಲಿ ಈಗ ಪ್ರಾರಂಭ ಆಗುತ್ತೆ. ಈ ಸೆಪ್ಟೆಂಬರ್ ತಿಂಗಳ ಪ್ರಾರಂಭದಲ್ಲಿ ಸೆಪ್ಟೆಂಬರ್ ತಿಂಗಳು ಆಗುತ್ತಲ್ಲ ಅದಕ್ಕೆ ನಾನು ಮುಂಚೆ ಸ್ವಲ್ಪ ಪೋಷಕಾಂಶಗಳನ್ನು ಕೊಡೋದು ಬಹಳ ಮುಖ್ಯ. ಈಗ ಏನು ಶಿಫಾರಸು ಮಾಡ್ತಾರೆ ಒಂದು ಎಕರೆಗೆ ಅಂತಂದರೆ ಅರೇಬಿಕಾ ಬೆಳೆಯನ್ನು ತೆಗೆದುಕೊಂಡ್ರೆ ಒಂದು 400 ಕಿಲೋಗ್ರಾಮ್ನಷ್ಟು ಶುದ್ಧ ಕಾಫಿ ಇಳುವರಿ ನೀಡುವಂಥ ತೋಟಕ್ಕೆ ಎಕರೆಗೆ ಒಂದು 5 ಅಡಿ 5 ಅಡಿ ಅಂತರದಲ್ಲಿ ಅವರು ಗಿಡಗಳನ್ನು ನಾಟಿ ಮಾಡಿದರೆ ಒಂದು 13 ಕಿಲೋಗ್ರಾಮ್ನಷ್ಟು ಯೂರಿಯಾ ಮತ್ತು 20 20 0 13 ಅಮೋನಿಯಂ ಫಾಸ್ಫೇಟ್ ಸಲ್ಫೇಟು ಅದೊಂದು 120 ಕಿಲೋಗ್ರಾಮು ಮತ್ತು ಮ್ಯೂರೇಟ್ ಆಫ್ ಪೊಟ್ಯಾಷು 50 ಕಿಲೋಗ್ರಾಮು ಈ ಮೂರನ್ನು ಮಿಶ್ರಣ ಮಾಡಿ ಪ್ರತಿ ಗಿಡಕ್ಕೆ ಒಂದು 100 ರಿಂದ 150 ಗ್ರಾಮು ಹಾಕಿದರೆ ಸಾಕಾಗತ್ತೆ. ಈಗಾಗಲೇ ನಾವು ಹರೀಶ್ ಅವ್ರಿಗೆ ಹೇಳಿದ್ವಿ 17 ಕಿಲೋಗ್ರಾಮ್ನ ರೋಬಸ್ಟ್ ಹಾಕಾದರೆ 17 ಕಿಲೋಗ್ರಾಮ್ನಷ್ಟು ಯೂರಿಯಾ 138 ಕಿಲೋಗ್ರಾಮ್ನಷ್ಟು 20 20 0 13 ಒಂದು ಗೊಬ್ಬರ ಅಮೋನಿಯಂ ಫಾಸ್ಫೇಟ್ ಸಲ್ಫೇಟು ಮತ್ತು ಮ್ಯೂರೇಟ್ ಆಫ್ ಪೊಟ್ಯಾಷ್ 59 ಕಿಲೋಗ್ರಾಮು ಇದು ಎಕರೆಗೆ. ಇವನ್ನೆಲ್ಲ ಮಿಶ್ರಣ ಮಾಡಿ ಪ್ರತಿ ಗಿಡಕ್ಕೆ 300 ಗ್ರಾಮ್ನಷ್ಟು ಹಾಕಿದರೆ ಸಾಕಾಗತ್ತೆ. ಇನ್ನು ಸಮಯ ಆಗ್ತಾ ಬಂತು, ಸ್ವಲ್ಪ ಪೇಟೆ ಧಾರಣೆ ಕಡೆಗೆ ಗಮನವನ್ನು ಕೊಡ್ಬೋದಲ್ವೇ?
2: ಹಾಂ ಸರ್. ಮಾರುಕಟ್ಟೆ ಧಾರಣೆ, ಕಾಫಿ ಮಂಡಳಿ ಕ್ರೋಢೀಕರಿಸುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲ ಬಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 25,000 ರೂಪಾಯಿಂದ 25,500, ಅರೇಬಿಕಾ ಚೆರಿ 13,700 ರೂಪಾಯಿಂದ 15,000, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಂದ 18,500 ರೂಪಾಯಿ, ರೋಬಸ್ಟಾ ಚೆರಿ 10,000 ರೂಪಾಯಿಂದ 11,000.
0: ಇನ್ನು ನಮ್ಮ ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜೇನು ಕೃಷಿ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಮುತ್ತಾರ್ಮುಡಿಯ ಕೆ ಮಂದಣ್ಣ ಕೆಂಪಟ್ಟಂಡ ಮಂದಣ್ಣ ಅವ್ರ ಜೊತೆ ಸಂದರ್ಶನವನ್ನು ಕೇಳ್ಬೋದು. ಅಂದರೆ ಅವರು ಯುವ ರೈತರು, ಸಾಕಷ್ಟು ಉತ್ಸಾಹಶಾಲಿಗಳು, ರೈತ ಬಾಂಧವರು ಅವರ ಸಂದರ್ಶನವನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳ್ಬೋದು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿದಂಥ ಹರೀಶ್ ಅವರು ಮತ್ತು ಮಾಧವ ಚಂಬು ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಮತ್ತು ಈ ಕಾರ್ಯಕ್ರಮ ಕೇಳಿದಂಥ ಎಲ್ಲ ರೈತ ಬಾಂಧವರಿಗೆ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.
2: ನಮಸ್ಕಾರ.

0: ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಮೂಲತಃ ಬೆರನಾಣಿ ಗ್ರಾಮ ಹತ್ರ ಪೊನ್ನಂಪೇಟೆ ಕಾವೇರಮ್ಮ ಬಡಾವಣೆಯಲ್ಲಿ ವಾಸವುಳ್ಳ ಕೀಕಣಮಾಡ ಮಣಿ ಸುಬಯ್ಯ ಐಂಡಪೊಣ್ಣು ಸುಲೋಚನ ಜಮುನಾ ಐಂಗನ್ಯಾಂದು ಮಣಪಟ್ಟಿತ್ತು. 87 ವಯತ್ರ ಕೀಕಣಮಾಡ ಸುಲೋಚನ ಜಮುನಾ ತಾಮನೆ ಪುಯ್ಯಟ್ಟಿರ ದಫನ ಕಾರ್ಯ ನಾಳೆ ಬೆಳಗ್ಗೆ ಒಲಾಕ 10 ಗಂಟೆ ಬೀದ ಪೊನ್ನಂಪೇಟೆ ಕೊಡೋ ಸಮಾಜ ಕ್ಯಾಕೋಟಲ್ ನಡಪ. ಹಾಸನ ಜಿಲ್ಲೆ ಅರಕಲಗೋಡು ತಾಲೂಕು ಸುಳುಗೋಡು ಸೋಮವಾರ ಗ್ರಾಮದ ಕೈಬಿಲಿ ಗೋಪಾಲ ಅವರು ಇಂದು ನಿಧನರಾದರು. 82 ವರ್ಷ ಪ್ರಾಯದ ಕೈಬಿಲಿ ಗೋಪಾಲ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.

0: ಜೊಂಪೆ ಓದ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಆಗಸ್ಟ್ 22 ಹಂಗೆ 23ಕ್ಕೆ 2 ದಿನಗಳ ಉತ್ತರ ಕರ್ನಾಟಕದ ವಾಡೆ ಮನೆಗಳ ಅಧ್ಯಯನ ಪ್ರವಾಸನ ಕೈಗೊಳ್ಳಲಾತು. ಅರೆಭಾಷಿಕ ಐನ್ ಮನೆಗ ಹಂಗೆ ವಾಡೆ ಮನೆಗಳ ತುಲನಾತ್ಮಕ ಅಧ್ಯಯನ ದೃಷ್ಟಿಯಿಂದ ಈ ಪ್ರವಾಸ ಹಮ್ಮಿಕೊಳ್ಳಲಾತು. ಅಧ್ಯಕ್ಷರು ಸದಾನಂದ ಮಾವುಜಿ ಅವರ ನಾಯಕತ್ವದಲ್ಲಿ ಅಧ್ಯಯನ ಪ್ರವಾಸದ ಸಮಯದಲ್ಲಿ ಬೆಳಗಾವಿ ಜಿಲ್ಲೆನ ಸವದತ್ತಿ ತಾಲೂಕಿನ ಚಚಡಿ ಗ್ರಾಮದಲ್ಲಿ ಸುಮಾರು 850 ವರ್ಷದ ಹೆಸರು ಪಡೆದ ಇತಿಹಾಸ ಇದ್ದ ಚಚಡಿ ದೇಸಾಯಿವಾಡೆನ ಖುದ್ದಾಗಿ ವೀಕ್ಷಣೆ ಮಾಡಿ ಅಧ್ಯಯನ ಮಾಡಲಾತು. ಹಂಗೆ ರುದ್ರಪುರವಾಡೆ ಮತ್ತೆ ತಳ್ಳೂರು ವಾಡೆಗ ಕೂಡ ಖುದ್ದಾಗಿ ವೀಕ್ಷಣೆ ಮಾಡ್ದೋ. ಈ ಹೊತ್ತುಲಿ ಅಕಾಡೆಮಿನ ಮುಖ್ಯ ಸದಸ್ಯರು ಸೂದನ ಎಸ್ ಈರಪ್ಪನವು, ವಿನೋದ್ ಮುಡಗದ್ದೆ ಇವು, ಲೋಕೇಶ್ ಊರ್ಬೈಲು ಸೇರಿದಂಗೆ ಬೇರೆ ಬೇರೆ ಇದಕ್ಕೆ ಸಂಬಂಧಪಟ್ಟ ಮುಖ್ಯಪಟ್ಟವು ಕೂಡಿಯಾಡಿದ್ದೋ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಂದ ಕಾಯಕ ಯೋಗಿ ಶಿವಶರಣರ ಸುಳಿಯ ಚಂದಯ್ಯ ಕಾರ್ಬಾರ್ ಇದೇ ತಿಂಗ ನಾಡ್ದು ಆಗಸ್ಟ್ 28ರಂದು ಹೊತ್ತಾರೆ 11 ಗಂಟೆಗೆ ಪ್ಯಾಟಿನ ಗಾಂಧಿ ಭವನದಲ್ಲಿ ನಡೆದಿದೆ. ಕೃಷಿ ಅಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಪಿಎಂ ನರೇಂದ್ರ ಸ್ವಾಮಿ, ಶಾಸಕರು, ಸಂಸದರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಹೆಚ್ಚುವರಿ ಜಿಲ್ಲಾಧಿಕಾರಿ, ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ 157ನೇ ಜಯಂತಿ ಬಗೆಲಿ ವಾರ್ತಾ ಮತ್ತೆ ಸಾರ್ವಜನಿಕ ಸಂಪರ್ಕ ಇಲಾಖೆ ಕಡೆಯಿಂದ ಬಾಪೂಜಿ ಪ್ರಬಂಧ ಪೈಪೋಟಿ ಆಯೋಜನೆ ಮಾಡಿದ ಬಗೆಲಿ ಪ್ರೌಢಶಾಲೆ ಪದವಿ ಪೂರ್ವ ಪದವಿ ಸ್ನಾತಕೋತ್ತರ ಪದವಿ ಈ ಮೂರು ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ 8ರೊಳಗೆ ಆಯಾಯ ಶಾಲಾ ಕಾಲೇಜು ಹಂತಲಿ ಪ್ರಬಂಧ ಪೈಪೋಟಿ ಏರ್ಪಾಡು ಮಾಡಿಳೋ. ಸೆಪ್ಟೆಂಬರ್ 10ರಂದು ವಾರ್ತಾ ಮತ್ತೆ ಸಾರ್ವಜನಿಕ ಸಂಪರ್ಕ ಇಲಾಖೆ ಮಡಿಕೇರಿ ಕಚೇರಿಗೆ ಪ್ರಬಂಧನ ಸಲ್ಲಿಸುವ ಹಂಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಅವರು ಸೂಚನೆ ಕೊಟ್ಟಳೋ. ಕೊಡಗು ಜಿಲ್ಲಾ ಪಂಚಾಯತ್, ಯುವ ಸಬಲೀಕರಣ ಮತ್ತೆ ಕ್ರೀಡಾ ಇಲಾಖೆ ಕಡೆಯಿಂದ ಮೇಜರ್ ಧ್ಯಾನ್ ಚಂದ್ ಅವರ ಹುಟ್ಟಿದ ಹಬ್ಬದ ದಿನದಂದು ಕ್ರೀಡಾ ದಿನಾಚರಣೆನ ಆಚರಣೆ ಮಾಡುವ ಬಗೆಲಿ ನಾಳೆ ಹೊತ್ತಾರೆ 9:30 ಗಂಟೆಗೆ ಜಿಲ್ಲಾ ಕ್ರೀಡಾಂಗಣದಲ್ಲಿ 14 ವರ್ಷದೊಳಗಿನ ಹೈದಂಗ ಮತ್ತೆ ಗೂಡೆಗಳಿಗೆ ಹಂಗೆ 15 ವರ್ಷ ಮೇಲ್ಪಟ್ಟ ಹೆಣ್ಣು ಜನ ಮತ್ತೆ ಗಂಡು ಜನಕ್ಕೆ ಜಿಲ್ಲಾ ಮಟ್ಟದ ಮುಕ್ತ ಶಟಲ್ ಬ್ಯಾಡ್ಮಿಂಟನ್ ಆಯೋಜನೆ ಮಾಡಿಳೋ. ಕ್ರೀಡಾಭಿಮಾನಿಗ ಕೂಡಿಯಾಡುವ ಹಂಗೆ ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕರು ತಿಳಿಸಿಯೋಳೋ. ಕೊಡಗು ಜಿಲ್ಲೆಯಲ್ಲಿ ಜಾಸ್ತಿ ಮಳೆ ಹಂಗೆ ಗಾಳಿ ಇದ್ದ ಬಗೆಲಿ ಮರ ಮತ್ತೆ ಮರದ ದಿಮ್ಮಿಗಳ ಸಾಗಾಣಿಕೆ ಹಂಗೆ ಜಾಸ್ತಿ ವಾಹನಗಳ ಸಂಚಾರಕ್ಕೆ ನಿಷೇಧಿಸಿದ್ದ ಕಾನೂನ ಆಗಸ್ಟ್ 31ಕ್ಕೆ ಮುಟ್ಟ ವಿಸ್ತರಿಸಲಾಗುತ್ತು. ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ನಿಷೇಧಾಜ್ಞೆ ಉಟ್ಟು ಉಳಿದಂಗೆ ಯಾವುದೇ ಬದಲಾವಣೆ ಇರದುಲೇತ ಜಿಲ್ಲಾ ದಂಡಾಧಿಕಾರಿ ಮತ್ತೆ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರು ಎಸ್ ಜೆ ಸೋಮಶೇಖರ್ ಅವರು ಆದೇಶ ಹೊರಡಿಸಿಯಳೋ. ಮಡಿಕೇರಿ ನಗರಸಭೆ ಕೌನ್ಸಿಲ್ನ ಸಾಮಾನ್ಯ ಸಭೆನ ನಗರಸಭೆ ಅಧ್ಯಕ್ಷರು ಪಿ ಕಲಾವತಿ ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಹೊತ್ತಾರೆ 11:30 ಗಂಟೆಗೆ ನಗರಸಭೆ ಕೌನ್ಸಿಲ್ ಸಭಾಬಾಡಿಯಲ್ಲಿ ನಡೆದದೇತ ನಗರಸಭೆ ಪೌರಾಯುಕ್ತರು ಹೆಚ್ ಆರ್ ರಮೇಶ್ ಅವರು ತಿಳಿಸಿಯಳೋ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ಇವರ ಕೂಡುಕೂಟಂದ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಕಾರ್ಬಾರ್ ನಾಡ್ದು ಆಗಸ್ಟ್ 28ರಂದು ಹೊತ್ತಾರೆ 11 ಗಂಟೆಗೆ ಪ್ಯಾಟಿನ ಗಾಂಧಿ ಭವನದಲ್ಲಿ ನಡೆದಿದೆ. ಕೃಷಿ ಅಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಿಎಂ ನರೇಂದ್ರ ಸ್ವಾಮಿ, ಶಾಸಕರು, ಸಂಸದರು, ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಂಗೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಹಂಗೆ ರಾಜ್ಯಾದ್ಯಂತ ಸೆಪ್ಟೆಂಬರ್ 12ರಂದು ನಡೆಯಕ್ಕಿದ್ದ ರಾಷ್ಟೀಯ ಲೋಕ್ ಅದಾಲತ್ ಸೆಪ್ಟೆಂಬರ್ 19ಕ್ಕೆ ಮುಂದೂಡಲಾಗುತ್ತು. ಈ ಬಗೆಲಿ ಸೆಪ್ಟೆಂಬರ್ 19ರಂದು ಕೊಡಗು ಜಿಲ್ಲೆಯಾದ್ಯಂತ ಎಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ನಡೆದದೇತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಂಗೆ ಸದಸ್ಯ ಕಾರ್ಯದರ್ಶಿ ಶುಭಾ ಅವರು ತಿಳಿಸಿಯೋಳು. ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆನ ಬದಲಿಗೆ ಹೊಸದಾಗಿ ಜಾರಿಗೆ ತಂದಿದ್ದ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಮತ್ತೆ ಅಜೀವಿಕ್ ಮಿಷನ್ ಗ್ರಾಮೀಣ 2026ರ ಯೋಜನೆ ಅಡಿಲಿ ಜಿಲ್ಲೆಯಾದ್ಯಂತ ಸೆಪ್ಟೆಂಬರ್ 15ಕ್ಕೆ ಮುಟ್ಟ 1 ತಿಂಗಳ ಕಾಲ ಜಾಬ್ ಕಾರ್ಡ್ ಮೇಳ ನಡೆದದೇತ ಕೊಡಗು ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವರು ತಿಳಿಸಿಯೋಳೋ. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಜ್ಜ ಇದು ಯಾವ ಗಿಡ?
3: ಟ್ಯಾಂಗರೀನ್. ತುಂಬಾ ಹಸಿಯಾಗಿರುತ್ತೆ, ಕೇಳ್ಬೇಡಿ.

0: ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ.
1: ಅಜ್ಜಾ ನಿಲ್ಲಿ, ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ.
0: ಯಾಕೆ?
1: ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ.
0: ಓ ಥ್ಯಾಂಕ್ಸ್ ಕಪ್ಪು, ಬಚಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ.
1: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
2: ಜಲಪಾತಗಳು, ಪ್ರೇಕ್ಷಣೀಯ ಸ್ಥಳಗಳಲ್ಲಿ, ಅಪಾಯಕಾರಿಯಾದ ಜಾಗಗಳಲ್ಲಿ ನಿಂತು ಫೋಟೋ ವಿಡಿಯೋ ತೆಗೆಯುವ ದುಸ್ಸಾಹಸಗಳನ್ನು ಯಾವುದೇ ಕಾರಣಕ್ಕೂ ಮಾಡದಿರಿ. ಪ್ರವಾಹ ಅಥವಾ ವೇಗವಾಗಿ ಚಲಿಸುವ ನದಿಗಳನ್ನು, ಹೊಳೆಗಳನ್ನು ಎಂದಿಗೂ ದಾಟಬೇಡಿ. ನದಿ ಜಲಪಾತಗಳು ಮಳೆಗಾಲದಲ್ಲಿ ರಮ್ಯ ಮನೋಹರ, ಆದರೆ ಅಷ್ಟೇ ಅಪಾಯಕಾರಿ. ಪ್ರವಾಸ ಟ್ರೆಕಿಂಗ್ ಸಂದರ್ಭದಲ್ಲಿ ಸುರಕ್ಷತೆ ನಿಮ್ಮ ಆದ್ಯತೆಯಾಗಿರಲಿ. ಮಳೆಗಾಲದ ಸುಂದರ ಕೊಡಗು ಸುರಕ್ಷತೆಯೊಂದಿಗೆ. ಪ್ರಕಟಣೆ, ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ, ಕೊಡಗು ಜಿಲ್ಲೆ.
3: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
4: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಎರಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
5: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
8: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
7: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
8: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
9: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
10: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
11: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
10: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
11: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಕವನ್ 9606017186.
12: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ. 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 125,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ.

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ರೀ, ಮದುವೆ ಫಂಕ್ಷನ್ ಸುಮಾರಿದೆ, ನಿಮ್ಗೆ ಐದ್ ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
2: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
1: ಇಲ್ಲ, ವಿರಾಜ್ ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
3: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
4: ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು
5: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್. ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
6: சுத்தி சமாச்சார ஓதியனுள்ள நாயக்கண்டா லாஞ்சனா போப்பண்ண. இந்த காலத்து நல்லறிக்கைக்கு ஜனட ஒத்தாசை அல்லத்த பல்யறிக்கைக்கு இல்ல. பல்யறிக்கைனுண்டு சமாஜ கட்டுவக்கு கையுல, ஆனாங்குண்டு பல்யறிக்கை புட்டித்து நல்லறிக்கை பாவனாந்து கர்நாடகா கொடுவ சாகித்ய அகாடமி அத்தியட்சங்களான அஜ்ஜினகண்ட சி மகேஷ் நாச்சய அண்ணச்சி புட்டங்காலத்துள்ள கொடுகு ஹெகடி சமாஜத்து நடந்த அகாடமிரா 18 கொடுவ புஸ்தக பத்தாய துறந்த ஆய்மேல தக்கு பிறந்த இவு சம்ஸ்கிருதி பத்ததி ஆய்மை கொய்மை எண்ணுவது பாட்ட புஸ்தகத்து கட்டுவதல்ல. இதெல்லாம் பண்டெஞ்சி சாகித்ய ரூபத்து தந்தித்துள்ள கொடுக. ಪುಸ್ತಕ ಪತ್ತಾಯ ಇದನ್ನೆಲ್ಲ ತಪ್ಪಾಂದು ಅಣ್ಣಚಿ. ಹೆಗ್ಗಡೆ ಸಮಾಜ ಅಧ್ಯಕ್ಷಗಳಾದ ಕೋರಕುಟ್ಟೀರ ಸರಾಚಂಗಪ್ಪ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ತಕ್ಕ ಬಂದವು. ಪಂಡಿತವು ಒಳದಿನ ಪುಸ್ತಕ ಇಂದು ಜನಾಂಗತರ ಸಂಸ್ಕೃತಿರ ಬೊಳಚೆಕ್ಕೆ ಕಾರಣ ಆಯಿತು ಎಂದು ಅಣ್ಣಚಿ. ಕಾರ್ಯಕ್ರಮದಲ್ಲಿ ಅಕಾಡೆಮಿರ ಸದಸ್ಯಂಗ ಹೆಗ್ಗಡೆ ಸಮಾಜತ್ರ ಆಡಳಿತ ಮಂಡಳಿ ಕಾರಪಿಂಗ ಬಲ್ಯ ಕಣಕಲು ಸಮಾಜ ಸದಸ್ಯಂಗ ಕೂಡಿಯಾಡಿ ತಿಂಜತು. ಮಡಿಕೇರಿ ಪ್ರಧಾನ ಅಂಚೆ ಕಚೇರಿಯಲ್ಲಿ ನಾಳೆ ಆಧಾರ್ ನೋಂದಣಿ ಪಿಂಗ ತಿದ್ದುಪಡಿ ವಿಶೇಷ ಶಿಬಿರತ್ನ ಆಯೋಜನೆ ಮಾಡಿತು ಎಂದು ಅಂಚೆ ಅಧೀಕ್ಷಕಂಗ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಮಡಿಕೇರಿ ನಗರಸಭೆ ಕೌನ್ಸಿಲ್

0: ಸಾಮಾನ್ಯ ಸಭೆ ನಗರಸಭೆ ಅಧ್ಯಕ್ಷಗಳಾದ ಪಿ ಕಲಾವತಿ ಅಂಗಡ ಅಧ್ಯಕ್ಷತೆಯಲ್ಲಿ ನಾಳೆ ಪುಲಕ 11 ಗಂಟೆಗೆ ನಗರಸಭೆ ಕೌನ್ಸಿಲ್ ಸಭಾಪಾಡೆಯಲ್ಲಿ ನಡಪಾಂದು ನಗರಸಭೆ ಪೌರಾಯುಕ್ತಗಳಾದ ಹೆಚ್ ಆರ್ ರಮೇಶವು ಅರಿಚಿಟ್ಟಿತು. ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆ ಪಿಂಯ ಗಾಡಿ ರಮೀದ ಮರ ಪಿಂಯ ಮರತ್ರ ದಿಮ್ಮಿನ ಕರ್ತೋದು ಪಿಂಯ ಭಾರಿ ವಾಹನತ್ರ ಸಂಚಾರಕ್ಕೆ ನಿಷೇಧದ ನಾಳಾಂಕೆ 31 ಅಂಗತ್ತನೆ ವಿಸ್ತರಣೆ ಮಾಡಿತು ಎಂದು ಜಿಲ್ಲಾ ದಂಡಾಧಿಕಾರಿ ಪಿಂಯ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷಗಳಾದ ಎಸ್ ಟಿ ಸೋಮಶೇಖರ್ ಅವು ಆದೇಶದಲ್ಲಿ ಅಣ್ಣಿತು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಪಿಂಯ ಸಂಸ್ಕೃತಿ ಇಲಾಖೆ ಇಂಗಡ ಕೂಡುಕೂಟತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಕಾರ್ಯಕ್ರಮ ನಾಳಾಂಕೆ 28 ಪುಲಕ 11 ಗಂಟೆಗೆ ಮಡಿಕೇರಿಯ ಗಾಂಧಿ ಭವನದ ನಡಪ ಕಾರ್ಯಕ್ರಮದ ಮುಖ್ಯಪಟ್ಟ ಬಿಂದುವ ಕೂಡಿಯಾಡುವುದುಂಡು. ಹಾಕಿ ಕೂರ್ಗರ ಆದನೆಯಲ್ಲಿ ಪೊನ್ನಂಪೇಟೆ ಟರ್ಫ್ ಪರಂಬಲು ನಡೆದುಳ್ಳ ಎ ಡಿವಿಷನ್ ಹಾಕಿ ಕಳಿ ಪೈಪೋಟಿನ ಮಳೆರಗುಂಡು ದಂಡದಿನ ಮಿನ್ನಕ ತೆರಕಿತ್ತು ಎಂದು ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಪಿಂಯ ಸಂಸ್ಕೃತಿ ಇಲಾಖೆಯ ಕೂಡುಕೂಟತ್ತು ಕಾಯಕ ಯೋಗಿ ಶಿವಶರಣ ಸುಲಿಯ ಚಂದಯ್ಯ ಜಯಂತಿ ಕಾರ್ಯಕ್ರಮ ನಾಳಾಂಕೆ 28 ಪುಲಕ 11 ಗಂಟೆಗೆ ಮಡಿಕೇರಿಯ ಗಾಂಧಿ ಭವನದ ನಡಪ ಕಾರ್ಯಕ್ರಮದ ಮುಖ್ಯಪಟ್ಟ ಬಿಂದುವ ಕೂಡಿಯಾಡುವುದುಂಡು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅಂಗಡ 187ನೇ ಜಯಂತಿ ರಮೀದ ವಾರ್ತಾ ಪಿಂಯ ಸಾರ್ವಜನಿಕ ಸಂಪರ್ಕ ಇಲಾಖೆಯ ಆದನೆಯಲ್ಲಿ ಬಾಪೂಜಿ ಪ್ರಬಂಧ ಪೈಪೋಟಿ ಏರ್ಪಾಡು ಮಾಡಿತು. ಈ ರಮೀದ ಹೈಸ್ಕೂಲ್ ಪಿಯುಸಿ ಡಿಗ್ರಿ 3 ವಿಭಾಗದ ವಿದ್ಯಾರ್ಥಿಯಕ್ಕೆ ಸೆಪ್ಟೆಂಬರ್ 8 ಒಳಿಯ ಆಯಾಯ ಸ್ಕೂಲ್ ಕಾಲೇಜ್ ಹಂತದಲ್ಲಿ ಪ್ರಬಂಧ ಪೈಪೋಟಿ ಏರ್ಪಾಡು ಮಾಡಿತು. ಸೆಪ್ಟೆಂಬರ್ 10 ವಾರ್ತಾ ಪಿಂಯ ಸಾರ್ವಜನಿಕ ಸಂಪರ್ಕ ಇಲಾಖೆ ಮಡಿಕೇರಿ ಕಚೇರಿಯ ಪ್ರಬಂಧನ ಎತ್ತುಚಿಡುವನಿಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ಎಸ್ ಟಿ ಸೋಮಶೇಖರವು ಸೂಚನೆ ಕೊಡ್ತಿತ್ತು. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಪಿಂಯ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನ ತನಿಖೆ ರಾಜ್ಯತ್ರ ಎಲ್ಲೆಲ್ಲಿ ಸೆಪ್ಟೆಂಬರ್ 12 ನಡಪಕಿಂಜ ರಾಷ್ಟೀಯ ಲೋಕ ಅದಾಲತ್ ಸೆಪ್ಟೆಂಬರ್ 19 ಮಿನ್ಯಕ ತೆರಕಿತು. ಈ ನಮೀದ ಸೆಪ್ಟೆಂಬರ್ 19 ಕೊಡಗು ಜಿಲ್ಲೆಯ ಎಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ ಅದಾಲತ್ ನಡಪಾಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರತ್ರ ಪಿರಿಯ ಸಿವಿಲ್ ನ್ಯಾಯಾಧೀಶಂಗ ಪಿಂಯ ಸದಸ್ಯ ಕಾರ್ಯದರ್ಶಿ ಶುಭಾ ಅವು ಅರಿಚಿಟ್ಟಿತು. ಇಲ್ಲಿಕ್ ಇಂದಿತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.

ಕೇಳುಗರೆ, ಸಮಯ ಇನ್ನೇನು 7:34 ಆಗಲಿದೆ. ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶವಾಣಿ ಬೆಂಗಳೂರು ಸಮಯ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೇಪಾಳದಲ್ಲಿ ದಿಢೀರ್ ಪ್ರವಾಹ, 105 ಮಂದಿ ಭಾರತೀಯರು ಸೇರಿ 384 ಪ್ರವಾಸಿಗರು ನಾಪತ್ತೆ. ಟೆಹ್ರಾನ್ನಲ್ಲಿ ಒಮಾನ್, ಇರಾನ್ ವಿದೇಶಾಂಗ ಸಚಿವರ ಭೇಟಿ, ಹಾರ್ಮುದ್ ಜಲಸಂಧಿ ವಿಷಯವಾಗಿ ಚರ್ಚೆ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ದ ಸರಣಿ.

ಗೆಲುವಿನ ಹಾದಿಯಲ್ಲಿ ಭಾರತ. ಈಗ ವಾರ್ತೆಗಳ ವಿವರ. ರಾಷ್ಟೀಯ ಕ್ರೀಡಾ ದಿನಾಚರಣೆ 2026 ಅಂಗವಾಗಿ ಮೇರಾ ಯುವ ಭಾರತ್ ಆಯೋಜಿಸಿರುವ ಖೇಲೋ ಇಂಡಿಯಾ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ವರ್ಚುವಲ್ ಮೂಲಕ ಭಾಷಣ ಮಾಡಲಿದ್ದಾರೆ. ದೇಶದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿಯೊಂದು ಜಿಲ್ಲೆಯ ತಲಾ 2 ಕಾಲೇಜುಗಳ ಯುವಜನತೆ ಈ ಬೃಹತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದೆ. ಕ್ರೀಡೆ, ಯುವನಾಯಕತ್ವ, ನಾಗರಿಕ ಜವಾಬ್ದಾರಿ ಹಾಗೂ ರಾಷ್ಟ್ರ ನಿರ್ಮಾಣವನ್ನು ಒಂದೇ ವೇದಿಕೆಗೆ ತರುವ ಈ ಉಪಕ್ರಮವು ಯುವಜನತೆಯ ಆಶೋತ್ತರಗಳನ್ನು ದೇಶದ ಕ್ರೀಡಾ ನೀತಿಯ ಭಾಗವಾಗಿಸಲು ನೇರ ಅವಕಾಶ ಕಲ್ಪಿಸುತ್ತದೆ. ಕಾರ್ಯಕ್ರಮದ ನಂತರ ಸ್ಥಳೀಯ ಕ್ರೀಡಾ

0: ಸಾರ್ವಜನಿಕ ಪ್ರತಿನಿಧಿಗಳ ನಡುವೆ ಸ್ಥಳೀಯ ಸಂವಾದಗಳು ನಡೆಯಲಿವೆ. ಪ್ರಮುಖವಾಗಿ ಭಾರತದ ಖ್ಯಾತ ಕ್ರೀಡಾಪಟುಗಳು ಹಾಗೂ ಪದಕ ವಿಜೇತರೊಂದಿಗೆ ಯುವಕರು ನೇರವಾಗಿ ಚರ್ಚಿಸುವ ವಿಶೇಷ ಅವಕಾಶವನ್ನು ಕಲ್ಪಿಸಲಾಗಿದೆ. ಭೋಟೆಕೋಶಿ ನದಿಯಲ್ಲಿ ಇಂದು ಬೆಳಗ್ಗೆ ರಸುವಾ ಪ್ರದೇಶದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದ ನಂತರ ನೇಪಾಳದಲ್ಲಿ ಕಾಣೆಯಾದ 384 ಪ್ರವಾಸಿಗರಲ್ಲಿ 100ಕ್ಕೂ ಹೆಚ್ಚು ಭಾರತೀಯರು ಸೇರಿದ್ದಾರೆ ಎಂದು ನೇಪಾಳ ಪ್ರವಾಸೋದ್ಯಮ ಮಂಡಳಿ ಎನ್ಐಬಿ ತಿಳಿಸಿದೆ. ಕಾಣೆಯಾದ 384 ಪ್ರವಾಸಿಗರಲ್ಲಿ 291 ವಿದೇಶಿ ಪ್ರಜೆಗಳು ಮತ್ತು 93 ನೇಪಾಳಿ ನಾಗರಿಕರು ಸೇರಿದ್ದಾರೆ. ಭಾರತದ 105 ಜನರು ಮತ್ತು ಬ್ರಿಟನ್, ಆಸ್ಟ್ರೇಲಿಯಾ, ಅಮೆರಿಕ, ಮಲೇಷ್ಯಾ, ದಕ್ಷಿಣ ಆಫ್ರಿಕಾ ಮತ್ತು ನೆದರ್ಲ್ಯಾಂಡ್ಸ್ ಸೇರಿದಂತೆ ಹಲವಾರು ದೇಶಗಳ ನಾಗರಿಕರು ಸೇರಿದ್ದಾರೆ. ಪರಿಸ್ಥಿತಿ ಗಮನದಲ್ಲಿಟ್ಟುಕೊಂಡು ನೇಪಾಳ ಪ್ರಧಾನಿ ಬಲೇಂದ್ರ ಶಾ ಅವರು ರಸುವಾ, ನುವಕೋಟ್, ಧಾಡಿಂಗ್, ಗೂರ್ಖಾ ಮತ್ತು ಚಿತ್ವಾನ್ ಸೇರಿದಂತೆ ಪೀಡಿತ ಪ್ರದೇಶಗಳ ಸಂಸದರೊಂದಿಗೆ ಸಮಾಲೋಚಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದಿಂದ ಉಂಟಾದ ಜೀವಹಾನಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ನೇಪಾಳ ಪ್ರಧಾನಿ ಬಲೇಂದ್ರ ಶಾ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಈ ಕಷ್ಟದ ಸಮಯದಲ್ಲಿ ನೇಪಾಳದಲ್ಲಿರುವ ತಮ್ಮ ಸಹೋದರ ಸಹೋದರಿಯರೊಂದಿಗೆ ಭಾರತದ ಜನರು ಒಗ್ಗಟ್ಟಿನಿಂದ ನಿಂತಿದ್ದಾರೆ. ನೇಪಾಳಕ್ಕೆ ಸಾಧ್ಯವಿರುವ ಎಲ್ಲ ಮಾನವೀಯ ನೆರವು ನೀಡಲು ಭಾರತ ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ಭಾರತೀಯ ತಂಡಗಳು ನೇಪಾಳದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳಲ್ಲಿ ನಿಕಟವಾಗಿ ಸಮನ್ವಯ ಸಾಧಿಸುತ್ತಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ನೇಪಾಳದಲ್ಲಿ ಉಂಟಾದ ಹಠಾತ್ ಪ್ರವಾಹದ ಹಿನ್ನೆಲೆಯಲ್ಲಿ ಗಂಡಕ್ ನದಿಯಲ್ಲಿ ನೀರಿನ ಮಟ್ಟ ದಿಢೀರ್ ಏರಿಕೆಯಾಗುವ ಸಾಧ್ಯತೆ ಇದ್ದು, ಬಿಹಾರ ಸರ್ಕಾರ ಪ್ರವಾಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೀವ್ರಗೊಳಿಸಿದೆ. ಪಶ್ಚಿಮ ಚಂಪಾರಣ್, ಪೂರ್ವ ಚಂಪಾರಣ್, ಗೋಪಾಲ್ಗಂಜ್, ಸಾರಣ್, ಮುಜಫರ್ ಮತ್ತು ವೈಶಾಲಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಕಟ್ಟೆಚ್ಚರ ವಹಿಸಲಾಗಿದೆ. ಪಶ್ಚಿಮ ಚಂಪಾರಣ್ನ ಬಾಗಾಹ ಹಾಗೂ ವೈಶಾಲಿ ಜಿಲ್ಲೆಯ ತಗ್ಗು ಪ್ರದೇಶಗಳ ನಿವಾಸಿಗಳು ಮುನ್ನೆಚ್ಚರಿಕೆಯಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಸೂಚಿಸಲಾಗಿದೆ. ಸೀತಾಮಢಿ, ಶಿಯೋಹರ್ ಸೇರಿದಂತೆ ಇತರ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಪರಿಸ್ಥಿತಿಯನ್ನು ನಿರಂತರವಾಗಿ ಗಮನಿಸುವಂತೆ ಸೂಚಿಸಲಾಗಿದೆ. ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರು ಪರಿಸ್ಥಿತಿಯ ಮೇಲೆ ನಿಗಾ ವಹಿಸಲು ಉನ್ನತ ಮಟ್ಟದ ತಂಡವೊಂದನ್ನು ರಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬಿಹಾರದಲ್ಲಿ ಉಂಟಾಗಿರುವ ಪ್ರವಾಹದ ಆತಂಕದ ಹಿನ್ನೆಲೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ್ದಾರೆ. ಪರಿಸ್ಥಿತಿ ಎದುರಿಸಲು ರಾಜ್ಯ ಸರ್ಕಾರಕ್ಕೆ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದ ಅವರು, ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆಯ ತಂಡಗಳನ್ನು ನಿಯೋಜಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಲ್ಲ ಕ್ಷೇತ್ರಗಳಲ್ಲೂ ನಾಯಕತ್ವದ ಸ್ಥಾನಕ್ಕೆ ಏರಲು ಭಾರತ ತನ್ನ ಆಂತರಿಕ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನದ ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ನೂತನ ಕಾನೂನುಗಳು ಕ್ರಿಮಿನಲ್ ಪ್ರಕರಣಗಳನ್ನು ಸುಪ್ರೀಂಕೋರ್ಟ್ ಹಂತದವರೆಗೆ 3 ವರ್ಷಗಳೊಳಗೆ ವಿಲೇವಾರಿ ಮಾಡಲು ನೆರವಾಗಲಿದೆ. ಇದರೊಂದಿಗೆ ಶಿಕ್ಷೆ ವಿಧಿಸುವ ಪ್ರಮಾಣವನ್ನು ಶೇಕಡ 25ರಷ್ಟು ಹೆಚ್ಚಿಸಲು ಸಾಧ್ಯವಾಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ನಡೆಯುತ್ತಿರುವ ಯುದ್ದಗಳ ಮಾನವೀಯ ಪರಿಣಾಮಗಳನ್ನು ತಗ್ಗಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಕ್ಷಣದ ಆದ್ಯತೆಯಾಗಿರಬೇಕು ಎಂದು ಭಾರತ ಪ್ರತಿಪಾದಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮುಕ್ತ ಚರ್ಚೆ ಉದ್ದೇಶಿಸಿ ಮಾತನಾಡಿದ ವಿಶ್ವಸಂಸ್ಥೆಗೆ ಭಾರತದ ಖಾಯಂ ಪ್ರತಿನಿಧಿ ಪಿ ಹರೀಶ್, ಸುರಕ್ಷಿತ, ತ್ವರಿತ ಮತ್ತು ಅಡೆತಡೆಯಿಲ್ಲದ ಮಾನವೀಯ ಪ್ರವೇಶಕ್ಕಾಗಿ ಮತ್ತು ಪರಿಣಾಮಕಾರಿ ಸಂಘರ್ಷ ನಿವಾರಣಾ ವ್ಯವಸ್ಥೆಗಳಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಬೆಂಬಲ ನೀಡಬೇಕು. ನಿರ್ಬಂಧಗಳು ಸೇರಿದಂತೆ ಅದರ ಕ್ರಮಗಳು ಮಾನವೀಯ ನೆರವು ಅಥವಾ ಕಾನೂನುಬದ್ಧ ಆಹಾರ ಮತ್ತು ಕೃಷಿ ವ್ಯಾಪಾರಕ್ಕೆ ಅಜಾಗರೂಕತೆಯಿಂದ ಅಡ್ಡಿಯಾಗದಂತೆ ನೋಡಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ಇಂಧನ ಮಾರುಕಟ್ಟೆಗಳು, ರಸಗೊಬ್ಬರ ಸರಬರಾಜು, ಕಡಲ ಸಾರಿಗೆ, ಮಾನವೀಯ ಲಾಜಿಸ್ಟಿಕ್ಸ್ ಮತ್ತು ಕೃಷಿ ವ್ಯಾಪಾರಕ್ಕೆ ಉಂಟಾಗುವ ಅಡ್ಡಿಗಳು, ಪ್ರಾದೇಶಿಕ ಸಂಘರ್ಷಗಳು, ಪ್ರಪಂಚದಾದ್ಯಂತ

ಆಹಾರ ಭದ್ರತೆಗೆ ಅಪಾಯ ಉಂಟು ಮಾಡುತ್ತವೆ ಎಂದು ಅವರು ಹೇಳಿದರು. ಜನಾಂಗೀಯ ತಾರತಮ್ಯ ನಿರ್ಮೂಲನೆ ಕುರಿತ ವಿಶ್ವಸಂಸ್ಥೆಯ ಸಮಿತಿಯ ವರದಿಯಲ್ಲಿನ ಕೆಲವು ಉಲ್ಲೇಖಗಳನ್ನು ರಾಜಕೀಯ ಪ್ರೇರಿತ ಹಾಗೂ ಅತ್ಯಂತ ದುರುದ್ದೇಶಪೂರಿತ ಎಂದು ಭಾರತ ತಿರಸ್ಕರಿಸಿದೆ. ಜನಾಂಗೀಯ ತಾರತಮ್ಯ ನಿರ್ಮೂಲನೆ ಕುರಿತ ಅಂತಾರಾಷ್ಟೀಯ ಒಪ್ಪಂದದಡಿ ಐಸಿಇಆರ್ಡಿ ಭಾರತದ 11ನೇ ನಿಯತಕಾಲಿಕ ಪರಿಶೀಲನೆಯ ಬಳಿಕ ಸಮಿತಿಯ ವರದಿಗೆ ಸಂಬಂಧಿಸಿದ ಮಾಧ್ಯಮ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸಿದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಭಾರತ ವಾಡಿಕೆಯ ಒಪ್ಪಂದ ಸಂಬಂಧಿತ ಪರಿಶೀಲನೆಯ ಭಾಗವಾಗಿ ರಚನಾತ್ಮಕ ಸಹಭಾಗಿತ್ವದ ಮನೋಭಾವದಿಂದ ಭಾಗವಹಿಸಿದೆ ಎಂದು ಹೇಳಿದ್ದಾರೆ. 1960ರ ದಶಕದಲ್ಲಿ ಐಸಿಇಆರ್ಡಿ ಒಪ್ಪಂದದ ಮಾತುಕತೆ ಮತ್ತು ಕರಡು ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ದೇಶವಾಗಿ ಜನಾಂಗೀಯ ತಾರತಮ್ಯದ ವಿರುದ್ದ ಹೋರಾಡುವ ಭಾರತದ ಬದ್ಧತೆ ಅಚಲವಾಗಿದೆ ಎಂದು ಅವರು ಹೇಳಿದ್ದಾರೆ. ಒಮಾನ್ ವಿದೇಶಾಂಗ ಸಚಿವ ಬದ್ರ್ ಅಲ್ ಬುಸೈದಿ ಟೆಹ್ರಾನ್ನಲ್ಲಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಅವರನ್ನು ಭೇಟಿಯಾಗಿ ಹಾರ್ಮುಜ್ ಜಲಸಂಧಿಯ ಮೂಲಕ ಹಡಗು ಸಂಚಾರ ನಿರ್ವಹಿಸುವ ಹಂತ ಹಂತದ ವಿಧಾನವನ್ನು ಚರ್ಚಿಸಿದರು. ಜಂಟಿ ತಾತ್ಕಾಲಿಕ ನ್ಯಾವಿಗೇಷನಲ್ ಕಾರಿಡಾರ್ ಸ್ಥಾಪನೆ ಮತ್ತು ಜಲಮಾರ್ಗದಿಂದ ಗಣಿಗಳನ್ನು ತೆರವುಗೊಳಿಸುವ ಜಂಟಿ ಪ್ರಯತ್ನಗಳು ಸೇರಿವೆ ಎಂದು ಎರಡೂ ದೇಶಗಳು ಜಂಟಿ ಹೇಳಿಕೆಯಲ್ಲಿ ತಿಳಿಸಿವೆ. ಶಾಶ್ವತ ಹಡಗು ಕಾರಿಡಾರ್ ಅನ್ನು ಸ್ಥಾಪಿಸುವ ಮತ್ತು ಜಲಸಂಧಿಯ ಭವಿಷ್ಯದ ಆಡಳಿತದ ಕುರಿತು ಒಪ್ಪಂದಕ್ಕೆ ಬರುವ ಗುರಿಯನ್ನು ಹೊಂದಿರುವ ತಾಂತ್ರಿಕ ಮಾತುಕತೆಗಳನ್ನು ಇರಾನ್ ಮತ್ತು ಒಮಾನ್ ಮುಂದುವರಿಸುತ್ತವೆ ಎಂದು ಹೇಳಿದೆ. ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯುವ ಅಮೆರಿಕದ ಪ್ರಯತ್ನಗಳಿಗೆ ಒಮಾನ್ ಅಡ್ಡಿಯುಂಟು ಮಾಡಿದರೆ ಅದರ ಮೇಲೆ ಬಾಂಬ್ ದಾಳಿ ಮಾಡುವುದಾಗಿ ಕಳೆದ ವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೆದರಿಕೆ ಹಾಕಿದ ನಂತರ ಈ ಸಭೆ ನಡೆದಿದೆ. ಕೊಲಂಬೋದ ಸಿನ್ಹಲಿ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ ಎರಡನೇ ಮತ್ತು ಅಂತಿಮ ಟೆಸ್ಟ್ ಪಂದ್ಯದ ನಾಲ್ಕನೇ ದಿನದಂತ್ಯಕ್ಕೆ ಶ್ರೀಲಂಕಾ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ನಷ್ಟಕ್ಕೆ 229 ರನ್ ಗಳಿಸಿದೆ. ನಾಳೆ ಅಂತಿಮ ದಿನದಾಟ ಮುಂದುವರಿಯಲಿದೆ. ಭಾರತ ಪಂದ್ಯದ ಜೊತೆಗೆ ಸರಣಿ ಗೆಲುವಿನ ನಿರೀಕ್ಷೆಯಲ್ಲಿದೆ. ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 290 ರನ್ ಗಳಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತು. ರಷ್ಯಾ ಪ್ರವಾಸದಲ್ಲಿರುವ ಅಮೆರಿಕದ ಕೇಂದ್ರ ಗುಪ್ತಚರ ಸಂಸ್ಥೆಯ ನಿರ್ದೇಶಕ ಜಾನ್ ರಾಟ್ಕ್ಲಿಫ್ ಮಾಸ್ಕೋದಲ್ಲಿ ರಷ್ಯಾ ಗುಪ್ತಚರ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು. ಆದರೆ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಲಿಲ್ಲ. ಈ ಕುರಿತು ಮಾಹಿತಿ ನೀಡಿದ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಮಾತುಕತೆಯ ಫಲಿತಾಂಶದ ಕುರಿತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ವಿವರಿಸಲಾಗಿದೆ. ದ್ವಿಪಕ್ಷೀಯ ಸಂಬಂಧಗಳು ಇನ್ನೂ ಹದಗೆಟ್ಟಿದ್ದರೂ ಎರಡೂ ದೇಶಗಳ ಗುಪ್ತಚರ ಸಂಸ್ಥೆಗಳ ನಡುವಿನ ಸಂಪರ್ಕಗಳು ಸಕಾರಾತ್ಮಕ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖೇಲೋ ಇಂಡಿಯಾ ಸಂವಾದ ಉದ್ದೇಶಿಸಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ನೇಪಾಳದಲ್ಲಿ ದಿಢೀರ್ ಪ್ರವಾಹ, 105 ಮಂದಿ ಭಾರತೀಯರು ಸೇರಿ 384 ಪ್ರವಾಸಿಗರು ನಾಪತ್ತೆ. ಟೆಹ್ರಾನ್ನಲ್ಲಿ ಒಮಾನ್ ಇರಾನ್ ವಿದೇಶಾಂಗ ಸಚಿವರ ಭೇಟಿ, ಹಾರ್ಮುಜ್ ಜಲಸಂಧಿ ವಿಷಯವಾಗಿ ಚರ್ಚೆ. ಹಾಗೂ ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಸರಣಿ ಗೆಲುವಿನ ಹಾದಿಯಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ಕಗ್ಗತ್ತಲ ರಾತ್ರಿ, ಬಿರುಗಾಳಿಯ ಅಬ್ಬರ, ವರುಣನ ಸಿರಿಸಿಂಕಾರ, ಪೃಥ್ವಿಯ ಮನಮೋಹಕ ಚೆಲು, ಧರಣಿಗಿದು ಸಹಜತೆಯ ಒಲವು, ಕಾನನದೊಳಗಿನ ವರ್ಣನೆ, ನಯನದೊಳಗಿನ ದೃಷ್ಟಿಯ

0: ಹೌದು, ಇದು ಮಳೆಗಾಲದ ವೈಶಿಷ್ಟ್ಯ. ಹೆಮ್ಮೆಯ ಮಂದಿಗೆ ಬಲು ಇಷ್ಟ. ವೀಕ್ಷಿಸುವ ಹೃನ್ಮನಗಳಿಗೆ ಅನಿಸಬಹುದು ಕಾನನ ಕೌತುಕ, ಕಾನನ ಕೌತುಕ.
1: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 ತೊಂಬತ್ತು ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.

ಕೇಳುಗರೆ, ಸಮಯ ಈಗ 7:47:55 ಇನ್ನು ಮುಂದೆ ಭಾವಗೀತೆ. ಮೊದಲಿಗೆ ಚೈತ್ರಾ ಬೆಟಗೇರಿ ಮತ್ತು ಮೇಘನ ಹಾಡಿರುವ ಗೀತೆ.

ದರಾ ಬೇಂದ್ರೆಯವರ ರಚನೆಯ ಗೀತೆಯನ್ನ ಹಾಡಿದವರು ಸಂಗೀತ ಕಟ್ಟಿ. ಇದುವರೆಗೆ ಭಾವಗೀತೆಗಳನ್ನು ಆಲಿಸಿದಿರಿ.

ಈ ದಿನದ ಅಂದ್ರೆ 2026 ಆಗಸ್ಟ್ 26ನೇ ತಾರೀಕಿನ ಮತ್ತೊಂದು ವಿಶೇಷತೆ ಅಂದ್ರೆ ಋಗ್ ಉಪಾಕರ್ಮ ಅಥವಾ ಋಗ್ವೇದ ಉಪಾಕರ್ಮ. ಋಗ್ವೇದ ಉಪಾಕರ್ಮವು ಋಗ್ವೇದಿಗಳು ತಮ್ಮ ವೇದಾಧ್ಯಯನವನ್ನ ಪುನರಾರಂಭಿಸುವ ಹಾಗೂ ಯಜ್ಞೋಪವೀತ ಅಥವಾ ಜನಿವಾರವನ್ನ ಬದಲಾಯಿಸುವಂತಹ ಪವಿತ್ರವಾದ ದಿನವಾಗಿದೆ. ಈಗ ಕೇಳಿ ಸಂತ ಶಿಶುನಾಳ ಶರೀಫ ಚಿತ್ರದ ಗೀತೆ ಮೂಡಿಬರಲಿದೆ ಶಿವಮೊಗ್ಗ ಸುಬ್ಬಣ್ಣ ಹಾಗೂ ಬಿಆರ್ ಛಾಯಾ ಅವರ ಧ್ವನಿಗಳಲ್ಲಿ. ಈ ಗೀತೆಯನ್ನು ಬರೆದಿದ್ದಾರೆ ಶಿಶುನಾಳ ಶರೀಫರು. ಸಂಗೀತ ನೀಡಿರುವರು ಸಿ ಅಶ್ವಥ್.

ಇದುವರೆಗೆ ಸಿರಿಗಂಧ ಕಾರ್ಯಕ್ರಮದಲ್ಲಿ ಹಬ್ಬ ಹಾಗೂ ಧಾರ್ಮಿಕ ಆಚರಣೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈ ದಿನದ ಇನ್ನೊಂದು ವಿಶೇಷತೆ ಬಗ್ಗೆ ಹೇಳೋದಾದ್ರೆ, ಇಂದು ಮಹಿಳಾ ಸಮಾನತಾ ದಿನ. ಪ್ರತಿ ವರ್ಷ ಆಗಸ್ಟ್ 26ರಂದು ಮಹಿಳಾ ಸಮಾನತಾ ದಿನವನ್ನ ಆಚರಿಸಲಾಗುತ್ತೆ. ಮಹಿಳೆಯರಿಗೆ ಸಮಾನ ಹಕ್ಕುಗಳು, ಅವಕಾಶಗಳು ಮತ್ತು ಮುಖ್ಯವಾಗಿ ಮತದಾನದ ಹಕ್ಕನ್ನ ನೆನಪಿಸುವ ದಿನ ಇದಾಗಿದೆ. 1920ರ ಆಗಸ್ಟ್ 26ರಂದು ಅಮೆರಿಕದ ಸಂವಿಧಾನಕ್ಕೆ 19ನೇ ತಿದ್ದುಪಡಿ ತರೋ ಮೂಲಕ ಮಹಿಳೆಯರಿಗೆ ಮತದಾನದ ಹಕ್ಕನ್ನ ಅಧಿಕೃತವಾಗಿ ನೀಡಲಾಯಿತು. ಇದರ ಸವಿನೆನಪಿಗಾಗಿ ಈ ದಿನವನ್ನ ಆಚರಿಸಲಾಗುತ್ತೆ. ಈಗ ಕೇಳಿ ಸ್ತ್ರೀ ಶಕ್ತಿ ಚಿತ್ರದ ಗೀತೆ. ಎಂಡಿ ಪಲ್ಲವಿಯವರ ಧ್ವನಿಯಲ್ಲಿ ಮೂಡಿಬರಲಿದೆ. ಅನೀಫ್ ಬಿಎಂ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತವಿದೆ.

ಮುಂದಿನ ಗೀತೆ ಮುಡಿಬರಲಿದೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಶುಭಮಂಗಳ ಚಿತ್ರದಿಂದ. ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ಶಿಕ್ಷಣ, ಉದ್ಯೋಗ, ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಲಿಂಗ ಸಮಾನತೆಯನ್ನು ಉತ್ತೇಜಿಸುವುದು ಮತ್ತು ಮಹಿಳೆಯರ ಮೇಲಿನ ತಾರತಮ್ಯವನ್ನು ತಡೆಯುವುದು ಈ ಮಹಿಳಾ ಸಮಾನತಾ ದಿನದ ಉದ್ದೇಶವಾದರೆ, ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಪುರುಷರಷ್ಟೇ ಮಹಿಳೆಯರ ಪಾತ್ರವೂ ಮುಖ್ಯ ಎಂಬುದನ್ನು ತಿಳಿಸಿಕೊಡೋದು ಹಾಗೂ ಮಹಿಳಾ ಸಬಲೀಕರಣಕ್ಕೆ ಒತ್ತು ನೀಡೋದು ಈ ಆಚರಣೆಯ ಮಹತ್ವವಾಗಿದೆ. ಮಹಿಳೆಯರ ಹಕ್ಕುಗಳು ಮತ್ತು ಸಮಾನತೆಯ ಕುರಿತು ಜಾಗೃತಿ ಮೂಡಿಸಲು ಈ ಮಹಿಳಾ ಸಮಾನತಾ ದಿನವು ಅತ್ಯಂತ ಪ್ರಮುಖವಾಗಿದೆ. ಈಗ ಕೇಳಿ ಸಿಂಧು ಚಿತ್ರದ ಗೀತೆ, ಚಂದ್ರಿಕಾ ಗುರುರಾಜು ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ಎಸ್ ಕೇಶವಮೂರ್ತಿಯವರ ಸಾಹಿತ್ಯಕ್ಕೆ ಸದ್ಗುಣರಾಜ್ ಅವರ ಸಂಗೀತವಿದೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೆ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ಮಹಿಳಾ ಸಮಾನತಾ ದಿನದ ಬಗ್ಗೆ ಮಾತನಾಡ್ತಾ ಇದ್ವಿ. ನಮ್ಮ ಭಾರತದಲ್ಲಿ 1950ರಲ್ಲಿ ಸಂವಿಧಾನ ಜಾರಿಗೆ ಬಂದ ತಕ್ಷಣವೇ ಪುರುಷರು ಮತ್ತು ಮಹಿಳೆಯರಿಗೆ ಯಾವುದೇ ತಾರತಮ್ಯವಿಲ್ಲದೆ ಸಮಾನ ಮತದಾನದ ಹಕ್ಕನ್ನು ನೀಡಲಾಯಿತು. ಉದ್ಯೋಗಸ್ಥ ಮಹಿಳೆಯರಿಗೆ ಕೆಲಸ ಮತ್ತು ಕುಟುಂಬ ನಿರ್ವಹಣೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸುವುದು, ಡಿಜಿಟಲ್ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ತರಬೇತಿ ಹಾಗೂ ಅವಕಾಶಗಳನ್ನು ನೀಡುವುದು, ಬಾಲ್ಯದಿಂದಲೇ ಹೆಣ್ಣು ಮಕ್ಕಳಿಗೆ ಶಿಕ್ಷಣ, ಆರೋಗ್ಯ ಮತ್ತು ಪೋಷಕಾಂಶಯುಕ್ತ ಆಹಾರದ ಲಭ್ಯತೆಯನ್ನು ಖಚಿತಪಡಿಸುವುದು ಇವೆಲ್ಲ ಮಹಿಳಾ ಸಮಾನತೆಯ ದಾರಿಯಲ್ಲಿನ ಮುಂದಿನ ಹೆಜ್ಜೆಗಳಾಗಿವೆ. ಈಗ ಕೇಳಿ ವಸಂತ ಲಕ್ಷ್ಮಿ ಚಿತ್ರದ ಗೀತೆ. ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿಬರಲಿದೆ. ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ವಿಜಯ ಭಾಸ್ಕರ್ ಅವರ ಸಂಗೀತ ಈ ಗೀತೆಗಿದೆ.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿ ಸಂಪತ್ತಿಗೆ ಸವಾಲ್ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಮತ್ತು ಜಿ ಕೆ ವೆಂಕಟೇಶ್ ಅವರ ಸಂಗೀತ ಈ ಗೀತೆಗಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸಿರಿಗಂಧ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ಪೆದ್ದ ಗೆದ್ದ ಚಿತ್ರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಕೆವಿ ಮಹದೇವನ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ.
3: ಯಾರು ನಂಬಿದರೇನು, ನಂಬದಿರೆ ನಮಗೆ.

ಹೆತ್ತರೆ ಹೆಣ್ಣನ್ನೇ ಹೆರಬೇಕು ಚಿತ್ರದಿಂದ ಮುಂದಿನ ಗೀತೆ ಮೂಡಿಬರಲಿದೆ. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಮನೋಮೂರ್ತಿ ಅವರ ಸಂಗೀತ ಈ ಗೀತೆಗಿದೆ.

ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದಿಂದ ಮುಂದಿನ ಗೀತೆ ಮೂಡಿಬರಲಿದೆ. ಜಾಬ್ ಕುರಿಯನ್ ಅವರ ಧ್ವನಿಯಲ್ಲಿ, ಧನಂಜಯ ರಾಜನ್ ಅವರ ಸಾಹಿತ್ಯ, ಚರಣ್ ರಾಜ್ ಅವರ ಸಂಗೀತ ಈ ಗೀತೆಗಿದೆ.

ಇದುವರೆಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು 7:45 ಸರಿಯಾಗಿ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಕೇಳುವಿರಿ.

0: connected across the valley today with joy and enthusiasm. We have a report.
1: Thousands of devotees gathered at mosques and shrines across the valley and offered special prayers on the occasion. The largest gathering was held at the Hazrat Bal Shrine in Srinagar, where the holy relic of Prophet Muhammad was displayed, drawing thousands of devotees who offered prayers and sought blessings. Similar gatherings were held at major shrines and mosques in different parts of Kashmir. Devotees prayed for peace, harmony and prosperity in Jammu and Kashmir and for the well-being of people across the world. Meanwhile, Lieutenant Governor Manoj Sinha and Chief Minister Umar Abdullah greeted people on the occasion. Ishfaq Shah, Akashwani News, Srinagar.
0: The President, Vice President and Prime Minister have greeted people on the occasion of Onam and Eid-e-Milad. The Indian Institute of Creative Technologies, IICT, and Netflix have announced scholarships for 100 students to support next generation of Indian storytellers. Under this scholarship scheme, students will be provided up to 80% financial support across six professional programs, comprising 2 one-year diploma programs and 4 six-month certificate programs. The announcement has come after Prime Minister Narendra Modi held a meeting with co-CEO of Netflix, Ted Sarandos, earlier this month. In men's cricket, hosts Sri Lanka reached 229 for 6 in their second innings at stumps on day 4 after receiving a follow-on from India in the second and final test in Colombo. Sri Lanka now lead by 16 runs. Earlier in the day, the visitors enforced the follow-on after bowling Sri Lanka out for 290 in their first innings. India had declared their first innings at 503, powered by centuries from Dhruv Jorel and Devdutt Padikkal. The visitors are currently leading the two-match series 1-0. And now, before we end the bulletin, the headlines once again. Massive flash flood hits Nepal-Tibet border, claiming 46 lives and leaving nearly 500 people missing, including over 100 Indians. India assures all possible assistance as rescue and relief operations intensify in the Himalayan nation. Bihar and Uttar Pradesh step up preparedness amid possible rise in water levels of rivers after flash floods in the neighboring country. India and China reaffirm commitment to peace and tranquility in border areas, agree on 8-point consensus at 25th round of boundary talks in Beijing. And in men's cricket, India tighten grip on Colombo test as host Sri Lanka struggle at 229 for 6 in the second innings at stumps on day 4 after follow-on. That is all in the news at 9. Good night.
2: ಸಮಯ 9:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ. ಇಂದಿನ ವಿಷಯ ಗಣಿಗಳು ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಕಾಯ್ದೆ 2026. ಇಂದಿನ ಜಗತ್ತು ಬಂಡವಾಳ ಅಥವಾ ತಂತ್ರಜ್ಞಾನಕ್ಕಾಗಿ ಸ್ಪರ್ಧಿಸುವಷ್ಟೇ ಪ್ರಮಾಣದಲ್ಲಿ ಖನಿಜಗಳ ಲಭ್ಯತೆಗಾಗಿಯೂ ಸ್ಪರ್ಧಿಸುತ್ತಿದೆ. ಉಕ್ಕು, ಸಿಮೆಂಟ್, ವಿದ್ಯುತ್, ಎಲೆಕ್ಟ್ರಾನಿಕ್ಸ್, ಸಾರಿಗೆ ಮತ್ತು ರಕ್ಷಣೆ ಇವೆಲ್ಲವೂ ಭೂಮಿಯಿಂದ ಹೊರತೆಗೆಯುವ ಸಂಪನ್ಮೂಲಗಳಿಂದಲೇ ಪ್ರಾರಂಭವಾಗುತ್ತವೆ. ಆದ್ದರಿಂದ ಈ ಸಂಪನ್ಮೂಲಗಳ ಸ್ಥಿರ ಮತ್ತು ನ್ಯಾಯಯುತ ವಿತರಣೆಯು ರಾಷ್ಟ್ರೀಯ ಭದ್ರತೆ ಮತ್ತು ದೈನಂದಿನ ಜೀವನೋಪಾಯವೆರಡನ್ನೂ ರೂಪಿಸುತ್ತದೆ. ಭಾರತದಲ್ಲಿ ಗಣಿಗಾರಿಕೆಗಳನ್ನು ಗಣಿಗಳು ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ 1957 ಅಡಿಯಲ್ಲಿ ನಿಯಂತ್ರಿಸಲಾಗುತ್ತದೆ. ಗಣಿಗಳು ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ತಿದ್ದುಪಡಿ ಕಾಯ್ದೆ 2026 ಈ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಈ ವಲಯಕ್ಕೆ ಏಕರೂಪದ ಮತ್ತು ಸಮತೋಲಿತ ಆರ್ಥಿಕ ಚೌಕಟ್ಟನ್ನು ಸ್ಥಾಪಿಸುತ್ತದೆ. ತಿದ್ದುಪಡಿ ಕಾಯ್ದೆಯ ಪ್ರಕಾರ ಕೇಂದ್ರ ಸರ್ಕಾರವು ವಿಧಿಸಿದ ಷರತ್ತುಗಳ ಒಳಗೆ ಹೊರತುಪಡಿಸಿ ರಾಜ್ಯ ಸರ್ಕಾರಗಳು ಖನಿಜ ಹಕ್ಕುಗಳು ಮತ್ತು ಖನಿಜವನ್ನು ಹೊಂದಿರುವ ಭೂಮಿಯ ಮೇಲೆ ಹೊಸ ತೆರಿಗೆಗಳನ್ನು ವಿಧಿಸುವಂತಿಲ್ಲ. ಭಾರತದ ಖನಿಜ ಸಂಪತ್ತು ಕೆಲವು ರಾಜ್ಯಗಳಲ್ಲಿದ್ದರೂ ಇಡೀ ರಾಷ್ಟ್ರೀಯ ಅರ್ಥವ್ಯವಸ್ಥೆಯನ್ನು ಬೆಂಬಲಿಸುತ್ತದೆ. ಇದು ಇದರ ತೆರಿಗೆ ಸೌಲಭ್ಯವನ್ನು ರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯವನ್ನಾಗಿ ಮಾಡುತ್ತದೆ. ನಿಯಂತ್ರಣವಿಲ್ಲದ ಮತ್ತು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುವ ತೆರಿಗೆಗಳು ಗಣಿಗಾರಿಕೆಯ ಲಾಭದಾಯಕತೆಯನ್ನು ನಿರಂತರವಾಗಿ ಕುಗ್ಗಿಸುತ್ತಿದ್ದು ಉದ್ಯಮ ಮತ್ತು ಮನೆ ಬಳಕೆಯ ವೆಚ್ಚಗಳನ್ನು ಹೆಚ್ಚಿಸುತ್ತಿವೆ. ಎಂಎಂಡಿಆರ್ ತಿದ್ದುಪಡಿ ಕಾಯ್ದೆ 2026 ಖನಿಜಗಳ ತೆರಿಗೆ ವಿಧಿಸುವಿಕೆಯಲ್ಲಿ ಮುನ್ಸೂಚನೆ, ಏಕರೂಪತೆ ಮತ್ತು ವೈಚಾರಿಕತೆಯನ್ನು ತರುವ ಮೂಲಕ ಈ ಕಳವಳಗಳನ್ನು ಪರಿಹರಿಸಲು ಶ್ರಮಿಸುತ್ತದೆ. ಹೆಚ್ಚುತ್ತಿರುವ ಜಾಗತಿಕ ಅನಿಶ್ಚಿತತೆಯು ದೇಶೀಯ ಗಣಿಗಾರಿಕಾ ವಲಯವನ್ನು ದೃಢವಾಗಿಸಿರುವುದನ್ನು ಕಡ್ಡಾಯಗೊಳಿಸುತ್ತದೆ. ಬಾಹ್ಯ ಆಘಾತಗಳಿಂದ ಪೂರೈಕೆಯನ್ನು ರಕ್ಷಿಸಲು ಸರ್ಕಾರವು

ನಿರ್ಣಾಯಕ ಖನಿಜಗಳಿಗೆ ವಿಶೇಷ ಆದ್ಯತೆ ನೀಡಿದೆ. ಆಮದು ಅವಲಂಬತೆಯನ್ನು ಕಡಿಮೆ ಮಾಡಲು ಕಲ್ಲಿದ್ದಲು ವಲಯವನ್ನು ಹೆಚ್ಚು ಸ್ಪರ್ಧಾತ್ಮಕ ಮತ್ತು ತಾಂತ್ರಿಕವಾಗಿ ಮುನ್ನಡೆಸಲಾಗುತ್ತಿದೆ. ಸಮರ್ಥನೀಯ ಮತ್ತು ಮುನ್ಸೂಚಿಸಬಹುದಾದಂತಹ ತೆರಿಗೆ ವ್ಯವಸ್ಥೆಯು ಇವೆರಡಕ್ಕೂ ಪೂರ್ವಾಪೇಕ್ಷಿತವಾಗಿದೆ. ರಾಜ್ಯಗಳು ಪ್ರಸ್ತುತ ಗಣಿಗಾರಿಕೆಯ ಮೇಲೆ ಸುಮಾರು 14 ತೆರಿಗೆಗಳು, ಶುಲ್ಕಗಳು ಮತ್ತು ದರಗಳನ್ನು ವಿಧಿಸುತ್ತವೆ. ಇವುಗಳಲ್ಲಿ ರಾಯಲ್ಟಿ, ಹರಾಜು ಪ್ರೀಮಿಯಂ, ಡೆಡ್ ರೆಂಟ್, ಡಿಎಂಎಫ್ ಪಾವತಿಗಳು, ಜಿಎಸ್ಟಿ ಮತ್ತು ಸಾರಿಗೆ ಶುಲ್ಕ ಸೇರಿವೆ. ಕೆಲವು ರಾಜ್ಯಗಳು ಹೆಚ್ಚುವರಿಯಾಗಿ ಖನಿಜಯುಕ್ತ ಭೂಮಿಯ ಮೇಲೆಯೂ ತೆರಿಗೆ ವಿಧಿಸಲು ಪ್ರಾರಂಭಿಸಿವೆ. ಕೆಲವು ಪ್ರಕರಣಗಳಲ್ಲಿ ಇದು ಶೇಕಡಾ 20ರಷ್ಟು ಹೆಚ್ಚಾಗಿದೆ. ಈ ಕಾಯ್ದೆಯು ಈ ವಲಯದ ಮೇಲಿನ ಸಂಚಿತ ಮತ್ತು ಅಪರಿಮಿತ ಹೊರೆಯನ್ನು ಪರಿಹರಿಸುತ್ತದೆ. ಗ್ರಾಫೈಟ್ನಂತಹ ನಿರ್ಣಾಯಕ ಖನಿಜಗಳು ಮತ್ತು ಯುರೇನಿಯಂನಂತಹ ಪರಮಾಣು ಖನಿಜಗಳ ಮೇಲೆಯೂ ತೆರಿಗೆಗಳು ವಿಸ್ತರಿಸುತ್ತವೆ. ಹೆಚ್ಚಿನ ತೆರಿಗೆಗಳು ಈ ಕಾರ್ಯತಂತ್ರದ ಖನಿಜಗಳನ್ನು ಹೊರತೆಗೆಯುವುದನ್ನು ಲಾಭದಾಯಕವಲ್ಲದ ಉದ್ಯಮವಾಗಿ ಮಾಡುತ್ತವೆ. ರಾಜ್ಯಗಳಾದ್ಯಂತ ಇರುವಂತಹ ವಿಭಿನ್ನ ದರಗಳು ಈ ವಲಯದೊಳಗೆ ಅಸಮಾನತೆಯನ್ನು ಸೃಷ್ಟಿಸುತ್ತವೆ. ಕಾರ್ಯತಂತ್ರದ ಖನಿಜ ಯೋಜನೆಗಳನ್ನು ವಾಣಿಜ್ಯಿಕವಾಗಿ ಲಾಭದಾಯಕವಾಗಿರಿಸಲು ಸರಳೀಕರಣ ಅಗತ್ಯವಾಗಿದೆ. ಭಾರತೀಯ ಖನಿಜಗಳ ಬೆಲೆ ಆಮದು ಮಾಡಿಕೊಂಡ ಖನಿಜಗಳಿಗಿಂತ ಹೆಚ್ಚಾದಾಗ ಉಕ್ಕಿನಂತಹ ಬಳಕೆದಾರ ಉದ್ಯಮಗಳು ಕಚ್ಚಾ ವಸ್ತುಗಳನ್ನು ವಿದೇಶಗಳಿಂದ ತರಿಸಿಕೊಳ್ಳುತ್ತವೆ. ಹಣಕಾಸು ವರ್ಷ 2025-26ರಲ್ಲಿ ಭಾರತವು 10,12,529 ಕೋಟಿ ರೂಪಾಯಿ ಮೌಲ್ಯದ ಖನಿಜಗಳನ್ನು ಆಮದು ಮಾಡಿಕೊಂಡಿದೆ. ಅದೇ ಸಮಯದಲ್ಲಿ ಹೆಚ್ಚಿನ ಬೆಲೆಯ ದೇಶೀಯ ಖನಿಜಗಳು ರಫ್ತು ಮಾರುಕಟ್ಟೆಗಳಲ್ಲಿ ಹಿನ್ನಡೆ ಅನುಭವಿಸುತ್ತವೆ. ಅಲ್ಲಿ ಕಬ್ಬಿಣದ ಅದಿರು ಒಂದೇ ಹಣಕಾಸು ವರ್ಷ 2025-26ರಲ್ಲಿ 15,136 ಕೋಟಿ ರೂಪಾಯಿ ಗಳಿಸಿತ್ತು. ಖನಿಜ ವಲಯದಲ್ಲಿ ಆತ್ಮನಿರ್ಭರ ಗುರಿಯನ್ನು ತಲುಪಲು ಈ ವೆಚ್ಚದ ಏರಿಕೆಯನ್ನು ತಡೆಯುವುದು ಅತ್ಯಗತ್ಯ. ರಾಜ್ಯಗಳ ಅತ್ಯಂತ ವಿಭಿನ್ನವಾದ ತೆರಿಗೆಗಳು ಪ್ರಾದೇಶಿಕವಾಗಿ ಖನಿಜಗಳ ವೆಚ್ಚದಲ್ಲಿ ತೀವ್ರ ವ್ಯತ್ಯಾಸವನ್ನು ಉಂಟುಮಾಡುತ್ತವೆ. ಇಂತಹ ವ್ಯತ್ಯಾಸಗಳು ಪೂರೈಕೆ ಸರಪಳಿಗಳಿಗೆ ಅಡ್ಡಿಪಡಿಸುತ್ತವೆ ಮತ್ತು ಸಾರಿಗೆ ಹಾಗೂ ಲಾಜಿಸ್ಟಿಕ್ಸ್ ವೆಚ್ಚವನ್ನು ಹೆಚ್ಚಿಸುತ್ತವೆ. ವಿಭಜಿತ ತೆರಿಗೆ ದರಗಳ ಅಡಿಯಲ್ಲಿ ಏಕೀಕೃತ ರಾಷ್ಟೀಯ ಖನಿಜ ಮಾರುಕಟ್ಟೆಯು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಕಾಯ್ದೆಯು ಹೆಚ್ಚಿನ ಏಕರೂಪತೆಯನ್ನು ಖಚಿತಪಡಿಸಿಕೊಳ್ಳಲು ಶ್ರಮಿಸುತ್ತದೆ. ರಾಜ್ಯಗಳು ಪ್ರಸ್ತುತ ರಾಯಲ್ಟಿ, ಹರಾಜು ಪ್ರೀಮಿಯಂ, ಡೆಡ್ ರೆಂಟ್, ಜಿಲ್ಲಾ ಖನಿಜ ಪ್ರತಿಷ್ಠಾನಗಳಿಗೆ ಪಾವತಿಗಳು, ಜಿಎಸ್ಟಿ ಮತ್ತು ರವಾನೆ ಶುಲ್ಕಗಳು ಸೇರಿದಂತೆ ಸುಮಾರು 14 ರೀತಿಯ ತೆರಿಗೆಗಳು, ಶುಲ್ಕಗಳು, ದರಗಳು ಮತ್ತು ಇತರ ವಸೂಲಾತಿಗಳನ್ನು ಪೂರೈಸುತ್ತವೆ. ಇದಲ್ಲದೆ ಕೆಲವು ರಾಜ್ಯಗಳು ಖನಿಜವನ್ನು ಹೊಂದಿರುವಂತಹ ಭೂಮಿಯ ಮೇಲೆಯೂ ತೆರಿಗೆಗಳನ್ನು ವಿಧಿಸಿದ್ದು ಇದು ಸರ್ಕಾರಿ ಕಂಪನಿಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆಯಾಗಲು ಕಾರಣವಾಗಿದೆ. ಕೆಲವು ಪ್ರಕರಣಗಳಲ್ಲಿ ಇಂತಹ ತೆರಿಗೆಗಳು ಶೇಕಡಾ 20ರಷ್ಟು ಹೆಚ್ಚಾಗಿವೆ. ಪ್ರಸ್ತುತ ಗಣಿಗಾರಿಕೆ ವಲಯದಿಂದ ಬರುವ ಆದಾಯದ ಸುಮಾರು ಶೇಕಡಾ 90ರಷ್ಟು ಭಾಗವು ರಾಜ್ಯಗಳಿಗೆ ಸಿಗುತ್ತಿದೆ. ಕಳೆದ ದಶಕದಲ್ಲಿ ಒಟ್ಟು ಕಲ್ಲಿದ್ದಲು ಮತ್ತು ಕಲ್ಲಿದ್ದೇತರ ಖನಿಜ ಆದಾಯದಲ್ಲಿ ರಾಜ್ಯಗಳ ಪಾಲು ವಾಸ್ತವವಾಗಿ ಸುಮಾರು 28% ಅಂಕಗಳಷ್ಟು ಹೆಚ್ಚಾಗಿದ್ದು 2025-26ರಲ್ಲಿ ಸುಮಾರು 114,549.28 ಕೋಟಿ ರೂಪಾಯಿಗೆ ತಲುಪಿದೆ. ಈ ಕಾಯ್ದೆಯ ಅಂಗೀಕಾರದೊಂದಿಗೆ ರಾಜ್ಯಗಳಿಗೆ ಬರುವ ಆದಾಯದಲ್ಲಿ ಯಾವುದೇ ಕಡಿತವಾಗಿಲ್ಲ. ಖನಿಜ ಉತ್ಪಾದನೆಯಿಂದ ಬರುವ ಆದಾಯದ ಸುಮಾರು ಶೇಕಡಾ 90ರಷ್ಟು ರಾಜ್ಯಗಳು ಪಡೆಯುವುದನ್ನು ಮುಂದುವರಿಸುತ್ತದೆ. 2015ರಿಂದ ಗಣಿಗಾರಿಕೆ ವಲಯದಲ್ಲಿ ಕೆಲವು ಕ್ರಮಗಳನ್ನು ತರಲಾಗಿದ್ದು ಇದನ್ನು ಪಾರದರ್ಶಕ, ಸ್ಪರ್ಧಾತ್ಮಕ ಮತ್ತು ಭವಿಷ್ಯದ ಬೇಡಿಕೆಗೆ ಉತ್ತಮವಾಗಿ ಸಜ್ಜುಗೊಳಿಸಲಾಗಿದೆ. ಗಣಿಗಳು ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆಗೆ 2015ರಲ್ಲಿ ತಿದ್ದುಪಡಿ ಮಾಡಲಾಗಿದ್ದು ರಿಯಾಯಿತಿಗಳ ಸ್ವಯಂ ಪ್ರೇರಿತ ಹಂಚಿಕೆಯನ್ನು ಅಂತ್ಯಗೊಳಿಸಿತು. ರಾಷ್ಟೀಯ ನಿರ್ಣಾಯಕ ಖನಿಜ ಮಿಷನ್ಗೆ 2025ರ ಜನವರಿ 29ರಂದು 16,300 ಕೋಟಿ ರೂಪಾಯಿ ವೆಚ್ಚದೊಂದಿಗೆ ಅನುಮೋದನೆ ನೀಡಲಾಯಿತು. ಇದರಲ್ಲಿ ಆರ್ಥಿಕ ವರ್ಷ 2030-31ರವರೆಗೆ 2,600 ಕೋಟಿ ರೂಪಾಯಿ ಬಜೆಟ್ ಬೆಂಬಲವೂ ಸೇರಿದೆ. ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆ ಮತ್ತು ರಾಷ್ಟೀಯ ಖನಿಜ ಅನ್ವೇಷಣೆ ಮತ್ತು ಅಭಿವೃದ್ಧಿ ಟ್ರಸ್ಟ್ ಎನ್ಎಂಇಡಿಟಿ 1,200 ನಿರ್ಣಾಯಕ ಖನಿಜ ಯೋಜನೆಗಳತ್ತ ಕೆಲಸ ಮಾಡುತ್ತಿವೆ. ಎನ್ಎಂಇಡಿಟಿ ಅನುಮೋದಿಸಿದ 3,828.52 ಕೋಟಿ ರೂಪಾಯಿ ಮೌಲ್ಯದ 777 ಯೋಜನೆಗಳಲ್ಲಿ 255 ಯೋಜನೆಗಳು ನಿರ್ಣಾಯಕ ಖನಿಜಗಳಿಗೆ ಸಂಬಂಧಿಸಿವೆ. 2025ರ ತಿದ್ದುಪಡಿಯು ಎನ್ಎಂಇಡಿಟಿಗೆ ವಿದೇಶದಲ್ಲಿ ಅನ್ವೇಷಣೆಯನ್ನು ಬೆಂಬಲಿಸಲು ಅನುಮತಿಸುತ್ತದೆ. ಖನಿಜ್ ವಿದೇಶ್ ಇಂಡಿಯಾ ಲಿಮಿಟೆಡ್ ಅರ್ಜೆಂಟೀನಾದಲ್ಲಿ ವಿಶೇಷ ಲಿಥಿಯಂ ಅನ್ವೇಷಣೆ ಹಕ್ಕುಗಳನ್ನು ಪಡೆದುಕೊಂಡಿದೆ. ನಿರ್ಣಾಯಕ ಖನಿಜ ಮರು ಬಳಕೆಗಾಗಿ 1,500 ಕೋಟಿ ರೂಪಾಯಿ ಪ್ರೋತ್ಸಾಹ ಯೋಜನೆಯನ್ನು 2025ರ ಅಕ್ಟೋಬರ್ 2ರಂದು ಪ್ರಾರಂಭಿಸಲಾಯಿತು. ಆಂಧ್ರಪ್ರದೇಶ, ಗುಜರಾತ್, ಒಡಿಶಾ ಮತ್ತು ಮಹಾರಾಷ್ಟದಲ್ಲಿ ನಿರ್ಣಾಯಕ ಖನಿಜ ಸಂಸ್ಕರಣಾ ಪಾರ್ಕ್ಗಳಿಗೆ 500 ಕೋಟಿ ರೂಪಾಯಿಯೊಂದಿಗೆ ಬೆಂಬಲ ನೀಡಲಾಗುತ್ತಿದೆ. 3 ಸತತ ಬಜೆಟ್ಗಳಲ್ಲಿ ನಿರ್ಣಾಯಕ ಖನಿಜಗಳು, ಲೇಥಿಯಂ, ಅಯಾನ್, ಬ್ಯಾಟರಿ, ತ್ಯಾಜ್ಯ ಮತ್ತು ಸಂಸ್ಕರಣಾ ಬಂಡವಾಳ ಸರಕುಗಳ ಮೇಲಿನ ಮೂಲಭೂತ ಸುಂಕವನ್ನು ತೆಗೆದುಹಾಕಲಾಗಿದೆ. ಮಹಾ

ಮಿಷನ್ ಅಡಿಯಲ್ಲಿ 210 ಕೋಟಿ ರೂಪಾಯಿಯೊಂದಿಗೆ 9 ಸಂಸ್ಥೆಗಳನ್ನು ಉತ್ಕೃಷ್ಟತಾ ಕೇಂದ್ರಗಳು ಎಂದು ಹೆಸರಿಸಲಾಗಿದೆ. 2014 ಅನ್ವೇಷಣಾ ಚಟುವಟಿಕೆಯು ಸುಮಾರು 200 ಪಟ್ಟು ಬೆಳೆದಿದ್ದು, ಪ್ರಸ್ತುತ 51 ಖಾಸಗಿ ಏಜೆನ್ಸಿಗಳನ್ನು ಈ ಕೆಲಸಕ್ಕಾಗಿ ಅಧಿಸೂಚಿಸಲಾಗಿದೆ. ಎನ್ಎಂಇಡಿಟಿ ಕೊಡುಗೆಯನ್ನು 3% ಹೆಚ್ಚಿಸಲಾಗಿದೆ ಮತ್ತು ನೇರ ಅನ್ವೇಷಣಾ ವೆಚ್ಚದ ಅರ್ಧದಷ್ಟನ್ನು ಮರುಪಾವತಿಸಲಾಗುತ್ತದೆ. ಅನ್ವೇಷಣಾ ವೆಚ್ಚದ ಮರುಪಾವತಿಯ ಗರಿಷ್ಠ ಮಿತಿಯು ಅನ್ವೇಷಣಾ ಪರವಾನಗಿ ಹೊಂದಿರುವವರಿಗೆ 20 ಕೋಟಿ ರೂಪಾಯಿ ಮತ್ತು ಸಂಯೋಜಿತ ಪರವಾನಗಿ ಹೊಂದಿರುವವರಿಗೆ 8 ಕೋಟಿ ರೂಪಾಯಿಯಾಗಿದೆ. ಜಿಎಸ್ಐ ಫೀಲ್ಡ್ ಸೀಸನ್ 2025-26 457 ಯೋಜನೆಗಳನ್ನು ಪೂರ್ಣಗೊಳಿಸಿದೆ. ಇದರಲ್ಲಿ ನಿರ್ಣಾಯಕ ಮತ್ತು ಕಾರ್ಯತಂತ್ರದ ಖನಿಜಗಳ ಮೇಲಿನ 230 ಯೋಜನೆಗಳು ಸೇರಿವೆ. ಆದರೆ ಎನ್ಎಂಇಡಿಟಿ 2024-25 62 ಮತ್ತು 2025-26 84 ಇಂತಹ ಯೋಜನೆಗಳಿಗೆ ಧನ ಸಹಾಯ ನೀಡಿದೆ. ಗಣಿಗಾರಿಕೆ ಗುತ್ತಿಗೆಗಳು ಈಗ 10% ಮತ್ತು ಸಂಯೋಜಿತ ಪರವಾನಗಿಗಳು 30% ಒಮ್ಮೆಯ ಪ್ರದೇಶ ವಿಸ್ತರಣೆಯನ್ನು ಪಡೆಯಬಹುದು. ಸ್ವಂತ ಬಳಕೆಯ ಗಣಿಗಳಿಂದ ಖನಿಜ ಮಾರಾಟದ ಮೇಲಿನ ಮಿತಿಯನ್ನು ತೆಗೆದುಹಾಕಲಾಗಿದೆ. ಜೊತೆಗೆ ಗುತ್ತಿಗೆಗೆ ನಿರ್ಣಾಯಕ, ಕಾರ್ಯತಂತ್ರದ ಅಥವಾ ಆಳದಲ್ಲಿರುವ ಖನಿಜಗಳನ್ನು ಸೇರಿಸಲು ಹೆಚ್ಚುವರಿ ಪಾವತಿಯನ್ನು ರದ್ದುಗೊಳಿಸಲಾಗಿದೆ. ರಾಜ್ಯಗಳೊಂದಿಗೆ ನಿರ್ಮಿಸಲಾದ ಏಕೀಕೃತ ಗಣಿಗಾರಿಕೆ ಪೋರ್ಟಲ್ ಹರಾಜಿನಿಂದ ಕಾರ್ಯಾಚರಣೆಯವರೆಗಿನ ಸಂಪೂರ್ಣ ಬ್ಲಾಕ್ ಜೀವಿತಾವಧಿಯನ್ನು ಟ್ರ್ಯಾಕ್ ಮಾಡುತ್ತದೆ. ಕಲ್ಲಿದ್ದಲು ಮತ್ತು ಖನಿಜ ವಿನಿಮಯ ಕೇಂದ್ರಗಳು ನ್ಯಾಯಯುತ ಬೆಲೆ ಶೋಧನೆಗೆ ಮತ್ತಷ್ಟು ಬೆಂಬಲ ನೀಡುತ್ತವೆ. 2015 ಕೇಂದ್ರ ಸರ್ಕಾರವು ಗಣಿಗಾರಿಕೆಯಿಂದ ಸಂತ್ರಸ್ತರಾದ ಜನರೊಂದಿಗೆ ಗಣಿಗಾರಿಕೆಯ ಪ್ರಯೋಜನವನ್ನು ಹಂಚಿಕೊಳ್ಳಲು ಜಿಲ್ಲಾ ಖನಿಜ ಪ್ರತಿಷ್ಠಾನ ಪರಿಕಲ್ಪನೆಯನ್ನು ಪರಿಚಯಿಸಿತು. ಆಕಾಂಕ್ಷಿ ಜಿಲ್ಲೆಗಳಲ್ಲಿನ 106 ಡಿಎಂಎಫ್ಗಳು ಸೇರಿದಂತೆ ಸ್ಥಳೀಯ ಕಲ್ಯಾಣಕ್ಕಾಗಿ ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ ಮತ್ತು 656 ಜಿಲ್ಲಾ ಖನಿಜ ಪ್ರತಿಷ್ಠಾನಗಳನ್ನು ಸ್ಥಾಪಿಸಲಾಯಿತು. ಡಿಎಂಎಫ್ ಅಡಿಯಲ್ಲಿ ಸಂಗ್ರಹಿಸಲಾದ ಸಂಪೂರ್ಣ ಮೊತ್ತವನ್ನು ಸ್ಥಳೀಯ ಅಭಿವೃದ್ಧಿ ಯೋಜನೆಗಳಿಗೆ ಬಳಸಲಾಗುತ್ತದೆ. ಜಿಲ್ಲಾಡಳಿತವು ಧನ ಸಹಾಯ ನೀಡಬೇಕಾದ ಪ್ರದೇಶಗಳು ಮತ್ತು ಯೋಜನೆಗಳನ್ನು ನಿರ್ಧರಿಸುತ್ತದೆ. ಈ ಉಪಕ್ರಮಗಳು ರಸ್ತೆ, ಆಸ್ಪತ್ರೆ, ಶಾಲೆ, ಕುಡಿಯುವ ನೀರು ಮತ್ತು ಸುಧಾರಿತ ಜೀವನ ಪರಿಸ್ಥಿತಿಗಳಂತಹ ಅತ್ಯಗತ್ಯ ಮೂಲ ಸೌಕರ್ಯಗಳ ಮತ್ತು ಸೇವೆಗಳನ್ನು ಬೆಂಬಲಿಸುತ್ತವೆ. ಈ ಕಾಯ್ದೆಯು ದೇಶೀಯ ಆರ್ಥಿಕ ಬೆಳವಣಿಗೆ ಅಥವಾ ಪ್ರಾದೇಶಿಕ ಬೆಳವಣಿಗೆ ಮತ್ತು ರಾಷ್ಟೀಯ ಕಾರ್ಯತಂತ್ರದ ಹಿತಾಸಕ್ತಿಗಳು ಎರಡಕ್ಕೂ ಸ್ಥಿರ ಮತ್ತು ವೈಚಾರಿಕ ತೆರಿಗೆ ರಚನೆಯನ್ನು ಒದಗಿಸುತ್ತದೆ. ಈ ಸ್ಥಿರತೆಯು ಹೂಡಿಕೆಯನ್ನು ಆಕರ್ಷಿಸುತ್ತದೆ, ನಿರ್ಣಾಯಕ ಖನಿಜಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಮತ್ತು ಖನಿಜಗಳ ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. ರಾಜ್ಯಗಳು ಪ್ರಸ್ತುತ ಗಣಿಗಾರಿಕೆ ಕಾರ್ಯಾಚರಣೆಗಳ ಮೇಲೆ ಸುಮಾರು 14 ರೀತಿಯ ತೆರಿಗೆಗಳು, ಶುಲ್ಕ, ದರ ಮತ್ತು ಇತರ ವಸೂಲಾತಿಗಳನ್ನು ವಿಧಿಸುತ್ತಿವೆ. ಗಣಿಗಾರಿಕೆ ವಲಯದ ಒಟ್ಟು ತೆರಿಗೆಗಳು ಮತ್ತು ಶಾಸನಬದ್ಧ ಪಾವತಿಗಳಲ್ಲಿ ಸುಮಾರು 90% ರಾಜ್ಯಗಳಿಗೆ ಹೋಗುತ್ತದೆ ಮತ್ತು ತಿದ್ದುಪಡಿಯ ನಂತರವೂ ಈ ಪರಿಸ್ಥಿತಿ ಮುಂದುವರಿಯುತ್ತದೆ. ಆದ್ದರಿಂದ ಎಂಎಂಡಿಆರ್ ಕಾಯ್ದೆಯಲ್ಲಿನ ಪ್ರಸ್ತುತ ತಿದ್ದುಪಡಿಯ ಕಾರಣದಿಂದಾಗಿ ರಾಜ್ಯಕ್ಕೆ ಯಾವುದೇ ಆದಾಯದ ನಷ್ಟವಾಗುವುದಿಲ್ಲ. ಗಣಿಗಾರಿಕೆ ಯೋಜನೆಗಳಿಗೆ ವರ್ಷಾನುಗಟ್ಟಲೆ ಭಾರೀ ಪ್ರಮಾಣದ ಮುಂಗಡ ಬಂಡವಾಳದ ಅಗತ್ಯ ಇರುವುದರಿಂದ ಈ ಕಾಯ್ದೆಯು ದೀರ್ಘಕಾಲೀನ ರಾಜಸ್ವ ನಿಶ್ಚಿತತೆಯನ್ನು ಸ್ಥಾಪಿಸುತ್ತದೆ. ಈ ಕಾಯ್ದೆಯು ರಾಜ್ಯ ಸರ್ಕಾರದ ಉತ್ಪಾದನೆ ಮತ್ತು ಆದಾಯದಲ್ಲಿ ಹೆಚ್ಚಳಕ್ಕೆ ದಾರಿ ಮಾಡಿಕೊಡುತ್ತದೆ. ಈ ಕಾಯ್ದೆಯು ರಾಜ್ಯಗಳಿಗೆ ಬರುವ ಆದಾಯವನ್ನು ಕಡಿಮೆ ಮಾಡುವುದಿಲ್ಲ. ರಾಜ್ಯಗಳು ರಾಯಲ್ಟಿ, ಹರಾಜು ಪ್ರೀಮಿಯಂ, ಡಿಎಂಎಫ್ ಮತ್ತು ಜಿಎಸ್ಟಿಯಲ್ಲಿನ ತಮ್ಮ ಪಾಲನ್ನು ಪಡೆಯುವುದನ್ನು ಮುಂದುವರಿಸುತ್ತವೆ. 2015 ಹರಾಜು ವ್ಯವಸ್ಥೆಯು ಪ್ರಾರಂಭವಾದಾಗಿನಿಂದ ಕಲ್ಲಿದ್ದಲು ಸೇರಿದಂತೆ ಗಣಿಗಾರಿಕೆ ವಲಯದಿಂದ ರಾಜ್ಯಗಳು 7 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಪಡೆದುಕೊಂಡಿವೆ. ಇಂದು ಗಣಿಗಾರಿಕೆ ವಲಯದ ಆದಾಯದ ಸುಮಾರು 96% ರಾಜ್ಯಗಳಿಗೆ ಲಭ್ಯವಾಗುತ್ತಲಿದೆ. ಆದರೆ ಕೇಂದ್ರವು ಜಿಎಸ್ಟಿ ಮೂಲಕ ಸುಮಾರು 4% ಪಡೆಯುತ್ತದೆ. ಬದಲಾಗಿ ಈ ಕಾಯ್ದೆಯು ಗಣಿಗಾರಿಕೆ ಯೋಜನೆಗಳನ್ನು ಆರ್ಥಿಕವಾಗಿ ಲಾಭದಾಯಕವಾಗಿಸಲು ಶ್ರಮಿಸುತ್ತದೆ. ಇದರಿಂದ ಹೆಚ್ಚಿನ ಉತ್ಪಾದನೆ, ಹೂಡಿಕೆ ಮತ್ತು ನಿರಂತರ ಗಣಿಗಾರಿಕೆ ಚಟುವಟಿಕೆಯು ರಾಜ್ಯಗಳಿಗೆ ಹೆಚ್ಚು ಸುಸ್ಥಿರ ಆದಾಯವನ್ನು ಸೃಷ್ಟಿಸುತ್ತದೆ. ವಾಸ್ತವವಾಗಿ ರಾಜ್ಯದ ಖನಿಜ ಆದಾಯವು ಕಳೆದ ದಶಕದಲ್ಲಿ ಸುಮಾರು 354% ಹೆಚ್ಚಾಗಿದ್ದು 2025-26 ಸುಮಾರು 82,366 ಕೋಟಿ ರೂಪಾಯಿಗೆ ತಲುಪಿದೆ. ಮುನ್ಸೂಚಿಸಬಹುದಾದಂತಹ ರಾಜಸ್ವ ವ್ಯವಸ್ಥೆಯನ್ನು ಸೃಷ್ಟಿಸುವ ಮೂಲಕ ದೀರ್ಘಕಾಲೀನ ನೀತಿ ದೃಷ್ಟಿಕೋನವು ದೇಶದಲ್ಲಿ ಹೆಚ್ಚಿನ ಉದ್ಯಮಗಳ ಭಾಗವಹಿಸುವಿಕೆ ಮತ್ತು ವಿದೇಶಿ ಹೂಡಿಕೆಯನ್ನು ಆಕರ್ಷಿಸುತ್ತದೆ. ಹೂಡಿಕೆದಾರರು ತಮ್ಮ ತೆರಿಗೆ ಹೊಣೆಗಾರಿಕೆಯನ್ನು ಮುಂಚಿತವಾಗಿಯೇ ತಿಳಿದುಕೊಳ್ಳಬೇಕಾಗುತ್ತದೆ. ಈ ಸ್ಥಿರತೆಯು ಹೂಡಿಕೆಯನ್ನು ಆಕರ್ಷಿಸುತ್ತದೆ, ನಿರ್ಣಾಯಕ ಖನಿಜಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ, ಆಮದಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ವಿಕಸಿತ ಭಾರತ 2047 ದೃಷ್ಟಿಕೋನವನ್ನು ಸುಗಮಗೊಳಿಸುತ್ತದೆ. ಖನಿಜಗಳು ಉಕ್ಕು, ವಿದ್ಯುತ್, ಸಿಮೆಂಟ್ ಮತ್ತು ಮೂಲ ಸೌಕರ್ಯಗಳಿಗೆ ಪ್ರಾಥಮಿಕ ಕಚ್ಚಾ ವಸ್ತುಗಳಾಗಿವೆ. ರಾಜ್ಯಗಳು ಗಣಿಗಾರಿಕೆಯ ಹಂತದಲ್ಲೇ ಭಾರೀ ತೆರಿಗೆಗಳನ್ನು ವಿಧಿಸಿದೆ.

0: ಆಗ ಅದು ತೆರಿಗೆ ಮೇಲೆ ತೆರಿಗೆ ಬೀಳುವ ಪರಿಣಾಮವನ್ನು ಸೃಷ್ಟಿಸುತ್ತದೆ. ಇದು ಖನಿಜದ ಇನ್ಪುಟ್ ವ್ಯವಸ್ಥೆಯನ್ನು ಹೆಚ್ಚಿಸಿ ಉತ್ಪಾದನಾ ವೆಚ್ಚವನ್ನು ಏರಿಸುತ್ತದೆ ಮತ್ತು ಅಂತಿಮವಾಗಿ ಸಾಮಾನ್ಯ ನಾಗರಿಕರ ಜೀವನ ವೆಚ್ಚವನ್ನು ಹೆಚ್ಚಿಸುತ್ತದೆ. ಈ ಕಾಯ್ದೆಯು ಯಾವುದೇ ನಿರ್ದಿಷ್ಟ ಕಾರ್ಪೊರೇಟ್ಗೆ ಪ್ರಯೋಜನ ನೀಡಲು ಉದ್ದೇಶಿಸಿಲ್ಲ. ಇದು ಗಣಿಗಾರಿಕೆ ವಲಯದ ತೆರಿಗೆ ರಚನೆಗೆ ಸ್ಪಷ್ಟನೆ, ನಿಯಂತ್ರಣ ಮತ್ತು ಶಾಸನಬದ್ದ ತಿದ್ದುಪಡಿಯನ್ನು ತರಲು ಉದ್ದೇಶಿಸಿದೆ. ಇಂದು ಖನಿಜ ಬ್ಲಾಕ್ಗಳನ್ನು ಯಾರದೇ ಸ್ವಯಂ ಪ್ರೇರಿತ ನಿರ್ಧಾರದಿಂದ ಹಂಚಿಕೆ ಮಾಡಲಾಗುವುದಿಲ್ಲ. ಎಲ್ಲಾ ಬ್ಲಾಕ್ಗಳನ್ನು ಸ್ಪರ್ಧಾತ್ಮಕ ಬಿಡ್ಡಿಂಗ್ ಆಧರಿಸಿ ಶೇಕಡ 100% ಪಾರದರ್ಶಕ ಈ ಹರಾಜಿನ ಮೂಲಕ ಹಂಚಿಕೆ ಮಾಡಲಾಗುತ್ತದೆ. 2014ಕ್ಕಿಂತ ಮುಂಚಿತವಾಗಿ ಇದ್ದ ವ್ಯವಸ್ಥೆಯೂ ಈಗ ಇಲ್ಲ. ಇಂದು ಹಂಚಿಕೆಯು ಗರಿಷ್ಠ ಬಿಡ್ ಆಧಾರಿತವಾಗಿದೆಯೇ ಹೊರತು ವೈಯಕ್ತಿಕ ನಿರ್ಧಾರ ಅಥವಾ ಪ್ರಭಾವದ ಮೇಲಲ್ಲ. ಸುಮಾರು 725 ಖನಿಜ ಬ್ಲಾಕ್ಗಳನ್ನು ಹರಾಜು ಮಾಡಲಾಗಿದ್ದು 105 ಕಾರ್ಯಾಚರಣೆಯಲ್ಲಿದ್ದರೆ 141 ಕಲ್ಲಿದ್ದಲು ಗಣಿಗಳನ್ನು ಯಶಸ್ವಿಯಾಗಿ ಹರಾಜು ಮಾಡಲಾಗಿದ್ದು ಅವುಗಳಲ್ಲಿ 23 ಕಾರ್ಯಾಚರಣೆಯಲ್ಲಿವೆ. ಹರಾಜು ಪ್ರಕ್ರಿಯೆಯು ಪಿಎಸ್ಯುಗಳು, ಎಂಎಸ್ಎಂಇಗಳು, ಸ್ಟಾರ್ಟ್ಅಪ್ಗಳು, ಭಾರತೀಯ ಕಂಪನಿ ಮತ್ತು ಜಾಗತಿಕ ಕಂಪನಿಗಳಿಗೆ ಸಮಾನ ಅವಕಾಶವನ್ನು ನೀಡುತ್ತದೆ. ಹರಾಜು ಮಾಡಲಾದ 725 ಪ್ರಮುಖ ಖನಿಜ ಬ್ಲಾಕ್ಗಳಲ್ಲಿ 300 ವಿಶಿಷ್ಟ ಬಿಡ್ದಾರರಿದ್ದಾರೆ ಮತ್ತು ದೇಶದಲ್ಲಿ ಕೆಲಸ ಮಾಡುತ್ತಿರುವ ಒಟ್ಟು ಗಣಿಗಳಲ್ಲಿ 337 ವಿಶಿಷ್ಟ ಕಂಪನಿಗಳು ಗಣಿಗಾರಿಕೆ ಗುತ್ತಿಗೆಗಳನ್ನು ಹೊಂದಿವೆ. ಹಳೆಯ ಮತ್ತು ಅನಿಶ್ಚಿತ ತೆರಿಗೆ ಬೇಡಿಕೆಗಳನ್ನು ಪೂರ್ವಾಪರ ಅನ್ವಯವಾಗುವಂತೆ ಅಥವಾ ಒಮ್ಮೆಲೆ ವಿಧಿಸಿದರೆ ಅದು ಉಕ್ಕು, ಸಿಮೆಂಟ್, ಅಲ್ಯೂಮಿನಿಯಂ ಮತ್ತು ವಿದ್ಯುತ್ನಂತಹ ವಲಯಗಳ ಮೇಲೆ ಗಂಭೀರ ಪರಿಣಾಮ ಬೀರಬಹುದು. ಮೂಲಸೌಕರ್ಯ, ವಸತಿ ಮತ್ತು ವಿದ್ಯುತ್ ಹಾಗೂ ಇತರ ಅತ್ಯಗತ್ಯ ಸರಕು ಮತ್ತು ಸೇವೆಗಳ ಹೆಚ್ಚಿನ ವೆಚ್ಚಗಳ ಮೂಲಕ ಇದರ ಪ್ರಭಾವವು ಅಂತಿಮವಾಗಿ ಸಾಮಾನ್ಯ ನಾಗರಿಕರನ್ನ ತಲುಪುತ್ತದೆ. ಈ ಕಾಯ್ದೆಯು ರಾಜ್ಯದ ಖಜಾನೆಯಿಂದ ಯಾವುದೇ ಹಣವನ್ನ ಯಾವುದೇ ಕಾರ್ಪೊರೇಟ್ಗೆ ವರ್ಗಾಯಿಸುವುದಿಲ್ಲ ಮತ್ತು ಯಾರ ಬಾಕಿಯನ್ನು ಮನ್ನಾ ಮಾಡುವುದಿಲ್ಲ. ಇದು ಗಣಿಗಾರಿಕೆ ವಲಯ ಮತ್ತು ವಿಶಾಲ ಆರ್ಥಿಕತೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದಾದಂತಹ ವಸೂಲಾತಿಗಳನ್ನ ನಿಯಂತ್ರಿಸಲು ಸ್ಪಷ್ಟ ಕಾನೂನು ಚೌಕಟ್ಟನ್ನು ಮಾತ್ರ ಒದಗಿಸುತ್ತದೆ. ವ್ಯಾಜ್ಯಗಳನ್ನು ಕಡಿಮೆ ಮಾಡುವುದು, ನೀತಿ ನಿಶ್ಚಿತತೆಯನ್ನ ಒದಗಿಸುವುದು ಮತ್ತು ಸ್ಥಿರ ಹಾಗೂ ಸ್ಪರ್ಧಾತ್ಮಕ ಗಣಿಗಾರಿಕೆ ವಲಯಗಳನ್ನು ಸೃಷ್ಟಿಸುವುದು ಇದರ ಉದ್ದೇಶವಾಗಿದೆ. ಇದರಿಂದ ಉದ್ಯಮ ಮತ್ತು ದೇಶ ಎರಡೂ ಬೆಳೆಯಬಹುದು. ಎಂಎಂಡಿಆರ್ ತಿದ್ದುಪಡಿ ಕಾಯ್ದೆ 2026 ರಾಜ್ಯ ಸರ್ಕಾರಗಳಿಂದ ಪ್ರತ್ಯೇಕವಾಗಿ ನಿಯಂತ್ರಿಸಲ್ಪಡುವ ಮತ್ತು ನಿರ್ವಹಿಸಲ್ಪಡುವಂತಹ ಉಪ ಖನಿಜಗಳ ಮೇಲೆ ಪ್ರಭಾವ ಬೀರುವುದಿಲ್ಲ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ಬರಹ ಕೃಪೆ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು. ಓದಿದವರು ಚೇತನ್ ಸಿಬಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಫೆಡರೇಟೆಡ್ ಚೆಸ್ ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಮಹಿಳಾ ಚೆಸ್ ಚಾಂಪಿಯನ್ಶಿಪ್ ರಾಣೆಬೆನ್ನೂರಿನ ಜೆಸಿವಾಣಿ ಅರಮನೆಯಲ್ಲಿ ನಡೆಯಿತು. 3 ದಿನಗಳ ಕಾಲ ನಡೆದ ಕ್ಲಾಸಿಕಲ್ ಫೆಡರೇಟೆಡ್ ಟೂರ್ನಮೆಂಟ್ನಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಸುಮಾರು 100 ಹೆಚ್ಚು ಮಹಿಳಾ ಚೆಸ್ ಆಟಗಾರ್ತಿಯರು ಭಾಗವಹಿಸಿದ್ದರು. ಮಹಿಳಾ ಚೆಸ್ ಚಾಂಪಿಯನ್ಶಿಪ್ನ ಆಯೋಜಕರಾದ ಅನುರಾಗ್ ಖನ್ನೂರ್ ಅವರು ಚೆಸ್ ಟೂರ್ನಮೆಂಟ್ ಕುರಿತಾಗಿ ಮಾತನಾಡುತ್ತಾ,
3: ಕರ್ನಾಟಕ ಸ್ಟೇಟ್ ಮಹಿಳೆಯವರದು ಫೆಡರೇಟೆಡ್ ಚೆಸ್ ಚಾಂಪಿಯನ್ಶಿಪ್ ಮಾಡ್ತಿದ್ದೇವೆ. ಇದು 150,000 ಕ್ಯಾಶ್ ಪ್ರೈಸ್ ಇದೆ. ಇಷ್ಟು ವರ್ಷ ನಡೆದಿದ್ದು ಮಹಿಳೆಯರ ಚಾಂಪಿಯನ್ಶಿಪ್ ಅಲ್ಲಿ ಅತಿ ಹೆಚ್ಚು ಇರೋದು ಕ್ಯಾಶ್ ಪ್ರೈಸ್ ಟೂರ್ನಮೆಂಟ್. ಇದು 150,000 ಟೋಟಲ್ ಇರೋದು. 2016-17 ಯಾವಾಗ ಯಾವಾಗ ಮಹಿಳೆಯರ ಚಾಂಪಿಯನ್ಶಿಪ್ ಆಗಿದೆಲ್ಲ, ಚೆಸ್ ಬರೀ ಬೆಂಗಳೂರಲ್ಲಿ ಅಷ್ಟೇ ಆಗಿತ್ತು. ಈ ವರ್ಷ ನಾವಾಗೆ ಸ್ಟೇಟ್ ಅಸೋಸಿಯೇಷನ್ ಇದೆಲ್ಲ ಚೆಸ್ ಇಂದು, ಅದಕ್ಕೆ ರಿಕ್ವೆಸ್ಟ್ ಮಾಡಿ ನಮ್ ಕೊಡಿ, ಉತ್ತರ ಕನ್ನಡಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಮಾಡಕ್ಕೆ ಅಂತ ಇತ್ತು. ಅದಕ್ಕೆ ಸ್ಟೇಟ್ ಅಸೋಸಿಯೇಷನ್ ಅವರು ಸಪೋರ್ಟ್ ಮಾಡಿದ್ರು ನಮ್ಗೆ. ಸೊ ಇವಾಗ 110 ಪ್ಲೇಯರ್ಸ್ ರಿಜಿಸ್ಟರ್ ಮಾಡಿದ್ರು. ಸೊ ಇದರಲ್ಲಿ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಭಾಗದಿಂದ ಒಂದು 30 ಜನ ಇದ್ದಾರೆ. ಮುಂಚೆ ಎಲ್ಲ ಬೆಂಗಳೂರಲ್ಲಿ ಆಗ್ತಿತ್ತಲ್ಲ, ಅಷ್ಟು ಜನ ಇರ್ತಿರ್ಲಿಲ್ಲ. ಇವಾಗ ಬಂದ್ಬಿಟ್ಟು ಕ್ರಮೇಣವಾಗಿ ಜಾಸ್ತಿ ಆಗಿದ್ದಾರೆ ಇಲ್ಲಿ. ಮತ್ತೆ ಲೋಕಲ್ ಪ್ಲೇಯರ್ಸ್ ಒಬ್ರು ಇರ್ಲಿಲ್ಲ 3 ವರ್ಷದಿಂದ ವುಮೆನ್ಸ್. ಬಟ್ ಇವಾಗ ಒಂದು 8-10 ಜನ ಆಡ್ತಿದ್ದಾರೆ ಹಾವೇರಿಯಿಂದ.

0: ಟೋಟಲ್ 8 ರೌಂಡ್ಸ್ ಇತ್ತು. 8 ರೌಂಡ್ಸ್ ಅಲ್ಲಿ 4 ಜನ ಟಾಪ್ ಯಾರಿರ್ತಾರಲ್ಲ ನ್ಯಾಷನಲ್ಸ್ ನ ಅಫಿಷಿಯಲ್ ಆಗಿ ಸ್ಟೇಟ್ ಇಂದ ರಿಪ್ರೆಸೆಂಟ್ ಮಾಡ್ತಾರೆ. 2020 MBBS ಜಾಯ್ನ್ ಆದ್ರೆ ಅವಾಗಿಂದ ನಾನು ಇವೆಂಟ್ ಸ್ಟಾರ್ಟ್ ಮಾಡಕ್ ಶುರು ಮಾಡಿದೆ. ಇನ್ನೂವರೆಗೂ ಒಂದು 43 ಇವೆಂಟ್ಸ್ ಮಾಡಿರ್ಬೇಕು ಚೆಸ್ ಇಂದು ಉತ್ತರ ಕರ್ನಾಟಕ. ಸೊ ದಾವಣಗೆರೆಯಿಂದ ಈ ಕಡೆ ಪಾರ್ಟ್ ಅಲ್ಲಿ 5 ಡಿಸ್ಟ್ರಿಕ್ಟ್ ಅಲ್ಲಿ ಸ್ವಲ್ಪ ಚೆಸ್ ಅನ್ನೋದಿದೆ. ಅದು ಯಾವ್ಯಾವ ಡಿಸ್ಟ್ರಿಕ್ಟ್ ಅಂದ್ರೆ ಉತ್ತರ ಕನ್ನಡ, ಗುಲ್ಬರ್ಗ, ಧಾರವಾಡ ಡಿಸ್ಟ್ರಿಕ್ಟ್, ಬೆಳಗಾಂ ಡಿಸ್ಟ್ರಿಕ್ಟ್. ಬೆಳಗಾಂ ಡಿಸ್ಟ್ರಿಕ್ಟ್ ಅಲ್ಲಿ ಇದೀಗ ಜಾಸ್ತಿ ಆಗಿದೆ, ಚೆನ್ನಾಗಿದೆ ಡೆವಲಪ್ಮೆಂಟ್. ಅದ್ರ ನೆಕ್ಸ್ಟ್ ಬರದೆ ಹಾವೇರಿ. 3 ವರ್ಷ ಕೆಳಗೆ ಏನು ಇರಲಿಲ್ಲ. ಮುಂಚೆ ಒಂದು 23 ಜನ ಪ್ಲೇಯರ್ಸ್ ರೆಗ್ಯುಲರ್ ಆಗಿ ಆಡ್ತಿದ್ರು ನಮ್ಮಿಂದ. ಇವಾಗ ಎಷ್ಟಾಗಿದೆ, 100 ರಿಂದ 120 ಜನ ಆಗಿದ್ದಾರೆ. ಯಾಕಂದ್ರೆ ಕೋಚಿಂಗ್ ಸೆಂಟರ್ ಒಂದು ಸ್ಟಾರ್ಟ್ ಮಾಡಿದ್ದೇವೆ, ಇದು ಹಾವೇರಿಯಲ್ಲಿ ಇದೆ, ನಮ್ಮ ಸ್ಕೂಲ್ ಅಲ್ಲೂ ಇದೆ, ಅದ್ರ ಜೊತೆ ರಾಣೆಬೆನ್ನೂರಲ್ಲೂ ಕೋಚಿಂಗ್ ಸೆಂಟರ್ಸ್ ಇದೆ. ಇಷ್ಟರಿಂದ 4 ಪಟ್ಟು ಜಾಸ್ತಿ ಆಗಿದ್ದಾರೆ. ಇನ್ನೊಂದ್ 2 ವರ್ಷದಲ್ಲಿ ಇನ್ನೂ 2 ಪಟ್ಟು ಜಾಸ್ತಿ, 500 ಜನ ಮುಟ್ಟಿಸಬಹುದು. ಇವಾಗ ಹಳ್ಳಿಗಳಿಗೆಲ್ಲ ನಾವು ಫ್ರೀ ಕೋಚಿಂಗ್ ಕೊಡಕ್ಕೆ ರೆಡಿ ಇದ್ದೇವೆ, 2 ಡೇಸ್ 3 ಡೇಸ್ ಕ್ಯಾಂಪ್ಸ್ ಎಲ್ಲ. ಬಟ್ ಅದಕ್ಕೆ ಯಾರಾದ್ರೂ ಅಪ್ರೋಚ್ ಮಾಡಿದ್ರೆ ನಾವಂತೂ ಫಸ್ಟ್ ರೆಡಿ ಇರ್ತೇವೆ. ಅಟ್ಲೀಸ್ಟ್ ಉತ್ತರ ಕರ್ನಾಟಕ ಭಾಗ ಅಲ್ಲಿ ನಾವು ಅವರಷ್ಟು ಮುಟ್ಟೋಣ ಅಂತ. ಒಂದು ಬೆಂಗಳೂರು, ಇನ್ನೊಂದು ಮೈಸೂರು, ಮಂಗಳೂರು, ಶಿವಮೊಗ್ಗ, ಇಷ್ಟರಲ್ಲಿ ಚೆಸ್ ಚೆನ್ನಾಗಿರುತ್ತೆ. ಅದಕ್ಕೆ ಪ್ರತಿ ವರ್ಷ ಬಿಡ್ ಮಾಡಕ್ಕೆ ಅಂತ ಕೊಡ್ತಾರೆ ಸ್ಟೇಟ್ ಅಸೋಸಿಯೇಷನ್ ಇಂದ, ಯಾವ ಸ್ಟೇಟ್ ಚಾಂಪಿಯನ್ಶಿಪ್ ಪೋಸ್ಟ್ ಮಾಡಕ್ ಇಂಟ್ರೆಸ್ಟ್ ಇದಂತ. ಆಮೇಲೆ ಅವ್ರು ಅಲಾಟ್ ಮಾಡ್ತಾರೆ ಇದು ತಗೊಳ್ಳಿ ಅಂತ. ಈ ವರ್ಷ ಬಂದ್ಬಿಟ್ಟು ಹೈಯೆಸ್ಟ್ ಕ್ಯಾಶ್ ಪ್ರೈಸ್ ಇದ್ದಿದ್ದೆ 75,000, ಇದಕ್ಕಿಂತ ಮುಂಚೆ. ಬಟ್ ಈ ವರ್ಷ ಡಬಲ್ ಮಾಡಿದ್ದೀನಿ, 1,50,000. ಸೊ ಎಂಟ್ರಿ ಫೀಸ್ ಎಲ್ಲ ಸೇಮ್ ಇರುತ್ತೆ. ಮೆನ್ಸ್ ಗೆಲ್ಲ 3 ಲಕ್ಷ 5 ಲಕ್ಷ ಇರುತ್ತೆ ಓಪನ್ ಇದ್ದಾಗ ಮೆನ್ಸ್ ಅಂದ್ರೆ. ಸೊ ವುಮೆನ್ಸ್ ಯಾಕೆ ಅದೇ ಲೆವೆಲ್ ಇದು ಮಾಡಿ ಚಾನ್ಸ್ ಪ್ರೈಸ್ ಹಾಕಿದಾಗ ಅವ್ರಿಗೂ ಬರುತ್ತೆ ಇಂಟ್ರೆಸ್ಟ್. ಅದ್ರ ಜೊತೆ ನಮ್ ಲೋಕಲ್ ಪ್ಲೇಯರ್ಸ್ಗೂ ಚಾನ್ಸ್ ಸಿಗುತ್ತೆ, ಅಪರ್ಚುನಿಟಿ ಮೇನ್ಲಿ. ಸೊ ನಮ್ ಲೋಕಲ್ಸ್ ಅಲ್ಲಿಗೆ ಹೋದ್ರೆ ಒಂದ್ 8,000 ಖರ್ಚಾಗುತ್ತೆ ಬೆಂಗಳೂರು ಅವ್ರಿಗೆ. ಬಟ್ ಬೆಂಗಳೂರು ಯಾರಿದಾರಲ್ಲ ಮೋಸ್ಟ್ ಆಫ್ ದಮ್ ಅಫೋರ್ಡೇಬಲ್ ಇದಾರೆ. ಸೊ ಅವರೆಲ್ಲ ಯೂಶಲಿ ಬಂದು ಆಡ್ತಾರೆ ಹೊರಗಡೆ. ಬಟ್ ನಮ್ಮವರು ಅಲ್ಲಿ ಇವಾಗ ಚಾನ್ಸ್ ಸಿಗಲ್ಲ. 3 ವರ್ಷದಿಂದ ಇಂಡಿಯನ್ ಚೆಸ್ ಆಲ್ಮೋಸ್ಟ್ 3 ಟೈಮ್ಸ್ ಜಾಸ್ತಿ ಆಗಿದೆ. ಗುಕೇಶ್ ವರ್ಲ್ಡ್ ಚಾಂಪಿಯನ್ ಆದ 1ನೇ ಪಾರ್ಟ್. ಇನ್ನೊಂದು ಇಂಡಿಯನ್ ವುಮೆನ್ಸ್ ಟೀಮ್, ಮೆನ್ಸ್ ಟೀಮ್ ಎರಡು ವರ್ಲ್ಡ್ ಒಲಿಂಪಿಯಾಡ್ ಗೆದ್ರು. ಸೊ ಅದು 1ನೇ ವರ್ಷದಲ್ಲಿ ಎಲ್ಲ ಆಯ್ತು. ಸೊ ಅವಾಗ ಫುಲ್ ಬೂಸ್ಟ್ ಕೊಡ್ತು ಇಂಡಿಯನ್ಗೆ. ಒಂದ್ 100 ಜನ 150 ಜನ ಪಾರ್ಟಿಸಿಪೆಂಟ್ಸ್ ಇದ್ರೆ ಒಂದ್ 6 ಮಂತ್ಸ್ ಆದ್ಮೇಲೆ 300 ಪಾರ್ಟಿಸಿಪೆಂಟ್ಸ್ ಆಗ್ಬಿಟ್ರೆ ಎಲ್ಲ ಇವೆಂಟ್ ಮಾಡ್ತೇವೆ. ಸೊ ಡಬಲ್ ಡಬಲ್ ಆಯ್ತಲ್ಲ. ಮತ್ತೆ ಕೋಚಿಂಗ್ ಸೆಂಟರ್ಸ್ ಜಾಸ್ತಿ ಆದವು. ಚೆಸ್ ಅಲ್ಲಿ ಕೆರಿಯರ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಒಳ್ಳೆ ಪ್ಲೇಯರ್ಸ್ ಇದೆ ಇವಾಗ. ಮುಂಚೆ ಅದು ಕೆರಿಯರ್ ಮಾಡಕ್ ಇರಲಿಲ್ಲ. ಸೊ ಒಂದ್ಸತಿ ಪ್ಲೇಯರ್ ಬರೀ ಖರ್ಚಾಗುತ್ತೆ ಪ್ಲೇಯರ್ ಆಗಿ, ಪ್ಲೇಯರ್ ಆಗಿ ಇನ್ಕಮ್ ಇರಲ್ಲ. ಸೊ ಒನ್ಸ್ ಎರಡು ಬ್ಯಾಲೆನ್ಸ್ ಮಾಡೋಂಗೆ ಇವಾಗ ಅಪರ್ಚುನಿಟಿ ಸಿಕ್ಕಿದೆ. ಕರ್ನಾಟಕದಲ್ಲಿ 2020-25 ಇದಲ್ಲ, ಇವಾಗ ಒಳ್ಳೆ ಒಳ್ಳೆ ಪ್ಲೇಯರ್ಸ್. ಇವಾಗ ಅಂಡರ್ 9 ಅಂಡರ್ 11 ಅಲ್ಲಿ ಇಂಡಿಯಾ ಒಳಗೆ ಟಾಪ್ 3 ರೇಟೆಡ್ ಪ್ಲೇಯರ್ಸ್ ಇದಾರೆ. ನಕ್ಷತ್ರ ಗುಮ್ಮದೇಳಿ ಅಂತ ರೀಸೆಂಟ್ ಆಗಿ ಏಷ್ಯನ್ಸ್ ಅಲ್ಲಿ ಗೆದ್ದಿದ್ಲು. ಅಪ್ಕಮಿಂಗ್ ಪ್ಲೇಯರ್ಸ್ ಬಹಳ ಇದಾರೆ. ಅಂಡರ್ 11 ಇದೆಲ್ಲ ಕರ್ನಾಟಕ ಏಜ್ ಕ್ಯಾಟಗರಿ, ಅವರು ಆಲ್ಮೋಸ್ಟ್ ಲೈಕ್ ಫ್ಯೂಚರ್ ಅಂತ ಅನ್ಬೋದು.
1: ಸೀನಿಯರ್ ನ್ಯಾಷನಲ್ ಆರ್ಬಿಟರ್ ಕಿರಣ್ ಅವರು ಚೆಸ್ ಚಾಂಪಿಯನ್ಶಿಪ್ ಕುರಿತು ಮಾಹಿತಿ ನೀಡಿದರು.
2: ಟೂರ್ನಮೆಂಟ್ ಕರ್ನಾಟಕ ಸ್ಟೇಟ್ ವುಮೆನ್ಸ್ ಫಿಡಿಯಾ ರೇಟೆಡ್ ಚಾಂಪಿಯನ್ಶಿಪ್ ನಾವು ರಣೇಮರಲ್ಲಿ ಆರ್ಗನೈಸೇಷನ್ ಮಾಡ್ತಾ ಇದೀವಿ. ಕ್ಲಾಸಿಕಲ್ ವಿಭಾಗ ಇದು, 3 ದಿವಸದ್ದು. ಒಟ್ಟು ಪಾರ್ಟಿಸಿಪೆಂಟ್ಸ್ ಬಂದು 105 ಜನ. ಟೋಟಲ್ ನಂಬರ್ ಆಫ್ ರೌಂಡ್ಸ್ 8 ರೌಂಡ್ಸ್ ಇದೆ. ಹಾಗೆ ಪ್ರೈಸ್ ಮನಿ ಬಂದ್ರೆ 1.5 ಲಕ್ಷ ಇದೆ ಕ್ಯಾಶ್ ಪ್ರೈಸ್. ಫಸ್ಟ್ ಪ್ರೈಸ್ ಬಂದವರಿಗೆ 50,000, ಸೆಕೆಂಡ್ ಪ್ರೈಸ್ 30, ಹಾಗೆ ಕ್ರಮೇಣ ಹೋಗ್ತಾ ಇದೆ. ಫೈನಲ್ ಪ್ರೈಸ್ ಬಂದ್ಬಿಟ್ಟು 20th 1,500 ಇದೆ. ಅಂಡರ್ 8, 10, 12, 14, 16 ಟಾಪ್ 5 ಪ್ಲೇಯರ್ಸ್ಗೆ ಟ್ರೋಫೀಸ್ ಕೂಡ ಕೊಡ್ತಾ ಇದ್ದೀವಿ. ಹಾಗೆ ನಾವು ಹಾವೇರಿ ಜಿಲ್ಲಾ ಚೆಸ್ ಅಸೋಸಿಯೇಷನ್ ವತಿಯಿಂದ ಮಾಡ್ತಾ ಇರೋದ್ರಿಂದ ಟಾಪ್ 3 ಹಾವೇರಿ ಡಿಸ್ಟ್ರಿಕ್ಟ್ ಪ್ಲೇಯರ್ ಟ್ರೋಫೀಸ್ ಕೂಡ ಕೊಡ್ತಾ ಇದ್ದೀವಿ. ಪೇರೆಂಟ್ಸ್ ಸುಮಾರು ಕಡೆ ಅಂದ್ರೆ ಬೆಂಗಳೂರು, ಮೈಸೂರು, ಹಾಗೆ ಮಂಡ್ಯ, ಬೇರೆ ಎಲ್ಲ ಜಿಲ್ಲೆಯಿಂದ ಬಂದಿದ್ದಾರೆ. ಹಾಗಾಗಿ ಅವರಿಗೆ ತೊಂದರೆ ಆಗಬಾರ್ದು ಅಂತಂದು ಆರ್ಗನೈಸರ್ ಕಡೆಯಿಂದ ಬಸ್ ಫೆಸಿಲಿಟಿ, ಬೆಳಿಗ್ಗೆ 2 ಟ್ರಿಪ್, ಹಾಗೆ ಸಂಜೆ ಟೂರ್ನಮೆಂಟ್ ಮುಗಿದ್ಮೇಲೆ 2 ಟ್ರಿಪ್, ಬ್ರೇಕ್ಫಾಸ್ಟ್ ಮತ್ತೆ ಊಟ ಅರೇಂಜ್ ಮಾಡಿದ್ದೀವಿ. ಹಾಗೆ ಸಾಯಂಕಾಲ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಅರೇಂಜ್ ಮಾಡಿದ್ದೀವಿ. ಇದು ಒಂದ್ ಸ್ವಲ್ಪ ಔಟ್ಸ್ಕರ್ಟ್ಸ್ ಆಗುತ್ತೆ ಲೊಕೇಶನ್, ಹಾಗಾಗಿ ಅರೇಂಜ್ಮೆಂಟ್ಸ್ ಎಲ್ಲ ನಮ್ ಕಡೆ ಅಂತ ಸಾಧ್ಯ ಆದಷ್ಟು ಮಾಡಿಕೊಟ್ಟಿದ್ದೀವಿ. ಪೇರೆಂಟ್ಸ್ ಎಲ್ಲ ಅದಕ್ಕೆ ಸ್ಯಾಟಿಸ್ಫೈ ಆಗಿದ್ದಾರೆ. ಲಾಸ್ಟ್ ಇಯರ್ ನಾವು ಕರ್ನಾಟಕ ಸ್ಟೇಟ್ ಓಪನ್ ಮಾಡಿದ್ವಿ ಇದೇ ಜೆಸಿ ವಾಣಿಯಲ್ಲಿ, April 2025 ಅಲ್ಲಿ. Under-9 ಮಾಡಿದ್ವಿ ಓಪನ್ ಕ್ಯಾಟಗರಿ ಕ್ಲಾಸಿಕ್ ಅಲ್ಲಿ, ಇದು ಈಗ ಸ್ಟೇಟ್ ವುಮೆನ್ ಮಾಡಿದ್ವಿ.
1: ನ್ಯಾಷನಲ್ ಆರ್ಬಿಟರ್ ಸಲೀಂ ಬೇಗ್ ಅವರು ಕರ್ನಾಟಕದ ಮಹಿಳಾ ಚೆಸ್ ಸ್ಥಿತಿಗತಿಯ ಕುರಿತು ಮಾತನಾಡಿದರು.
3: ಚೆಸ್ ಸ್ಪೆಕ್ಟೇಟರ್ ಫ್ರೆಂಡ್ಲಿ ಗೇಮ್ ಅಲ್ಲ. ಆಮೇಲೆ 6 ಅವರ್ಸ್ 7 ಅವರ್ಸ್ ಸೈಲೆಂಟ್ ವಾತಾವರಣ ಬೇಕು. ಅದೇ ಕ್ರಿಕೆಟ್ ಗೆ ನಿಮಗೆ ಒಂದು 4 ಹೊಡೆದ್ರೆ ಜನ ಕ್ಲಾಪ್ ಮಾಡೋರು, ಖುಷಿ ಪಡೋರು ಇರ್ತಾರೆ. ಇಲ್ಲಿ ಒಂದು ಪೀಸ್ ಕ್ಯಾಪ್ಚರ್ ಆಯ್ತು, ನಾನು ಪೀಸ್ ಅಪ್ ಅದೇ ಪ್ಲೇಯರ್ ಸೆಲೆಬ್ರೇಟ್ ಮಾಡಂಗಿಲ್ಲ. ಆರ್ಗನೈಸರ್ಸ್ ಗೆ ಸ್ಪಾನ್ಸರ್ಶಿಪ್ ಇಸ್ ಬಿಗ್ ಪ್ರಾಬ್ಲಮ್. 5 ದಿನ ನಿಮಗೆ ಒಂದು ದೊಡ್ಡ ಸ್ಪೇಸ್, ಪೇರೆಂಟ್ಸ್ ಕುತ್ಕೊಳ್ಳಿಕ್ಕೂ ಬೇಕು, ಪ್ಲೇಯರ್ಸ್ ಬೇಕು, ಆಮೇಲೆ ಫೆಸಿಲಿಟೀಸ್ ಬೇಕು. ಇದೆಲ್ಲ ನೋಡಿದ್ರೆ ಆರ್ಗನೈಸರ್ಸ್ 5 ಡೇಸ್ ಮಾಡೋಕೆ ಸ್ವಲ್ಪ ಹೆದರ್ತಾ ಇದಾರೆ. ಇತ್ತೀಚೆಗೆ ಆಫ್ಟರ್ ಕೋವಿಡ್ ಏನಾಗಿದೆ, ಆನ್ಲೈನ್ ಶುರು ಆಯ್ತು. ಎಲ್ಲಿ ಹಾಳಾಯ್ತು ಸ್ವಲ್ಪ ಅಂತಂದ್ರೆ, ಆನ್ಲೈನ್ ಶುರು ಆಯ್ತಲ್ವಾ ಕೋವಿಡ್ ಟೈಮಲ್ಲಿ. ಸೊ ಜನ ಏನ್ ಮಾಡಿದ್ರು, ಇದೇ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಹುಡ್ ಮಾಡ್ಕೊಂಡು ಹೋದ್ರು. ಆಮೇಲೆ ಮೋಸ್ಟ್ ಆಫ್ ದಿ ಪೇರೆಂಟ್ಸ್ ಆರ್ ವರ್ಕಿಂಗ್ ಪೇರೆಂಟ್ಸ್, ಅವ್ರೇನ್ ಮಾಡ್ತಾರೆ, ಸ್ಯಾಟರ್ಡೆ ಸಂಡೆ ರಜಾ ಇದೆ, ಸೊ ವೀಕೆಂಡ್ ಅಲ್ಲಿ ಒಂದು ಟೂರ್ನಮೆಂಟ್ ಆಡೋಣ, ರ್ಯಾಪಿಡ್ ಆಡೋಣ, ಬ್ಲಿಟ್ಸ್ ಆಡೋಣ. ಕ್ಲಾಸಿಕಲ್ 5 ಡೇಸ್ ಯಾರು ಆಡ್ತಾರೆ?

ಖರ್ಚು ವೆಚ್ಚ ಜಾಸ್ತಿ ಬರುತ್ತೆ. ಅಕಾಮಿಡೇಷನ್, ಊಟ ತಿಂಡಿ, ಲಾಡ್ಜಿಂಗ್. ಅದರಲ್ಲಿ ಈಗ ನಮ್ಮ ಕರ್ನಾಟಕದಲ್ಲಿ ಹೇಳ್ಬೇಕಂತಂದ್ರೆ ಸ್ವಲ್ಪ ಕ್ಲಾಸಿಕಲ್ ಇವೆಂಟ್ಸ್ ಕೊರತೆ ಇದೆ ಆಫ್ಟರ್ ಕೋವಿಡ್. ಅಸೋಸಿಯೇಷನ್ ಬಹಳಷ್ಟು ಸ್ಟೆಪ್ಸ್ ತಗೊಳ್ತಾ ಇದೆ. ಆರ್ಗನೈಸರ್ಸ್ ಮುಂದೆ ಬರ್ತಾ ಇಲ್ಲ, ಭಯ ಬೀಳ್ತಾ ಇದಾರೆ. ಎಸ್ಪೆಷಲಿ ಈಗ ಜಾಸ್ತಿ ಪ್ಲೇಯರ್ಸ್ ಇರೋದು ನಮಗೆ ಸ್ಟ್ರೆಂತ್ ಇರೋದು ಬೆಂಗಳೂರಲ್ಲಿ ಇದೆ. ಅದು ಬಿಟ್ರೆ ನಿಮಗೆ ಮಂಗಳೂರು ಮೈಸೂರು ಸ್ವಲ್ಪ ಸ್ಟ್ರೆಂತ್ ಇದೆ. ಮೇ ಬಿ ಅವರಿಗೆ ರ್ಯಾಪಿಡ್ ಒನ್ ಡೇ ಸ್ಕೂಲ್ ರಜೆ ಇಲ್ಲ, ಪೇರೆಂಟ್ಸ್ಗೂ ಒಳ್ಳೇದು. ಈ ಸೆಟಪ್ಗೆ ಸೆಟ್ ಆಗ್ಬಿಟ್ಟಿದ್ದಾರೆ. ನಮಗೆ ಕ್ಲಾಸಿಕಲ್ ಅಲ್ಲಿ ಚೆಸ್ ಬೆಳಿಬೇಕು, ನಮ್ಮಲ್ಲಿ GMs ಆಗ್ಬೇಕು, IMs ಆಗ್ಬೇಕು ಅನ್ನೋ ಆಸೆ ನಮ್ದಿದೆ. ಅಸೋಸಿಯೇಷನ್ ಆಗ್ಲಿ, ಆರ್ಬಿಟರ್ಸ್ ಆಗ್ಲಿ, ಚೆಸ್ ಲವರ್ದಾಗ್ಲಿ ಇದೆ. ಇದನ್ನ ಎಲ್ಲೋ ಸ್ವಲ್ಪ ಹಿಂದೆ ಆಗ್ತಾ ಇದೀವಲ್ಲ, ನಮ್ಮ ಪ್ಲೇಯರ್ಸ್ ಹೊರಗಡೆ ಹೋಗಿ ಆಡ್ತಾ ಇದಾರಲ್ಲ, ಅವ್ರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ, ನಮ್ಮಲ್ಲೇ ಆಗ್ಲಿ ಅನ್ನೋ ಒಂದು ಆಶಾಭಾವನೆ ನಾವು ಇಟ್ಕೊಂಡು ಪ್ರಯತ್ನ ಮಾಡ್ತಾ ಇದೀವಿ. ಇದು ಚೆಸ್ ಏನಿತ್ತು ಮೊದ್ಲು.

ಈ ಸೆಟಪ್ ಸೆಟ್ ಆಗ್ಬಿಟ್ಟಿದ್ರೆ ನಮಗೆ ಕ್ಲಾಸಿಕಲ್ ಅಲ್ಲಿ ಚೆಸ್ ಬೆಳಿಬೇಕು, ನಮ್ದಲ್ಲಿ ಜಿಎಂಸ್ ಆಗ್ಬೇಕು, ಐಎಂಸ್ ಆಗ್ಬೇಕು ಅನ್ನೋ ಆಸೆ ನಮ್ದು ಇದೆ. ಅಸೋಸಿಯೇಷನ್ ಆಗ್ಲಿ, ಆರ್ಬಿಟರ್ಸ್ ಆಗ್ಲಿ, ಚೆಸ್ ಲವರ್ದಾಗ್ಲಿ ಇದೆ. ಇದನ್ನ ಎಲ್ಲೋ ಸ್ವಲ್ಪ ಹಿಂದೆ ಆಗ್ತಾ ಇದೀವಲ್ಲ, ನಮ್ಮ ಪ್ಲೇಯರ್ಸ್ ಹೊರಗಡೆ ಹೋಗಿ ಆಡ್ತಾ ಇದಾರಲ್ಲ, ಅವ್ರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ, ನಮ್ಮಲ್ಲೇ ಆಗ್ಲಿ ಅನ್ನೋ ಒಂದು ಆಶಾಭಾವನೆ ನಾವು ಇಟ್ಕೊಂಡು ಪ್ರಯತ್ನ ಮಾಡ್ತಾ ಇದೀವಿ. ಇದು ಚೆಸ್ ಏನಿತ್ತು ಮೊದ್ಲೇ, ಯಾರು ನೋಡಂಗಿಲ್ಲ, ಮಾತಾಡಂಗಿಲ್ಲ, ಚಪ್ಪಾಳೆ ತಟ್ಟಂಗಿಲ್ಲ, ಇಂಥ ಗೇಮು ಗಂಟೆ ಗಟ್ಟಲೆ ಕೂತ್ಕೊಂಡಿರ್ತಾರೆ, ಮೂನೆ ಆಡಲ್ವಲ್ಲಪ್ಪ ಇವರು ಅಂತ ಹೇಳಿ ಜನಕ್ಕೆ ಇದೊಂದಿತ್ತು. ಸೊ ಫೆಡರೇಷನ್ಗಳು ಏನ್ ಮಾಡ್ತು, ಮೇ ಬಿ ಒಲಿಂಪಿಕ್ ಅಲ್ಲಿ ಇದನ್ನ ನಾಟ್ ರಿಸಲ್ಟ್ ಓರಿಯೆಂಟೆಡ್ ಗೇಮ್, ಯಾಕಂದ್ರೆ ಅಷ್ಟೊತ್ತಾಡಿ ಡ್ರಾ ಮಾಡ್ಕೊಂಡು ಹೋಗ್ತಾರಲ್ಲ, ಸೊ ಒಲಿಂಪಿಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಲಿಲ್ಲ. ಒಲಿಂಪಿಕ್ಸ್ ಇನ್ಕ್ಲೂಡ್ ಮಾಡ್ಲಿಕ್ಕೆ ರ್ಯಾಪಿಡ್ ಬ್ಲಿಟ್ಸ್ ಬಂತು. ಆ ಬಂದಿದ್ಯಾನಪ್ಪ ಅಂತಂದ್ರೆ ಅದು ಒಲಿಂಪಿಕ್ ಅಲ್ಲೂ ಸೇರ್ತಾ ಇಲ್ಲ, ಗೇಮ್ ಸ್ಟ್ಯಾಂಡರ್ಡ್ ಸ್ವಲ್ಪ ಕಡಿಮೆ. ಗ್ರ್ಯಾಂಡ್ ಮಾಸ್ಟರ್ ಐಎಂ ಇದ್ರ ಬಗ್ಗೆ ಆಲೋಚನೆ ಮಾಡೋದಕ್ಕಿಂತ ಒಬ್ಬ ಮಗು ಚೆಸ್ ಆಡ್ತಾ ಇದೆ ಅನ್ಕೊಳ್ಳಿ, ಗೆಲ್ಲಿ ಸೋಲ್ಲಿ, ಹೈಯೆಸ್ಟ್ ಪೊಸಿಷನ್ ಬರ್ಲಿ ಬಲದೇ ಇರ್ಲಿ, ಅವನು ಒಂದ್ ಕಡೆ ಕೂತ್ಕೊಳ್ಳೋ ಫೋಕಸ್, ಪೇಶನ್ಸ್, ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ. ಇವತ್ತು ನೋಡಿ ನೀವು, ಮಕ್ಕಳು ರಿಸಲ್ಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು, ಸುಸೈಡ್ ಮಾಡ್ಕೊಳ್ಳೋದು, ಫಿಕಲ್ ಮೈಂಡ್ ಮೆಂಟಾಲಿಟಿ ಇದೆ. ಇಲ್ಲಿ ಯು ಹ್ಯಾವ್ ದಿ ಆಲ್ವೇಸ್ ನೆಕ್ಸ್ಟ್ ಮೂವ್ ಏನು, ನನ್ಗೆ ಸ್ಟಕ್ ಆಗಿದ್ದೀನಿ, ವಾಟ್ ಇಸ್ ದಿ ಆಲ್ಟರ್ನೇಟ್ ವೇ. ಸೊ ಇದನ್ನ ಫೈಂಡ್ ಮಾಡ್ತಾ ಮಾಡ್ತಾ ಅವ್ರ ಜೀವನದಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ದಿಸ್ ಇಸ್ ಅ ಡೆಡ್ ಬ್ಲಾಕ್, ಇಟ್ ನಾಟ್ ದಿ ಎಂಡ್ ಆಫ್ ದಿ ಗೇಮ್, ಐ ಕಮ್ ಔಟ್ ವಿತ್ ಒನ್ ಮೋರ್ ಪ್ಲಾನ್ ಅನ್ನೋ ಒಂದು ಮೈಂಡ್ ಸೆಟ್ ರೆಡಿ ಆಗುತ್ತಲ್ಲ. ಸೊ ಮೆಂಟಲಿ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಆಗ್ತಾರೆ. ವಾಟ್ ಇಸ್ ಇಂಪಾರ್ಟೆಂಟ್, ಇವತ್ತಿನ ಮಕ್ಕಳು ಜನರೇಷನ್ ಅಲ್ಲಿ ಎನರ್ಜಿ ಜಾಸ್ತಿ ಇದೆ, ಅಟ್ ದಿ ಸೇಮ್ ಟೈಮ್ ದೇ ಆರ್ ವೆರಿ ಹೈಪರ್. ಆ ಹೈಪರ್ ಸೆನ್ಸಿಟಿವಿಟಿನ ನಾವು ಸ್ವಲ್ಪ ರೆಡ್ಯೂಸ್ ಮಾಡ್ಬೇಕಂತಂದ್ರೆ ಇಟ್ ಇಸ್ ಓನ್ಲಿ ಪಾಸಿಬಲ್ ಇನ್ ಟೂ ವೇಸ್, ಒನ್ ಇಸ್ ಚೆಸ್, ದಿ ಅದರ್ ಇಸ್ ಯೋಗ. ಒಂದು 50 ಜನ ಟಾಪರ್ಸ್ ಇದಾರೆ ಅಂತಂದ್ರೆ ಅದ್ರಲ್ಲಿ 25-30 ಜನ ಚೆಸ್ ಅವರು ಇರ್ತಾರೆ. ಹೆಣ್ಮಕ್ಳಿಗೆ ಹೊರಗಡೆ ಹೋಗ್ಬೇಕು, ಸೊ ಪೇರೆಂಟ್ ಬರಲೇಬೇಕು, ಸೊ ಆ ಪ್ರಾಬ್ಲಮ್ಸ್ ಇಂದಾನು ಸ್ವಲ್ಪ ಕಡಿಮೆ ಆಗ್ತಾರೆ. ನಿಮಗೆ ಜೆಂಡರ್ ಡಿಸ್ಪ್ಯಾರಿಟಿ ಏನಿಲ್ಲ, ಈಕ್ವಲ್ ಪ್ರೈಸಸ್, ಈಕ್ವಲ್ ಎಲ್ಲ ಮಾಡ್ತೀವಿ. ದಿಸ್ ಇಸ್ ಒನ್ ಆಫ್ ದಿ ಟ್ರೆಮೆಂಡಸ್ ಥಿಂಗ್ ಏನಪ್ಪ ಅಂದ್ರೆ ಚೆಸ್ ಅಲ್ಲಿ ಇಟ್ ಇಸ್ ಅಬೌಟ್ ಎ ಮೈಂಡ್ ಗೇಮ್. ಎ ಚೈಲ್ಡ್ ಈಸ್ ಅಬೌಟ್ 10 ಇಯರ್ಸ್, ಹಿ ಇಸ್ ಈಕ್ವಲ್ ಟು ಎನಿಬಡಿ, ವೆದರ್ ಇಟ್ ಇಸ್ ಮೇಲ್ ಫಿಮೇಲ್ ಏಜ್ಡ್. ಪರ್ಟಿಕ್ಯುಲರ್ ಟೌರ್ಮೆಂಟ್ ಅಲ್ಲಿ ಒಬ್ಬ ಫೋಟೋಗ್ರಾಫರ್ ಬಂದಿದ್ರು, ಬಹಳ ಖುಷಿ ಪಟ್ರು, 85-year-old ಇಸ್ ಪ್ಲೇಯಿಂಗ್ ವಿತ್ ಎ 6-year-old ಚೈಲ್ಡ್. ಸೊ ದಟ್ ಇಸ್ ಗ್ರೇಟ್ ಸ್ಪೆಕ್ಟಕಲ್ ನಮಗೆ ನೋಡಕ್ಕೆ. ಏನಪ್ಪ ಮೊಮ್ಮಗ ಅಥವಾ ಮರಿ ಮೊಮ್ಮಗ ಇರ್ಬೋದು, ಫೈನಲ್ ಇಟ್ ಇಸ್ ಹೌ ಕ್ಯಾಲ್ಕುಲೇಟಿವ್ ಯು ಆರ್, ನೀವು ಎಷ್ಟು ಕಾನ್ಸಂಟ್ರೇಟ್ ಮಾಡಿ, ಏನ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀರಾ. ಇಲ್ಲಿ ಜೆಂಡರ್ ಬಗ್ಗೆ ಏನು ಬರಲ್ಲ, ಬಟ್ ಆದ್ರೂ ಹೆಣ್ಮಕ್ಳು ಕರ್ನಾಟಕದಲ್ಲಿ ಬೇರೆ ಸ್ಟೇಟ್ಸ್ ಕಂಪೇರ್ ಮಾಡಿದ್ರೆ ತಮಿಳುನಾಡು ಕೇರಳದಲ್ಲಿ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ, ಕರ್ನಾಟಕದಲ್ಲಿ 3rd place ಅಲ್ಲಿ ನಾವು ಇದೀವಿ ಹೆಣ್ಮಕ್ಳ ಪ್ರಮೋಷನ್ ಅಲ್ಲಿ. ಈಗ ಇದು 2nd ವರ್ಷ ನಾವು ರೇಟಿಂಗ್ ಟೂರ್ನಮೆಂಟ್ ಮಾಡ್ತಾ ಇರೋದು ಹೆಣ್ಮಕ್ಳಿಗಾಗಿ. ಏನಾದ್ರೆ ಹೆಣ್ಮಕ್ಳು ಅಯ್ಯೋ 40 ಜನ ಬರ್ತಾರೆ ಬಿಡ್ರಿ, ಯಾಕೆ ರೇಟಿಂಗ್ ಮಾಡೋದು, ಈ ತರ ಆರ್ಗನೈಸರ್ಸ್ ಇದ್ರು. ಈ ಅನುರಾಗ್ ಕಣ್ಣೂರ್ ಅವ್ರು ಏನ್ ಮಾಡಿದ್ರು, ನಾನು ರೇಟಿಂಗ್ ಮಾಡ್ತೀನಿ ಬರ್ಲಿ, ಕ್ಯಾಶ್ ಪ್ರೈಸ್ ಜಾಸ್ತಿ ಮಾಡ್ತೀನಿ, ಹೆಣ್ಮಕ್ಳಿಗೆ ಸಿಗ್ಲಿ ಅಂತಂದ್ರು. ರಿಮೋಟ್ ಪ್ಲೇಸ್ ಅಲ್ಲಿ ಮಾಡಿದ್ರು, ಇವರಲ್ಲಿ ನಮಗೆ 105 ಜನ ಬಂದಿದ್ದಾರೆ. ಪ್ರಮೋಷನ್ ಚೆನ್ನಾಗಿ ಆಗ್ತಾ ಇದೆ ಕರ್ನಾಟಕದಲ್ಲಿ, ಪೊಸಿಷನ್ ಚೆನ್ನಾಗಿದೆ ವರ್ಲ್ಡ್ ಸ್ಟೇಜ್ ಅಲ್ಲಿ. ಚಾರ್ವಿ ಅನ್ನೋ ಒಂದು ಹುಡುಗಿ ಇದ್ದಾಳೆ ನಮ್ಮಲ್ಲಿ, ಅವಳು ಏಜ್ ಕ್ಯಾಟಗರಿಲಿ ವರ್ಲ್ಡ್ ಅಲ್ಲಿ ನಂಬರ್ 1 ಇದಲ್ಲ ಅವಳು. ಈಗ ರೀಸೆಂಟ್ ಆಗಿ ಎಲ್ಲಾ ಕಡೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಿರೋದಂದ್ರೆ ನಕ್ಷತ್ರ ಗುಮ್ಮಡವಳ್ಳಿ ಮತ್ತೆ ಪ್ರತಿತಿ ಬಡ್ಲಯ್ಯ ಅನ್ನೋರು. ಈ ಇಬ್ರು ಹೆಣ್ಮಕ್ಳು ಯಾವ ಚಾಂಪಿಯನ್ಶಿಪ್ ಅಲ್ಲಿ ಹೋದ್ರು ಪೋಡಿಯಂ ಫಿನಿಶ್ ಮಾಡ್ತಿದ್ದಾರೆ, ಇದು ಗೋಲ್ಡ್ ಸಿಲ್ವರ್ ಆರ್ ಬ್ರಾಂಜ್ ಏನೋ ಒಂದು ತಗೊಂಡ್ ಬರ್ತಾ ಇದಾರೆ. ಹೆಣ್ಮಕ್ಳು ಒಂದು ಏಜ್ ವರ್ಗ ಆಡಾದ್ಮೇಲೆ ಐದರ್ ಕರಿಯರ್ ಆರ್ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗ್ಬಿಟ್ಮೇಲೆ ಅವರಿಗೆ ಕಷ್ಟ ಕಾನ್ಸಂಟ್ರೇಟ್ ಮಾಡಕ್ಕೆ, ಡಿವೈಡ್ ಆಗ್ಬಿಡ್ತಾರೆ. ಸೀರಿಯಸ್ ಆಗಿ ಚೆಸ್ ಪರ್ಸ್ಯೂ ಮಾಡಿ ನಾನು ಇದರಲ್ಲಿ ಟೈಟಲ್ ಬೇಕು, ನನಗೆ ನಾನು ಇದ್ರಲ್ಲಿ ಹೆಸರು ಮಾಡಬೇಕು ಅನ್ನೋ ಮೆಂಟಾಲಿಟಿ ನಮ್ಮ ಕರ್ನಾಟಕದಲ್ಲಿ ಪ್ಲೇಯರ್ಸ್ ಅಲ್ಲಿ ಬಹಳ ಕಡಿಮೆ. ಕಂಪ್ಯಾರಿಟಿವ್ಲಿ ಬಾಯ್ಸ್ ಅಂಡ್ ಗರ್ಲ್ಸ್ ಗೆ ಸ್ಟ್ರೆಂತ್ ನೋಡಿದ್ರೆ 1:2, ಇಬ್ರು ಗಂಡ್ ಮಕ್ಳಿಗೆ ಒಂದ್ ಹೆಣ್ಣು ಮಗು ಪಾರ್ಟಿಸಿಪೇಷನ್ ಇರುತ್ತೆ. ಪುಷಪ್ ಮಾಡಕ್ಕೆ ಈಗ ಇನ್ಸ್ಟಿಟ್ಯೂಟ್ ತಗೊಂಡಿದ್ದಾರೆ ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಅವರು, ಹೆಣ್ಮಕ್ಳಿಗೆ ಫ್ರೀ ಕೋಚಿಂಗ್ ನಡೆಸೋಣ ಅಸೋಸಿಯೇಷನ್ ವತಿಯಿಂದ ಅಂತ ಹೇಳೋದು ಒಂದು ಸ್ಟೆಪ್ ತಗೊಂಡಿದ್ದಾರೆ. ಆಮೇಲೆ ಈ ಟೂರ್ನಮೆಂಟ್ ಗೆ ಆರ್ಗನೈಸರ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಒಂದು 75,000 ರೂಪಾಯಿ ಫಂಡ್ ಕೂಡ ಕೊಟ್ಟಿದ್ದಾರೆ. ಇಟ್ಸ್ ಎ ಬಿಗ್ ಥಿಂಗ್, ಅಸೋಸಿಯೇಷನ್ಸ್ ಬಂದು ಆರ್ಗನೈಸರ್ ಗೆ ಸಪೋರ್ಟ್ ಮಾಡೋದಂದ್ರೆ ಕಷ್ಟ. ನಾವು ಬರೀ ದುಡ್ಡು ತಗೊಳ್ಳೋದು ನೋಡ್ತಾ ಇರ್ತಾರೆ, ನಮ್ಮ ಅಸೋಸಿಯೇಷನ್ ಸಪೋರ್ಟ್ ಮಾಡ್ತಾ ಇದೆ. ಇಶಾ ಶರ್ಮಾ ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ವುಮೆನ್ ಇಂಟರ್ನ್ಯಾಷನಲ್ ಮಾಸ್ಟರ್, ಇಲ್ಲಿ ಮಾನಸಾಕಿ ಅಂತ ಹೇಳಿ ಆಡ್ತಾ ಇದ್ದಾಳೆ ಹುಡುಗಿ. ಆ ಹುಡುಗಿ ನಾನು ನೋಡಿದಂಗೆ 2012 ಅಲ್ಲಿಂದ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ, ಟಾಪ್ ಪೊಸಿಷನ್ ಅಲ್ಲಿ ಇದ್ದು. ಆಮೇಲೆ ಕರಿಯರು ಆಮೇಲೆ ಬೇರೆ ಬೇರೆ ಇದ್ರಲ್ಲಿ ಹೋಗಿ ಈಗ ಸ್ಟಿಲ್ ಶಿ ಹ್ಯಾಸ್ ಕಮ್ ಪ್ಯಾಷನ್ ಇಂದ ಬಂದು ಇಲ್ಲಿ ಆಡಕ್ಕೆ ಬಂದಿದ್ದಾಳೆ. ಮೇನ್ ನಾವೇನ್ ಹೇಳ್ತೀವಿ ಅಂತಂದ್ರೆ, ಪೇರೆಂಟ್ಸ್ ಸ್ವಲ್ಪ ಸಪೋರ್ಟಿವ್ ಆಗಿ ಮಕ್ಕಳನ್ನ ಎನ್ಕರೇಜ್ ಮಾಡಿ, ಎಸ್ಪೆಷಲಿ ಫಿಮೇಲ್ ಚೈಲ್ಡ್, ಯಾಕಂದ್ರೆ ಅವ್ರು ಮೆಂಟಲಿ ಟಫ್ ಇದ್ರೆ ಇಡೀ ಫ್ಯಾಮಿಲಿ ಮೆಂಟಲಿ ಟಫ್ ಇರುತ್ತೆ. ಹೆಣ್ಮಕ್ಳು ವೀಕ್ ಆದ್ರೆ ಮನೆನೇ ವೀಕ್ ಆಗ್ಬಿಡುತ್ತೆ. ಈಗ ನಮ್ಮ ಸರ್ಕಾರಿ ಶಾಲೆಗಳಲ್ಲಾಗ್ಲಿ ಅಥವಾ ಪ್ರೈವೇಟ್ ಸ್ಕೂಲ್ಸ್ ಯಾವುದೇ ಶಾಲೆಯಲ್ಲಿ ನೋಡಿ, ದೈಹಿಕ ಶಿಕ್ಷಣ ಶಿಕ್ಷಕರ ಪಾತ್ರ ಬಹಳ ಮುಖ್ಯ. ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಅವರಿಗೆ ಗೊತ್ತಿರೋದು ಫಿಸಿಕಲ್ ಗೇಮ್ ಗೊತ್ತಿದೆ, ಔಟ್ಡೋರ್ ಗೇಮ್ಸ್ ಗೊತ್ತಿದೆ. ಈ ಇಂಡೋರ್ ಗೇಮು ಇದೂ ಒಂದು ಗೇಮು, ಇದರಲ್ಲೂ ನಾವು ಏನಾದ್ರೂ ಚೂರು ಕಲಿತು ಮಕ್ಕಳಿಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿ ಅವ್ರು ಮಾಡಿದಾಗ ಮಕ್ಕಳು ಆಸಕ್ತಿ ತೋರಿಸ್ತಾರೆ. ಅದಾದ್ಮೇಲೆ ಅವರಿಗೆ ಯಾರೋ ಒಬ್ರು ಕೋಚ್ ಸಿಗ್ತಾರೆ. ಇವತ್ತಿನ ಕಾಲದಲ್ಲಿ ಆನ್ಲೈನ್ ಎಲ್ಲ ಇದೆ, ಚೆಸ್ ಕೋಚಿಂಗ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಡಿಪೆಂಡಿಂಗ್ ಆನ್ ಅವ್ರ ಫೈನಾನ್ಷಿಯಲ್ ಕಂಡೀಷನ್ ಮೇಲೆ ಅಲ್ಲಿ ಲೋಕಲ್ ಕೋಚ್ ಯಾರಾದ್ರೂ ರೆಡಿ ಆಗ್ತಾರೆ. ಏನಾಗ್ತದೆ, ಶಾಲೆಯಲ್ಲಿ ಪ್ರಮೋಷನ್ ಆಗ್ತಾ ಇಲ್ಲ. ನಮ್ಮ ಇಂಡಿಯನ್ ಫೆಡರೇಷನ್ ಕನ್ಸು ಚೆಸ್ ಇನ್ ಸ್ಕೂಲ್ ಅಂತ ಹೇಳಿದೆ, ಈಗ ತಮಿಳುನಾಡಲ್ಲಿ ಇದೆ, ಪ್ರತಿಯೊಂದು ಸ್ಕೂಲಲ್ಲಿ ಚೆಸ್ ಇಸ್ ಸಬ್ಜೆಕ್ಟ್ ಕಡ್ಡಾಯ.
ಸೊ ಹಾಗಾಗಿ ಅಲ್ಲಿ ನೀವು ಅಲ್ಲಿ ನೋಡಿ, ಅಲ್ಲಿ ಇಂಡಿಯಾದಲ್ಲಿ 100 ಗ್ರ್ಯಾಂಡ್ ಮಾಸ್ಟರ್ ಇದ್ರೆ 50 ಮೇಲೆ ಅಲ್ಲಿ ಇದಾರೆ. ದಿಸ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ಅದರ್ ಸ್ಟೇಟ್ಸ್ ಅಂಡ್ ತಮಿಳುನಾಡು. ಸೊ ಇಲ್ಲೂ ನೀವು ಚೆಸ್ ಇಂಟ್ರೊಡ್ಯೂಸ್ ಮಾಡಿ, ನೀ ನಾಟ್ ಪ್ರೊಡ್ಯೂಸ್ ಗ್ರ್ಯಾಂಡ್ ಮಾಸ್ಟರ್ಸ್. ಚದುರಂಗ ಅಂತೇಳಿ ನಮ್ಮ ದೇಶದಿಂದ ಬಂದಿರೋದು, ಇದರಲ್ಲಿ ನಮ್ಮವರು 5 ಬಾರಿ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ. ಕ್ರಿಕೆಟ್ ಇರೋ ಕ್ರೇಜ್ ನಮ್ಗೆ

0: ಒಂದು 10% ಚೆಸ್ ಗೇಮ್ಗೂ ತೋರಿಸಿ, ಬೇರೆ ಎಲ್ಲ ಗೇಮ್ಗೂ ಇವನ್ ಆಗಿ ಡಿವೈಡ್ ಆಗಲಿ, ದೇರ್ ಶುಡ್ ಬಿ ಸಮ್ ಸಪೋರ್ಟ್ ಫ್ರಮ್ ದಿ ಗೌರ್ಮೆಂಟ್, ಫ್ರಮ್ ದಿ ಪಬ್ಲಿಕ್, ಅವಾಗ ನಾವು ಏನಾದರೂ ಇಂಪ್ರೂವ್ ಮಾಡಬಹುದು. ಪ್ರತಿ ಇಯರ್ ನಾವೇ ಚಾಂಪಿಯನ್ ಆಗ್ಬೋದು ವರ್ಲ್ಡ್ ಅಲ್ಲಿ. ನಮ್ಮಲ್ಲಿ ಅಷ್ಟೊಂದು ಟ್ಯಾಲೆಂಟ್ ಇದೆ. ಗ್ರಾಸ್ ರೂಟ್ ಲೆವೆಲ್, ಇನ್ಫ್ರಾಸ್ಟ್ರಕ್ಚರ್, ಫಂಡ್ಸ್, ಇದು ಬಂದ್ರೆ ಎಲ್ಲೋ ಚೆನ್ನಾಗಾಗುತ್ತೆ.
1: ಚೆಸ್ ಆಟಗಾರ್ತಿಯರು ಚಾಂಪಿಯನ್ಶಿಪ್ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಂಡರು.
2: ನನ್ನ ಹೆಸರು ಪ್ರೀತಿ ಜೈನ್ ಅಂತ. ಮಿಡಲ್ ಬ್ಲೈಂಡ್ ಮ್ಯಾಮ್, ರೆಟಿನೋಬ್ಲಾಸ್ಟಿಮಾ ಅಂತ ಆಗಿತ್ತು, ಟೈಪ್ ಆಫ್ ಐ ಕ್ಯಾನ್ಸರ್. ಸೊ ಒಂದ್ ಐಯಲ್ಲಿ ಪ್ರಾಬ್ಲಮ್ ಇತ್ತು, ಇನ್ನು ಬಾಡಿಗೆಲ್ಲ ಅದು ಸ್ಪ್ರೆಡ್ ಆಗಬಾರ್ದು ಅಂತ ಸೊ ಇನ್ನೊಂದು ಐನ ರಿಮೂವ್ ಮಾಡಿತ್ತು. ನಾನು 14 ವರ್ಷ ಇದ್ದಾಗ ಸ್ಟಾರ್ಟ್ ಮಾಡಿದ್ದು ಕಲಿಯೋಕೆ ಚೆಸ್ ನ. ಚೆಸ್ ಅಲ್ಲಿ ನಂಗೆ ಇಂಟ್ರೆಸ್ಟ್ ಯಾಕೆ ಬಂತು ಅಂದ್ರೆ, ನಾನು ಬೇರೆ ಏನು ಸ್ಪೋರ್ಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇರ್ಲಿಲ್ಲ. ಫಸ್ಟ್ ಮ್ಯೂಸಿಕ್ ಕಲಿತಾ ಇದ್ದೆ, ಮ್ಯೂಸಿಕ್ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ಬಟ್ ಚೆಸ್ ಅಲ್ಲಿ ನನ್ನ ಇಂಟ್ರೆಸ್ಟ್ ಡೆವಲಪ್ ಆಯ್ತು. ಆ ಟೈಪ್ ಆಫ್ ಮೆಂಟಲ್ ಜಿಮ್ ಅಂತ ಹೇಳ್ಬೋದು. ಫಸ್ಟ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ವರ್ಗೂ ನಾನು ಶಿವಮೊಗ್ಗ ಶಾರದಾ ದೇವಿ ಅಂಧ ವಿಕಾಸ ಕೇಂದ್ರ ಆ ಶಾಲೆಯಲ್ಲಿ ವ್ಯಾಸಂಗ ಮಾಡಿದೆ. TVS ಇಂಡಿಪೆಂಡೆಂಟ್ ಕಾಲೇಜ್ ಅಂತ ಇದೆ ಶಿವಮೊಗ್ಗದಲ್ಲಿ, ಅಲ್ಲಿ 11th-12th ಓದ್ಕೊಂಡೆ. ಅಂಡ್ ಡಿಗ್ರಿ ಕೂಡ TVS ಅಲ್ಲೇ ಮುಗಿಸಿದೀನಿ ನಾನು. 2019 ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಉಡ್ಪ ಸರ್ ಅಂತ ಇದಾರೆ, ಅವ್ರು ಹೇಳ್ಕೊಡ್ತಾ ಇದ್ದಾರೆ. ಪ್ರೆಸೆಂಟ್ ಅಜಿತ್ ಸರ್ ಅಂತ ಇದಾರೆ ಮೈಸೂರಿಂದ, ಅವ್ರ ಹತ್ರ ಕೋಚಿಂಗ್ ತಗೊಳ್ತಾ ಇದ್ದೀನಿ. ಬ್ಲೈಂಡ್ಸ್ ಗೋಸ್ಕರ ಚೆಸ್ ಬೋರ್ಡ್ ಸಪರೇಟ್ ಆಗಿ ಬರುತ್ತೆ, ಅದರಲ್ಲಿ ಸ್ಕ್ವೇರ್ಸ್ ಅಷ್ಟೇ, ಬ್ಲಾಕ್ ಮೇಲ್ ಇರುತ್ತೆ, ವೈಟ್ ಟಚ್ ಮಾಡಿದಾಗ ಸ್ವಲ್ಪ ಡೌನ್ ಇರುತ್ತೆ. ಅಂಡ್ ಪೀಸಸ್ ಅಲ್ಲಿ ಬ್ಲಾಕ್ ಪೀಸಸ್ ಗೆ ಮೇಲೆ ಡಾಟ್ ಇರುತ್ತೆ, ಚುಕ್ಕಿ ಇರುತ್ತೆ ಒಂದು. ಸೊ ಅದು ಟಚ್ ಮಾಡಿದ ತಕ್ಷಣ ಬ್ಲಾಕ್ ಅಂತ ಗೊತ್ತಾಗುತ್ತೆ, ವೈಟ್ ಗೆ ಪ್ಲೇನ್ ಇರುತ್ತೆ, ಚುಕ್ಕಿ ಇರೋದಿಲ್ಲ. ಹಾಗೆ ಅದರ ಶೇಪ್ಸ್ ನೆನ್ಪಿಟ್ಕೊಂಡಿರ್ತೀವಿ, ಬಿಷಪ್ ಯಾವ ಶೇಪ್ ಇರುತ್ತೆ, ನೈಟ್ ಏನ್ ಶೇಪ್ ಇರುತ್ತೆ, ಕಿಂಗ್, ರುಕ್, ಕ್ವೀನ್ ಎಲ್ಲಾ ಶೇಪ್ಸ್ ನೆನ್ಪಿಟ್ಕೊಂಡಿರ್ತೀವಿ. ಅಂಡ್ ಡಾಟ್ ಇದ್ರೆ ಬ್ಲಾಕ್, ಡಾಟ್ ಇಲ್ಲ ಅಂದ್ರೆ ವೈಟ್. ಅವರು ನನ್ನ ಚೆಸ್ ಬೋರ್ಡ್ ಅಲ್ಲೂ ಆಡ್ಬೋದು, ಅವ್ರ ಬೋರ್ಡ್ ಅಲ್ಲೂ ಆಡ್ಬೋದು. ಅವರು ಮೂವ್ ಪ್ರೊನೌನ್ಸ್ ಮಾಡ್ಬೇಕು, ಏನ್ ಮೂವ್ ಮಾಡ್ತಾರಲ್ಲ ಅದನ್ನ ಅನೌನ್ಸ್ ಮಾಡ್ಬೇಕು. ನೊಟೇಷನ್ ಅಂತ ಇರುತ್ತೆ ಚೆಸ್ ಅಲ್ಲಿ, ಪ್ರತಿ ಸ್ಕ್ವೇರ್ ಗು ಒಂದು ಆಲ್ಫಾಬೆಟ್ ಇರುತ್ತೆ, ಒಂದ್ ನಂಬರ್ ಇರುತ್ತೆ, A-H-1-8. ಸೊ ಯಾವ ಸ್ಕ್ವೇರ್ ಅಲ್ಲಿ ಇಟ್ಟಿದ್ದಾರೆ ಆ ನಂಬರ್ ಮತ್ತೆ ಆಲ್ಫಾಬೆಟ್ ಹೇಳಿದಾಗ ನಾವು ಈಸಿಲಿ ಅದನ್ನ ಟಚ್ ಮಾಡಿ ಕೂಡ ನೋಡ್ಬೋದು. ನಮ್ದು ಲೈನ್ಸ್ ಅಲ್ಲಿ ಲಿಫ್ಟ್ ಅಂಡ್ ಮೂವ್ ಅಂತ ಇರುತ್ತೆ. ಸೈಟೆಡ್ ಸಾಮಾನ್ಯ ಪ್ಲೇಯರ್ಸ್ ಗೆ ಈಗ ಅವರು ಏನಾದ್ರೂ ಪೀಸ್ ಟಚ್ ಮಾಡಿದ್ರು ಅಂದ್ರೆ ಅದನ್ನೇ ಮೂವ್ ಮಾಡ್ಬೇಕು, ಬಟ್ ನಾವು ಪೀಸಸ್ ನ ಸ್ಕ್ವೇರ್ ಅಲ್ಲಿ ಫಿಕ್ಸ್ ಮಾಡ್ತೀವಿ. ಲಿಫ್ಟ್ ಮಾಡಿದ್ರೆ ಅದನ್ನ ಎತ್ತಿದ್ರೆ ಅದನ್ನ ಮೂವ್ ಮಾಡ್ಬೇಕು, ಯಾಕಂದ್ರೆ ನಮ್ದು ಟಚ್ ಇಂಪಾರ್ಟೆಂಟ್. ಎಲ್ಲಾ ಪೀಸಸ್ ನ ಟಚ್ ಮಾಡ್ತೀವಿ, ಆದ್ರೆ ಯಾವ್ದಾದ್ರು ಲಿಫ್ಟ್ ಮಾಡಿದ್ರೆ ಎತ್ತಿದ್ರೆ ಅದನ್ನ ಮೂವ್ ಮಾಡ್ಬೇಕು. ಸೊ ಲಿಫ್ಟ್ ಅಂಡ್ ಮೂವ್ ಅಂತ ಅಷ್ಟೇ ರೂಲ್ ಡಿಫ್ರೆನ್ಸ್ ಬಿಟ್ರೆ ಇನ್ನೆಲ್ಲಾ ರೂಲ್ಸ್ ಸೇಮ್, ಟೈಮಿಂಗ್ಸ್ ಸೇಮ್ ಇರುತ್ತೆ, ಎಲ್ಲಾ ರೂಲ್ಸ್ ಸೇಮ್ ಅಪ್ಲೈ ಆಗುತ್ತೆ. ನನ್ಗೆ ಕೆಲವೊಂದ್ಸತಿ ಟ್ಯಾಕ್ಟಿಕಲ್ ಮೂವ್ಸ್ ಅಂತ ಇರುತ್ತೆ, ಅದು ಪ್ರಾಕ್ಟಿಸ್ ಮಾಡ್ತಾ ಮಾಡ್ತಾ ಜಾಸ್ತಿ ಲೈಕ್ ನಾವು ಬೆಳೀತಾ ಹೋಗ್ತೀವಿ. ಅದ್ರಲ್ಲಿ ಟ್ಯಾಕ್ಟಿಕಲ್ ಮೂವ್ ನಾನು ಪ್ಲಾನಿಂಗ್ ಲೈಕ್ ಪ್ರೊಸೆಸ್ ಅಲ್ಲಿ ಇದೀನಿ, ಡೆವಲಪ್ ಆಗ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ಹೊಸೂರಲ್ಲಿ ಚೆಸ್ ಟೂರ್ನಮೆಂಟ್ ಇತ್ತು ಫೆಬ್ರವರಿಯಲ್ಲಿ 2026 ಅಲ್ಲಿ, ಅದು ಸೈಟೆಡ್ ಟೂರ್ನಮೆಂಟ್, ಅಲ್ಲಿ ಆಡಿದ್ದೀನಿ. ಹಾಗೆ ಜಾನ್ವರಿಯಲ್ಲಿ ಶಿವಮೊಗ್ಗದಲ್ಲೇ ನಡೆದಿತ್ತು, ಅದಾದ್ಮೇಲೆ ಚಂಡೀಗಢ ಅಲ್ಲಿ ಟೂರ್ನಮೆಂಟ್ ಆಡಿದ್ದೆ, ಚೈನಾದಲ್ಲೂ ಟೂರ್ನಮೆಂಟ್ ಆಡಿದ್ದೆ ನಾನು ಇಂಟರ್ನ್ಯಾಷನಲ್ ಚೆಸ್ ಅಲ್ಲಿ. ಏಷ್ಯನ್ ಪ್ಯಾರಾಗೇಮ್ಸ್ ನ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೆ ನಾನು. ಕ್ಲಾಸಿಕಲ್ ಟೂರ್ನಮೆಂಟ್ಸ್ ಜಾಸ್ತಿ ಆಡ್ತೀನಿ, ರಾಪಿಡ್ ಆಡೋದಿಲ್ಲ. ಮತ್ತೆ ಬ್ಲಿಡ್ಜ್ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಬ್ಲಿಡ್ಜ್ ಅಲ್ಲಿ 3 ಮಿನಿಟ್ಸ್ ಅಷ್ಟೇ ಇರುತ್ತೆ, ಮತ್ತೆ 2 seconds ಅಷ್ಟೇ ಇನ್ಕ್ರಿಮೆಂಟ್ ಇರುತ್ತೆ. ಸೊ ನಾವು ಬೋರ್ಡ್ ಟಚ್ ಮಾಡಿ ಆಡೋಷ್ಟೊತ್ತಿಗೆ ಸೆಕೆಂಡ್ಸ್ ಎಲ್ಲ ಹೋಗಿರುತ್ತೆ, ಸೊ ಅದು ಸ್ವಲ್ಪ ಕಷ್ಟ ಆಗುತ್ತೆ ಬ್ಲಿಡ್ಜ್. ಬ್ಲೈಂಡ್ ಅಲ್ಲಿ ವಿಮೆನ್ ಚೆಸ್ ಚಾಂಪಿಯನ್ಶಿಪ್ ಅಂತ ಆಗಿತ್ತು ಚಂಡೀಗಢ ಅಲ್ಲಿ 2023 ಅಲ್ಲಿ. 3 totally blind, 3 partially blind ಅಂತ ಅವ್ರ ಸೆಲೆಕ್ಷನ್ ಕ್ರೈಟೀರಿಯಾ ಇತ್ತು. ನಾನು 2nd place ಆದೆ ಟೋಟಲಿ ಬ್ಲೈಂಡ್ ಟೀಮ್ ಅಲ್ಲಿ, ಅದರಿಂದ ನಾನು ಸೆಲೆಕ್ಷನ್ ಆಗಿ ದೆನ್ ಚೈನಾದಲ್ಲಿ ಟೂರ್ನಮೆಂಟ್ ಆಡಕ್ಕೆ ಅವಕಾಶ ಸಿಕ್ತು. ಅಲ್ಲಿ ನನಗೆ ಟೀಮ್ ಬ್ರಾಂಜ್ ಮೆಡಲ್ ಆಯ್ತು. ಏಷ್ಯನ್ ಪ್ಯಾರಾ ಗೇಮ್ಸ್ ಗೋಸ್ಕರ ಫುಲ್ ಒಂದು ವಿಲೇಜ್ ನ ರೆಡಿ ಮಾಡಿದ್ರು, ಎಲ್ಲಾ ಸ್ಪೋರ್ಟ್ಸ್ ಗೆ ಇಂಡಿಯನ್ ಪ್ಲೇಯರ್ಸ್ ಗೆ ಒಂದು ಬಿಲ್ಡಿಂಗ್ ಕಟ್ಟಿದ್ರು. ಅಲ್ಲಿ ಫುಲ್ ಲೈಕ್ ಇಂಡಿಯಾ ರೆಕಗ್ನೈಸ್ ಮಾಡ್ಬೇಕಂದ್ರೆ ಅಲ್ಲಿ ಇಂಡಿಯನ್ ಫ್ಲಾಗ್ ಹಾಕಿರ್ತಾರೆ, ಈವನ್ ಲಿಫ್ಟ್ ಅಲ್ಲಿ ಫ್ಲಾಗ್ ಹಾಕಿದ್ರು. ಸೊ ಅದು ತುಂಬಾ ಚೆನ್ನಾಗಿತ್ತು, ಪ್ರೌಡ್ ಮೂಮೆಂಟ್. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇಂಟರ್ನ್ಯಾಷನಲ್ ಚೆಸ್ ಆಡಿದ್ದು. ಸೊ ನಮ್ಗೆ ಮೆಡಲ್ ಬಂದಿದ್ದು ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ಗೆ ಮೆಡಲ್ ಬಂತಲ್ಲ, ಅದರಿಂದ ನಂಗೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸರ್ ಜೊತೆಗೂ ಮೀಟ್ ಮಾಡಕ್ಕೆ ಅವಕಾಶ ಸಿಕ್ತು. ಸೊ ತುಂಬಾ ಸರ್ಪ್ರೈಸಿಂಗ್ ಅಂಡ್ ತುಂಬಾ ಚೆನ್ನಾಗಿತ್ತು, ಹ್ಯಾಪಿ ಮೂಮೆಂಟ್. ಬ್ಲೈಂಡ್ ಚೆಸ್ ಅಲ್ಲಿ ಫಸ್ಟ್ ಬರ್ಬೇಕು, ವಿಮೆನ್ ಟಾಪ್ 5 ಅಲ್ಲಿ ಬರ್ಬೇಕು ಅಂತ ಆಸೆ ಇದೆ. ಅಟ್ ಪ್ರೆಸೆಂಟ್ ಟಾಪ್ 10 ಅಲ್ಲಿ ಬರ್ತೀನಿ. ಚೆಸ್ ಅಲ್ಲಿ ಟಾಪ್ 3 ಅಲ್ಲಿ ಫಸ್ಟ್ ಇಲ್ಲ ಸೆಕೆಂಡ್ ಬರ್ಬೇಕು ಅಂತ ಒಂದಿದೆ. ಹಾಗೆ ರೇಟಿಂಗ್ ಇನ್ಕ್ರಿಮೆಂಟ್ ಮಾಡ್ಬೇಕು, ಡೆವಲಪ್ ಮಾಡ್ಕೊಂಡು ಹೋಗ್ಬೇಕು ಇನ್ನೂ ಜಾಸ್ತಿ. ಚೆಸ್ ನೀವು ಆಡಿದ್ರೆ ಒಂದು ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಸಿಗತ್ತೆ, ಅದರಿಂದ ಬೇರೆ ಬೇರೆ ಲೈಫ್ ಲೆಸನ್ಸ್ ಸಿಗತ್ತೆ, ತಾಳ್ಮೆ ಕಲಿಯಕ್ ಸಿಗತ್ತೆ, ನಾವು ಟೈಮ್ ಮ್ಯಾನೇಜ್ಮೆಂಟ್ ಕಲಿತೀವಿ. ಸೊ ಈ ತರ ತುಂಬಾ ಲೈಫ್ ಸ್ಕಿಲ್ಸ್ ನ ಚೆಸ್ ಹೇಳ್ಕೊಡತ್ತೆ. ಲೈಫ್ ನ ನಾವು ಚೆಸ್ ನ ರೀತಿ ನೋಡಕ್ಕೆ ಸ್ಟಾರ್ಟ್ ಮಾಡಿ.

0: ಹಾಗೆ ಚೆಸ್ ಕಲಿಬೇಕು ಅಂದ್ರೆ ನೀವು AICFB ಇದೆ, ಆಲ್ ಇಂಡಿಯಾ ಚೆಸ್ ಫೆಡರೇಷನ್ ಫಾರ್ ಬ್ಲೈಂಡ್, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಚೆಸ್ ಬೋರ್ಡ್ ಅಂಡ್ ಕೋಚಿಂಗ್ ಎಲ್ಲ ಎಲ್ಲಿ ತಗೊಳ್ಳೋದು ಅಂತ ಟ್ರೈ ಮಾಡ್ಬೋದು. ಇಲ್ಲ ಬೇರೆ ಸ್ಪೋರ್ಟ್ಸ್ ಕೂಡ ಇದೆ. ನಾವ್ ಬ್ಲೈಂಡ್ ಅಂತ ಏನು ಆಡಕ್ಕಾಗಲ್ಲ ಅನ್ನೋ ಮೈಂಡ್ ಸೆಟ್ ಇಟ್ಕೋಬಾರ್ದು. ಯಾಕಂದ್ರೆ ತುಂಬಾ ಜನ ಸ್ಪೆಷಲಿ ಏಬಲ್ಡ್ ಪೀಪಲ್ ತುಂಬಾ ಅಚೀವ್ ಮಾಡಿದ್ದಾರೆ, ಇನ್ನೂ ಅಚೀವ್ ಮಾಡ್ತಾ ಇದ್ದಾರೆ. ನಿಮ್ಮನ್ನ ಲಿಮಿಟ್ ಮಾಡ್ಕೋಬಾರ್ದು. ಸೊ ಯು ಆರ್ ಲಿಮಿಟ್ಲೆಸ್ ಅಂತ ಅನ್ಕೊಂಡು ಯಾವ ಗೇಮ್ ನಿಮಗೆ ಇಷ್ಟ ಆಗತ್ತೆ ಅದನ್ನ ಆಡಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ.
1: Hi, my name is Arushi Savrimalandu Silva. I'm from Mangalore and I played in the recent Karnataka State Women's Chess Championship and I secured second place. The tournament itself was conducted very nicely by the guidance of Anurag Sir and other orbiters. The food was given on time, the pairings were scheduled and the bus details were given every single day. The parents' waiting hall was very clean and tidied. All the orbiters and the volunteers were very kind. Throughout the tournament, I felt nervous and excited both at the same time. Few of my games were hard, especially the draw ones, but somehow I managed to convert it either into a win or into a free draw. The tournament did the first place cash prize 50,000. ಇಷ್ಟು ದೊಡ್ಡ ಕ್ಯಾಶ್ ಪ್ರೈಸ್ ಟೂರ್ನಮೆಂಟ್ ಅಲ್ಲಿ ನೋಡ್ಲಿಕ್ಕೆ ಬಹಳ ಅಪರೂಪ. ಊಟ ಚೆನ್ನಾಗಿತ್ತು, ಒಳ್ಳೆ ವಾತಾವರಣ, ಚೆಸ್ ಆಡ್ಲಿಕ್ಕೆ ಸೂಕ್ತ ಸ್ಥಳ. ಅನುರಾಗ್ ಸರ್ ಅವರು ಈ ತರ ಚೆಸ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ರೆ ನಾನು ಖಂಡಿತ ಭಾಗವಹಿಸುತ್ತೇನೆ.
2: ಪಾಲಕರು ತಮ್ಮ ಮಕ್ಕಳ ಚೆಸ್ ಸಾಧನೆಯ ಕುರಿತಾಗಿ ಅಭಿಮಾನದಿಂದ ಮಾತನಾಡುತ್ತಾ,
3: ನನ್ನ ಹೆಸರು ಶಗನ್ಲಾಲ್ ಜೈನ್ ಅಂತ, ನನ್ನ ಮಗಳು ಹೆಸರು ವೃತ್ತಿ ಜೈನ್ ಅಂತ, ಅವರು ಡಿಸೇಬಲ್ಡ್ ಇದ್ದಾಳೆ. ಕೃಷ್ಣ ಉಡುಪ ಸರ್ ಅಂತ ಇದ್ದಾರೆ, ಅವರು ಟೋಟಲ್ ಬ್ಲೈಂಡ್ ಇದ್ದಾರೆ. ಅವರು ಇವಳಿಗೆ ಪ್ರಮೋಟ್ ಮಾಡಿರೋದು, ನೀನು ಚೆಸ್ ಕಲಿಬೇಕು 2019 ಅಲ್ಲೇ ಹೇಳಿದ್ರು. 2022 ನಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಬರುತ್ತೆ, ನೀನು ಹೋಗಿ ದೇಶಕ್ಕೋಸ್ಕರ ಗೋಲ್ಡ್ ಮೆಡಲ್ ತರಬೇಕು ಅಂತ ಹೇಳಿದ್ರು. ಅವಾಗಿಂದ ಅವಳು ಪ್ರಮೋಟ್ ಆಗಿತ್ತು. ಆ ಟೈಮಲ್ಲಿ ಕೊರೋನಾ ಇತ್ತು, ಕೊರೋನಾ ಟೈಮಲ್ಲಿ ಫುಲ್ ಡೇ ಚೆಸ್, ಫುಲ್ ಡೇ ಚೆಸ್ ನಾನು ಅವಳಿಗೆ ಹೆಲ್ಪ್ ಮಾಡಿದ್ನಿ. ಅವಳು ಪೂರ ಅದರಲ್ಲಿ ಇರ್ತಿದ್ಲು. ಚಂಡೀಗಢ ಹೋಗಿ ನ್ಯಾಷನಲ್ಸ್ ಇತ್ತು, ಅಲ್ಲಿ ಸೆಲೆಕ್ಷನ್ ಆಯ್ತು ಅವಳದು. ಸೆಲೆಕ್ಷನ್ ಆಗಿ 2022 ನಲ್ಲಿ ಚೈನಾದಲ್ಲಿ ಅಲ್ಲಿಗೆ ಅವಳು ಸೆಲೆಕ್ಷನ್ ಆಯ್ತು. ಅವಳ ಟೀಮ್ ಅಲ್ಲಿ ಜೊತೆಗೆ ಅವಳು ಹೋಗಿದ್ಲು, ಅಲ್ಲಿ ನಮ್ಮ ದೇಶಕ್ಕೋಸ್ಕರ ಬ್ರಾಂಜ್ ಮೆಡಲ್ ವಿನ್ ಆಗಿ ಬಂದಿದ್ರು. ಈಗ ನಮ್ಮ AICFB ಇಂದ ಇದೆ, ಅದರಿಂದಾನೆ ಅವರಿಗೆ ಗ್ರ್ಯಾಂಡ್ ಮಾಸ್ಟರ್ ಇಂದ ತರಬೇತಿ ಕೊಡ್ತಿದ್ದಾರೆ ಆಲ್ರೆಡಿ. ಈಗ ಇನ್ನು ಮುಂದೆ ಹೋಗ್ಲಿಕ್ಕೆ ಅವ್ರ ಸರ್ರು ಸಹ ಪ್ರಮೋಟ್ ಮಾಡ್ತಾರೆ. ಇನ್ನೊಬ್ರು ಅಜಿತ್ ಸರ್ ಅಂತ ಇದಾರೆ ಮೈಸೂರಿಂದ, ಅವರು ಈ ತರ ಡಿಸೇಬಲ್ಡ್ ಮಕ್ಕಳಿಗಂತಾನೆ ಅವರು ಸ್ಪೆಷಲ್ ಆಗಿ ಕೋಚಿಂಗ್ ಕೊಡ್ತಾರೆ. ಅದಕ್ಕೇನು ಅವ್ರು ಚಾರ್ಜ್ ಮಾಡ್ತಾ ಇಲ್ಲ. ಹೋಗಿ ಬರೋ ಚಾರ್ಜಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗತ್ತೆ. ಗ್ರ್ಯಾಂಡ್ ಮಾಸ್ಟರ್ ಆಗಬೇಕು ಅಂತ ಇಷ್ಟ ಮಾಡ್ತಾ ಇದ್ದೀವಿ. ಅವಳಿಗೂ ಇಷ್ಟ ಇರೋದು IPS ಆಗಬೇಕು ಅಂತ ಇದ್ದಾಳೆ. ನೋಡ್ಬೇಕು ಈಗ ಮುಂದೆ ಏನಾಗುತ್ತೆ ನೋಡಿ.
4: ನಾವು ಮಂಗಳೂರಿಂದ, ಮಗಳು ಮಾನಸ ಬೆಂಗಳೂರಲ್ಲಿದ್ದೀವಿ. ರೀಸೆಂಟ್ಲಿ ವರ್ಕಿಂಗ್ ಆರಂಭ ಮಾಡಿದ್ದು ಒಂದು 10ನೇ ವರ್ಷಕ್ಕೆ. ಸ್ವಲ್ಪ ಬಿಗಿನಿಂಗ್ ಅವಳ ತಂದೆ ಸ್ಟಾರ್ಟ್ ಮಾಡಿದ್ದು, ಆಮೇಲೆ ಸೆಲ್ಫ್ ಸ್ಟಡಿ ಮಾಡಿ ಮನೆಯಲ್ಲಿ. ಅಂದರೆ ಅವಳ ತಂದೆಗೆ ಇಂಟ್ರೆಸ್ಟ್ ಇತ್ತು. ಈ ರೈನಿ ಸೀಸನಲ್ಲಿ ಔಟ್ಸೈಡ್ ಆಡಲಿಕ್ಕೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲಲ್ಲ, ಆ ಟೈಮಲ್ಲಿ ಅಪ್ಪನೊಟ್ಟಿಗೆ ಕೂತ್ಕೊಂಡು ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಹಾಗೆ ಇಂಟ್ರೆಸ್ಟ್ ಬಂತು. ಮಂಗಳೂರಲ್ಲಿ ಟೂರ್ನಮೆಂಟ್ಸ್ ಆಗ್ತಾ ಇತ್ತು, ಡೆರಿಕ್ ಚೆಸ್ ಸ್ಕೂಲ್ನವರೆಲ್ಲ ಕಂಡಕ್ಟ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ಅವಳನ್ನು ಫಸ್ಟ್ ಕರ್ಕೊಂಡೋಗಿದ್ದು. ಫಸ್ಟ್ ಟೂರ್ನಮೆಂಟಲ್ಲೇ 2 or 3 ಪಾಯಿಂಟ್ಸ್ ಮಾಡಿದ್ಲು, ಅಲ್ಲಿಂದ ಸ್ಟಾರ್ಟ್ ಆಯಿತು. ನ್ಯಾಷನಲ್ಸಿಗೂ ಸಿಲೆಕ್ಟ್ ಆಗಿದ್ಲು, ಚೆನ್ನೈಗೆ ಕರ್ಕೊಂಡು ಬಂದಿದ್ವಿ. ಸ್ವಲ್ಪ ಏಜ್ ಕ್ಯಾಟಗರಿಯಲ್ಲೆಲ್ಲ ಅವಳು ಚಾಂಪಿಯನ್ ಆಗಿದ್ದಾಳೆ. ಸ್ಕೂಲ್ ಗೇಮ್ಸಲ್ಲಿ ಅವಳು 2 times ಗೋಲ್ಡ್ ಮೆಡಲಿಸ್ಟ್ ಅವರ ಟೀಮ್, ಆಮೇಲೆ 1 time ಸಿಲ್ವರ್ ಮೆಡಲ್. ಶಿ ಸಿಲೆಕ್ಟೆಡ್ ಟು ಏಷ್ಯನ್ ಗೇಮ್ಸ್, ನ್ಯಾಷನಲ್ ಲೆವೆಲಲ್ಲಿ 4th ಬಂದಿದ್ಲು. ಅಲ್ಲಿಂದ ಸಿಲೆಕ್ಟ್ ಆಗಿದ್ದು, ಅದು ಟೆಹರಾನಲ್ಲಿ ಆಗಿದ್ದು. ಆಮೇಲೆ ಡೆಲ್ಲಿಯಲ್ಲಿ ಎಲ್ಲ ಆಗಿತ್ತು ಏಷ್ಯನ್ ಚೆಸ್ ಚಾಂಪಿಯನ್ಶಿಪ್, ಆಗಲ್ಲ ಆಡಿದ್ಲು. ಆದರೆ ಅವಳು ಅದನ್ನೇ ಕಂಪ್ಲೀಟ್ ಅದಕ್ಕೆ ಹೋಗಲಿಲ್ಲ, ಯಾಕಂದರೆ ಸ್ಟಡೀಸಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ಸೈನ್ಸ್ ತಗೊಂಡು MSc ಮಾಡಿ PhD ಮಾಡಿದ್ದಾಳೆ ಅವಳು. ಚೆಸ್ಸನ್ನು ಅವಳಿಗೆ ಹಾಬಿ ಆಗಿ ಯಾವಾಗಲೂ ಪರ್ಮನೆಂಟ್ ಆಡಲಿಕ್ಕೆ ಇಂಟ್ರೆಸ್ಟ್.
5: ನನ್ನ ಹೆಸರು ಶಿಲ್ಪಾ ಅಂತ, ನಾನು ದೀಕ್ಷಿತಾ ಹೆಚ್ಚರಾಜ್ ಅನ್ನ ಪೇರೆಂಟು. ಆಕ್ಚುಲಿ ಅವಳು U17 ಕರ್ನಾಟಕ ಸ್ಟೇಟಿಂದ ಸೆಲೆಕ್ಟ್ ಆಗಿದ್ಲು ನ್ಯಾಷನಲ್ಸ್ ಆಡೋದ್ಲು. ನಂತರದಲ್ಲಿ ಅವಳಿಗೆ ಫಿಡೇ ರೇಟಿಂಗ್ ಇದೆ, ಕ್ಲಾಸಿಕಲಿ 1436 ಇದೆ, ರ್ಯಾಪಿಡ್ 1448 ಇದೆ. ಈ ಟೂರ್ನಮೆಂಟ್ ತುಂಬ ಚೆನ್ನಾಗಿ ಕಂಡಕ್ಟ್ ಮಾಡಿದ್ದಾರೆ ಕೂಡ. ವುಮೆನ್ಸ್ಗೆ ಇರೋದ್ರಿಂದ ಅದೊಂದು ಬೆನಿಫಿಟ್, ಯಾಕೆ ಅಂದರೆ ಓಪನ್ಸ್ ಅಲ್ಲೆಲ್ಲ ಆಡೋದೆಲ್ಲ ತುಂಬ ಕಷ್ಟ ಆಗುತ್ತೆ ಗರ್ಲ್ಸ್ಗೆ. ಸೊ ಬರೀ ವುಮೆನ್ ಕೆಟಗರಿನಲ್ಲೇ ಆಡಿಸೋದ್ರಿಂದ ಮಕ್ಕಳ ಸ್ವಲ್ಪ ಇಂಟ್ರೆಸ್ಟು ಬರುತ್ತೆ, ಮತ್ತೆ ಏನಾದರೂ ಅಚೀವ್ಮೆಂಟ್ ಮಾಡ್ಲಿಕ್ಕೂ ಇದು ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಮಕ್ಕಳಿಗೂ ಕುತ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ, ಮತ್ತೆ ಚೆನ್ನಾಗಿ ಪೇರೆಂಟಿಗೂ

0: ಇದ್ದಾರೆ, ಹಾಗೆ ಪೇರೆಂಟ್ ಗಳನ್ನ ಪಿಕಪ್ ಡ್ರಾಪ್ ಕೂಡ ಮಾಡ್ತಾ ಇದ್ದಾರೆ. ತುಂಬಾ ಒಳ್ಳೆ ಫೆಸಿಲಿಟೀಸ್ ನ ಕೊಟ್ಟಿದ್ದಾರೆ. ಟೋಟಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಹುದು ಅಂತ ಅನ್ಸುತ್ತೆ. ನನ್ನ ಮಗಳಿಗೆ ಬಂದಿವಾಗ 9 ಇಯರ್ಸ್ ಅಂಡರ್ 9 ಕ್ಯಾಟಗರಿನಲ್ಲಿ ಬರ್ತಾಳೆ. ನಾವು ಪೇರೆಂಟ್ ಆಗಿ ಸ್ವಲ್ಪ ವೆಯ್ಟ್ ಮಾಡಬೇಕು, ಯಾಕೆಂದ್ರೆ ಮಕ್ಕಳಿಗೆ ಯಾವ್ದನ್ನೇ ಆ ಓನ್ ಇಂಟ್ರೆಸ್ಟ್ ಇಂದ ಕಲಿಯೋ ತನಕನು ನಾವು ಬಿಡಬೇಕಾಗತ್ತೆ. ಹಾಗಾಗಿ ನಾವು ಓಕೆ ಅನ್ಕೊಂಡು ಇವಾಗ ಇಟ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೇನೆ. ಓವರ್ ಆಲ್ ಚೆನ್ನಾಗಿದೆ. ಸುಮ್ಮನೆ ಮನೆ ಹತ್ರ ಒಂದು ಅಕಾಡೆಮಿ ಇತ್ತು, ಪ್ರಾಕ್ಟೀಸಿಗೆ ಹೋಗ್ಲಿ ಅಂತ ಬಿಟ್ಟೆ. ಆಮೇಲೆ ಅವ್ರು ಸರ್ ತ್ಯಾಗರಾಜ್ ಅಂತ ಇದ್ದಾರೆ ಹಾಸನಲ್ಲಿ, ಅವರು ಇಲ್ಲ ಮೇಡಮ್ ಟೂರ್ನಮೆಂಟ್ಸ್ಗಳೆಲ್ಲ ಇರುತ್ತೆ, ಚೆನ್ನಾಗಿ ಆಡ್ತಾಳೆ, ನೀವು ಕರ್ಕೊಂಡು ಹೋಗಿ ಆಡಿಸಿ ಅಂತ ಸ್ವಲ್ಪ ನಾನು ತುಂಬ ಸಜೆಷನ್ಸ್ ಕೊಟ್ಟರು. ಹಾಗಾಗಿ ನಾನು ಎಲ್ಲ ಕಡೆ ಕರ್ಕೊಂಡು ಹೋಗಿ ಸ್ವಲ್ಪ ಆಡಿಸಿ ಒಂದು ಲೆವೆಲಿಗೆ ಬಂದ್ಲು. ಆಮೇಲೆ ಅಂಡರ್ ಸೆವೆನಿಗೂ ಕೂಡ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಕೊಟ್ಟರು ಕೂಡ, ಅವ್ರಿಗೆ ಹೇಗಿರುತ್ತೆ ಹೇಗೆ ಮಾಡಬೇಕು ಅನ್ನೋದನ್ನ ಐಡಿಯಾಸ್ನ ತ್ಯಾಗರಾಜ್ ಅವ್ರು ಕೊಟ್ಟರು. ಫಸ್ಟ್ ಡೇ 1 ಪಾಯಿಂಟ್ ಅಷ್ಟೇ ಮಾಡಿದ್ಲು, ಬಿಕಾಸ್ ಅದು ಓಪನ್ ಆಗಿರೋದ್ರಿಂದ ಅಂಡರ್ 19 ಅಲ್ಲಿ 1.6-1.5 ಅನ್ನೋ ರೇಟಿಂಗ್ ಬಂದಿದ್ರು. ಅವರಿಬ್ರ ಜೊತೆ ಹೋಯ್ತು.
1: ಆನಂದ್ ಡಿಸಿಲ್ವಾ ನನ್ನ ಹೆಸರು, ನಾನು ಮಂಗಳೂರಿಂದ ಬಂದಿದ್ದೀನಿ. ನನ್ನ ಮಗಳು ಆರುಷಿ ಡಿಸಿಲ್ವಾ ಅಂತ, ಈಗ ಫಸ್ಟ್ ಪಿ ಯು ಸಿ ಮಂಗಳೂರಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಳೆ. ಈ ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗಲಿಕ್ಕೆ ಅವಳಿಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಅವಳು ಇತ್ತೀಚಿನ ಕರ್ನಾಟಕ ರಾಜ್ಯ ಅಂಡರ್ 19 ಮತ್ತೆ ಅಂಡರ್ 17 ಅಲ್ಲಿ ಪ್ರಥಮ ಸ್ಥಾನ ಗೆದ್ದಿದ್ದಾಳೆ. ಚೆಸ್ ಸಾಧಾರಣ ಮೊದಲನೇ ತರಗತಿಯಲ್ಲೇ ಕಲ್ತಿದ್ಲು ಅವಳು. ಆಗ ಡೆರಿಕ್ ಶಾಲೆ ಅಂತ ಮಂಗಳೂರಲ್ಲಿ ಒಂದು ಶಾಲೆ ಇದೆ, ಅದು ಚೆಸ್ ಕಲಿಸುವುದು. ನಾವು ಅಲ್ಲಿ ಅವಳನ್ನು ಕಳಿಸಿದ್ದು, ಮತ್ತೆ ಪ್ರತಿದಿನ ಎಂಬಂತೆ ನಾವು ಅಲ್ಲಿ ಕಳಿಸ್ತಿದ್ದೆವು. ಹಾಗೆ ಸ್ವಲ್ಪ ಸ್ವಲ್ಪ ನಾವು ಆ ಮುಂಚಿನ ತುಂಬಾ ವರ್ಷಗಳಲ್ಲಿ ಅವಳಿಗೆ ಬೇರೆ ಏನು ಹೊರಗಡೆ ಟೂರ್ನಮೆಂಟ್ ಕರ್ಕೊಂಡು ಹೋಗಿಲ್ಲ. ಇತ್ತೀಚೆಗಂತೂ ಕಳೆದ 5 ವರ್ಷಗಳಲ್ಲಿ ಬೇರೆ ಬೇರೆ ಟೂರ್ನಮೆಂಟ್ಗೆಲ್ಲ ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ. ಕಳೆದ ವರ್ಷ SLC ಇದ್ದದ್ರಿಂದ ಅವಳನ್ನು ನಾವು ಜಾಸ್ತಿ ಟೂರ್ನಮೆಂಟ್ಸ್ ಕರ್ಕೊಂಡು ಹೋಗಿಲ್ಲ. ಆದ್ರೆ ಅವಳು ಒಳ್ಳೆ ಆಡ್ತಾಳೆ, ಹೆಚ್ಚಾಗಿ ಕರ್ನಾಟಕ ಒಳಗಡೆ ಎಲ್ಲ ಆಡ್ತಿದ್ಲು. ಅವಳದು 1924 ಇದೆ ಈಗ, ಮತ್ತೆ ರ್ಯಾಪಿಡ್ ಅಲ್ಲಿ ಸ್ವಲ್ಪ 1800 ಇದೆ, ಬ್ಲಿಟ್ಸ್ ಅಲ್ಲಿ 1700 ಏನೋ ಇದೆ. ಕ್ಲಾಸಿಕಲ್ ಇಂಟ್ರೆಸ್ಟ್ ಜಾಸ್ತಿ, ಮತ್ತೆ ಅವಳು ಈಗ ಫಸ್ಟ್ PUC ಸೈನ್ಸ್ ತಗೊಂಡಿದ್ದಾಳೆ. ಆದ್ದರಿಂದ ಎರಡು ಬ್ಯಾಲೆನ್ಸ್ ಮಾಡಿ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಭಾರತದಲ್ಲಿ ಕಳಿಸುಕ್ಕಿಂತ ಸ್ವಲ್ಪ ವಿದೇಶಕ್ಕೆ ಹೋಗಿ ಒಂದ್ಸಲ ಪ್ರಯತ್ನ ಮಾಡುವ ಅಂತ ಬರೋ ತಿಂಗಳಲ್ಲಿ ಅವಳಿಗೆ ಯುರೋಪ್ ದೇಶಗಳಿಗೆಲ್ಲ ಕಳಿಸುವ ಆಲೋಚನೆ ಇದೆ. ಕಳೆದ ವರ್ಷ ಸಹ ವಿಮೆನ್ಸ್ ರನ್ನಿಂಗ್ ಚಾಂಪಿಯನ್ ಅವಳು ಈ ಟೂರ್ನಮೆಂಟ್ ಇದು. ಚೆಸ್ ಅಲ್ಲಿ ಮತ್ತೆ ವಿದ್ಯಾಭ್ಯಾಸ ಎರಡು ಜೊತೆ ಜೊತೆಗೆ, ನಾವು ಚೆಸ್ಸು ಬಿಡುವುದಿಲ್ಲ, ವಿದ್ಯಾಭ್ಯಾಸ ಸಹ ಬಿಡುವುದಿಲ್ಲ, ಎರಡು ಒಟ್ಟಾಗಿ ಮುಂದುವರಿಸ್ತೇವೆ ಅಂತ ಹೇಳಿದ್ದೇವೆ.
2: ನನ್ನ ಹೆಸರು ಸುಜಾತ, ನನ್ನ ಮಗಳು ಶರದಿ ಶಾಸ್ತ್ರಿ ಅಂತ, 18 ಇಯರ್ಸ್ ಅವಳು. ಫಸ್ಟ್ ಸ್ಟ್ಯಾಂಡರ್ಡ್ಲಿ ಇರಬೇಕಾದ್ರೆ ಚೆಸ್ ಕ್ಲಾಸಿಗೆ ಅಂತ ಹಾಕಿದ್ದು ಸುರೇಶ್ ಸರ್ ಅವಳಿಗೆ ಫಸ್ಟ್ ಕೋಚ್. ತುಂಬ ಚೆನ್ನಾಗಿ ಬೇಸಿಕ್ಸ್ ಎಲ್ಲ ರೆಡಿ ಮಾಡಿ, ಆವಾಗ ಚೆಸ್ ಅಂದ್ರೆ ಇಂಟ್ರೆಸ್ಟ್ ಬರೋಕ್ಕೆ ರೀಸನೇ ಸುರೇಶ್ ಸರ್. ತುಂಬ ಸೀರಿಯಸ್ ಆಗಿ ಅಂತ ನಾವು ತಗೊಂಡಿರಲಿಲ್ಲ, ಯಾಕೆಂದ್ರೆ ಜಸ್ಟ್ ಮಕ್ಕಳೆಲ್ಲ ಮೊಬೈಲ್ಗೆ ತುಂಬ ಎಡಿಕ್ಟ್ ಆಗಿದ್ರಲ್ಲ. ಸೊ ಆ ಟೈಮಲ್ಲಿ ಏನಂದ್ರೆ ಒಳ್ಳೆ ಹಾಬಿ ಒಂದು ಡೆವಲಪ್ ಆಗಲಿ ಮಕ್ಕಳಿಗೆ ಅಂತ ಚೆಸ್ಗೆ ಹಾಕಿದ್ವಿ. ಎವ್ರಿ ವೀಕೆಂಡ್ ಟೂರ್ನಮೆಂಟ್ ಹೋಗೋದು ಬರೋದು, ನ್ಯಾಷನಲ್ಸ್ ಹೋಗೋದು ಬರೋದು ಮಾಡ್ತೀವಿ. ತುಂಬಾ ಅಚೀವ್ ಮಾಡಿರೋದು ಆ ತರ ಎಲ್ಲ ಅಲ್ಲ, ಜಸ್ಟ್ ಮೊಬೈಲ್ ಅಡಿಕ್ಷನ್ ಇಂದ ತಪ್ಸೋಕೆ ಒಳ್ಳೆ ಹಾಬಿ ಅನ್ಕೊಂಡು ಸೆಲೆಕ್ಟ್ ಮಾಡಿರೋದು. ನಾವು ಕೋವಿಡ್ ಟೈಮ್ ಅವರೆಲ್ಲ ಕರೆಕ್ಟ್ ಆಡೋ ಟೈಮ್ಗೆ 13-15 ಇಯರ್ಸ್ ಆಗುವಾಗ ನಮ್ಗೆ ಅದು ಸಿಗ್ಲೇ ಇಲ್ಲ, ಯಾಕೆಂದ್ರೆ ಕೋವಿಡ್ ಟೈಮಲ್ಲಿ ಕ್ಲೋಸ್ ಆಯ್ತು. ಆಮೇಲೆ ಓಪನ್ ಆದಾಗ ಇವರು 9th-10th ಸ್ಟ್ಯಾಂಡರ್ಡ್ ಬಂದಿದ್ರು, ಸ್ಟಾಪ್ ಮಾಡಿದ್ವಿ. ನೆಕ್ಸ್ಟ್ ಈಗ PUC ಮುಗಿಸಿದ್ಲು, ಜಸ್ಟ್ ಈಗ ಟೂರ್ನಮೆಂಟ್ ಆಡೋಣ ಅಂತ ಶುರು ಮಾಡಿದ್ದಾಳೆ. ಕೋಚಿಂಗ್ ಬಿಟ್ಟೆ 4 ವರ್ಷ ಆಯ್ತು. ತೇಜ್ ಕುಮಾರ್ ಸರ್ ಮತ್ತೆ ಪುತ್ತೂರು ಕೋಟೆ ಸರ್ ಕೋಚ್ ಮಾಡ್ತಾ ಇದ್ರು ಅವಳಿಗೆ. ಸೊ ಕ್ಲಾಸ್ ಬಿಟ್ಟು 4 ವರ್ಷ ಆಯ್ತು, ಬಟ್ ಈಗ ಹಳೆಯ ಇದರಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಏನೋ ಆಡ್ತಾ ಇದ್ದಾರೆ ಖುಷಿಲಿ ಅಷ್ಟೇ. ಟೂರ್ನಮೆಂಟ್ ಹೇಳೋದಾದ್ರೆ ನಿಜವಾಗಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಎಸ್ಪೆಷಲಿ ವೆನ್ಯೂ ತುಂಬ ದೂರ ಇದೆ ಸಿಟಿಯಿಂದ, ಆದ್ರೆ ತುಂಬ ಟ್ರಾನ್ಸ್ಪೋರ್ಟೇಷನ್ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದ್ದಾರೆ. ಆಮೇಲೆ ಗ್ರೂಪ್ ಮಾಡಿ ಕಮ್ಯುನಿಕೇಶನ್ ತುಂಬ ಚೆನ್ನಾಗಿತ್ತು ಅವ್ರದ್ದು, ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡ್ತಾ ಇದ್ರು. ಬಸ್ ನಂಬರು, ಡ್ರೈವರ್ಸು, ಎಕ್ಸ್ಟ್ರಾ ಆಟೋ, ಆಮೇಲೆ ಆಟೋ ಫೇರ್ ಕೂಡ ಫಿಕ್ಸ್ ಮಾಡಿ ಹಾಕಿದ್ರು. ಫುಡ್ ಅರೇಂಜ್ಮೆಂಟು ಎಲ್ಲಾನು ಚೆನ್ನಾಗಿ ಮಾಡಿದ್ದಾರೆ. ಅವಳು 1.597 ರೇಟಿಂಗ್ ಇವಾಗ. ಫೀಲ್ಡ್ ಬಂದ ತಕ್ಷಣ ನಮ್ಗೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು. ರಿಸಲ್ಟ್ ಬರಬೇಕು ಅಂದ್ರೆ ಕೋಚಿಂಗ್ ಹೋಗ್ಲೇಬೇಕು. ಸೊ ಕೋಚಿಂಗ್ ಹೋದಾಗ ನಾವು ದುಡ್ಡು ಸ್ವಲ್ಪ ಜಾಸ್ತಿನೇ ಅಂತ ಅನ್ಸುತ್ತೆ ಬೇರೆ ಸ್ಟೇಟ್ಗೆ ಕಂಪೇರ್ ಮಾಡಿಕೊಂಡ್ರೆ. ಅದು ಯಾಕೆ ಅನ್ನೋದು ನಂಗೆ ಗೊತ್ತಿಲ್ಲ. ಎಂಟ್ರಿ ಫೀಸು ಬೇರೆ ಸ್ಟೇಟಲ್ಲಿ ಕಮ್ಮಿ ಇರುತ್ತೆ, ಇಲ್ಲಿ ಯಾಕೆ ಫಿಡೆ ಎಲ್ಲ ಅಷ್ಟು ಜಾಸ್ತಿ ಎಂಟ್ರಿ ಫೀಸ್ ಇಟ್ಟು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆಕ್ಚುಲಿ ಬೇಕಿದ್ರೆ ಪ್ರೈಸ್ ಮನಿ ಕಮ್ಮಿನೇ ಇಡ್ಲಿ, ತೊಂದರೆ ಇಲ್ಲ, ಯಾಕೆಂದ್ರೆ ಮಕ್ಕಳಿಗೆ ಫಿಡೆ ಸಿಗಬೇಕು. ಈಗ ರೇಟಿಂಗ್ ಇನ್ಕ್ರೀಸ್ ಆಗ್ಬೇಕಂದ್ರೆ ಫಿಡೆ ಸಿಗಬೇಕು. ಇವ್ರು ಪ್ರತಿ ಸರ್ತಿನೂ ಟೂರ್ನಮೆಂಟ್ ಫೀ ಜಾಸ್ತಿ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಎಲ್ಲರೂ ಹಡಕ್ಕಾಗಲ್ಲ. ಸೊ ಮೇನ್ ಎಲ್ರಿಗೆ ಏನಾಗಬೇಕಾಗಿರೋದು ಫಿಡೆ ರೇಟಿಂಗ್ ಜಾಸ್ತಿ ಮಾಡ್ಕೋಬೇಕಾಗಿರೋದು. ತುಂಬಾ ಜನ ಪೇರೆಂಟ್ಸ್ ಹತ್ರ ಪ್ರೈಸ್ ಬೇಡ, ಫಿಡೆ ರೇಟಿಂಗ್ ಹೆಚ್ಚು ಮಾಡ್ಕೊಳ್ಳೋಣ ಅಂದ್ರೆ ಎಂಟ್ರಿ ಫೀಸ್ ಅಷ್ಟು ಕೊಡ್ಬೇಕಲ್ಲ. ಅದೇ ಸಾಮಾನ್ಯ ಜನಕ್ಕೆ ಸಿಗೋ ತರಕ್ಕೆ ಅವ್ರಿಗೂ ಲಾಸ್ ಮಾಡ್ಕೊಳ್ಳೋದಂಗೆ ಈಚೆ ನಮಗೂ ಬರ್ಡನ್ ಆಗದೆ ಇರೋದು ಮಾಡ್ಕೊಂಡ್ರೆ ಒಳ್ಳೇದು. ಚೆಸ್ ಆಡಕ್ಕೆ ತುಂಬಾ ಕಷ್ಟ ಇದೆ ಅನ್ಕೋತೀನಿ.

0: ಅಂದರೆ ಮೆಂಟಲಿ ಒಂದು ಮಗು ಅದನ್ನ ಮ್ಯಾನೇಜ್ ಮಾಡಬೇಕು ಅಂದ್ರೆ ರಿಯಲ್ಲಿ ತುಂಬಾ ಕಷ್ಟ ಇದೆ. ಸೋಲು ಗೆಲುವು ಎರಡನ್ನು ತಗೊಳ್ಳೋದಿದೆಯಲ್ಲ, ಜೊತೆಗೆ ಬೋರ್ಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈಗ ಇನ್ನೇನು ಗೆಲ್ತೀವಿ ಅನ್ನೋ ಮ್ಯಾಚ್ ಸೋತ್ಕೊಂಡು ಬಂದಾಗ ಅದನ್ನ ತಗೊಳ್ಳೋದಿದೆಯಲ್ಲ, ಅದು ತುಂಬಾ ಕಷ್ಟ ಇದೆ. ನಾವು ಈವನ್ ಇಷ್ಟು ದೊಡ್ಡವರಿಗೆ ನಮ್ಗೆ ಬೇಜಾರಾಗುತ್ತೆ, ಮಕ್ಕಳಿಗೆ ತುಂಬಾ ಫೀಲ್ ಮಾಡ್ಕೊತಾರೆ. ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರಬೇಕು, ಮೆಂಟಲಿ ಸ್ಟ್ರಾಂಗ್ ಇಲ್ಲದೆ ಇದ್ರೆ ಆಡಕ್ಕೆ ತುಂಬಾ ಕಷ್ಟ ಇದೆ ಚೆಸ್.
1: ಕರ್ನಾಟಕ ರಾಜ್ಯ ಮಹಿಳಾ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ನಾಲ್ವರು ಮಹಿಳಾ ಚೆಸ್ ಆಟಗಾರ್ತಿಯರು ಅತ್ಯುತ್ತಮ ಪ್ರದರ್ಶನ ನೀಡಿ ಮೊದಲ ನಾಲ್ಕು ಸ್ಥಾನ ಗಳಿಸುವುದರೊಂದಿಗೆ ರಾಷ್ಟೀಯ ಮಹಿಳಾ ಚೆಸ್ ಚಾಂಪಿಯನ್ಶಿಪ್ಗೆ ರಾಜ್ಯ ಪ್ರತಿನಿಧಿಗಳಾಗಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಪಾಲ್ಗೊಂಡಿದ್ದ ಚೆಸ್ ಆಟಗಾರ್ತಿಯರ ಪೈಕಿ ಶ್ರೇಯಾ ರಾಜೇಶ್ ಪ್ರಥಮ, ಆರುಷಿ ಸೆವರಿನ್ ಹೆಲೆನ್ ಡಿಸೆಲ್ವಾ ದ್ವಿತೀಯ ಸ್ಥಾನ, ಸಿಮ್ರಾ ನದಾಪ್ ಅವರು 6 ಅಂಕಗಳೊಂದಿಗೆ ತೃತೀಯ ಸ್ಥಾನ ಮತ್ತು ಹರ್ಷಿಣಿ ಎ ಅವರು 4 ಸ್ಥಾನ ಪಡೆದು ರಾಷ್ಟೀಯ ಪಂದ್ಯಾವಳಿಗೆ ಅರ್ಹತೆ ಪಡೆದಿದ್ದಾರೆ. ಕರ್ನಾಟಕ ರಾಜ್ಯ ಮಹಿಳಾ ಫೆಡರೇಟೆಡ್ ಚೆಸ್ ಚಾಂಪಿಯನ್ಶಿಪ್ ಕುರಿತು ರೇಡಿಯೋ ವರದಿ ಕೇಳಿದಿರಿ. ಪ್ರಸ್ತುತಿ ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು. ಸಮಯ 10:06. ನಮ್ಮ ಮುಂದಿನ ಕಾರ್ಯಕ್ರಮ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಇದರಲ್ಲಿ ಸಮೀರ್ ರಾವ್ ಅವರ ಬಾನ್ಸುರಿ ವಾದನ ಕೇಳುವಿರಿ. ರಾಗ್ ಯಮನ್, ತಬಲಾ ಸಾತ್ ಆದರ್ಶ್ ಶೆಣೈ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಮೀರ್ ರಾವ್ ಅವರ ಬಾನ್ಸುರಿ ವಾದನ ಕೇಳಿದಿರಿ. ರಾಗ್ ಯಮನ್, ತಬಲಾ ಸಾಥ್ ನೀಡಿದವರು ಆದರ್ಶ ಶೆಣೈ.

0: ಆಕಾಶವಾಣಿ ಬೆಂಗಳೂರು ಸಮಯ 10:30.
1: ನಿಮ್ಮ ಬಿಸಿನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಆಕಾಶವಾಣಿ ಬೆಂಗಳೂರು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗೀತ ಚಂದ್ರಿಕೆ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಹಳೆಯ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಮೃತ್ಯು ಪಂಜರದಲ್ಲಿ ಗೂಢಾಚಾರಿ 555 ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ಗೀತಪ್ರಿಯ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ.

0: कभी तो न छाए।
1: ಗೀತ ಚಂದ್ರಿಕೆಯ ಮುಂದಿನ ಗೀತೆ ಭಲೆ ಜೋಡಿ ಚಿತ್ರದಿಂದ ಮೂಡಿಬರಲಿದೆ. ಎಲ್ ಆರ್ ಈಶ್ವರಿ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ರತ್ನ ಆರ್ ಅವರ ಸಂಗೀತ.

ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಗಳಲ್ಲಿ ಕೇಳಿ ಗೀತ್ ಚಿತ್ರದ ಗೀತೆ, ಆನಂದ್ ಭಕ್ಷಿ ಅವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ.

ರಾಷ್ಟ್ರಕವಿ ಕುವೆಂಪು ಅವರ ರಚನೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿದ್ದು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಈ ಗೀತೆ ಅನಿರೀಕ್ಷಿತ ಚಿತ್ರದಿಂದ ಮೂಡಿಬರಲಿದೆ.

ಮುಂದಿನ ಗೀತೆ ಗರ್ ಗರ್ ಕಿ ಕಹಾನಿ ಚಿತ್ರದ್ದು, ಹಾಡಿದ್ದಾರೆ ಕಿಶೋರ್ ಕುಮಾರ್. ರಾಜೇಂದರ್ ಕೃಷ್ಣನ್ ಅವರ ಸಾಹಿತ್ಯ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ.

ಗೀತೆ ಚಂದ್ರಿಕೆ ಕಾರ್ಯಕ್ರಮದ ಮುಂದಿನ ಗೀತೆ ಮೂಡಿಬರಲಿದೆ. ಭಲೆ ಕಿಲಾಡಿ ಚಿತ್ರದಿಂದ ಪಿಬಿ ಶ್ರೀನಿವಾಸ್ ಹಾಗೂ ಎಲ್ಆರ್ ಈಶ್ವರಿ ಅವರ ಧ್ವನಿಗಳಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ಈ ಗೀತೆಗಿದೆ.